ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ

ಪಂಚಾಂಗ 1948 ಶಕವರ್ಷ ಭಾದ್ರಪದ ಮಾಸದ 4ನೇ ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 26ನೇ ತಾರೀಖು ಬುಧವಾರ. ಸಮಯ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ಮುಂಜಾನೆಯ ನಮಸ್ಕಾರ ಹಾಗೂ ತಮ್ಮೆಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:01. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ ಈಗ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ನಯೀಮ್ ಉರ್ ರೆಹಮಾನ್ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು, ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ ಈ ಕುರಿತು ಇ ಸೈಂಟಿಸ್ಟ್ ಡಾಕ್ಟರ್ ವತ್ಸಲ ಎಚ್ ಅವರೊಂದಿಗೆ ಮಾತುಕತೆ, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ ಇದಕ್ಕೆ ಹೋಮಿಯೋಪತಿ ಪರಿಹಾರ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಆಯುಷ್ ನಿರ್ದೇಶನಾಲಯದ ಹೋಮಿಯೋಪತಿ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಬಂಧಗಳ ಬಣ್ಣ ರಕ್ಷಾಬಂಧನ ಹಬ್ಬದ ಅಂಗವಾಗಿ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. 9:25 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ, ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರಿಂದ ಕಥೆ ಒಂದು ರಸ್ತೆಯ ಕಥೆ, ಆನಂತರ ಲೀಲಾ ದಾಮೋದರ್ ಅವರಿಂದ ಲಘು ಧಾಟಿಯ ಭಾಷಣ ಪತ್ರ ಮರೀಚಿಕೆ, ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾತನಾಡುತ್ತಾರೆ ಸರೋಜಿನಿ ಯಮಕನಮರಡಿ ಅವರು, ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ.

ಮಾತಾರೆ ನೀತು ಸೈನಿ, 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ರಸವಾರ್ತೆ, 6:51 ಕೃಷಿ ರಂಗ, ದಾಲ್ಚಿನ್ನಿ ಬೆಳೆಯಲು ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ಶರಣ್ಯಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ, 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 2026 ಕರ್ನಾಟಕ ರಾಜ್ಯ ಮಹಿಳೆಯರ ಫೆಡರೇಟೆಡ್ ಚೆಸ್ ಪಂದ್ಯಾವಳಿಗಳ ಚಾಂಪಿಯನ್ಶಿಪ್ ಕುರಿತ ಬಾನುಲಿ ವರದಿ, ಬೆಂಗಳೂರು ಕೇಂದ್ರದ ಕೊಡುಗೆ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ, 10:30 ಗೀತ ಚಂದ್ರಿಕೆ. ಇವೆಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿವೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಲಿದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ ರಶ್ಮಿ ಮಧುಸೂದನ್ ಅವರು ಹಾಡಿರುವ ಮತ್ತೊಂದು ದೇವರ ನಾಮ, ಕರಿಗಿರಿ ರಾಯರ ರಚನೆ, ಉಗಭೋಗ, ನಂತರ ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ.

ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ರಶ್ಮಿ ಮಧುಸೂದನ್ ಅವರು ಹಾಡಿದ ಎರಡು ದೇವರ ನಾಮಗಳನ್ನು ಕೇಳಿದಿರಿ. ಹಾರ್ಮೋನಿಯಂ ಸಹಕಾರ ಮಧುಸೂದನ್ ಭಟ್, ತಬಲಾ ಕಾರ್ತಿಕ್ ಡಿ. ಇನ್ನು ಮುಂದೆ ಕೇಳಿ ಸಂಪ್ರದಾಯ ಕೃತಿ ಬಂದು

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ನಯಿಮುರ್ ರೆಹಮಾನ್ ಅವರಿಂದ.
2: ಈದ್ ಮಿಲಾದ್ ಎಂಬುದು ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಸಲ್ಲಮರ ಜನ್ಮದಿನಾಚರಣೆ. ಅವರ ಜನ್ಮದಿನ ರಬೀಉಲ್ ಅವ್ವಲ್ನ 12ನೇ ದಿನದಂದು, ಅಂದರೆ ದಿನಾಂಕ 22 ಏಪ್ರಿಲ್ ಕ್ರಿಸ್ತಶಕ 571 ಸೋಮವಾರ ಮುಂಜಾನೆ. ಅವರು ಪವಿತ್ರ ಮಕ್ಕಾದ ಸುಪ್ರಸಿದ್ಧ ಹುರೇಶಿ ಮನೆತನದ ಬನು ಹಾಷಿಂ ಬುಡಕಟ್ಟಿಗೆ ಸೇರಿದವರು. ಬಾಲ್ಯದಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡ ಈ ಅನಾಥ ಮುತ್ತು ಅಸಂಖ್ಯಾತರ ಬಾಳಿನ ಬೆಳಕಾದ ಅನರ್ಘ್ಯ ರತ್ನ. ಸ್ಫುರದ್ರೂಪಿಯೂ ಸರಳ ಸ್ವಭಾವದವರೂ ಆಗಿದ್ದ ಇವರು ಅಯಸ್ಕಾಂತೀಯ ವ್ಯಕ್ತಿತ್ವವುಳ್ಳವರು. ಕಷ್ಟ ಪರಂಪರೆಯ ಹಾದಿಯಲ್ಲಿ ಬೆಳೆದು ಪಕ್ವತೆಯನ್ನು ಹಂತ ಹಂತವಾಗಿ ರೂಪಿಸಿಕೊಂಡ ಹಿರಿಮೆ ಅವರದು. ಸಾಮಾನ್ಯ ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದ ಪ್ರವಾದಿ ಮಹಮ್ಮದರು ಪ್ರಾಮಾಣಿಕತೆ ಮತ್ತು ಸದ್ವರ್ತನೆಯ ಪ್ರತಿರೂಪವಾಗಿ ಕಾಣಿಸಿಕೊಂಡರು. ಸಾಂಸಾರಿಕ ಜೀವನದಿಂದ ವಿಮುಖರಾಗದೆ ಐಹಿಕ ಲೋಕದ ವ್ಯಾಪಕ ಅನುಭವ ತಮ್ಮದಾಗಿಸಿಕೊಂಡವರು. ಮನುಕುಲದ ಮಾರ್ಗದರ್ಶಕರಾಗಲು ಇವೆಲ್ಲ ಗಟ್ಟಿ ವೇದಿಕೆಯಾಯಿತು. ದೈವಾಂಶ ಸಂಭೂತರಾದ ಇವರಿಗೆ ದಿವ್ಯಜ್ಞಾನ ಪ್ರಾಪ್ತವಾದುದರ ಪ್ರತಿಫಲವೇ ಪವಿತ್ರ ಖುರಾನಿನ ಅವತರಣಿಕೆ. ದೇವದೂತರಾಗಿದ್ದ ಪ್ರವಾದಿಯವರು ದೈವ ಸಂದೇಶವಾಹಕರ ಸರಣಿಯಲ್ಲಿ ತಾವು ಕೊನೆಯವರೆಂದು ಪ್ರತಿಪಾದಿಸಿದರು. ಹುಲ್ವಲ್ಲಾಹು ಅಹದ್, ಅಲ್ಲಾಹು ಸಮದ್, ಲಂ ಯಲಿದ್ ವಲಂ ಯೂಲತ್ ವಲಂ ಯಕುಲ್ಲಹು ಕುಹ್ವನ್ ಅಹದ್. ಎಂದರೆ ದೇವನೊಬ್ಬನೇ, ಆತನೇ ಅವಿನಾಶಿ, ಆತನೇ ಅಖಂಡ, ಆತ ಯಾರಿಂದಲೂ ಸೃಷ್ಟಿಸಲ್ಪಟ್ಟಿಲ್ಲ, ಯಾರ ಸಂತಾನವೂ ಅಲ್ಲ. ಇಸ್ಲಾಂ ಎಂದರೆ ದೈವ ಶರಣಾಗತಿ, ಶರಣಾರ್ಥಿಯೇ ಮುಸ್ಲಿಂ, ಏಕದೇವೋಪಾಸನೆ ಇದರ ಮೂಲಧಾತು. ಇಸ್ಲಾಂ ಧರ್ಮಪಾಲನೆಗೆ ನಿರ್ಬಂಧಗಳಿಲ್ಲ. ಇದು ನಿರ್ಜಾತಿಯ, ನಿರ್ವರ್ಗೀಯ ಮತ್ತು ನಿರ್ವರ್ಣೀಯ. ಸಮಾನತೆ ಇದರ ಅಡಿಗಲ್ಲು. ನಿಮಗೆ ನಿಮ್ಮ ಧರ್ಮ, ನನಗೆ ನನ್ನ ಧರ್ಮ. ಇದು ದಿವ್ಯ ಖುರಾನಿನ 2ನೇ ಅಧ್ಯಾಯದ 256ನೇ ಸೂಕ್ತಿ. ಇದೇ ವಿಶ್ವ ಬಂಧುತ್ವಕ್ಕೆ ಕಲಶಪ್ರಾಯವಾಗಿದ್ದು ಸೌಹಾರ್ದ ಸಹಬಾಳ್ವೆಗೆ ಮಾರ್ಗದರ್ಶಕವಾಗಿದೆ. ದೈವ ಸಂವಾಹಕರಿಗೆ ಸಂಕಷ್ಟಗಳು ಸರ್ವೇ ಸಾಮಾನ್ಯ. ವಿಶ್ವ ಇತಿಹಾಸದಲ್ಲಿ ಎಲ್ಲ ಧರ್ಮ ಸಂಸ್ಥಾಪಕರು ಈ ಹಾದಿಯನ್ನು ಕ್ರಮಿಸಿದ್ದಾರೆ. ಅಂತೆಯೇ ಪ್ರವಾದಿ ಮಹಮ್ಮದರು ತಮ್ಮ ಪ್ರತಿಪಾದನೆಗಳಿಗೆ ಪ್ರಬಲ ವಿರೋಧ ಕಾಣಬೇಕಾಯಿತು. ಬಹುದೇವತಾ ಉಪಾಸಕರು, ಅಶಿಕ್ಷಿತರು, ಅವಿಧೇಯರು ಆಗಿದ್ದ ಅಂದಿನ ಅರಬರು ಅವರ ವಿರೋಧಕ್ಕೆ ಮುಂದಾಗಿ ಸಮಸ್ಯೆಗಳಿಗೆ ಕಾರಣರಾದರು. ಇದು ಪ್ರವಾದಿಯವರ ಸತ್ಯವಂತಿಕೆ, ದಿಟ್ಟತನಕ್ಕೆ ಪ್ರೇರಕ ಶಕ್ತಿಯಾಯಿತು. ದೃಢ ಮನಸ್ಕರಾದ ಇವರು ಸಮದರ್ಶಿಯಾಗಿಯೂ, ಸಹನಶೀಲರಾಗಿಯೂ, ಕ್ಷಮಾದಾನಿಯೂ ಆಗಿ ಪ್ರತಿಕೂಲ ಸಂದರ್ಭಗಳನ್ನು ಸಮರ್ಥವಾಗಿ ಎದುರಿಸಿದರು. ಸಂಘರ್ಷ ಅನಿವಾರ್ಯವಾದಾಗ ನಾಯಕತ್ವದ ಸರ್ವೋನ್ನತ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಅವರ ಜನಪ್ರಿಯತೆ ಮತ್ತು ಜನಮಾನ್ಯತೆಗೆ ಇದೇ ಆಧಾರವಾಯಿತು. ನಂಬಿಕೆ ಮತ್ತು ಉಪಾಸನೆ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು. ಪರೋಪಕಾರವೇ ಇದರ ಆತ್ಮ. ಅಂದರೆ ಪ್ರತಿಯೊಬ್ಬರೂ ತಮ್ಮ

0: ಉತ್ಪಾದನೆ ಮತ್ತು ಸಂಪತ್ತಿನ ನಿರ್ದಿಷ್ಟ ಭಾಗವನ್ನು ದೀನದಲಿತರಲ್ಲಿ ಹಂಚಬೇಕು. ತನ್ಮೂಲಕ ಪರಹಿತ ಚಿಂತನೆಯನ್ನು ಬೆಳೆಸಿಕೊಂಡು ಸಮಾನತೆ ಮತ್ತು ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು. ಜೂಜು, ಮದ್ಯಪಾನ ಮತ್ತು ವ್ಯಭಿಚಾರಗಳಿಗೆ ಕಡು ತಿರಸ್ಕಾರ ಮತ್ತು ಇಹಲೋಕದಷ್ಟೇ ಪರಲೋಕ ಚಿಂತನೆಗೆ ಆದ್ಯತೆ, ಇವೆಲ್ಲ ಇಸ್ಲಾಂ ಧರ್ಮದ ಮಿಂಚಿನ ಸಂಚಾರಕ್ಕೆ ವೇಗವರ್ಧಕವಾಯಿತು. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂತಹ ಧರ್ಮೋತ್ಥಾನದ ಮಹೋನ್ನತ ನಾಯಕರಾಗಿ, ಮನುಕುಲದ ಜ್ಞಾನದೀಪಕರಾಗಿ, ಅಸಂಖ್ಯಾತರ ಬಾಳಿನ ಬೆಳಕಾಗಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಮಹಾಪುರುಷರ, ಮಹಾತ್ಮರ ಮತ್ತು ದೈವಾಂಶ ಸಂಭೂತರ ದಿವ್ಯ ಸ್ಮರಣೆ, ಜನ್ಮದಿನಾಚರಣೆ ಸದಾ ಸ್ಫೂರ್ತಿದಾಯಕ. ಅಶಾಂತಿ ಅಸಮಾಧಾನವೇ ವ್ಯಾಪಕವಾಗಿರುವ ಇಂದಿನ ಜಗತ್ತಿಗೆ ಇವರ ಚಿಂತನೆ ಪ್ರತಿಪಾದನೆಗಳು ಚಿಕಿತ್ಸಕ ಸ್ಪರ್ಧೆ ನೀಡಬಲ್ಲದು. ಸರ್ವರಿಗೂ ಈದ್ ಮಿಲಾದ್ ಶುಭಾಶಯಗಳು.
1: ಡಾಕ್ಟರ್ ನಯೀಮುರ್ ರೆಹಮಾನ್ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು. ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದರೆ ಏನು ಅಂತ ಹೇಳಿದ್ದಾರೆ ಕೇಳೋಣ. ದೇವುಡು ನರಸಿಂಹಶಾಸ್ತ್ರಿಗಳ ಧ್ವನಿ.
2: ಅಣುವನ್ನು ಒಡೆದರೆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದವು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು, ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟು ಕೂಡಲೇ ಎರಡು ದಡಗಳು ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ, ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಈ ಹೆಸರೇಕೆ ಎಂದು ಮುಂತಾಗಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ, ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ, ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು. ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ? ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ. ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು. ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ. ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ, ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ 1001 ಹೋಗಲಿ, 1001 ಜಿಜ್ಞಾಸುವು ಬೇಕು. ಈತನು ಯಾರ ಮಾತನ್ನು ತೆಗೆಯುವುದಿಲ್ಲ. ಎಲ್ಲರ ಹೇಳಿಕೆಗಳನ್ನೂ ಗೌರವಿಸುವನು. ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು. ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು. ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ

0: ಗ್ರಾಹ್ಯ ಎಂದು ಗೊತ್ತು ಮಾಡು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 7:15 ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ, ಈ ಕುರಿತು ಇ ಸೈಂಟಿಸ್ಟ್ ಡಾ ವತ್ಸಲ ಎಚ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:40. ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆಗಳು. ಆರಂಭದಲ್ಲಿ ಸ್ವಾತಂತ್ರ್ಯವು ಬೀಜ ಮಂತ್ರ, ವೃಂದಗಾನದಲ್ಲಿ.

0: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನ ಆಲಿಸಿದರೆ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:50. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.
1: ಭಾರತದಲ್ಲಿ ಕಾಫಿ ಕೃಷಿ ಪದ್ಧತಿಯಡಿಯಲ್ಲಿ ಪುನಶ್ಚೇತನ ಕಾಫಿ ಕೃಷಿ ಪದ್ಧತಿಯನ್ನು ಮಾಡಲಾಗುತ್ತೆ. ಪುನಶ್ಚೇತನ ಕೃಷಿ ಅಂದಾಗ ಕೃಷಿ ಉತ್ಪಾದನೆಯನ್ನು ಕಾಪಾಡುವುದರ ಜೊತೆಗೆ ಕೃಷಿಗೆ ಅಗತ್ಯವಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಶ್ಚೇತನಗೊಳಿಸುವ ಮತ್ತು ಸುಧಾರಿಸುವ ಸಮಗ್ರ ಕೃಷಿ ವಿಧಾನ ಆಗಿದೆ. ಇದು ಮಣ್ಣಿನ ಸಾವಯವ ಪದಾರ್ಥವನ್ನು ಹೆಚ್ಚಿಸುತ್ತದೆ, ನೀರನ್ನು ಸಂರಕ್ಷಿಸುವುದು, ಜೀವ ವೈವಿಧ್ಯವನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಬಲಪಡಿಸುವುದು ಮತ್ತು ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಕೃಷಿ ಉತ್ಪಾದನೆ ಮತ್ತು ರೈತನ ಜೀವನೋಪಾಯವನ್ನು ಸುಸ್ಥಿರವಾಗಿಸುವ ಗುರಿಯನ್ನು ಹೊಂದಿರುತ್ತೆ. ಸುಸ್ಥಿರ ಕೃಷಿ ಪದ್ಧತಿಯಲ್ಲಿ ಈಗಿರುವ ಸಂಪನ್ಮೂಲಗಳನ್ನು ಕಾಪಾಡಲು ಪ್ರಯತ್ನಿಸಿದರೆ ಪುನಶ್ಚೇತನ ಕೃಷಿಯು ಮಣ್ಣಿನ ಆರೋಗ್ಯ, ನೀರಿನ ಸಂಪನ್ಮೂಲ, ಮಣ್ಣಿನ ವೈವಿಧ್ಯತೆ, ಜೈವಿಕ ಚಟುವಟಿಕೆಗಳಂತಹ ನೈಸರ್ಗಿಕ ಬಂಡವಾಳಗಳನ್ನು ಪುನರ್ ನಿರ್ಮಿಸುವತ್ತ ಗಮನಹರಿಸಲಾಗುತ್ತೆ. ಭಾರತದಲ್ಲಿ ಕಾಫಿಯನ್ನು ಸಾಂಪ್ರದಾಯಿಕವಾಗಿ ನೆರಳು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೆಯಲಾಗ್ತಾ ಇದೆ. ವಿಶೇಷವಾಗಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಪ್ರದೇಶಗಳಲ್ಲಿ ಕಾಫಿ ತೋಟಗಳು ವಿವಿಧ ಸ್ಥಳೀಯ ಮತ್ತು ಆರ್ಥಿಕವಾಗಿ ಉಪಯುಕ್ತ ಮರಗಳ ಬಹು ಹಂತದ ನೆರಳಿನಲ್ಲಿ ಬೆಳೆಯಲಾಗುತ್ತೆ. ಈ ಕಾಫಿ ಕೃಷಿ ಅರಣ್ಯ ಪದ್ಧತಿಗಳು ಇಂಗಾಲ ಸಂಗ್ರಹಣೆಯಲ್ಲಿ, ಸೂಕ್ಷ್ಮ ಹವಾಮಾನ ನಿಯಂತ್ರಣದಲ್ಲಿ, ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಮತ್ತು ಹೆಚ್ಚುವರಿ ಆದಾಯ ತರುವಂತಹ ಅನೇಕ ಪರಿಸರ ಸೇವೆಗಳನ್ನು ಒದಗಿಸ್ತವೆ. ಆದ್ದರಿಂದ ಭಾರತದಲ್ಲಿ ಈಗಾಗಲೇ ಇರುವ ಪರಿಸರ ಸ್ನೇಹಿ ಕಾಫಿ ಕೃಷಿ ಪದ್ಧತಿಗಳನ್ನು ಪುನಶ್ಚೇತನ ಕೃಷಿ ಕ್ರಮಗಳ ಮೂಲಕ ಮತ್ತಷ್ಟು ಬಲಪಡಿಸಲಾಗುತ್ತಿದೆ. ಭಾರತದಲ್ಲಿ ಕಾಫಿ ತೋಟಗಳು ಪರಿಸರ ಸ್ನೇಹಿ ಮತ್ತು ಜೀವ ವೈವಿಧ್ಯದಿಂದ ಸಮೃದ್ಧವಾದ ಕೃಷಿ ವ್ಯವಸ್ಥೆಗಳೆಂದು ಗುರುತಿಸಲ್ಪಟ್ಟಿವೆ. ಕಾಫಿಯನ್ನು ಸಾಮಾನ್ಯವಾಗಿ ನೆರಳು ಮರಗಳ ಅಡಿಯಲ್ಲಿ ಬೆಳೆಯೋದ್ರಿಂದ ತೋಟಗಳಲ್ಲಿ ಸಂಕೀರ್ಣವಾದ ಕೃಷಿ ಅರಣ್ಯ ಪರಿಸರ ನಿರ್ಮಾಣ ಆಗುತ್ತೆ. ಈ ವ್ಯವಸ್ಥೆಗಳು ಜೀವ ವೈವಿಧ್ಯವನ್ನು ಸಂರಕ್ಷಿಸುವುದರ ಜೊತೆಗೆ ಮಣ್ಣು ಮತ್ತು ನೀರನ್ನು ಕಾಪಾಡ್ತವೆ, ತೋಟದ ಉಷ್ಣಾಂಶವನ್ನು ನಿಯಂತ್ರಿಸುತ್ತವೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲವನ್ನು ಸಂಗ್ರಹಿಸುತ್ತವೆ. ಭಾರತದ ನೆರಳಿನಡಿ ಬೆಳೆಯುವ ಕಾಫಿ ವ್ಯವಸ್ಥೆಗಳು ಪ್ರತಿ ಹೆಕ್ಟೇರ್ಗೆ ಸುಮಾರು 140-220 ಟನ್ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿರ್ತವೆ. ಪಶ್ಚಿಮಘಟ್ಟದ ಕಾಫಿ ತೋಟಗಳು ಪಕ್ಷಿಗಳು, ಸಸ್ತನಿಗಳು ಮತ್ತು ಮಣ್ಣಿನ ಸೂಕ್ಷ್ಮಜೀವಿಗಳು ಸೇರಿದಂತೆ ಅಪಾರ ಜೀವ ವೈವಿಧ್ಯಕ್ಕೆ ಆಶ್ರಯ ನೀಡುತ್ತವೆ. ಇವುಗಳು ಸುಮಾರು ಇಂಗಾಲ ತಟಸ್ಥ ಅಥವಾ ಕಡಿಮೆ ಹಸಿರುಮನೆ ಅನಿಲ ಹೊರಸೂಸುವಿಕೆಯ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಪುನಶ್ಚೇತನ ಕಾಫಿ ಕೃಷಿಗೆ ಅತ್ಯಂತ ಸೂಕ್ತವಾದ ಕೃಷಿ ಪ್ರದೇಶಗಳಾಗಿವೆ. ಹೀಗಾಗಿ ಭಾರತೀಯ ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಪ್ರಕೃತಿಗೆ ಅನುಕೂಲಕರವಾದ ಕೃಷಿ ಮಾದರಿಯಾಗಿದ್ದು ಪುನಶ್ಚೇತನ ಕೃಷಿಯ ಮೂಲಕ ಅದರ ಪರಿಸರ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಅನೇಕ ಪ್ರಮುಖ ಪರಿಸರ ಸೇವೆಯನ್ನು ಒದಗಿಸ್ತವೆ. ಅವು ಯಾವುವು ಅಂದರೆ ಇಂಗಾಲ ಸಂಗ್ರಹಣೆ, ಸೂಕ್ಷ್ಮ ಹವಾಮಾನ ನಿಯಂತ್ರಣ, ಜೀವ ವೈವಿಧ್ಯ ಸಂರಕ್ಷಣೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಪರಾಗಸ್ಪರ್ಶಕ್ಕೆ ನೆರವು, ಪೋಷಕಾಂಶಗಳ ಮರುಬಳಕೆ, ನೈಸರ್ಗಿಕ ಕೀಟ ನಿಯಂತ್ರಣ ಮತ್ತು ರೈತರಿಗೆ ಹೆಚ್ಚುವರಿ ಆದಾಯ ತಂದುಕೊಡುವಂಥ ಅವಕಾಶವನ್ನು ಕಲ್ಪಿಸ್ತವೆ. ಭಾರತದಲ್ಲಿ ಪುನಶ್ಚೇತನ ಕಾಫಿ ಕೃಷಿ ಏಕೆ ಅವಶ್ಯವಾಗಿದೆ ಅಂದರೆ, ಮೊದಲನೇದು ಹವಾಮಾನ ವೈಪರೀತ್ಯ, ಅನಿಯಮಿತ ಮಳೆ, ದೀರ್ಘಕಾಲದ ಬರ, ತಡವಾದ ಹೂ ಮಳೆ ಮತ್ತು ಹೆಚ್ಚುತ್ತಿರುವ ಉಷ್ಣಾಂಶವು ಕಾಫಿಯ ಹೂ ಬಿಡುವಿಕೆ, ಕಾಯಿ ಬೆಳವಣಿಗೆ, ಇಳುವರಿ ಮತ್ತು ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ತಾ ಇದೆ. ಎರಡನೇದಾಗಿ ನೆರಳು ಮರಗಳ ಕಡಿತ. ಅಲ್ಪಾವಧಿ ಇಳುವರಿ ಹೆಚ್ಚಳಕ್ಕಾಗಿ ಸ್ಥಳೀಯ ನೆರಳು ಮರಗಳನ್ನು ತೆಗೆದುಹಾಕೋದ್ರಿಂದ ಜೀವ ವೈವಿಧ್ಯ, ಇಂಗಾಲ ಸಂಗ್ರಹಣೆ ಮತ್ತು ಮಣ್ಣಿನ ತೇವಾಂಶ ಕಡಿಮೆ ಆಗ್ತದೆ. ಮೂರನೇದಾಗಿ ಮಣ್ಣಿನ ಗುಣಮಟ್ಟದ ಕುಸಿತ. ಇಳಿಜಾರು ಪ್ರದೇಶಗಳಲ್ಲಿನ ಮಣ್ಣಿನ ಸವಕಳಿ, ಮಣ್ಣಿನ ಸಾವಯವ ಇಂಗಾಲದ ಕುಸಿತ ಮತ್ತು ಪೋಷಕಾಂಶಗಳ ಕೊರತೆ ದೀರ್ಘಾವಧಿಯ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ. ನಾಲ್ಕನೇದಾಗಿ ಹಸಿರು ಮನೆ ಅನಿಲ ಹೊರಸೂಸುವಿಕೆ. ಈ ಸಮಸ್ಯೆಯನ್ನು ಎದುರಿಸಲು ಪುನಶ್ಚೇತನ ಕಾಫಿ ಕೃಷಿಯು ಉತ್ಪಾದಕತೆ, ಹವಾಮಾನ ಸ್ಥಿರತೆ, ಪರಿಸರ ಸಂರಕ್ಷಣೆ ಮತ್ತು ರೈತರ ಜೀವನೋಪಾಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಬಲಂ ಪ್ರತಿಪಾದಿತವಾನ್ ಯತ್ ಅವಸಂರಚನಾ ಸೇವಾಭ್ಯಃ ಯಥಾಸಂಭವಂ ಸಾಮಾನ್ಯೋಪಯೋಗ ಮಾರ್ಗಾಣಾಂ ಸಂಭಾವನಾಃ ಅನ್ವೇಷ್ಟುಂ ಅವಶ್ಯಕತಾ ಅಸ್ತಿ ಇತಿ. ವಿಶೇಷತಯಾ ಪ್ರಮುಖ ಪರಿವಹನ್ ಅವಸಂರಚನಾ ಪರಿಯೋಜನಾನಾಂ ನಿರ್ಮಾಣ ಸಮಯೆ ಸೇವಾತೀರ್ಥೆ ಪ್ರಗತಿ ಇತ್ಯಸ್ಯ 53ನೇ ಉಪವೇಶನಸ್ಯ ಅಧ್ಯಕ್ಷತಾಂ ಕುರ್ವನ್ ಶ್ರೀಮೋದಿ ಮಂತ್ರಾಲಯೇಭ್ಯಃ ರಾಜ್ಯೇಭ್ಯಃ ಪ್ರಾವಿಧಿಕ ಆರ್ಥಿಕ ಸಂಭಾವನಾಃ ದೃಷ್ಟ್ವಾ ಯೋಜನಾ ನಿರ್ಮಾಣಸ್ಯ ಸ್ತರೆ ಏವ ಏತಾದೃಶಾನ್ ಏಕೀಕೃತೋಪಾಯಾನ್ ಪರೀಕ್ಷಿತುಂ ಆಹ್ವಾನಂ ಕೃತವಾನ್. ಸಹ ಉಕ್ತವಾನ್ ಯತ್ ಕಾರ್ಯಾನ್ವಯನಸ್ಯ ಶೀಘ್ರತಯಾ ಸಹ ಗುಣವತ್ತಾಯಾಃ ವಿಷಯೆ ಕೋಪಿ ಸಂಧಿಃ ನ ಭವೇತ್. ಅಸೌ ಮಂತ್ರಾಲಯೇಭ್ಯಃ ರಾಜ್ಯೇಭ್ಯಃ ಕಾರ್ಯಾನ್ವಯನ ಸಂಸ್ಥಾನೇಭ್ಯಶ್ಚ ಆಧುನಿಕ ಪ್ರೌದ್ಯೋಗಿಕೀನಾಂ ಅಂಗೀಕರಣಾಯ ಪ್ರತ್ಯೇಕಸ್ಮಿನ್ ಚರಣೆ ಗುಣವತ್ತಾ ನಿಶ್ಚಯಂ ಪರ್ಯವೇಕ್ಷಣಂ ಚ ಸುದೃಢೀಕರ್ತುಂ ಆಹ್ವಾನಂ ಕೃತವಾನ್. ಉಪವೇಶನೆ ಶ್ರೀಮೋದಿ ರೇಲಪಟ್ಟಿಕಾ ಮಾರ್ಗ ವಿದ್ಯುತ್ ಕ್ಷೇತ್ರಾಣಾಂ ಷಟ್ ಪ್ರಮುಖಾಣಾಂ ಅವಸಂರಚನಾ ಪರಿಯೋಜನಾನಾಂ ಸಮೀಕ್ಷಾಂ ಕೃತವಾನ್. ಏತಾಃ ಪರಿಯೋಜನಾಃ ನವರಾಜ್ಯೇಷು ವಿಸ್ತೃತಾಃ ಸಂತಿ ಅಥ ಚ ತಾಸಾಂ ಸಮಗ್ರ ವ್ಯಯಃ 30,000 ಕೋಟಿ ರೂಪ್ಯಕಾಧಿಕಃ ಅಸ್ತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ ಶಾಹಃ ಉಕ್ತವಾನ್ ಯತ್ ಪ್ರತ್ಯೇಕಸ್ಮಿನ್ ಕ್ಷೇತ್ರೆ ಅಗ್ರಸ್ಥಾನಂ ಪ್ರಾಪ್ತುಂ ಭಾರತಸ್ಯ ಆಂತರಿಕ ಸುರಕ್ಷಾ ಅಧಿಕಂ ಸುದೃಢಾ ಕರಣೀಯ. ನವದಿಲ್ಲ್ಯಾಂ ರಾಷ್ಟ್ರೀಯ ಸುರಕ್ಷಾ ರಣನೀತಿ ಸಮ್ಮೇಳನಸ್ಯ ಸಮಾಪನ ಸತ್ರಂ ಸಂಬೋಧಯನ್ ಶ್ರೀಶಾಹಃ ಉಕ್ತವಾನ್ ಯತ್ 47,000 ಅಧಿಕ 2,000 ತಮ ವರ್ಷಂ ಯಾವತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ವಿಕಸಿತ ಭಾರತಸ್ಯ ದೃಷ್ಟಿಂ ಸಾಕಾರಯಿತುಂ ಸುದೃಢಾ ಆಂತರಿಕ ಸುರಕ್ಷಾ ಅತ್ಯಾವಶ್ಯಕೀ ಅಸ್ತಿ. ಮಂತ್ರಿಣಾ ಉಕ್ತಂ ಯತ್ ಪ್ರಶಾಸನೇನ ಮಾದಕ ದ್ರವ್ಯ ಸಂಬದ್ಧಾಃ ಸಮಸ್ಯಾಃ ನಕ್ಸಲವಾದಃ ಅಥ ಪೂರ್ವೋತ್ತರ ಕ್ಷೇತ್ರಸ್ಯ ಚ ಸಮಾಹ್ವಾನಾನಿ ಸಫಲತಯಾ ನಿರಾಕೃತಾನಿ. ಏತಾಸಾಂ ಉಪಲಬ್ಧೀನಾಂ ಶ್ರೇಯಃ ಅಸೌ ರಾಜ್ಯಾರಕ್ಷಿಬಲಾಯ ಕೇಂದ್ರೀಯಾಭಿಕರಣೇಭ್ಯಃ ತಥಾ ಕೇಂದ್ರೀಯ ಸಶಸ್ತ್ರಾರಕ್ಷಿಬಲೇಭ್ಯಃ ಪ್ರದತ್ತವಾನ್. ಭಾರತ ಚೀನ ದೇಶಯೋಃ ಮಧ್ಯೆ ದ್ವೈಪಾಕ್ಷಿಕ ಸಂಬಂಧಸ್ಯ ನಿರಂತರ ವಿಕಾಸಾಯ ಪ್ರಗತ್ಯೈ ಚ ಭಾರತ ಚೀನ ಸೀಮಾಕ್ಷೇತ್ರೇಷು ಶಾಂತಿ ಸ್ಥಾಪನಸ್ಯ ಮಹತ್ವಂ ಭಾರತಂ ಪ್ರತಿಪಾದಿತವಾನ್. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಃ ಅಜಿತ್ ಡೋಭಾಲಃ ಫೇಜಿಂಗ್ ನಗರೆ ಚೀನ ವಿದೇಶ ಮಂತ್ರಿಣಾ ವಾಂಗ್ ಯಿ ಇತ್ಯನೇನ ಸಹ ಭಾರತ ಚೀನ ಸೀಮಾ ಪ್ರಶ್ನ ವಿಷಯೇಷು ವಿಶೇಷ ಪ್ರತಿನಿಧೀನಾಂ ವಾರ್ತಾಯಾಃ 25ನೇ ಚರಣಸ್ಯ ಸಹಾಧ್ಯಕ್ಷತಾಂ ಕೃತವಾನ್. ವಿದೇಶ ಮಂತ್ರಾಲಯ ಏಕಸ್ಮಿನ್ ವಕ್ತವ್ಯೆ ಅವದತ್ ಯತ್ ಉಭೌ ಪ್ರತಿನಿಧಿ ತೇಷಾಂ ಸಮಗ್ರಂ ದೀರ್ಘಕಾಲಿಕಂ ಚ ಹಿತಂ ದೃಷ್ಟ್ವಾ ಸೀಮ ಪ್ರಶ್ನೆ ರಾಜನೈತಿಕ ಸಮಾಧಾನಸ್ಯ ಪ್ರಯತ್ನಾನ್ ಅನುವರ್ತಯಿತುಂ ಸಹಮತೌ ಅಭವತಾಂ. ಉಭೌ ಪಕ್ಷೌ 24,000 ಅಧಿಕ 2,000 ತಮ ವರ್ಷಸ್ಯ ಅಕ್ಟೋಬರ್ ಮಾಸೆ ಕಜಾನ್ ನಗರೆ ಗತವರ್ಷೆ ಅಗಸ್ತ್ ಮಾಸೆ ಸಿಯಾಚಿನ್ ನಗರೆ ಚ ಸ್ವನೇತೃಭಿಃ ಪ್ರಾಪ್ತಾನಾಂ ಮಹತ್ವಪೂರ್ಣ ಸರ್ವಸಮ್ಮತೀನಾಂ ಕಾರ್ಯಾನ್ವಯನೆ ಪ್ರಗತಿಂ ಅಭಿಲಕ್ಷಿತವಂತೌ. ಉಪಭೋಕ್ತೃ ಕಾರ್ಯ ವಿಭಾಗಸ್ಯ ಸಚಿವ ನಿಧಿ ಖರೆ ಇತ್ಯೇಷಾ ಅಕಥಯತ್ ಯತ್ ಕಾಂದಾ ಎಕ್ಸ್ಪ್ರೆಸ್ ಯಾನಂ ದಿಲ್ಲಿನಗರಂ ಪ್ರತಿ ಪ್ರಾಯಃ 800 ಮೆಟ್ರಿಕ್ಟನ್ ಪರಿಮಿತಂ ಪಲಾಂಡುಃ ಆನಯನಸ್ತಿ. ಸಾಮಾಜಿಕಾಂತರಜಾಲೀಯ ಪಟಲೆ ಸಚಿವ ಅವದತ್ ಯತ್ ನಾಫೇಡ್ NCCF ತಥಾ ಕೇಂದ್ರೀಯ ಭಂಡಾರ ಕೇಂದ್ರೇಷು ಪಲಾಂಡುಃ 35 ರೂಪ್ಯಕಾಣಿ ಪ್ರತಿ ಕಿಲೋಗ್ರಾಂ ಮೂಲ್ಯೇನ ವಿಕ್ರಿಯತೆ. ಕಾಂದಾ ಎಕ್ಸ್ಪ್ರೆಸ್ ಯಾನಂ ಆರಂಭೆ ಚೆನ್ನೈ ಎರ್ನಾಕುಲಂ ಮಧುರೈ ಗುವಾಹಟಿ ಇತ್ಯೇತೇಷು ಸ್ಥಾನೇಷು ಪ್ರಾಪ್ಸ್ಯತಿ ಇತಿ ಸಾ ಸಂಸೂಚಿತವತಿ ಇತಿ ವಾರ್ತಾಃ.
0: ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7 ಗಂಟೆ.
3: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
4: ಶುಭೋದಯ ಕರ್ನಾಟಕ.
5: ತೊರೆದು ಜೀವಿಸಬಹುದೇ
3: ದಾಸರ ಪದಗಳು,
5: ಹರಿ ನಿನ್ನ ಚರಣಗಳ
4: ವಚನಗಳು,
5: ಉಳ್ಳವರು ಶಿವಾಲಯವ ಮಾಡುವರು
3: ಸಾಂಪ್ರದಾಯಿಕ ಗೀತೆಗಳು,
4: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 7:15 ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ ಈ ಕುರಿತು ಈ ಸೈಂಟಿಸ್ಟ್ ಡಾಕ್ಟರ್ ವತ್ಸಲ ಎಚ್ ಅವರೊಂದಿಗೆ ಮಾತುಕತೆ. ಬೆಳಗ್ಗೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್, ಇದಕ್ಕೆ ಹೋಮಿಯೋಪತಿ ಪರಿಹಾರ, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಆಯುಷ್ ನಿರ್ದೇಶನಾಲಯದ ಹೋಮಿಯೋಪತಿ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನ. ಸಮಯ ಆಗಿದೆ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿ.

ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ ಮುನ್ನಡೆಸಲು ಸಿದ್ದವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟಪತಿಯವರಿಂದ ಶುಭಾಶಯ. ವಾರ್ತೆಗಳ ವಿವರ: ಕರ್ನಾಟಕದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಎಸ್ಐಆರ್ ಕುರಿತಂತೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದು, ಎಎಸ್ಡಿಡಿಒ ಅಡಿಯಲ್ಲಿ ಗುರುತಿಸಲಾದ 1.08 crore ಹೆಚ್ಚು ಮತದಾರರು ಮತ್ತು ಸುಮಾರು 43 lakh ಮತದಾರರು ತಾರ್ಕಿಕ ವ್ಯತ್ಯಾಸಗಳಿಗಾಗಿ ನೋಟಿಸ್ಗಳನ್ನು ಎದುರಿಸುತ್ತಿದ್ದಾರೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಸಲ್ಲಿಸುವಿಕೆ ಅವಧಿಯನ್ನು ವಿಸ್ತರಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಸಭೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಮಿತಿ ಸಭೆಗಳು ಸೇರಿದಂತೆ ನಿಗದಿತ ಕಾರ್ಯವಿಧಾನವನ್ನು ಸಾಕಷ್ಟು ಪ್ರಚಾರದೊಂದಿಗೆ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಮುಖ್ಯ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಬೇಕು ಎಂದು ಪತ್ರದಲ್ಲಿ ಹೇಳಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆದಿದ್ದು, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23 ಅವಕಾಶವಿದ್ದು, ಅರ್ಹರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ತಿಳಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಕರಡು ಮತದಾರರ ಪಟ್ಟಿಯನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಇಂದಿನಿಂದ ಅಕ್ಟೋಬರ್ 22 ನೋಟಿಸ್ ಅವಧಿ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇರುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 27 ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುತ್ತಿದೆ ಎಂದರು. 18 ಮೇಲ್ಪಟ್ಟ ಪ್ರತಿಯೊಬ್ಬರೂ ಸಹ ಅರ್ಜಿ ನಮೂನೆ 6 ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ದಿನಾಂಕ 1/10/2026 18 ತುಂಬುವವರು ಕೂಡ ಅರ್ಜಿ ನಮೂನೆ 6 ಸಲ್ಲಿಸಬಹುದಾಗಿದೆ ಎಂದು ಅವರು ಹೇಳಿದರು. ಯುವಜನರ ಭವಿಷ್ಯವನ್ನು ಕಾಪಾಡುವ ಮತ್ತು ಮಾದಕ ವಸ್ತುಗಳ ಅಕ್ರಮ ಜಾಲಕ್ಕೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ಕಳೆದ 10 15.94 crore ಮಾರುಕಟ್ಟೆ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ವಿಷಯ ತಿಳಿಸಿರುವ ಅವರು, ಈ ಕಾರ್ಯಾಚರಣೆಯಲ್ಲಿ 7 kg MDMA, 21 kg ಗಾಂಜಾ ಸೇರಿದಂತೆ 10 ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಮಾದಕ ವಸ್ತುಗಳ ಅಕ್ರಮ ಸಾಗಾಟ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕುವ ಮೂಲಕ ಯುವ ಸಮುದಾಯವನ್ನು ರಕ್ಷಿಸುವುದು ಹಾಗೂ ಮಾದಕರಹಿತ ಸಮಾಜ ನಿರ್ಮಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರತಿಭೆ ವಿಶ್ವವ್ಯಾಪಿಯಾಗಿದ್ದರೂ ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗುತ್ತಿಲ್ಲ. ಈ ಅಂತರವನ್ನು ಉತ್ತಮ ನೀತಿಗಳು ಮತ್ತು ಪರಿಣಾಮಕಾರಿ ಕೌಶಲ್ಯಾಭಿವೃದ್ದಿ ಕಾರ್ಯಕ್ರಮಗಳ ಮೂಲಕ ತುಂಬುವ ಅಗತ್ಯವಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಡಾ ಅಜಯ್ ಸಿಂಗ್ ಹೇಳಿದ್ದಾರೆ. ಬೆಂಗಳೂರು ಸುಮಾರು 67,000 ನೋಂದಾಯಿತ ಐಟಿ ಮತ್ತು ಟೆಕ್ ಕಂಪನಿಗಳ ತವರೂರಾಗಿದೆ. ನಗರದ ಐಟಿ ಮತ್ತು ತಂತ್ರಜ್ಞಾನ ವಲಯವು ನೇರ ಹಾಗೂ ಪರೋಕ್ಷವಾಗಿ ಸುಮಾರು 10 lakh-25 lakh ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ. ಈ ಬಲವನ್ನು ರಾಜ್ಯದ ಕೌಶಲ್ಯಾಭಿವೃದ್ದಿ ಮತ್ತು ಶಿಕ್ಷಣ ವ್ಯವಸ್ಥೆಯೊಂದಿಗೆ

0: ಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಜೋಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು ಕೇವಲ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬೋಧಿಸುವ ಕೇಂದ್ರಗಳಾಗಿರದೆ ಅವುಗಳ ಪರೀಕ್ಷಾ ಶಿಬಿರಗಳಾಗಬೇಕು. ವಿದ್ಯಾರ್ಥಿಗಳು, ಎಂಎಸ್ಎಂಇಗಳು, ರೈತರು, ಸಾರ್ವಜನಿಕ ಸೇವೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಎದುರಿಸುತ್ತಿರುವ ನೈಜ ಸಮಸ್ಯೆಗಳ ಪರಿಹಾರಕ್ಕಾಗಿ ತಂತ್ರಜ್ಞಾನವನ್ನು ಬಳಸುವಂತಾಗಬೇಕು ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಇದು ತಮ್ಮ ಮೊದಲ ಅಧಿವೇಶನವಾಗಿದ್ದು, ಸದನವನ್ನು ಸಂಪೂರ್ಣ ನಿಷ್ಪಕ್ಷಪಾತ ಹಾಗೂ ಸಂವಿಧಾನಬದ್ದವಾಗಿ ನಡೆಸಿದ ಆತ್ಮತೃಪ್ತಿಯಿದೆ. ಆದರೆ ಚಿಂತಕರ ಚಾವಡಿ ಎನಿಸಿದ ಮೇಲ್ಮನೆಯಲ್ಲಿ ಜನಹಿತಕ್ಕಾಗಿ ಅರ್ಥಪೂರ್ಣ ಚರ್ಚೆ ನಡೆಸಲು ಪ್ರತಿಪಕ್ಷಗಳ ಸದಸ್ಯರು ಸೂಕ್ತ ಸಹಕಾರ ನೀಡಲಿಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಅಧಿವೇಶನದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಬರ ಪರಿಸ್ಥಿತಿ, ಕುಡಿಯುವ ನೀರು, ರೈತರ ಮತ್ತು ನೀರಾವರಿ ಸಮಸ್ಯೆಗಳ ಕುರಿತು ಚರ್ಚಿಸಲು ಪ್ರತಿಪಕ್ಷಗಳಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು. ಪ್ರತಿಭಟನೆ ಮಾಡುವುದು ಪ್ರತಿಪಕ್ಷದ ಹಕ್ಕಾಗಿದ್ದರೂ ಕಲಾಪವೇ ನಡೆಯದಂತೆ ಮಾಡುವುದು ಸಂಸದೀಯ ವ್ಯವಸ್ಥೆಗೆ ಸೂಕ್ತವಲ್ಲ ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1 ರಿಂದ 10 ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಸೆಪ್ಟೆಂಬರ್ 1 ರಂದು ರಾಯಚೂರಿನಿಂದ ಬಳ್ಳಾರಿಯವರೆಗೆ ನಡೆಯುವ ಪಾದಯಾತ್ರೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದು, ಪಕ್ಷದ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 10 ರಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಕೇಂದ್ರದ ಹಲವು ಸಚಿವರು, ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ರಾಯಚೂರಿನಿಂದ ಬಳ್ಳಾರಿವರೆಗೆ ನಡೆಯಲಿರುವ ಪಾದಯಾತ್ರೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ವೈಫಲ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ. ಉದ್ಯೋಗ ನೇಮಕಾತಿ ಕುಂಠಿತವಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ಆವರಿಸಿರುವ ಬರದ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಇಂದು ಈದ್ ಎ ಮಿಲಾದ್ ಉನ್ ನಬಿ, ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪವಿತ್ರ ಹಬ್ಬ. ಇದನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 3ನೇ ತಿಂಗಳಾದ ರಬಿ ಉಲ್ ಅವ್ವಲ್ನಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಪ್ರವಾದಿಯವರ ಬೋಧನೆಗಳನ್ನು ಸ್ಮರಿಸಲಾಗುತ್ತದೆ. ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿ ಭವ್ಯ ಮೆರವಣಿಗೆಗಳನ್ನು ನಡೆಸುತ್ತಾರೆ. ಬಡವರಿಗೆ ಅನ್ನದಾನ ಹಾಗೂ ದಾನ ಮಾಡುವುದರಲ್ಲಿ ಈ ದಿನ ವಿಶೇಷ ಪ್ರಾಮುಖ್ಯವಿದೆ. ಹಲವೆಡೆ ಮಿಲಾದ್ ಮೆಹಫಿಲ್ಸ್ ಮತ್ತು ಸೀರತ್ ಸಮ್ಮೇಳನಗಳು ಆಯೋಜಿತವಾಗಿವೆ. ಅಲ್ಲಿ ಉಲೇಮಾಗಳು ಅಥವಾ ಧಾರ್ಮಿಕ ವಿದ್ವಾಂಸರು ಪ್ರವಾದಿಯವರ ಜೀವನ ಮತ್ತು ಬೋಧನೆಗಳನ್ನು ಪ್ರಚುರಪಡಿಸುವರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ, ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು, ಪ್ರವಾದಿಯವರ ಬೋಧನೆಗಳು ನಡವಳಿಕೆ ಮತ್ತು ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ಪಾಕ್ಷಿಕವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕುರಿತು ಹುಬ್ಬಳ್ಳಿಯ ನೇತ್ರ ತಜ್ಞ ವೈದ್ಯ ಡಾ ಸತೀಶ್ ಹಳ್ಳಿಕೇರಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಸರ್ವೇಂದ್ರಿಯಾಣಾಂ ನಯನ ಪ್ರಧಾನಂ, ಎಲ್ಲ ಅಂಗಗಳಲ್ಲಿ ಕಣ್ಣೇ ಬಹಳ ಪ್ರಧಾನವಾದದ್ದು. ಎಲ್ಲ ದಾನಗಳಿಗಿಂತ ನೇತ್ರದಾನ ಮಹಾದಾನ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 8ರವರೆಗೂ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ನೇತ್ರದಾನದ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಅಥವಾ ಅರಿವು ಮೂಡಿಸುವುದು ಮತ್ತು ಸಾವಿನ ನಂತರ ಕಣ್ಣುಗಳು ಮಣ್ಣಾಗಿ ಚೆನ್ನಾಗಿ ಹೋಗುವುದನ್ನು ತಡೆದು ಅವುಗಳ ದಾನ ಮಾಡಲು ಜನರಲ್ಲಿ ಪ್ರೋತ್ಸಾಹಿಸುವುದು. ಈ ನೇತ್ರದಾನ ಮಾಡಲು ಸರ್ವರು ಅರ್ಹತೆಯನ್ನು ಹೊಂದಿರುತ್ತಾರೆ. ಇದಕ್ಕೆ ವಯಸ್ಸು, ಲಿಂಗ, ಧರ್ಮ ಅಥವಾ ರಕ್ತದ ಗುಂಪನ್ನು ಲೆಕ್ಕಿಸದೆ ಯಾವುದೇ ವ್ಯಕ್ತಿ ನೇತ್ರದಾನ ಮಾಡಬಹುದು.
0: ಸಿಎಸ್ಐಆರ್ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಸುಧಾರಿತ ಬಾಹ್ಯಾಕಾಶ ಉಡ್ಡಯನ ಕ್ಷೇತ್ರದ ಮಹತ್ವದ ಹೆಜ್ಜೆಯಾಗಿ ಭಾರತದ ಮಾನವರಹಿತ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂತಹ ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ನವದೆಹಲಿಯ ಸಿಎಸ್ಐಆರ್ ಪ್ರಧಾನ ಕಚೇರಿಯ ಎಸ್ಎಸ್ಪಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಅನಾವರಣಗೊಳಿಸಿದೆ. ಭಾರತದ ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಹಾಗೂ ಸಂಪೂರ್ಣ ಸ್ವದೇಶಿ ನಿರ್ಮಿತ ಮೂರು ಮೈಕ್ರೋ ಮತ್ತು ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಗಳು ಮಹತ್ವ ಪಡೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ, ಜಾಗತಿಕವಾಗಿ ಮುನ್ನಡೆಸಲು ಸಿದ್ದವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟಪತಿಯವರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
6: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
5: ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ವತ್ಸಲ ಹೆಚ್, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಇದೆ. ಮಂಡ್ಯದಲ್ಲಿ ಒಬ್ಬ ರೈತ ಸ್ಮಾರ್ಟ್ ಫೋನ್ನಲ್ಲಿ ಮಾಹಿತಿಯನ್ನ ಪರಿಶೀಲಿಸ್ತಾ ಇರಬಹುದು, ಕಂಚಿಯಲ್ಲಿರುವ ಒಬ್ಬ ನೇಕಾರರು ತಂತ್ರಜ್ಞಾನಗಳನ್ನ ಬಳಸ್ತಾ ಇರಬಹುದು, ಹಾಗೆ ಹಳ್ಳಿಯ ಅಂಗಡಿಯ ಮಾಲೀಕರು ಡಿಜಿಟಲ್ ಪಾವತಿ ಮಾಡ್ತಾ ಇರಬಹುದು. ಆದ್ರೆ ಸ್ವಲ್ಪ ಕಾಲದ ಹಿಂದೆ ಹೋದ್ರೆ ಕಂಪ್ಯೂಟರ್ಗಳೇ ಒಂದು ಪ್ರಮುಖ ಮಿತಿ ಇತ್ತು. ಅವು ಬಹುತೇಕ ಇಂಗ್ಲಿಷ್ನಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದ್ವು. ಹೀಗಿದ್ದಾಗ ನಮ್ಮ ಮಾತೃಭಾಷೆ ಕಂಪ್ಯೂಟರ್ ಪರದೆಗಳು ಮತ್ತು ಮೊಬೈಲ್ ಫೋನ್ಗಳಲ್ಲಿ ತನ್ನ ಸ್ಥಾನವನ್ನ ಹೇಗೆ ಪಡೆದುಕೊಂತು, ನಮ್ಮ ಪ್ರಾಚೀನ ಭಾಷೆಗಳು ಹಾಗೂ ಪರಂಪರೆಗಳು ಈಗ ಕೃತಕ ಬುದ್ಧಿಮತ್ತೆಯೊಂದಿಗೆ ಹೇಗೆ ಸಂಪರ್ಕ ಹೊಂದುತ್ತಾ ಇದ್ದಾವೆ ಕುರಿತು ಮಾತನಾಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಸೈಂಟಿಸ್ಟ್ ಇ ಹಾಗೂ ಭಾರತೀಯ ಪರಂಪರೆ ಮತ್ತು ಭಾಷಾ ಗಣಕೀಕರಣ ಟೀಮ್ನೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವತ್ಸಲ ಎಚ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
7: ನಮಸ್ತೆ.
5: ಕಳೆದ ಸುಮಾರು ದಶಕಗಳಿಂದ ಸಿಡ್ಯಾಕ್ ಬೆಂಗಳೂರು ಭಾರತದ ಭಾಷೆಗಳು, ಆಧುನಿಕ ತಂತ್ರಜ್ಞಾನ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಿರುವಾಗ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಅಥವಾ ಡಿಜಿಟಲ್ ಹೆರಿಟೇಜ್ ಅನ್ನೋ ಪದಗಳನ್ನು ಕೇಳಿದಾಗ ಪಟ್ಟಣದ ಜನರಿಗೂ ಕೂಡ ಇದು ಬಹಳ ಶೈಕ್ಷಣಿಕ ಅಥವಾ ತಾಂತ್ರಿಕ ಪದಗಳು ಅಂತ ಅನಿಸಬಹುದು. ಕಳೆದ ಸುಮಾರು 30 ಸಾಮಾನ್ಯ ಜನರಿಗಾಗಿ ಸಿಡ್ಯಾಕ್ ಬೆಂಗಳೂರು ಏನೆಲ್ಲ ಅಭಿವೃದ್ಧಿ ಪಡಿಸಿದೆ ಅನ್ನೋದನ್ನ ಸರಳವಾಗಿ ವಿವರಿಸಬಹುದಾ?
7: ಖಂಡಿತ. 30 ಹಿಂದೆ ಇಂಗ್ಲಿಷಲ್ಲಿ ಬರೆಯಲು ಬರಲ್ಲ ಅಂತಂದ್ರೆ ಡಿಜಿಟಲ್ ಪ್ರಪಂಚ ಅವರಿಗಲ್ಲ ಎಂಬ ಸಂದರ್ಭದಲ್ಲಿ ನಮ್ಮ ಜನರಿಗೆ ಗೊತ್ತಿರುವ ಭಾಷೆಯಲ್ಲಿ ತಂತ್ರಜ್ಞಾನ ಮಾತನಾಡಬೇಕು ಅಂತ ಸಿಡ್ಯಾಕ್ನ ಗುರಿಯಾಗಿತ್ತು. ಇದನ್ನು ಸಾಧ್ಯವಾಗಿಸಲು ಸಿಡ್ಯಾಕ್ ಭಾರತೀಯ ಭಾಷೆಗಳಲ್ಲಿ ಫಾಂಟ್ಗಳು, ಕೀಬೋರ್ಡ್ ಲೇಔಟ್ಗಳು, ಟ್ರಾನ್ಸ್ಲೇಷನ್ ಎಂಜಿನ್ ಮತ್ತು ಸ್ಪೀಚ್ ಟು ಟೆಕ್ಸ್ಟ್ ಟೂಲ್ಸ್ಗಳನ್ನು ಅಭಿವೃದ್ಧಿಗೊಳಿಸಿತು. ಈ ಬುನಾದಿಯ ಮೇಲೆ ಸಿಡ್ಯಾಕ್ ಬೆಂಗಳೂರು ಏನ್ಷಿಯಂಟ್ ನಾಲೆಜ್ ಬೇಸ್, ಸಂಸ್ಕೃತ್ ಬೇಸ್ಡ್ ಸ್ಪೀಚ್ ಮಾಡೆಲ್ಸ್ ಭಾಷಿಣಿ ಮುಖಾಂತರ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ನಲ್ಲಿ ಭಾಗಿಯಾಗಿದೆ. ಹಾಗಾಗಿ ಸಿಡ್ಯಾಕ್ನ ಗುರಿ ಟೆಕ್ನಾಲಜಿಯನ್ನು ಜನರಿಗೆ ಪರಿಚಯಿಸುವುದು ಒಂದೇ ಅಲ್ಲದೆ ಬದಲಾಗಿ ಟೆಕ್ನಾಲಜಿ ಜನರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವರ ದೈನಂದಿನ ಜೀವನದಲ್ಲಿ ಬಳಕೆಗೆ ಬರಬೇಕು ಅನ್ನುವುದು.
8: ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ಈ ಭಾಷಾ ತಂತ್ರಜ್ಞಾನ ನೇರವಾಗಿ ಹೇಗೆ ಪ್ರಯೋಜನಕಾರಿ ಆಗಿದೆ ಅನ್ನೋದನ್ನ ಒಂದಷ್ಟು ನೈಜ ಉದಾಹರಣೆಗಳನ್ನ ನೀಡಿದ್ರೆ ಇನ್ನು ಸರಳವಾಗಿ ಅರ್ಥವಾಗುತ್ತೆ.
7: ಖಂಡಿತ. ಒಬ್ಬ ನಾಗರಿಕ ಆಧಾರ್ಗೆ ಎನ್ರೋಲ್ ಮಾಡುವಾಗ ಅವರ ಡೆಮೋಗ್ರಫಿಕ್ ಡೀಟೇಲ್ಸ್, ಹೆಸರು, ಅಡ್ರೆಸ್ ಮುಂತಾದ ವಿವರಗಳು ಇಂಗ್ಲಿಷ್ ಹಾಗೂ ಪ್ರಾದೇಶಿಕ ಭಾಷೆಗಳಲ್ಲಿ ನಮೂದಾಗಿರುತ್ತದೆ. ಆಧಾರ್ನ ಸಾಫ್ಟ್ವೇರ್ ಡೇಟಾ ಎಂಟ್ರಿ ಮತ್ತು ಟ್ರಾನ್ಸ್ಲೇಷನ್ಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಮಾಡಲು ಸಪೋರ್ಟ್ ಮಾಡುತ್ತದೆ. ಇನ್ನೊಂದು ಉದಾಹರಣೆ, ಕೃಷಿ ಕ್ಷೇತ್ರದಲ್ಲಿ ಸಿಡ್ಯಾಕ್ನ ಆಗ್ರಿ ಚಾಟ್ಬಾಟ್ ಮುಖಾಂತರ ರೈತರಿಗೆ ತಮ್ಮ ಭಾಷೆಯಲ್ಲೇ ಕೃಷಿ ಸಂಬಂಧಿತ ಮಾಹಿತಿಗಳನ್ನು ನೀಡುತ್ತಿದ್ದೇವೆ.
8: ಇದರಿಂದ ಭಾಷೆಯ ಅಡೆತಡೆಯ ಬಗ್ಗೆ ಚಿಂತಿಸದೆ ವಿವಿಧ ಪ್ರದೇಶಗಳಿಗೆ ಈ ರೀತಿಯ ಪರಿಹಾರಗಳನ್ನ ವಿಸ್ತರಿಸಲು ಸಾಧ್ಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಸಿಡ್ಯಾಕ್ ಬೆಂಗಳೂರು ಪರಂಪರೆ ಗಣಕೀಕರಣ ಅಂದ್ರೆ ಡಿಜಿಟಲ್ ಹೆರಿಟೇಜ್ ಕ್ಷೇತ್ರದಲ್ಲಿಯೂ ಕೂಡ ವ್ಯಾಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಕಾಡಬಹುದು, ಕಂಪ್ಯೂಟರ್ ಮತ್ತು ಕೃತಕ ಬುದ್ಧಿ ಮತ್ತೆ ಈಗಿನ ತಂತ್ರಜ್ಞಾನಗಳು, ಆದ್ರೆ ನಮ್ಮ ಭೂತಕಾಲವನ್ನ ಇದು ಹೇಗೆ ಸಂರಕ್ಷಿಸಿ ಭವಿಷ್ಯಕ್ಕೆ ಸಹಾಯ ಮಾಡಬಲ್ಲದು? ತಾಳೆಗರಿ ಹಸ್ತಪ್ರತಿಗಳು ಮತ್ತು ದೇವಾಲಯಗಳ ಶಾಸನಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ AI ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ವಿವರಿಸಬಹುದಾ?
7: ತಾಳೆಗರಿ ಹಸ್ತಪ್ರತಿಗಳು ಮತ್ತು ದೇವಾಲಯದ ಶಾಸನಗಳು ಅಮೂಲ್ಯವಾದ ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ದಾಖಲೆಗಳಾಗಿವೆ. ಆದರೆ ಇವುಗಳ ಮೇಲೆ ಕಾಲದ ಪರಿಣಾಮವಾಗಿ ಅಕ್ಷರಗಳು ಮಾಸಿ ಹೋಗುವುದು, ಹಸ್ತಪ್ರತಿಗಳು ಹಾನಿಗೊಳಗಾಗುವುದು, ಹಾಗೇನೆ ಶಾಸನಗಳನ್ನು ಓದುವುದರಲ್ಲಿ ಕಷ್ಟವಾಗುವುದು, ಇಂತಹ ಕೆಲವಾರು ಸಮಸ್ಯೆಗಳು ಕಂಡುಬರುತ್ತದೆ. ಇದರ ಜೊತೆಗೆ ಗ್ರಂಥ, ಶಾರದ, ಮೋಡಿ ಮತ್ತು ನಂದಿನಾಗರಿ ಮುಂತಾದ ಕೆಲವು ಐತಿಹಾಸಿಕ ಲಿಪಿಗಳನ್ನು ಓದುವವರು ಕೆಲವರೇ ಉಳಿದುಕೊಂಡಿದ್ದಾರೆ. ಹಾಗಾದರೆ ಈ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಮಧ್ಯೆ ಬ್ರಿಡ್ಜ್ ಆಗಿ ಉಪಯೋಗಕ್ಕೆ ಬರುತ್ತದೆ. ಸಿಡ್ಯಾಕ್ ಬೆಂಗಳೂರಿನಲ್ಲಿ AI ಅನ್ನು ಬಳಸಿಕೊಂಡು ಪಾಂಡುಲಿಪಿ ಸಂಶೋಧಕ ಅಥವಾ ಮ್ಯಾನುಸ್ಕ್ರಿಪ್ಟ್ ಪ್ರೊಸೆಸಿಂಗ್ ಟೂಲ್ ಅನ್ನು ಅಭಿವೃದ್ಧಿಗೊಳಿಸಿದ್ದೇವೆ. ಇದರಲ್ಲಿ AI ಹಾಗೂ ಕಂಪ್ಯೂಟರ್ ವಿಷನ್ ಮಾಡೆಲ್ಗಳು ಹಸ್ತಪ್ರತಿಯ ಇಮೇಜ್ಗಳನ್ನು ಅನಲೈಸ್ ಮಾಡಿ ಡ್ಯಾಮೇಜ್ ಆಗಿರುವ ಭಾಗಗಳನ್ನು ಡಿಜಿಟಲಿ ಸರಿಪಡಿಸುವುದರಲ್ಲಿ ನೆರವಾಗುತ್ತಿದೆ. ತದನಂತರ ಅಕ್ಷರಗಳನ್ನು ಗುರುತಿಸಿ ಆ ಮಾಹಿತಿಯನ್ನು ಪ್ರಾದೇಶಿಕ ಭಾಷೆಯಲ್ಲಿ ಲಭ್ಯಪಡಿಸುತ್ತಿದ್ದೇವೆ. ಈ ರೀತಿಯಲ್ಲಿ ಟೆಕ್ನಾಲಜಿ ಇತಿಹಾಸ ಹಾಗೂ ಪಾರಂಪರಿಕ ದಾಖಲೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಮಗೆ ಸಹಾಯ ಮಾಡುತ್ತಿದೆ.
8: ಹಳೆಯ ಹಸ್ತಪ್ರತಿಗಳನ್ನ ಡಿಜಿಟಲೀಕರಣ ಮಾಡಿದ್ರೆ ಸಾಕಾಗೋದಿಲ್ವಾ? ಈ ಜ್ಞಾನ ಅನ್ವೇಷಣೆ ಪ್ರಕ್ರಿಯೆ ಯಾಕೆ ಬೇಕು?
7: ಡಿಜಿಟಲೈಸೇಷನ್ ಅನ್ನೋದು ಪ್ರಥಮ ಹೆಜ್ಜೆ ಮಾತ್ರ. ಡಿಜಿಟಲೈಸೇಷನ್ ಅಲ್ಲಿ ಛಾಯಾಚಿತ್ರ ತಗೊಂಡು ಅದನ್ನ ಸ್ಟೋರ್ ಮಾಡೋದು ಅಷ್ಟೇನೆ. ನಾಲೆಜ್ ಡಿಸ್ಕವರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಹತ್ತಿರ 3 ಹಸ್ತಪ್ರತಿಗಳಿದ್ದಾವೆ ಎಂದುಕೊಳ್ಳೋಣ. ಮೊದಲನೇ ಹಸ್ತಪ್ರತಿಯಲ್ಲಿ ಒಂದು ಔಷಧೀಯ ಸಸ್ಯದ ಬಗ್ಗೆ ವಿವರಣೆ ಇದೆ. ಎರಡನೆಯ ಹಸ್ತಪ್ರತಿಯಲ್ಲಿ ಅದೇ ಸಸ್ಯವನ್ನು ಮತ್ತೊಂದು ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಮೂರನೆಯ ಹಸ್ತಪ್ರತಿಯಲ್ಲಿ ಆ ಸಸ್ಯದ ಉಪಯೋಗಗಳನ್ನು ವಿವರಿಸಲಾಗಿದೆ. ಒಂದೊಂದೇ ಡಿಜಿಟೈಸ್ ಆಗಿರುವ ಹಸ್ತಪ್ರತಿಗಳನ್ನು ಬೇರೆ ಬೇರೆಯಾಗಿ ನೋಡಿದಾಗ ಪ್ರತ್ಯೇಕವಾದ ಮಾಹಿತಿ ಲಭ್ಯವಾಗುತ್ತೆ. ಅವುಗಳನ್ನು ಕನೆಕ್ಟ್ ಮಾಡಿ ನೋಡಿದಾಗ ಆ ಸಸ್ಯವನ್ನು ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಕಲೆ ಹಾಕಲು ಸಾಧ್ಯವಾಗುತ್ತದೆ. ಈಗ ಪ್ರಶ್ನೆ, ಈ ಹಸ್ತಪ್ರತಿಗಳಿಂದ ಏನನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುವುದಕ್ಕೆ ಬದಲಾಗುತ್ತದೆ. ಈ ಪ್ರೋಸೆಸ್ ಅನ್ನು ನಾಲೆಜ್ ಡಿಸ್ಕವರಿ ಎಂದು ಕರೀತಾರೆ. ಉದಾಹರಣೆಗೆ, ಕೃಷಿ ಕ್ಷೇತ್ರದಲ್ಲಿ ಪುರಾತನ ಪದ್ಧತಿಗಳ ದಾಖಲೆ, ವೃಕ್ಷಾಯುರ್ವೇದ, ಕಾಶಪೀಯ ಕೃಷಿ ಪದ್ಧತಿ ಮತ್ತು ಬೃಹತ್ ಸಂಹಿತ ಹಸ್ತಪ್ರತಿಗಳಲ್ಲಿ ನೋಡಬಹುದು. ಹಸ್ತಪ್ರತಿಗಳಿಂದ ನಾಲೆಜ್ ಡಿಸ್ಕವರಿ ಮಾಡಿ ಸಂಶೋಧಕರು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಸ್ಟೈನಬಲ್ ಫಾರ್ಮಿಂಗ್ ಅಲ್ಲಿ ಉಪಯೋಗಿಸಬಹುದು.

0: ಒಟ್ಟಾರೆಯಾಗಿ ಸಂಶೋಧಕರು ಈ ಪಠ್ಯಗಳನ್ನ ಅಧ್ಯಯನ ಮಾಡಿ ಮಣ್ಣು, ಬೀಜಗಳು, ನೀರಾವರಿ ಮತ್ತು ಸಸ್ಯಗಳ ಆರೈಕೆಗೆ ಸಂಬಂಧಿಸಿದ ಮಾರ್ಗದರ್ಶನವನ್ನ ಪರಸ್ಪರ ಸಂಪರ್ಕಿಸ್ತಾ ಇದ್ದಾರೆ. ನೈಸರ್ಗಿಕ ಗೊಬ್ಬರ, ಕೀಟ ನಿಯಂತ್ರಣ ಮತ್ತು ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದ ಕೆಲವು ವಿಧಾನಗಳನ್ನ ಗುರುತಿಸೋದಿಕ್ಕೆ ಸಾಧ್ಯವಾಗಬಹುದೇನೋ ಇದರಿಂದ ವೈಜ್ಞಾನಿಕವಾಗಿ ಪರಿಶೀಲಿಸಿದ ನಂತರ ಇಂತಹ ಜ್ಞಾನ ಸುಸ್ಥಿರ ಕೃಷಿಗೆ ಸಹಕಾರಿಯಾಗತ್ತೆ ಅನ್ನೋ ನಿರೀಕ್ಷೆಯನ್ನ ಒಂದು ಆಶಾದಾಯಕ ಮಾಹಿತಿಯನ್ನ ಇದರಿಂದ ತಿಳ್ಕೋಬಹುದು. ಹೀಗಾಗಿ ನಮ್ಮ ಪರಂಪರೆಯ ಜ್ಞಾನ ಹಸ್ತಪ್ರತಿಗಳ ರೂಪದಲ್ಲಿ ಸಂರಕ್ಷಿಸಲ್ಪಡ್ತಾ ಇದೆ. ಹಾಗೆಯೇ ಆ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಈ ದಿಕ್ಕಿನಲ್ಲಿ ಸಿಡ್ಯಾಕ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಇದರಿಂದ ತಿಳಿದು ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಪ್ರಾಚೀನ ದೇವಾಲಯಗಳ ಶಿಲ್ಪಗಳು ಮತ್ತು ವಾಸ್ತುಶಿಲ್ಪ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಹಾಗೆಯೇ ಸಂರಕ್ಷಿಸೋದಿಕ್ಕೆ AI ಸಹಾಯ ಒಂದು ಉದಾಹರಣೆ ಮೂಲಕ ತಿಳಿಸಬಹುದಾ?
1: ಅನೇಕ ದೇವಾಲಯಗಳಲ್ಲಿ ಕಾಣಿಸುವ ಶಿಲಾಬಾಲಿಕೆಯರನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಶತಮಾನಗಳಿಂದ ಹವಾಮಾನ ಮತ್ತು ಇತರ ಪರಿಸರ ಸಂಬಂಧಿತ ಪರಿಣಾಮಗಳಿಗೆ ಸಿಲುಕಿ ಅವುಗಳ ಆಭರಣಗಳು, ಮುಖಭಾವಗಳು, ಭಂಗಿಗಳು ಮತ್ತು ವಸ್ತ್ರಗಳ ಸೂಕ್ಷ್ಮ ವಿವರಗಳು ಹಾನಿಗೊಳಗಾಗಿರಬಹುದು. AI ಛಾಯಾಚಿತ್ರ ಮತ್ತು 3D ಸ್ಕ್ಯಾನ್ಗಳನ್ನು ಅನಲೈಸ್ ಮಾಡಿ ಶಿಲ್ಪಗಳ ಸೂಕ್ಷ್ಮ ವಿವರಗಳನ್ನು ಗುರುತಿಸುತ್ತದೆ. ದಾಖಲಾಗಿರುವ ಇತರ ಶಿಲ್ಪಗಳ ಜೊತೆ ಹೋಲಿಸಿ ಡ್ಯಾಮೇಜ್ ಆದ ಭಾಗಗಳನ್ನು ಡಿಜಿಟಲಿ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಅದೇ ರೀತಿ ಈ ಶಿಲ್ಪಗಳು ಯಾವ ಕಾಲಘಟ್ಟಕ್ಕೆ, ಶಿಲ್ಪ ಶೈಲಿಗೆ, ನೃತ್ಯ ರೂಪಕ್ಕೆ ಸೇರಿದ್ದು ಎಂದು ಸಂಶೋಧಕರು ತಿಳಿದುಕೊಂಡು ಕಾಲಾನುಕ್ರಮದ ಬೆಳವಣಿಗೆಯನ್ನು ಅಧ್ಯಯನ ಮಾಡಬಹುದು.
0: ಇದರಿಂದ ಮೂಲ ಸ್ಮಾರಕಕ್ಕೆ ಯಾವುದೇ ಬದಲಾವಣೆ ಮಾಡದೆ ಅದರ ಮೂಲ ಲಕ್ಷಣಗಳನ್ನ ಅಧ್ಯಯನ ಮಾಡೋದಿಕ್ಕೆ ಮತ್ತು ಸಂರಕ್ಷಿಸೋದಿಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಇಂಡಿಯನ್ ಹೆರಿಟೇಜ್ ಮತ್ತು ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಪಯಣ ತುಂಬಾ ಸೋಜಿಗ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಲ್ಲಿ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಆಸಕ್ತ ನಾಗರಿಕರಾಗಿರಬಹುದು, ಈ ಕಾರ್ಯದಲ್ಲಿ ಕೈ ಜೋಡಿಸಬಹುದಾ?
1: ಸಿಡ್ಯಾಕ್ ಹಲವಾರು ಸೆಮಿನಾರ್ ಮತ್ತು ವರ್ಕ್ಶಾಪ್ಗಳ ಮುಖಾಂತರ ಜನರನ್ನು ತಲುಪುತ್ತಿದೆ. ಹಾಗಾಗಿ ನಾವು ನ್ಯಾಷನಲ್ ಸಂಸ್ಕೃತ್ ಯೂನಿವರ್ಸಿಟಿ ತಿರುಪತಿ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರು, ಸಂಸ್ಕೃತಿ ಫೌಂಡೇಶನ್ ಮೈಸೂರು, ಎಸ್ ವ್ಯಾಸ ಯೂನಿವರ್ಸಿಟಿ ಬೆಂಗಳೂರು ಮತ್ತು ಬೇರೆ ಇಂತಹ ಯೂನಿವರ್ಸಿಟಿಗಳ ಜೊತೆಗೆ ತಾಕ್ಷ, ಇದು ವಿದ್ವಾಂಸರು ಉಪನ್ಯಾಸ ಮಾಡಿದ ಕಂಟೆಂಟ್ ಅನ್ನು ರೆಕಾರ್ಡ್ ಮಾಡಿ NPTEL ಎಂಬುವ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರಾಜೆಕ್ಟ್. ಹಾಗೆಯೇ ವಾಗಾಕ್ಷರ, ಸಂಸ್ಕೃತ್ ಸ್ಪೀಚ್ ಟು ಟೆಕ್ಸ್ಟ್ ಇಂತಹ ಪ್ರಾಜೆಕ್ಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅದರ ಜೊತೆಗೆ ಜನಸಾಮಾನ್ಯರು ನಮ್ಮ ಕೆಲಸದಲ್ಲಿ ಭಾಗಿಯಾಗಬಹುದು. ಅದು ಹೇಗೆಂದರೆ, ತಮ್ಮ ಊರಿನಲ್ಲಿ ಯಾವುದಾದರೂ ಶಿಲಾಶಾಸನಗಳು ಅಥವಾ ಹಸ್ತಪ್ರತಿಗಳು ಕಂಡುಬಂದರೆ ಅವುಗಳ ಫೋಟೋವನ್ನು ತೆಗೆದು ನಮ್ಮ ಕ್ರೌಡ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಿದರೆ ಇದರಿಂದ ನಮ್ಮ AI ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಸಹಾಯವಾಗುತ್ತದೆ.
0: ಸಾಮಾನ್ಯ ಜನರು ವೇದ ಪಠ್ಯಗಳನ್ನು ಸುಲಭವಾಗಿ ಕಲಿಯೋದಿಕ್ಕೆ ಮತ್ತೆ ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಹಾಯ ಮಾಡುವ ಧ್ವನಿ ಆಧಾರಿತ ಮೊಬೈಲ್ ಆಪ್ ಅನ್ನ ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಸಿಡ್ಯಾಕ್ನವರು. ಸಂಸ್ಕೃತ ಕಲಿಯಲು ಆಸಕ್ತಿ ಹೊಂದಿರುವಂತಹ ವಿದ್ಯಾರ್ಥಿಗಳು ಈ ಮೊಬೈಲ್ ಆಪ್ ಬಳಸಿ ಶ್ಲೋಕಗಳನ್ನ ಪಠಿಸಬಹುದು, ಅರ್ಥವನ್ನ ತಿಳಿದುಕೊಳ್ಳಬಹುದು. ವಾವ್, ಸೂಪರ್, ಎಂತ ಅದ್ಭುತ ಪಯಣ ಮೇಡಮ್. ಕೇಳಿದ್ರಲ್ಲ ಶ್ರೋತೃಗಳೇ, ಈಗ ತಂತ್ರಜ್ಞಾನ ಅಂದ್ರೆ ನೀವು ಭಯಪಡಬೇಕಾಗಿಲ್ಲ. ತಂತ್ರಜ್ಞಾನ ನಮ್ಮೆಲ್ಲರದ್ದು, ಅದು ನಮ್ಮ ಭಾಷೆಯಲ್ಲೇ ಮಾತನಾಡುತ್ತೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇಷ್ಟೆಲ್ಲ ಉಪಯುಕ್ತ ಮಾಹಿತಿಯನ್ನ ನಮಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ವತ್ಸಲ ಅವರೇ.
1: ಥ್ಯಾಂಕ್ ಯು ಮೇಡಮ್.
2: ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ವತ್ಸಲ ಹೆಚ್, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG

0: Certificate Program in IT Infrastructure Systems and Security, PG Certificate Program in Artificial Intelligence. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:05 ಬಂಧಗಳ ಬಣ್ಣ ರಕ್ಷಾ ಬಂಧನ ಹಬ್ಬದ ಅಂಗವಾಗಿ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರಿಂದ ಕಥೆ ಒಂದು ರಸ್ತೆಯ ಕಥೆ, ಆನಂತರ ಲೀಲಾ ದಾಮೋದರ್ ಅವರಿಂದ ಲಘು ಧಾಟಿಯ ಭಾಷಣ ಪತ್ರ ಮರೀಚಿಕೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾತನಾಡುತ್ತಾರೆ ಸರೋಜಿನಿ ಯಮಕನಮರಡಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ.

0: ಸಮಯ 7:34. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಆಂತರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ ಸುಂಕಕ್ಕೆ ಪ್ರತಿಯಾಗಿ $27.6 billion ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ವಾರ್ತೆಗಳ ವಿವರ: ಪ್ರಮುಖ ಸಾರಿಗೆ ಹಾಗೂ ಮೂಲಸೌಕರ್ಯ ಯೋಜನೆಗಳನ್ನು ರೂಪಿಸುವಾಗ ತಾಂತ್ರಿಕ ಹಾಗೂ ಆರ್ಥಿಕ ಸಾಧ್ಯತೆಗಳನ್ನು ಆಧರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸಾರ್ವಜನಿಕ ಉಪಯುಕ್ತತೆಯ ಕಾಯಂ ಕಾರಿಡಾರ್ಗಳನ್ನು ಬಳಸಿಕೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವಾಲಯಗಳು ಹಾಗೂ ರಾಜ್ಯ ಸರ್ಕಾರಗಳಿಗೆ ಕರೆ ನೀಡಿದ್ದಾರೆ. ಸೇವಾತೀರ್ಥದಲ್ಲಿ ನಡೆದ 53ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ ರೈಲ್ವೆ, ರಸ್ತೆ ಮತ್ತು ವಿದ್ಯುತ್ ಕ್ಷೇತ್ರದ 30,000 crore ಹೆಚ್ಚಿನ ಮೊತ್ತದ 6 ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಯೋಜನೆಗಳ ಅನುಷ್ಠಾನದಲ್ಲಿ ವೇಗದ ಜೊತೆಗೆ ಗುಣಮಟ್ಟದಲ್ಲಿಯೂ ಯಾವುದೇ ರಾಜಿ ಇರಬಾರದು ಎಂದ ಅವರು, ಯೋಜನಾ ವಿಳಂಬ ವೆಚ್ಚ ಹೆಚ್ಚಳದ ಜೊತೆಗೆ ನಾಗರಿಕರು ಮತ್ತು ದೇಶದ ಆರ್ಥಿಕತೆಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಡೆಯುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ಯೋಜನೆಯನ್ನು ಸಮಗ್ರವಾಗಿ ವೀಕ್ಷಿಸಿ ನಿಗದಿತ ಸಮಯದೊಳಗೆ ಕಾರ್ಯಗತಗೊಳಿಸುವಂತೆ ನಿರ್ದೇಶಿಸಿದರು. ಇದೇ ವೇಳೆ ಡಿಜಿಟಲ್ ಕೃಷಿ ಮಿಷನ್ ಅಡಿಯ ಅಗ್ರಿಸ್ಟಾಕ್ ಯೋಜನೆಯನ್ನು ಪರಿಶೀಲಿಸಿದ ಪ್ರಧಾನಿ, ಕೃಷಿ ದತ್ತಾಂಶಗಳ ಸಮರ್ಥ ಬಳಕೆಗಾಗಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಸೂಚಿಸಿದರು. ಮತ್ತೊಂದೆಡೆ, ಸೈಬರ್ ವಂಚನೆ ಹಾಗೂ ಡಿಜಿಟಲ್ ಅರೆಸ್ಟ್ ತಡೆಯಲು ಹಿರಿಯ ನಾಗರಿಕರು ಮತ್ತು ಯುವಕರಲ್ಲಿ ನಿರಂತರ ಜಾಗೃತಿ ಮೂಡಿಸುವುದು ಹಾಗೂ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವುದು ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಪ್ರತಿಯೊಂದು ವಲಯದಲ್ಲೂ ನಾಯಕನಾಗಿ ಹೊರಹೊಮ್ಮಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರ ಸಮ್ಮೇಳನ ಎನ್ಎಸ್ಎಸ್ಸಿಯ ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯನ್ನು ನಿಗದಿಪಡಿಸಿದ್ದಾರೆ. ಈ ಗುರಿ ತಲುಪಲು ಆಂತರಿಕ ಭದ್ರತೆ ದೇಶದ ಮೊದಲ ಪೂರ್ವಾಪೇಕ್ಷಿತವಾಗಿದೆ ಎಂದರು. ಮಾದಕ ದ್ರವ್ಯ, ನಕ್ಸಲ್ವಾದ ಮತ್ತು ಈಶಾನ್ಯ ರಾಜ್ಯಗಳ ಸವಾಲುಗಳು ತೀವ್ರ ಸ್ವರೂಪ ಪಡೆಯುವ ಮುನ್ನವೇ ಹಿಂದಿನ ಸರ್ಕಾರಗಳು ದೂರದೃಷ್ಟಿಯಿಂದ ಹೆಜ್ಜೆ ಇಟ್ಟಿದ್ದರೆ ದೇಶ ದಶಕಗಳ ಕಾಲ ಇದರ ಪರಿಣಾಮ ಎದುರಿಸಬೇಕಾಗುತ್ತಿರಲಿಲ್ಲವೆಂದು ಅಭಿಪ್ರಾಯಪಟ್ಟರು. ಪ್ರಸ್ತುತ ಸರ್ಕಾರ ಈ 3 ಭದ್ರತಾ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದ್ದು, ಕೇಂದ್ರ ಸಂಸ್ಥೆಗಳು, ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಈ ಯಶಸ್ಸಿನ ಸಂಪೂರ್ಣ ಶ್ರೇಯ ಸಲ್ಲುತ್ತದೆ ಎಂದರು. ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಗತಿಗೆ ಉಭಯ ದೇಶಗಳ ಗಡಿ ಪ್ರದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯವೆಂದು ಭಾರತ ಪ್ರತಿಪಾದಿಸಿದೆ. ಬೀಜಿಂಗ್ನಲ್ಲಿ ನಿನ್ನೆ ನಡೆದ ಭಾರತ ಚೀನಾ ಗಡಿ ವಿಷಯ ಕುರಿತ ವಿಶೇಷ ಪ್ರತಿನಿಧಿಗಳ 25ನೇ ಸುತ್ತಿನ ಮಾತುಕತೆಗಳ ಸಹ ಅಧ್ಯಕ್ಷತೆಯನ್ನು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ವಹಿಸಿದ್ದರು. ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳು ಗಡಿ ಸಮಸ್ಯೆ ಕುರಿತು ಅತ್ಯಂತ ಮುಕ್ತ ಮತ್ತು ಸುದೀರ್ಘ ವಿನಿಮಯ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಹಾಗೂ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಗಡಿ ವಿವಾದಕ್ಕೆ ರಾಜಕೀಯ ಪರಿಹಾರ ಕಂಡು

0: ಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಲಿಕ್ಕೆ ಉಭಯ ನಾಯಕರು ಸಮ್ಮತಿಸಿರುವುದಾಗಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತಾಗಿಯೂ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. ಮುಕ್ತ, ಸ್ವತಂತ್ರ ಹಾಗೂ ಸಮಗ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ವೆಲ್ಲಿಂಗ್ಟನ್ನಲ್ಲಿ ನಿನ್ನೆ ನಡೆದ ಎರಡನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರ ಸಂವಾದದಲ್ಲಿ ಉಭಯ ರಾಷ್ಟಗಳು ತಮ್ಮ ನಿಲುವನ್ನು ವ್ಯಕ್ತಪಡಿಸಿವೆ. ಸಭೆಯಲ್ಲಿ ಪ್ರಮುಖವಾಗಿ ಕಡಲ ಭದ್ರತೆ, ಜಂಟಿ ಮಿಲಿಟರಿ ಸಮರಾಭ್ಯಾಸ ಹಾಗೂ ಒಟ್ಟಾರೆ ರಕ್ಷಣಾ ಸಹಕಾರವನ್ನು ಉತ್ತೇಜಿಸುವ ಕುರಿತು ಗಮನಹರಿಸಲಾಯಿತು. ಭಾರತ ನ್ಯೂಜಿಲೆಂಡ್ ಕಾರ್ಯತಂತ್ರ ಪಾಲುದಾರಿಕೆಯ ಮಾರ್ಗಸೂಚಿ 2030ರಲ್ಲಿ ಉಲ್ಲೇಖಿಸಲಾದ ಕಾರ್ಯತಂತ್ರ ಗುರಿಗಳನ್ನು ಜಾರಿಗೊಳಿಸುವುದು ಈ ಸಭೆಯ ಪ್ರಮುಖ ಆದ್ಯತೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವ್ಯಾಪಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಸಂಪರ್ಕಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕ ದೇಶಗಳಿಗೆ 9 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಭಾಗವಾಗಿ ಕೆನಡಾಗೆ ತೆರಳಲಿರುವ ಅವರು ಕೆನಡಾದ ಹಣಕಾಸು ಸಚಿವೆ ಫ್ರಾಂಕೋಯಿಸ್ ಫಿಲಿಪ್ ಶಾಂಪಿನ್ ಅವರೊಂದಿಗೆ ಪ್ರಥಮ ಆವೃತ್ತಿಯ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂವಾದ ಮ್ಯಾಕ್ರೋ ಎಕನಾಮಿಕ್ ಬೆಳವಣಿಗೆಗಳು, ಹಣಕಾಸು ಕ್ಷೇತ್ರದ ಸಹಕಾರ ಹಾಗೂ ಹೂಡಿಕೆ ಅವಕಾಶಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಬಳಿಕ ಅಮೆರಿಕಕ್ಕೆ ಭೇಟಿ ನೀಡಲಿರುವ ನಿರ್ಮಲಾ ಸೀತಾರಾಮನ್ ಶಿಕಾಗೋದಲ್ಲಿ ನವೋದ್ಯಮ ಸಹಯೋಗಗಳ ಕುರಿತು ಚರ್ಚಿಸಲಿದ್ದಾರೆ. ಉತ್ತರ ಕರೋಲಿನಾದ ಆಶ್ವಿಲೆಯಲ್ಲಿ ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಿ ಜಾಗತಿಕ ಹಣಕಾಸು ಸ್ಥಿರತೆ ಹಾಗೂ ಆರ್ಥಿಕ ಪ್ರಗತಿಯ ಸವಾಲುಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಇಂದು ದೇಶದ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ದಾಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿಯವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್ ಮೆಹ್ಫಿಲ್ ಹಾಗೂ ಸೀರತ್ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ನಗರ ಹಾಗೂ ಪಟ್ಟಣಗಳಲ್ಲಿ ಮೆರವಣಿಗೆಗಳು ಸಾಗುತ್ತಿದ್ದು ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನೆಲೆಸಿದೆ. ಸಾರ್ವಜನಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಅಮೆರಿಕ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ಮಾತುಕತೆಗಳನ್ನು ಅಮಾನತುಗೊಳಿಸಿರುವ ಕೆನಡಾ 27.6% ಅಮೆರಿಕನ್ ಡಾಲರ್ ಮೌಲ್ಯದ ಅಮೆರಿಕದ ಸರಕುಗಳ ಮೇಲೆ ಶೇಕಡ 50% ಪ್ರತಿ ಸುಂಕಗಳನ್ನು ವಿಧಿಸಿದೆ. ಅಮೆರಿಕ ಕೆನಡಾದ ಸರಕುಗಳ ಮೇಲೆ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ ಸೆಪ್ಟೆಂಬರ್ 8 ಜಾರಿಗೆ ಬರಲಿರುವ ಈ ಪ್ರತಿ ಸುಂಕ ಉಕ್ಕು, ಡೈರಿ ಉತ್ಪನ್ನಗಳು, ಕೃಷಿ ಉಪಕರಣಗಳು ಹಾಗೂ ಎಲೆಕ್ಟ್ರಾನಿಕ್ ಸರಕುಗಳನ್ನು ಒಳಗೊಂಡಿರಲಿದೆ. ದೇಶದ ಹಿತಾಸಕ್ತಿಗೆ ವಿರುದ್ಧವಾದ ಅಮೆರಿಕದ ಬೇಡಿಕೆಗಳನ್ನು ತಳ್ಳಿಹಾಕಿರುವ ಕೆನಡಾ ಈ ವ್ಯಾಪಾರ ವಿವಾದದಿಂದ ಸಂಕಷ್ಟಕ್ಕೊಳಗಾಗುವ ತಮ್ಮ ದೇಶದ ಕಾರ್ಮಿಕರು ಮತ್ತು ಉದ್ಯಮಗಳ ನೆರವಿಗಾಗಿ $7.5 ಬಿಲಿಯನ್ ಮೊತ್ತದ ಬೆಂಬಲ ಯೋಜನೆಯನ್ನು ಘೋಷಿಸಿದೆ. ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೇಮರ್ ವಿರುದ್ದ 19.9 ಭಾರಿ ಅಂತರದ ಗೆಲುವು ಸಾಧಿಸಿ ಗ್ರ್ಯಾಂಡ್ ಚೆಸ್ ಟೂರ್ನ ಫೈನಲ್ ಪ್ರವೇಶಿಸಿದ್ದಾರೆ. ಎರಡನೇ ಕ್ಲಾಸಿಕಲ್ ಪಂದ್ಯದಲ್ಲೇ ಜಯಗಳಿಸಿದ್ದ ಪ್ರಜ್ಞಾನಂದ ಕೊನೆಯ ದಿನದ ಕಡಿಮೆ ಅವಧಿಯ ಪಂದ್ಯಗಳಿಗೂ ಮುನ್ನವೇ 6 ಮುನ್ನಡೆ ಸಾಧಿಸಿದ್ದರು. ರ್ಯಾಪಿಡ್ ಪಂದ್ಯಗಳಲ್ಲಿ ಪ್ರಜ್ಞಾನಂದ ಕೇಮರ್ ವಿರುದ್ದ 17-3 ಅಂತರದ ಮುನ್ನಡೆಯೊಂದಿಗೆ ಫೈನಲ್ ಹಂತವನ್ನು ಬಹುತೇಕ ಖಚಿತಪಡಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪ್ರಜ್ಞಾನಂದ ಅಮೆರಿಕದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು ಎದುರಿಸಲಿದ್ದಾರೆ. ಈ ಟೂರ್ನಿಯಲ್ಲಿ ಮೊದಲ 3 ಸ್ಥಾನಗಳನ್ನು ಪಡೆಯುವ ಆಟಗಾರರು ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ಗೆ ನೇರವಾಗಿ ಅರ್ಹತೆ ಪಡೆಯುತ್ತಾರೆ. ಹರಿಯಾಣದ ಪಂಚಕುಲದಲ್ಲಿ ನಿನ್ನೆ ನಡೆದ 14 ಚರಣದ ಭಾರತೀಯ ಅಥ್ಲೆಟಿಕ್ಸ್ ಸರಣಿ 2026 ಭಾರತದ ವಿಕ್ರಾಂತ್ ಪಾಂಚಾಲ್ ಒಲಿಂಪಿಕ್ ಪಟು ಮೊಹಮ್ಮದ್ ಅಜ್ಮಲ್ ಅವರನ್ನು ಹಿಂದಿಕ್ಕಿ ಪುರುಷರ 400 ಮೀಟರ್ ಓಟದಲ್ಲಿ ಜಯ

ಸ್ವತಂತ್ರತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ 27.6 ಶತಕೋಟಿ ಡಾಲರ್ ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:45:20. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಮುಕುಂದ ಮುರಾರಿ ಚಿತ್ರದ ಗೀತೆ. ಹಾಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಕುವೆಂಪು ವಿರಚಿತ ಗೀತೆ. ಎಂ ರಂಗರಾವ್ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಹೊಸ ಬೆಳಕು ಚಿತ್ರದ ಗೀತೆ.

0: Anniversary of Prophet Muhammad being celebrated today. Keralites across the globe celebrating Thiruvonam, most auspicious day of Onam. And R. Pragyanan cruises into finals of Grand Chess Tour's last leg after 19-9 win over Germany's Vincent Keimer. And with that, we end the morning news. Have a nice day.
1: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರತಕ್ಕಂತಹ ಸಮಸ್ಯೆ ಅಂತಂದ್ರೆ ಗ್ಯಾಸ್ಟ್ರೈಟಿಸ್, ಅಂದ್ರೆ ಹೊಟ್ಟೆಯ ಒಳಪದರದ ಉರಿಯೂತ. ಯಾವ ತರ ನಾವು ಚಿಕಿತ್ಸೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇವತ್ತು ಇತ್ತೀಚಿನ ಜೀವನ ಶೈಲಿಯಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು, ಅತಿಯಾದ ಖಾರ ಮತ್ತು ಎಣ್ಣೆಯುಕ್ತ ಆಹಾರ ಸೇವನೆ, ಜಂಕ್ ಫುಡ್, ಕಾಫಿ ಟೀ ಅತಿಯಾದ ಬಳಕೆ, ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ, ಇವೆಲ್ಲವೂ ಸಹ ಗ್ಯಾಸ್ಟ್ರೈಟಿಸ್ಗೆ ಪ್ರಮುಖ ಕಾರಣವಾಗಿದೆ. ಈ ಗ್ಯಾಸ್ಟ್ರೈಟಿಸ್ಗೆ ಕನ್ನಡದಲ್ಲಿ ಆಮ್ಲಪಿತ್ತ ಅಂತಲೂ ಕರಿತೀವಿ. ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೊಟ್ಟೆಲುರಿ, ಎದೆ ಉರಿ, ಹುಳಿ ತೇಗು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ವಾಕರಿಕೆ, ಕೆಲವೊಮ್ಮೆ ವಾಂತಿ ಹಾಗೂ ಊಟ ಮಾಡಿದ ನಂತರ ಭಾರವಾದ ಅನುಭವ ಕಾಣಿಸಬಹುದು. ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ವೈಯಕ್ತಿಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇದರಿಂದ ಈ ಗ್ಯಾಸ್ಟ್ರೈಟಿಸ್ ಅಥವಾ ಆಮ್ಲಪಿತ್ತ ಲಕ್ಷಣಗಳನ್ನು ನಿಯಂತ್ರಿಸಲು ಹಾಗೂ ಮರುಕಳಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತೆ. ಆದರೆ ಔಷಧಿಯನ್ನು ಸ್ವಯಂ ಸೇವಿಸದೆ ಅರ್ಹ ಹೋಮಿಯೋಪತಿ ವೈದ್ಯರ ಸಲಹೆ ಮೇಲೆಗೆ ಈ ಔಷಧಿಗಳನ್ನು ತೆಗೆದುಕೋಬೇಕು. ಈ ಗ್ಯಾಸ್ಟ್ರೈಟಿಸ್ನ ದೂರವಿರಲು ಕೆಲವು ಸರಳವಾದ ಕ್ರಮಗಳನ್ನು ಪಾಲಿಸಿದ್ರೆ ಸಾಕು, ಈ ರೋಗದಿಂದ ದೂರ ಇರಬಹುದು. ಏನು? ಮೊದಲನೆಯದಾಗಿ ಸರಿಯಾದ ಆಹಾರ, ಈಟ್ ಸ್ಮಾರ್ಟ್ ಅಂತ ಹೇಳ್ತೀವಿ. ಸಮಯಕ್ಕೆ ಸರಿಯಾಗಿ ಅತಿಯಾದ ಖಾರ ಇಲ್ಲದಲ್ಲಿ ಇರತಕ್ಕಂತಹ, ಎಣ್ಣೆ ಕಡಿಮೆ ಇರತಕ್ಕಂತಹ, ಜಂಕ್ ಫುಡ್ ಆಹಾರವನ್ನು ಕಡಿಮೆ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ, ಪ್ರತಿದಿನ ಸ್ವಲ್ಪ ಹೊತ್ತು ವ್ಯಾಯಾಮ ಮತ್ತು ಯೋಗ ಧ್ಯಾನ ಮಾಡಬೇಕು. ಯಾಕೆಂತಂದರೆ ಈ ಗ್ಯಾಸ್ಟ್ರೈಟಿಸ್ ಅಂತಕ್ಕಂಥದ್ದು ಸ್ಟ್ರೆಸ್ಸಿಂದನೂ ಬರುತ್ತೆ. ಸೊ ಈ ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಮೇಲೆ ಆಟೋಮೆಟಿಕ್ಕಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಹ ಕಡಿಮೆ ಆಗುತ್ತೆ. ಹಾಗೆ ವೈದ್ಯರ ಸಲಹೆ ಇಲ್ಲದೆ ಕೆಲವು ನೋವು ನಿವಾರಕಗಳು, ಇದನ್ನು ದೀರ್ಘಕಾಲ ಸೇವನೆ ಮಾಡಬಾರ್ದು. NSAID ಅಂತ ಹೇಳ್ತೀವಿ, ಅಂದರೆ ನಾನ್ ಸ್ಟೀರಾಯ್ಡಲ್ ಆನ್ಸಿ ಇನ್ಫ್ಲಮೇಟರಿ ಡ್ರಗ್ಸು, ಆಮೇಲೆ ಕೀಮೋಥೆರಪಿ ಡ್ರಗ್ಸು, ಇದೆಲ್ಲ ದೀರ್ಘಕಾಲ ತೆಗೆದುಕೊಂಡಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಔಷಧಿಗಳನ್ನು ಸೇವಿಸಬೇಕಾದ್ರೆ ವೈದ್ಯರ ಸಲಹೆ ಇಲ್ಲದೇ ಸೇವಿಸಬಾರ್ದು. ಆತ್ಮೀಯ ಶ್ರೋತೃಗಳೇ, ಆರೋಗ್ಯಕರ ಜೀವನ ಶೈಲಿಯೇ ಉತ್ತಮ ಔಷಧಿ. ಹೊಟ್ಟೆಯ ಯಾವುದೇ ತೊಂದರೆಯನ್ನು ನಿರ್ಲಕ್ಷಿಸದೆ ಆರಂಭದಲ್ಲೇ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಸಲಹೆ, ಸೂಕ್ತ ಚಿಕಿತ್ಸೆ ಹಾಗೂ ಉತ್ತಮ ಜೀವನ ಶೈಲಿಯಿಂದ ಈ ಒಂದು ರೋಗವನ್ನು ನಿಯಂತ್ರಿಸಬಹುದು. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಔಷಧಿಗಳು ಯಾವ್ಯಾವುದು ಅಂತಂದರೆ ನಕ್ಸೋಮಿಕಾ, ಲೈಕೋಪೋಡಿಯಂ, ಕಾರ್ಬೋವೆಜ್, ಇಪಿಕಾಕ್, ಕಾಲಿಬೈಕ್, ಹೀಗೂ ಇನ್ನೂ 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ತಾವುಗಳು ಈ ಔಷಧಿಗಳನ್ನು ನೇರವಾಗಿ ತೆಗೆದುಕೊಳ್ಳದೆ ವೈದ್ಯರ ಸಲಹೆಯ ಮೇರೆಗೆ ಸೇವಿಸಬೇಕು. ಆಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ವಂದನೆಗಳು.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮೀ ಕೋಡಿಬೆಟ್ಟು ಅವರಿಂದ ಕಥೆ ಒಂದು ರಸ್ತೆಯ ಕಥೆ, ನಂತರ ಲೀಲಾ ದಾಮೋದರ್ ಅವರಿಂದ ಲಘುಧಾಟಿಯ ಭಾಷಣ ಪತ್ರ ಮರೀಚಿಕೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:35:25. ಚಿತ್ರಗೀತೆಗಳು. ಆರಂಭದಲ್ಲಿ ಮುಗುಳು ನಗೆ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಇನ್ನು ಮುಂದೆ ಕೇಳಿ ವಾಸುಕಿ ವೈಭವ್ ಅವರು ಹಾಡಿರುವಂತಹ ಮುಂದಿನ ನಿಲ್ದಾಣ ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ.

0: ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕೋಟಿಗೊಬ್ಬ ಟು ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಇಮಾನ್ ಡಿ ಅವರ ಸಂಗೀತ ನಿರ್ದೇಶನವಿತ್ತು. ಇದಾಗಿತ್ತು ಈ ಹೊತ್ತಿನ ಚಿತ್ರಗೀತೆಗಳು. ಸಮಯ ಆಗಿದೆ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ. ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸ್ಪೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸ್ಪೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ.

ತಾಮಸಿಗೆ ವರವೆಲ್ಲಿ ಅಂತ ಡಿ ವಿ ಜಿ ಹೇಳಿಬಿಟ್ರು. ತಾಮಸ ಬುದ್ಧಿಯವನು ಅಂದರೆ ಯಾರು? ಮೊಬ್ಬು ಕವಿದವನು, ಮಂಕ ಅಂತ ಎಲ್ಲ ಇದರ ಅರ್ಥ. ಇಂಥವನಿಗೆ ಸಂಸ್ಕಾರದ ದಾರಿ ಏನೋ? ತಾನು ನೋಡುತ್ತಿರುವುದೆಲ್ಲ, ಅನುಭವಿಸುತ್ತಿರುವುದೆಲ್ಲ ಆ ಬ್ರಹ್ಮವಸ್ತುವಿಗೆ ಸಂಬಂಧಿಸಿದ್ದೋ ತಾನೂ ಸಹ. ಆ ಕಾರಣ ವಿಷಯ ಭೋಗಾಸಕ್ತಿ ಕೂಡದು. ಏನು ವಿಷಯ ಭೋಗಾಸಕ್ತಿ? ನಮ್ಮ ಮಾಮೂಲು ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಡುಸುಖವ ಕಾಂಬಾಸೆ, ನಷ್ಟ ಜೀವನದ ಆಸೆ, ಇವೆಲ್ಲ ವಿಷಯಾಸಕ್ತಿಗಳೇ. ನಮ್ಮನೆ, ನಮ್ಮ ಸಂಸಾರ, ನಂಗೆ ಭೂಮಿ ಬೇಕು, ಹಣ ಬೇಕು, ಸಂಪತ್ತು ಬೇಕು, ಅದಕ್ಕಾಗಿ ಅವ್ರಿಗೆ ಮೋಸ ಮಾಡು, ಇವ್ರಿಗೆ ಇವೆಲ್ಲ ವಿಷಯಾಸಕ್ತಿನೇ. ಹಾಗಾದರೆ ಇನ್ನೇನಿರಬೇಕು? ಪಾರಮಾರ್ಥಿಕವಾದ ಚಿಂತನೆ ಒಂದೇ ದಾರಿ. ಏನೇನು ಆಗ್ತಿದೆಯೋ, ನಡೀತಿದೆಯೋ, ಆಗಬಹುದೋ, ಅವೆಲ್ಲವೂ ಆ ಬ್ರಹ್ಮವಸ್ತುವಿನ ಲೀಲೆ ಎಂದು ತಿಳಿದು ಅದನ್ನು ಗಮನಿಸ್ತಾ ಇರಬೇಕು. ಸಾಧನೆಗೆ ಸತತವಾದ ಬದ್ಧತೆ. ಬದ್ಧತೆ ಅಂದರೆ ಕ್ರಮಬದ್ಧವಾದ ಕೆಲಸ, ಆಚರಣೆ ಇರಬೇಕು. ವಿಫಲವಾದಾಗಲೆಲ್ಲ ತಾಳ್ಮೆ ಇರಬೇಕು. ಎಲ್ಲ ಗುಣಗಳ ತಾಯಿ ಈ ತಾಳ್ಮೆ. ತಾಳಿದವನು ಬಾಳಿಯಾನು. ಆ ಕಾರಣ ಏರುಪೇರಾದಾಗಲೆಲ್ಲ ಸಮಸಮನಾಗಿ ಸ್ವೀಕರಿಸುವ ಮನೋಭಾವ ಇರಬೇಕು. ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ. ಸುಖವಾಗಲಿ ದುಃಖವಾಗಲಿ, ಲಾಭವಾಗಲಿ ಅಲಾಭವಾಗಲಿ, ಅದನ್ನು ಸಮಸಮನಾಗಿ ಸ್ವೀಕಾರ ಮಾಡೋಕ್ಕೆ ಸಿದ್ಧವಾಗಬೇಕು. ಕಾಣುವ ಪ್ರತಿಯೊಂದೂ ಆ ಬ್ರಹ್ಮವಸ್ತುವೇ ಅಂತ ತಿಳ್ಕೊಳ್ಬೇಕು. ನಮಗಾಗಿ ಏನು ನಷ್ಟವಿಲ್ಲ. ನಷ್ಟವಾಗೋದು ಬ್ರಹ್ಮವಸ್ತುವಿಗೆ, ಲಾಭವಾಗೋದು ಬ್ರಹ್ಮವಸ್ತುವಿಗೆ. ಪದ್ಮಪತ್ರಂ ಇವಾಂಭಸಿ ಎನ್ನುವ ಒಂದು ಮಾತಿದೆ. ತಾವರೆ ನೀರಿನಲ್ಲೇ, ತಾವರೆಯ ಎಲೆ ನೀರಿನಲ್ಲೇ ಇದ್ದರೂ ಅದಕ್ಕೆ ಆ ನೀರು ಅಂಟ್ಕೊಳ್ಳೋದಿಲ್ಲ. ಹಾಗೆ ನಾವು ಬದುಕಬೇಕು ಅಂತಾರೆ. ಅಂದರೆ ಘಾಸಿಗೊಳಗಾಗದೆ, ನಿರಾಶೆಗೆ ದಾಸನಾಗದೆ ಬದುಕಿದರೆ ಬ್ರಹ್ಮ ಬ್ರಹ್ಮತ್ವವನ್ನು ತಿಳಿಯೋದು ಅಸಾಧ್ಯವೇನಲ್ಲ ಅಂತಾರೆ ತಿಮ್ಮಗುರು.

ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ.

0: ಪರಮ ಅರ್ಥದ ದೃಷ್ಟಿಯನ್ನು ಪಡೆಯಬೇಕೆಂದರೆ ಜೀವನ್ ಭದ್ರಾಣಿ ಪಶ್ಯತಿ, ಅಂದರೆ ಬದುಕಿರುವವನು ಒಳ್ಳೆಯದನ್ನು ನೋಡ್ತಾನೆ ಅಥವಾ ಬದುಕಿರುವವನೇ ಒಳ್ಳೆಯದನ್ನು ನೋಡ್ತಾನೆ. ಹಾಗಾದರೆ ಬದುಕಿರಬೇಕು ನಾವು, ಸುಮ್ಮನೆ ಬದುಕು ಹೇಗೆ? ಏನಾನು ಮಾಡು, ಕೈಗೆ ದೊರೆತು ಜುಗವ ಅಂದಿದ್ದಾರೆ ಡಿ ವಿ ಜಿ. ಕೈಗೆ ಸಿಕ್ಕಿರುವಂಥ ಯಾವುದಾದ್ರೂ ಒಂದು ಉದ್ಯೋಗ ಪ್ರಾಮಾಣಿಕತೆಯಿಂದ ಕೂಡಿದ್ದನ್ನು, ಶುದ್ಧವಾಗಿರೋದನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಯಾರದ್ದೋ ಕೆಲಸ, ಸರ್ಕಾರದ ಕೆಲಸ, ದೇವ್ರ ಕೆಲಸ, ಸಂಬಳ ಮಾತ್ರ ನಂದು ಅಂತ ಅಂದ್ಕೋಬಾರ್ದು, ಅಂತ ಅಂದ್ಕೊಳ್ಳೇಬಾರ್ದು. ಅಷ್ಟೊಂದು ಲಾಭ ಒಡೆಯನಿಗೆ ನನಗೆ ಯಾಕಿಷ್ಟೇ ಇಷ್ಟು ಅನ್ನೋ ಮನೋಭಾವವನ್ನು ಬಿಟ್ಟುಬಿಡಬೇಕಂತೆ. ಮರುದಿನಕ್ಕಾಗಿ ಮಿತವಾಗಿ ಸಂಗ್ರಹಿಸಿದರೆ ತಪ್ಪೇನಲ್ಲ. ಒಂದೇ ರೀತಿಯ ಮನೋಧರ್ಮ ಇರತಕ್ಕಂಥ ಗೆಳೆಯರೊಂದಿಗೆ ಚಿಂತನೆ, ಸಹವಾಸ, ಆಟ ಕೂಟಗಳು ಬೇಕು. ಇದರಿಂದ ಕೆಲವು ಮಟ್ಟಿಗೆ ಮನಸ್ಸಿನ ಹೊರೆಯನ್ನು ಕಡಿಮೆ ಮಾಡ್ಕೋಬಹುದು. ಅತ್ಯಂತ ಸರಳ ರೀತಿಯ ಜೀವನ ಅಪೇಕ್ಷೆ, ಪೂರ್ಣ ತೃಪ್ತಿ ಹೊಂದೋಕ್ಕೆ ಇದು ಬಹಳ ಮುಖ್ಯ. ಸರಳತೆಯ ಪರಿತುಷ್ಟಿ, ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಬದುಕುವಂಥ ಒಂದು ಕಲೆ. ಒಂದು ಕಡೆ ತರಾಸು ಹೇಳ್ತಾರೆ, ಸಾಲದು ಎನ್ನುವುದು ಬೇಕು ಎನ್ನುವುದಕ್ಕೆ ತಾಯಿ, ಬೇಕು ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ, ಪ್ರಯತ್ನ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ಹೇಳ್ತಾರೆ. ಹೀಗಾಗಿ ಈ ಬೇಕು ಅನ್ನೋದು ಒಂದು ಮಿತಿಯಲ್ಲಿರಬೇಕು. ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಅಂದರೆ ಇವೆಲ್ಲ ಸಾಧ್ಯವಾಗೋದಾದರೆ, ಮನುಷ್ಯನ ಜನ್ಮದ ಸಾರ್ಥಕತೆ ಬೇಕಾದರೆ ಶುದ್ಧವಾದ ಪ್ರಯತ್ನ ಬೇಕು. ಅದು ಸುಕೃತವೇ ಹೌದು ಅಂತಾರೆ. ಇವೆಲ್ಲ ಸರಿಗೂಡೆ, ಪರಮಾರ್ಥ ದೃಷ್ಟಿ, ಸರಳತೆಯ ಪರಿತುಷ್ಟಿ, ಆ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ, ಇವೆಲ್ಲ ಸರಿಗೂಡೆ ಸುಕೃತವದು. ಅದು ಒಂದು ಸುಕೃತ, ಅದೊಂದು ಅದೃಷ್ಟ ಅಂತಾರೆ ಗುಂಡಪ್ಪನವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಸಮಯ ಆಗಿದೆ 9:00.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಸಮಯ ಆಗಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಬಂಧಗಳ ಬಣ್ಣ.

0: ರಕ್ಷಾಬಂಧನದ ಸಂದರ್ಭದಲ್ಲಿ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ.
1: ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ತಮ್ಮೆಲ್ಲರಿಗೂ ಕಾವೇರಿ ವಿದ್ಯಾಕ್ಷೇತ್ರಂ ಸಿಂಗಸಂದ್ರ ವಿದ್ಯಾರ್ಥಿಗಳಿಂದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು 10ನೇ ತರಗತಿಯಿಂದ ಧನಲಕ್ಷ್ಮಿ, ದೀಪಶ್ರೀ, ಭಾಷಿತಾ, ಸುಹಾಸ್, ಕಿಶೋರ್ ಮತ್ತು ಶ್ರೀಕರ್. 9ನೇ ತರಗತಿಯಿಂದ ಮಾನ್ಯ ಮತ್ತು ಪ್ರಕೃತಿ. 8ನೇ ತರಗತಿಯಿಂದ ಉತ್ಸವ್, ರಕ್ಷಾ, ಅನನ್ಯ ಮತ್ತು ಪ್ರತೀಕ್ಷಾ. 7ನೇ ತರಗತಿಯಿಂದ ಸಂಗೀತ, ಪ್ರಾರ್ಥನಾ ಮತ್ತು ಅತಿಥಿ. ಹಾಗೂ 5ನೇ ತರಗತಿಯಿಂದ ಸೋನಾಲಿ. ಮೊದಲಿಗೆ ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಸಾಗಲು ದೇವರ ಅನುಗ್ರಹ ಬೇಕು. ಹಾಗಾಗಿ ಮೊದಲಿಗೆ ವಿಘ್ನ ನಿವಾರಕನಾದ ಗಣೇಶನನ್ನು ಸ್ತುತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಮೂಷಿಕ ವಾಹನ ಗಜಾನನ ಪ್ರಾರ್ಥನೆಯನ್ನು ಸ್ನೇಹಿತರೊಂದಿಗೆ ಬದಿಸೋಣ.

ಈ ನಮ್ಮ ಪರಮ ಪವಿತ್ರ ಮಾತೃಭೂಮಿ, ಕರ್ಮಭೂಮಿಯಾದ ಭರತ ಭೂಮಿ ಹಲವಾರು ಧರ್ಮಗಳ ಆವಾಸ ಸ್ಥಾನವಾಗಿದೆ. ಹಬ್ಬಗಳು ಪರಮ ಪವಿತ್ರ ಬಂಧನಗಳ ಬೆಸುಗೆಯ ಸಂಕೇತವಾಗಿವೆ. ಈ ರಾಖಿ ಹಬ್ಬ ಅಣ್ಣ ತಂಗಿಯರ ಬೆಸುಗೆಯ ಹಬ್ಬ. ಇದನ್ನು ಸಡಗರ ಸಂಭ್ರಮದಿಂದ ದೇಶದೆಲ್ಲೆಡೆ ಆಚರಿಸುತ್ತಾರೆ. ಈ ಸಹೋದರತ್ವದ ಪ್ರೀತಿಯನ್ನು ಈ ಹಾಡಿನ ಮೂಲಕ ಕೇಳೋಣ.

0: ರಾಖಿಯ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವುದರ ಹಿಂದೆ ಒಂದು ಮಹತ್ತರವಾದ ಕಥೆ ಇದೆ. ಅದು ಶಿಶುಪಾಲನಾ ವಧೆಯ ನಂತರ ಶ್ರೀಕೃಷ್ಣ ಪರಮಾತ್ಮನ ಬೆರಳಿಗೆ ಪೆಟ್ಟಾಗುತ್ತದೆ. ಇದರಿಂದ ರಕ್ತ ಸುರಿಯಲಾರಂಭಿಸುತ್ತದೆ. ಇದನ್ನು ಕಂಡಂತಹ ದ್ರೌಪದಿ ನನ್ನ ಸೀರೆಯ ಸೆರಗು ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ. ದ್ರೌಪದಿಯ ಅಪಾರವಾದ ಪ್ರೀತಿಯನ್ನು ಕಂಡಂತಹ ಕೃಷ್ಣ ಅದನ್ನು ರಕ್ಷಾಬಂಧನವೆಂದು ಹೇಳಿ, ಮುಂದಿನ ದಿನಗಳಲ್ಲಿ ನಿನಗೆ ಕಷ್ಟ ಬಂದಾಗ ನಾನು ಇದರ 100 ಪಟ್ಟು ಸಹಾಯ ಮಾಡುತ್ತೇನೆಂದು ಹೇಳುತ್ತಾನೆ. ಅಂತೆಯೇ ಕೌರವರ ತುಂಬು ಸಭೆಯಲ್ಲಿ ದುಶ್ಯಾಸನ ದ್ರೌಪದಿಯ ಮಾನಭಂಗ ಮಾಡಲು ಯತ್ನಿಸಿದಾಗ ದ್ರೌಪದಿ ಕೃಷ್ಣನಿಗೆ ನನ್ನನ್ನು ಕಾಪಾಡು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಕೃಷ್ಣ ಕೊನೆಯೇ ಇಲ್ಲದಂತಹ ಸೀರೆಯನ್ನು ದ್ರೌಪದಿಗೆ ನೀಡಿ ಅವಳ ಮಾನವನ್ನು ಕಾಪಾಡುತ್ತಾನೆ. ಈ ಅಣ್ಣ ತಂಗಿಯರ ಪ್ರೀತಿಯ ಸಂಕೇತವಾಗಿ ಮತ್ತು ರಕ್ಷಣೆಯ ದ್ಯೋತಕವಾಗಿ ಅಂದಿನಿಂದ ಇಂದಿನವರೆಗೂ ಈ ಪರ್ವವನ್ನು ಮನೋಲ್ಲಾಸದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ.
1: ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಬಾಂಧವ್ಯವನ್ನು ಬಲಪಡಿಸುತ್ತಾ ಪರಸ್ಪರ ರಕ್ಷಣೆ, ಗೌರವ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಬೆಳೆಸುತ್ತಾ ಕುಟುಂಬದಲ್ಲಿ ಪ್ರೀತಿ, ಸಂತೋಷ ಮತ್ತು ಐಕ್ಯತೆಯನ್ನು ಹೆಚ್ಚಿಸುತ್ತದೆ. ರಾಖಿಯು ಕೇವಲ ದಾರವಲ್ಲ, ಅದು ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದದ ಸಂಕೇತವಾಗಿದೆ. ಇದನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಯಾವ ರೀತಿ ಮನೋಲ್ಲಾಸದಿಂದ ಆಚರಿಸುತ್ತಾರೆಂದು ಈ ಹಾಡಿನ ಮೂಲಕ ಆಲಿಸೋಣ.

ಅಕ್ಕ ತಂಗಿ ಅಯ್ಯ ಸ್ಥಾನವನ್ನು ತುಂಬಿ ಪ್ರೀತಿ ಕಾಳಜಿ ಮಮಕಾರದೊಂದಿಗೆ ಅಣ್ಣ ತಮ್ಮಂದಿರನ್ನು ನೋಡಿಕೊಳ್ಳುತ್ತಾರೆ. ಹಾಗೆಯೇ ಸಹೋದರ ತಂದೆಯ ಜವಾಬ್ದಾರಿಯನ್ನು ಹೊತ್ತು ಸಹೋದರಿಯರ ಆಸೆ ಆಕಾಂಕ್ಷೆಗಳನ್ನು ಪ್ರೀತಿಯಿಂದ ಈಡೇರಿಸುತ್ತಾನೆ. ತವರಿಗೆ ಬಂದ ಸಹೋದರಿಯರೊಂದಿಗೆ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಕ್ಕು ನಲಿದು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾರೆ. ಈ ರಕ್ಷಾಬಂಧನದ ಹಬ್ಬದಲ್ಲಿ ಕಡಲುಕ್ಕಿ ಬರುವಂತೆ ಪರಸ್ಪರ ಪ್ರೀತಿ ಉಕ್ಕಿ ವಾತ್ಸಲ್ಯ ತುಂಬಿ ತುಳುಕುವುದು.

0: ಪ್ರೀತಿ, ಪ್ರೇಮ, ಸಹೋದರತ್ವದ ಗುಣಗಳನ್ನು ಬೆಸೆಯುವ ಮೂಲಕ ಭಾವೈಕ್ಯತೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಪ್ರತಿಬಿಂಬಿಸುವ ಸ್ವರ್ಗದ ನೆಲೆಯ ಹಬ್ಬವೇ ಈ ರಕ್ಷಾಬಂಧನವಾಗಿದೆ. ಅಲ್ಲದೆ ಯಾವುದೇ ಜಾತಿ ಭೇದವಿಲ್ಲದೆ ಒಬ್ಬರಿಗೊಬ್ಬರು ರಾಖಿ ಕಟ್ಟಿ ಆರತಿ ಮಾಡಿ ಸಿಹಿ ತಿನಿಸಿ ಶುಭ ಹಾರೈಸುತ್ತಾರೆ. ಹಾಗೆ ಅಣ್ಣ ತಮ್ಮ ಸಹೋದರಿಯರನ್ನು ಸದಾ ಗೌರವಿಸಿ ರಕ್ಷಿಸುವ ಭರವಸೆಯನ್ನು ನೀಡಿ ವಚನಬದ್ಧರಾಗಿರುತ್ತಾರೆ. ಹೀಗೆ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸುತ್ತಿರುವ ಪ್ರೀತಿ, ಪ್ರೇಮ, ವಾತ್ಸಲ್ಯಗಳ ಆಗರವೇ ಈ ರಕ್ಷಾಬಂಧನವಾಗಿದೆ. ಇದರಿಂದ ಕುಟುಂಬದ ಬಾಂಧವ್ಯವು ಮತ್ತಷ್ಟು ಗಟ್ಟಿಯಾಗುತ್ತದೆ.
1: ಇಷ್ಟು ಹೊತ್ತು ಈ ರಕ್ಷಾಬಂಧನದ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿ ಮನೋರಂಜನೆ ನೀಡಿದ ಕಾವೇರಿ ವಿದ್ಯಾಕ್ಷೇತ್ರಂ ಸಿಂಗಸಂದ್ರ ಶಾಲೆಯ ಮಕ್ಕಳಾದ ಧನಲಕ್ಷ್ಮಿ, ದೀಪಶ್ರೀ, ಭಾಷಿತಾ, ಪ್ರಕೃತಿ, ಮಾನ್ಯ, ಅನನ್ಯ, ಸಂಗೀತ, ಪ್ರಾರ್ಥನಾ, ಅದಿತಿ ಮತ್ತು ಸೊನಾಲಿ ಇವರು ಹಾಡಿನ ಮೂಲಕ ರಕ್ಷಾಬಂಧನದ ಮಹತ್ವವನ್ನು ಸಾರಿದರು. ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ ವಿದ್ಯಾರ್ಥಿಗಳು ಕಿಶೋರ್, ಶ್ರೀಕರ್, ಸುಹಾಸ್, ಉತ್ಸವ್, ರಕ್ಷಾ ಹಾಗೂ ಪ್ರತೀಕ್ಷಾ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ತಬಲಾ ಶಿಕ್ಷಕರಾದ ಕುಮಾರ್ ಪ್ರಜ್ವಲ್ ನಾಡಿಗ್, ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರಲು ತರಬೇತಿ ನೀಡಿದ ಸಂಗೀತ ಶಿಕ್ಷಕಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಶ್ರೀಮತಿ ರೇಣುಕಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಹಕರಿಸಿ ಪ್ರೋತ್ಸಾಹಿಸಿದ ಶ್ರೀಮತಿ ರತಿ ಮೇಡಮ್ ಹಾಗೂ ಶ್ರೀಯುತ ಗಿರೀಶ್ ಸರ್ ರವರಿಗೂ ಹೃದಯಪೂರ್ವಕ ಧನ್ಯವಾದಗಳು.
2: ರಕ್ಷಾಬಂಧನದ ಸಂದರ್ಭದಲ್ಲಿ ಬಂಧಗಳ ಬಣ್ಣ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು.

0: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನವನ್ನ ಕೇಳುವಿರಿ. ತಬಲಾ ಸಾಥ್ ನೀಡುತ್ತಾರೆ ಆದರ್ಶ ಶೆಣೈ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:25. ಗೀತ ಪಲ್ಲವ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗೀತ ಪಲ್ಲವದಲ್ಲಿ ಕೇಳಿ ಒಂದು ಚಿತ್ರಗೀತೆಯನ್ನ. ಯೆಲ್ಲೋ ಬೋರ್ಡ್ ಚಿತ್ರದ ಗೀತೆ ಹಾಡಿದ್ದಾರೆ ರಘುದೀಕ್ಷಿತ್ ಹಾಗೂ ಸಂಗಡಿಗರು. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅದ್ವಿಕ್ ಅವರ ಸಂಗೀತ ನಿರ್ದೇಶನ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಹಾಗೆಯೇ ನಮ್ಮ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಜೊತೆಗೆ ಮಾತನಾಡ್ತಾ ಗೀತೆಗಳನ್ನು ಕೇಳ್ತಾ ಸಾಕ್ತೀವಿ. ಸ್ನೇಹಿತರೆ, ಬೆಳಗ್ಗೆ ಎದ್ದಾಗ ನಮ್ಮ ಮನೆಯ ಮುಂದೆ ಒಂದು ಗಿಡದಲ್ಲಿ ಕಾಣಿಸೋದು ಹೂವು. ದೇವರ ಪೂಜೆಯಲ್ಲಿ ನಮ್ಮ ಕೈ ಸೇರೋದು ಹೂವು. ಮದುವೆಯ ಮಂಟಪವನ್ನು ಅಲಂಕರಿಸೋದು ಕೂಡ ಹೂವು. ಪ್ರಿಯರಿಗೆ ಪ್ರೀತಿಯನ್ನು ಹೇಳುವಾಗ ನೀಡೋದು ಕೂಡ ಹೂವು. ಹಬ್ಬದ ಸಂಭ್ರಮವನ್ನು ಹೆಚ್ಚೋದು ಕೂಡ ಹೂವು. ಹೌದು, ಇಂದಿನ ನಮ್ಮ ಗಾನಗಂಗೆಯ ನಾಯಕ ಅಥವಾ ನಾಯಕಿ ಅಂತಲೇ ಹೇಳ್ಬೋದು ಹೂವು. ಹೂವು ಅಂತಂದರೆ ಕೇವಲ ಬಣ್ಣ ಅಲ್ಲ, ಹೂವು ಅಂದರೆ ಕೇವಲ ಪರಿಮಳ ಕೂಡ ಅಲ್ಲ, ಹೂವು ಅಂದರೆ ಕೇವಲ ಅಲಂಕಾರ ಕೂಡ ಅಲ್ಲ. ಹಾಗಾದರೆ ಏನು ಈ ಹೂವು? ಹೂವು ಅಂದರೆ ಪ್ರಕೃತಿಯ ಭಾಷೆ, ಹೂವು ಅಂದರೆ ಪ್ರೀತಿಯ ಸಂಕೇತ, ಹೂವು ಅಂದರೆ ಭಕ್ತಿಯ ಸಂಕೇತ, ಹೂವು ಸಂಸ್ಕೃತಿಯ ಒಂದು ಭಾಗ ಅಂತಲೇ ಹೇಳ್ಬೋದು. ಮತ್ತು ಕೆಲವು ಹೂಗಳಲ್ಲಿ ಮಾನವನ ಆರೋಗ್ಯಕ್ಕೆ ಉಪಯುಕ್ತವಾದಂತಹ ನೈಸರ್ಗಿಕ ಸಂಯುಕ್ತಗಳು ಕೂಡ ಸೇರಿರ್ತವೆ. ಸರಿ, ಹಾಗಾದರೆ ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯ ಏನು ಅಂತ ನೀವೆಲ್ಲ ತಿಳಿದೇ ಆಯಿತು. ಹೌದು, ಹೂವಿನ ಬಗ್ಗೆ ಇಂದು ನಾವು ಮಾತನಾಡ್ತಾ ಹೋಗೋಣ ನಮ್ಮ ಗಾನಗಂಗೆಯಲ್ಲಿ. ಕೇಳಿ ಆರಂಭದ ಗೀತೆ, ಕಾಂತಾರ ಚಿತ್ರದ ಗೀತೆ, ಸಾಯಿ ವಿಘ್ನೇಶ್ ಅವರು ಹಾಡಿದ್ದಾರೆ. ಶಶಿರಾಜ್ ಕಾವೂರ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ತಗೊಳ್ಳಿ ಅಣ್ಣ ಟೀ. ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
1: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
0: ಅದೇ ಹಾಗೆ
1: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವ್ರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
0: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
2: ಬೇಡ
1: ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಹೂಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹೂವು ಮತ್ತು ಓಣಂ ಹಬ್ಬ ಎಷ್ಟು ವಿಶೇಷತೆ ಇದೆ ಅಲ್ವಾ? ಓಣಂ ಎಂದಾಕ್ಷಣ ಕೇರಳದ ಮನೆಗಳ ಅಂಗಳಗಳಲ್ಲಿ ಕಾಣಿಸುವಂತಹ ಬಣ್ಣ ಬಣ್ಣದ ಹೂವಿನ ಅಲಂಕಾರ ನಮ್ಮ ಕಣ್ಮುಂದೆ ಬರುತ್ತೆ. ಅದನ್ನ ಪೂಕ್ಕಳಂ ಅಂತ ಕೂಡ ಕರೀತಾರೆ. ಕೇರಳ ಟೂರಿಸಂನ ಪ್ರಕಾರ ಪೂಕ್ಕಳಂ ಅಥವಾ ಪೂಕ್ಕಳಂ ಅನ್ನ ಓಣಂ ಸಂದರ್ಭದಲ್ಲಿ ಮನೆಗಳ ಅಂಗಳ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹೂಗಳಿಂದ ರಚಿಸಲಾಗುತ್ತೆ. ಇದು ಮಹಾಬಲಿಯ ಆಗಮನವನ್ನ ಸ್ವಾಗತಿಸುವಂತಹ ಒಂದು ಸಂಕೇತವಾಗಿ ಪರಿಗಣಿಸಲಾಗುತ್ತೆ. ಓಣಂ ಮಲಯಾಳಂ ಕ್ಯಾಲೆಂಡರ್ನಲ್ಲಿ ಚಿಂಗಂ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖ ಹಬ್ಬ. ಅಥಂನಿಂದ ಆರಂಭವಾಗುವ 10 ದಿನಗಳ ಆಚರಣೆಯಲ್ಲಿ ಪೂಕ್ಕಳಂ ದಿನದಿಂದ ದಿನಕ್ಕೆ ವಿಸ್ತರಿಸ್ತಾ ಹೋಗುತ್ತೆ. ಒಂದು ಸ್ವಲ್ಪ ಇದರ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಕೂಡ ಹೇಳ್ಬಿಡ್ತೀನಿ. ಜನಪ್ರಿಯ ಪೌರಾಣಿಕ ಕಥೆ ಪ್ರಕಾರ ಮಹಾಬಲಿ ಎಂಬಂತಹ ರಾಜ ತನ್ನ ಪ್ರಜೆಗಳನ್ನು ತುಂಬ ಪ್ರೀತಿಸ್ತಾ ಇದ್ದ, ಹಾಗೆಯೇ ಪ್ರೀತಿಯನ್ನು ಕೂಡ ಗಳಿಸಿದ್ದ. ಅವನ ರಾಜ್ಯದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಇತ್ತು ಅಂತ ಒಂದು ನಂಬಿಕೆ ಕೂಡ ಇದೆ. ವಾಮನ ಅವತಾರಕ್ಕೆ ಸಂಬಂಧಿಸಿದ ಕಥೆ ಪ್ರಕಾರ ವಿಷ್ಣು ಮಹಾಬಲಿಯನ್ನು ಪರೀಕ್ಷಿಸ್ತಾನೆ. ಮಹಾಬಲಿ ತನ್ನ ತಲೆಯನ್ನೇ ಮೂರನೇ ಹೆಜ್ಜೆಗೆ ಅರ್ಪಿಸ್ತಾನೆ. ಅವನ ಭಕ್ತಿ ಮತ್ತು ತ್ಯಾಗದಿಂದ ಸಂತುಷ್ಟನಾದಂತಹ ವಿಷ್ಣು ಮಹಾಬಲಿಗೆ ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಭೇಟಿ ಮಾಡುವಂತಹ ಒಂದು ಅವಕಾಶವನ್ನು ನೀಡ್ತಾನೆ ಎಂಬುದು ಜನಪ್ರಿಯ ನಂಬಿಕೆ. ಆ ವಾರ್ಷಿಕ ಆಗಮನವೇ ಓಣಂ ಆಚರಣೆಯೊಂದಿಗೆ ಸಂಬಂಧಿಸಿದೆ. ಹೀಗಾಗಿ ಮನೆಯ ಬಾಗಿಲಿನ ಮುಂದೆ ಹೂಗಳಿಂದ ಸುಂದರವಾದಂತಹ ಪೂಕ್ಕಳಂನ ರಚಿಸಿ ಮಹಾಬಲಿಯನ್ನು ಸ್ವಾಗತಿಸುವಂತಹ ಒಂದು ಸಂಪ್ರದಾಯ ಕೂಡ ಬೆಳೆದಿದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. 2 ಕನಸು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ಮೊದಲೆಲ್ಲ ಹಳೆ ಕಾಲದಲ್ಲಿ ಸ್ಥಳೀಯವಾಗಿ ದೊರೆಯುವಂತಹ ಹೂಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರ್ತಾ ಇತ್ತು. ತುಂಬಾ ಚೆಟ್ಟಿ, ಚೆಂಬರ್ತಿ, ಶಂಖಪುಷ್ಪ, ಜಮಂತಿ, ಮಂದಾರ, ಕೊಂಗಿಣಿ, ಮುಕ್ಕುಟ್ಟಿ ಹಾಗೆ ಮುಂತಾದಂತಹ ಹೂಗಳನ್ನು ಪೂಕ್ಕಳಂನಲ್ಲಿ ಬಳಸಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಆದರೆ ಈಗ ಕಾಲ ಬದಲಾಗಿದೆ. ಇಂದು ಜಮಂತಿ, ಚೆಂಡು ಮಲ್ಲಿಗೆ, ದಾಸವಾಳ, ಗುಲಾಬಿ, ಡೇಲಿಯಾ ಮುಂತಾದಂತಹ ಹೂಗಳು ಅನೇಕ ಕಡೆ ಬಳಕೆಯಾಗ್ತಾ ಇದೆ. ಓಣಂ ಕಾಲದಲ್ಲಿ ಕೇರಳಕ್ಕೆ ಕರ್ನಾಟಕ ಮತ್ತು ತಮಿಳುನಾಡು ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಹೂಗಳು ಬರುತ್ತೆ. ಹಾಗಾಗಿ ಕರ್ನಾಟಕದ ಗುಂಡ್ಲುಪೇಟೆ ಮತ್ತು ಹೊಸೂರು ಸೇರಿದಂತೆ ಹಲವು ಪ್ರದೇಶಗಳು ಕೇರಳದ ಓಣಂ ಹೂ ಮಾರುಕಟ್ಟೆಗೆ ಪೂರೈಕೆ ಮಾಡುತ್ತೆ. ಅಂದರೆ ಪೂಕ್ಕಳಂ ಕೇವಲ ಹೂವಿನ ವಿನ್ಯಾಸ ಅಲ್ಲ, ಅದರ ಹಿಂದೆ ರೈತರು ಇದ್ದಾರೆ, ಹೂ ಬೆಳೆಗಾರರು ಇದ್ದಾರೆ, ಮಾರುಕಟ್ಟೆ ಇದೆ, ವ್ಯಾಪಾರಿಗಳು ಇದ್ದಾರೆ, ಹಾಗೆಯೇ ಅನೇಕ ಕುಟುಂಬಗಳ ಜೀವನೋಪಾಯವೂ ಕೂಡ ಇದೆ. ಪೂಕ್ಕಳಂನಲ್ಲಿ ಹಳದಿ, ಕಿತ್ತಳೆ, ಕೆಂಪು, ಬಿಳಿ, ಗುಲಾಬಿ, ನೇರಳೆ ಹೀಗೆ ಅನೇಕ ಬಣ್ಣಗಳು ಸೇರಿವೆ. ಇವೆಲ್ಲ ಸೇರಿ ಒಂದು ವೃತ್ತಾಕಾರದ ಕಲಾಕೃತಿಯಾಗುತ್ತೆ. ಇದು ಒಬ್ಬ ವ್ಯಕ್ತಿಯ ಕೆಲಸವಾಗಿರಬಹುದು, ಆದರೆ ಅನೇಕ ಮನೆಗಳಲ್ಲಿ ಕುಟುಂಬದವರು, ಮಕ್ಕಳು, ಸ್ನೇಹಿತರು, ನೆರೆಹೊರೆಯವರು ಸೇರಿ ಪೂಕ್ಕಳಂನ ರಚಿಸೋದು ಒಂದು ಸಂಭ್ರಮದ ಭಾಗವಾಗಿದೆ. ಆದ್ದರಿಂದ ಪೂಕ್ಕಳಂ ಒಗ್ಗಟ್ಟು ಮತ್ತು ಸಹಕಾರದ ಸಂಕೇತವಾಗಿಯೂ ಕೂಡ ಕಾಣುತ್ತೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಹೊಸ ಇತಿಹಾಸ ಚಿತ್ರದ ಗೀತೆ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಓಣಂ ಹಾಗೂ ಹೂಗಳ ಮಧ್ಯೆ ಇರುವಂತಹ ಒಂದು ನೆಂಟಸ್ಥಿಕೆಯನ್ನ ನೋಡಿದ್ವಿ. ಎಲ್ಲರಿಗೂ ಕೂಡ ಓಣಂ ಹಬ್ಬದ ಶುಭಾಶಯಗಳು. ಇನ್ನು ಕೆಸರಿನಿಂದ ಅರಳುವಂತಹ ಸೌಂದರ್ಯ, ಹೌದು ಕಮಲ. ನಾವು ಭಾರತದ ಅತ್ಯಂತ ಪ್ರಸಿದ್ಧ ಹೂಗಳಲ್ಲಿ ಒಂದಾದ ಕಮಲದ ಬಳಿ ಈಗ ಹೋಗೋಣ. ಕಮಲ ಕೆಸರಿನಲ್ಲಿ ಬೆಳೆಯುತ್ತೆ, ಆದರೆ ಅರಳಿದಾಗ ಅದರ ಸೌಂದರ್ಯ ಎಲ್ಲರ ಗಮನ ಸೆಳೆಯುತ್ತೆ. ಅದಕ್ಕಾಗಿಯೇ ಕಮಲವನ್ನು ಅನೇಕ ಸಂದರ್ಭಗಳಲ್ಲಿ ಪಾವಿತ್ರ್ಯ, ಸೌಂದರ್ಯ ಹಾಗೂ ಆಧ್ಯಾತ್ಮಿಕತೆಯೊಂದಿಗೆ ಸಂಪರ್ಕಿಸಲಾಗುತ್ತೆ. ಕಮಲದ ಮತ್ತೊಂದು ವಿಶೇಷತೆ ಏನು ಅಂದರೆ ಅದರ ಎಲೆ. ಕಮಲದ ಎಲೆಯ ಮೇಲೆ ನೀರಿನ ಹನಿಗಳು ಉಳಿಯದೆ ಜಾರಿ ಹೋಗೋದನ್ನ ನಾವು ನೋಡಿದ್ದೇವೆ. ಇದು ಕೇವಲ ಕಾವ್ಯ ಅಲ್ಲ, ಸಸ್ಯದ ಎಲೆಯ ಮೇಲ್ಮೈಯ ಸೂಕ್ಷ್ಮ ರಚನೆ ಹಾಗೂ ಮೇಣದಂಥ ಪದರದ ಕಾರಣ ನೀರು ಸುಲಭವಾಗಿ ಹರಿದು ಹೋಗುತ್ತೆ. ಇದನ್ನೇ ವಿಜ್ಞಾನದಲ್ಲಿ ಲೋಟಸ್ ಇಫೆಕ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಪ್ರಕೃತಿ ವಿಜ್ಞಾನಿಗಳಿಗೆ ಎಷ್ಟೊಂದು ಅದ್ಭುತವಾದಂತಹ ಮಾದರಿಯನ್ನ ನೀಡುತ್ತೆ ಅಲ್ವಾ. ಹಾಗೆಯೇ ಕಮಲದ ಬೀಜ, ಬೇರು ಮತ್ತು ಇತರ ಭಾಗಗಳಿಗೆ ವಿವಿಧ ಪರಂಪರೆಯ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಕೂಡ ಬಳಕೆ ಇದೆ. ಆಧುನಿಕ ಸಂಶೋಧನೆಗಳಲ್ಲಿಯೂ ಕಮಲದಲ್ಲಿರುವಂತಹ ವಿವಿಧ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳ ಬಗ್ಗೆ ಅಧ್ಯಯನ ನಡೆದಿದೆ. ಕೆಲವು ಅಧ್ಯಯನಗಳು ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಪ್ರಕೃತಿಯನ್ನ ಗೌರವಿಸುವುದು ಅಂದರೆ ಅದನ್ನ ಅರ್ಥ ಮಾಡಿಕೊಳ್ಳೋದು ಕೂಡ ಹೌದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಬಾಳು ಬೆಳಗಿತು ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪ್ರೀತಿಯ ಹೂ ಯಾವುದಪ್ಪ ಅಂತ ಯೋಚನೆ ಮಾಡಿದ್ರೆ ತಕ್ಷಣ ಎಲ್ಲಾಗೂ ನೆನಪಿಗೆ ಬರೋದು ಗುಲಾಬಿ ಹೂ. ಹೌದು, ಬಹುಶಃ ಪ್ರಪಂಚದಾದ್ಯಂತ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಹೂವು ಅಂತಲೇ ಹೇಳ್ಬೋದು ಗುಲಾಬಿ ಹೂವು. ಗುಲಾಬಿ ಅಂದಾಕ್ಷಣ ಪ್ರೀತಿ ನೆನಪಾಗತ್ತೆ. ಕೆಂಪು ಗುಲಾಬಿ ಪ್ರೀತಿಯ ಸಂಕೇತ, ಬಿಳಿ ಗುಲಾಬಿ ಶಾಂತಿಯ ಸಂಕೇತ, ಗುಲಾಬಿ ಬಣ್ಣದ ಗುಲಾಬಿ ಸ್ನೇಹ ಮತ್ತು ಮೆಚ್ಚುಗೆಯ ಸಂಕೇತ ಅಂತ ನಾವು ಬಳಸ್ತೀವಿ. ಆದರೆ ಗುಲಾಬಿಯ ಕಥೆ ಪ್ರೀತಿಯಲ್ಲೇ ಮುಗಿಯೋದಿಲ್ಲ. ಗುಲಾಬಿ ದಳಗಳಿಂದ ಕೆಲವು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು, ಸುವಾಸನಾ ಉತ್ಪನ್ನಗಳು ಮತ್ತು ಪಾನೀಯಗಳನ್ನು ತಯಾರಿಸಲಾಗುತ್ತೆ. ಗುಲಾಬಿ ನೀರು ಭಾರತೀಯ ಅಡುಗೆ ಮತ್ತು ಸಾಂಪ್ರದಾಯಿಕ ಬಳಕೆಗಳಲ್ಲಿ ಬಹಳ ಪರಿಚಿತವಾದಂಥದ್ದು. ಗುಲಾಬಿ ದಳಗಳಲ್ಲಿ ಫೆನೋಲಿಕ್ ಕಾಂಪೌಂಡ್ಸ್ ಮತ್ತು ಫ್ಲೆನೋಡಿಯಾಸ್ ಎಂಬಂತಹ ವಿವಿಧ ನೈಸರ್ಗಿಕ ಸಂಯುಕ್ತಗಳಿವೆ ಅಂತ ಅಧ್ಯಯನಗಳು ಸೂಚಿಸಿವೆ. ಇವು ಆಂಟಿ ಆಕ್ಸಿಡೆಂಟ್ ಮತ್ತು ಇತರ ಜೈವಿಕ ಕ್ರಿಯಾಶೀಲತೆಗಳ ಕುರಿತು ಸಂಶೋಧನೆಗೆ ಒಳಪಟ್ಟಿವೆ. ಕೆಂಪು ಗುಲಾಬಿಗಳಿಗೆ ಹೆಚ್ಚು ಪರಿಮಳ ಇರುತ್ತೆ, ನೀವು ಗಮನಿಸಿದ್ದೀರಾ? ಕೆಲವು ಗುಲಾಬಿಗಳಿಗೆ ಕಡಿಮೆ ಪರಿಮಳ ಇರುತ್ತೆ. ಏಕಪ್ಪ ಈ ಥರ ಅಂತಂದರೆ, ಜಾತಿ, ತಳಿ, ಬೆಳೆ, ಪರಿಸ್ಥಿತಿ ಹಾಗೂ ಹೂವಿನಲ್ಲಿರುವಂತಹ ವೊಲಟೈಲ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಸೇರಿದಂತಹ ಹಲವು ಅಂಶಗಳು. ಅಂದರೆ ಗುಲಾಬಿಯ ಬಣ್ಣ ಮಾತ್ರವಲ್ಲ, ಅದರ ಪರಿಮಳದ ರಸಾಯನ ಶಾಸ್ತ್ರವೂ ಕೂಡ ಒಂದು ಅದ್ಭುತವಾದಂಥದ್ದೇ ಅಂತ ಹೇಳ್ಬೋದು. ಸರಿ, ಹಾಗಾದರೆ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಕಲಾವಿದ ಚಿತ್ರದ ಗೀತೆ, ಮನು ಅವರು ಹಾಡಿದ್ದಾರೆ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದ್ದು.

ಇನ್ನು ಪರಿಮಳದ ರಾಣಿ, ನಮ್ಮ ದಕ್ಷಿಣ ಭಾರತದ ಮನೆ ಮನೆಗೂ ಪರಿಚಿತವಾದಂತಹ ಹೂ. ಹೌದು, ನೀವು ಊಹೆ ಮಾಡ್ತಿರೋದು ಸರಿ ಇದೆ, ಮಲ್ಲಿಗೆ ಹೂ. ಮಲ್ಲಿಗೆ ಅಂದರೆ ಮೊದಲು ನೆನಪಾಗೋದು ಅದರ ಪರಿಮಳ. ಮಹಿಳೆಯರ ಕೂದಲಲ್ಲಿ ಮಲ್ಲಿಗೆ, ದೇವರ ಪೂಜೆಯಲ್ಲಿ ಮಲ್ಲಿಗೆ, ಮದುವೆ ಮತ್ತು ಸಮಾರಂಭಗಳಲ್ಲಿ ಮಲ್ಲಿಗೆ, ಹೂವಿನ ಮಾಲೆಗಳಲ್ಲಿ ಮಲ್ಲಿಗೆ. ಸಂಜೆ ಹೊತ್ತಿನಲ್ಲಿ ಕೆಲವು ಮಲ್ಲಿಗೆ ಜಾತಿಗಳ ಪರಿಮಳ ಹೆಚ್ಚು ಸ್ಪಷ್ಟವಾಗಿರೋದನ್ನು ನಾವು ಗಮನಿಸ್ತೀವಿ. ಇದು ಸಸ್ಯದ ಪರಾಗಸ್ಪರ್ಶ ವ್ಯವಸ್ಥೆಯೊಂದಿಗೂ ಸಂಬಂಧ ಹೊಂದಿರಬಹುದು. ಮಲ್ಲಿಗೆಯ ಪರಿಮಳವು ಅದರ ವೊಲಟೈಲ್ ಕಾಂಪೌಂಡ್ಸ್ಗಳಿಂದ ಬರುತ್ತೆ. ಹಾಗೆಯೇ ಇದರ ಕಾರಣಕ್ಕೆ ಹೂವಿನ ಪರಿಮಳವನ್ನು ಪರ್ಫ್ಯೂಮ್ ಉದ್ಯಮವು ಕೂಡ ಬಹಳ ಕಾಲದಿಂದ ಬಳಸಿಕೊಂಡು ಬರ್ತಾ ಇದೆ.

ನಮ್ಮ ಭಾರತೀಯ ಪರಂಪರೆಯ ವಿವಿಧ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಮಲ್ಲಿಗೆಯ ವಿವಿಧ ಭಾಗಗಳಿಗೆ ಕೆಲವು ಬಳಕೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಒಂದು ವಿಷಯವಾಗಿ ನಾವು ಹೇಳೋದು ಏನು ಅಂದರೆ, ಮಲ್ಲಿಗೆ ಹೂವನ್ನು ಮನೆ ಮದ್ದಾಗಿ ಕೂಡ ಸೇವಿಸ್ತಾರೆ. ಎಣ್ಣೆ ಮಾಡೋದು ಮತ್ತು ಯಾವುದೇ ಕಾಯಿಲೆಗೆ ಚಿಕಿತ್ಸೆಯಲ್ಲಿ ಕೂಡ ಬಳಸೋದು ವೈದ್ಯಕೀಯ ಸಲಹೆಯಲ್ಲಿ ಇಲ್ಲ, ಆದರೂ ಕೂಡ ನಾವು ವೈದ್ಯರ ಸಲಹೆಯೊಂದಿಗೆ ಇದನ್ನು ಬಳಸಬೇಕಾಗತ್ತೆ. ಸರಿ, ಹಾಗಾದರೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸೇವಂತಿ ಸೇವಂತಿ ಚಿತ್ರದ ಗೀತೆ, ಎಸ್ ಎ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಕೇಳಿ ಚಿತ್ರದ ಗೀತೆಯನ್ನು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮ. ಸಮಯ ಆಗಿದೆ 10:14. ಹೂವುಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಬಣ್ಣದ ಬಣ್ಣದ ಹೂಗಳು, ಹಬ್ಬ ಬಂತು ಅಂದರೆ ನಾವು ಅದನ್ನು ಅಲಂಕಾರಕ್ಕೋಸ್ಕರ ಉಪಯೋಗಿಸ್ತೀವಿ. ಹೌದು, ನೀವು ಗೆಸ್ ಮಾಡ್ತಾ ಇರೋದು ಸರಿಯಾಗಿದೆ. ಚೆಂಡು ಹೂವು, ಇದು ಹಳದಿ, ಕಿತ್ತಳೆ, ಬಂಗಾರದ ಬಣ್ಣ ಈ ಎಲ್ಲ ಬಣ್ಣಗಳಲ್ಲಿ ದೊರೆಯುತ್ತೆ. ನಮ್ಮ ಭಾರತೀಯ ಹಬ್ಬಗಳ ಅಲಂಕಾರದಲ್ಲಿ ಬಳಸುವಂತಹ ಬಹಳ ಸಾಮಾನ್ಯವಾದಂತಹ ಒಂದು ಹೂವು ಇದು. ಹಾಗೆಯೇ ಮತ್ತಷ್ಟು ಮಗದಷ್ಟು ಹೂಗಳ ನಮಗೆ ಒಂದು ಪಟ್ಟಿನೇ ಇದೆ. ಅದರಲ್ಲಿ ಕೆಲವೇ ಕೆಲವುಗಳನ್ನು ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ದಾಸವಾಳದ ಹೂವು ಕೂಡ ಒಂದು, ಅಂದರೆ ಸೌಂದರ್ಯದಿಂದ ಸಂಶೋಧನೆಯವರೆಗೂ ಕೂಡ ಇದನ್ನು ಉಪಯೋಗಿಸ್ತಾರೆ. ನಮ್ಮ ತೋಟಗಳಲ್ಲಿ ಸುಲಭವಾಗಿ ಕಾಣಿಸುವಂಥ ಹೂವು ಇದು. ದಾಸವಾಳದ ಹೂವು ಭಾರತೀಯ ಸಂಸ್ಕೃತಿಯ ಹಲವು ಆಚರಣೆಗಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಇದರ ಹೂವನ್ನು ಪೂಜೆಯಲ್ಲಿ ಕೂಡ ನಾವು ಬಳಸ್ತೀವಿ. ದಾಸವಾಳದ ಕೆಲವು ಜಾತಿಗಳು ಆಹಾರ ಮತ್ತು ಪಾನೀಯಗಳಲ್ಲಿ ಕೂಡ ಬಳಕೆಯಾಗುತ್ತೆ. ಹಾಗೆಯೇ ಹೂವು ಮತ್ತು ಔಷಧಿ ನಡುವಿನ ವ್ಯತ್ಯಾಸವನ್ನು ನೆನಪಿಸ್ಕೊಂಡ್ರೆ ಇದು ಔಷಧಿಯಲ್ಲಿಯೂ ಕೂಡ ನಾವು ಉಪಯೋಗಿಸ್ತೀವಿ. ಸಸ್ಯಗಳು ತಮ್ಮ ರಕ್ಷಣೆಗೆ ಮತ್ತು ಬೆಳವಣಿಗೆಗೆ ಅನೇಕ ನೈಸರ್ಗಿಕ ರಾಸಾಯನಿಕ ಸಂಯುಕ್ತಗಳನ್ನು ಉತ್ಪಾದಿಸುತ್ತೆ. ಅವುಗಳಲ್ಲಿ ಫ್ಲೆವೊನಾಯ್ಡ್ಸ್, ಫೆನಾಲಿಕ್ ಕಾಂಪೌಂಡ್ಸ್, ಕ್ಯಾರೋಟಿನಾಯ್ಡ್ಸ್, ಎಸೆನ್ಷಿಯಲ್ ಆಯಿಲ್ಸ್ ಮತ್ತು ಇತರ ಫೈಟೋಕೆಮಿಕಲ್ಸ್ಗಳು ಕೂಡ ಸೇರಿರುತ್ತೆ. ಇವುಗಳ ಬಗ್ಗೆ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಮುಂತಾದಂತಹ ಬಯಾಲಾಜಿಕಲ್ ಆಕ್ಟಿವಿಟೀಸ್ ಕುರಿತು ಕೂಡ ಸಂಶೋಧನೆ ನಡೀತಾ ಇದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಹೂಮಳೆ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಒಂದು ಹೂವು ಅರಳಿದಾಗ ಅದು ಕೇವಲ ನಮ್ಮ ತೋಟವನ್ನು ಸುಂದರಗೊಳಿಸೋದಿಲ್ಲ, ಅದು ಜೇನುನೊಣಗಳಿಗೆ ಆಹಾರ ಆಗತ್ತೆ, ಚಿಟ್ಟೆಗಳಿಗೆ ಆಹಾರ ಆಗತ್ತೆ, ಕೆಲವು ಪಕ್ಷಿಗಳಿಗೆ ಆಹಾರದ ಮೂಲ ಕೂಡ, ಹಲವು ಕೀಟಗಳಿಗೆ ಜೀವನ ಚಕ್ರದ ಒಂದು ಭಾಗ. ಪರಾಗಸ್ಪರ್ಶದ ಮೂಲಕ ಸಸ್ಯಗಳ ಸಂತಾನೋತ್ಪತ್ತಿಗೆ ಸಹಾಯವಾಗುತ್ತೆ. ಹಾಗಾಗಿ ಸಸ್ಯಗಳ ಸಂತಾನೋತ್ಪತ್ತಿ ಅಂದರೆ ಹಣ್ಣು, ಬೀಜ, ಹೊಸ ಸಸ್ಯ. ಹೀಗಾಗಿ ಒಂದು ಸಣ್ಣ ಹೂವಿನ ಸುತ್ತಲೂ ಒಂದು ದೊಡ್ಡ ಪರಿಸರದ ವ್ಯವಸ್ಥೆ ಕೆಲಸ ಮಾಡುತ್ತೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಹೊಂಬಿಸಲು ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಹಾಡಿದ್ದಾರೆ, ಗೀತಾಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಒಂದು ಹೂ ಅರಳೋದಕ್ಕೆ ಕೆಲವೇ ಗಂಟೆಗಳು ಅಥವಾ ದಿನಗಳು ಬೇಕಾಗಬಹುದು. ಆದರೆ ಅದು ನಮಗೆ ಕೊಡುವಂತಹ ಸಂದೇಶ ಬಹಳ ದೊಡ್ಡದು. ಹೂ ನಮಗೆ ಹೇಳುತ್ತೆ, ಅರಳಿ ಮತ್ತು ನಿಮ್ಮ ಸುತ್ತಲೂ ಸೌಂದರ್ಯವನ್ನು ಹಂಚಿ, ಪರಿಮಳದಂತೆ ಒಳ್ಳೆಯ ತನವನ್ನು ಹಂಚಿ, ಪ್ರಕೃತಿಯೊಂದಿಗೆ ಬದುಕಿ ಅಂತ. ಹಾಗೆಯೇ ಕೀಟಗಳಿಗೆ ಎಲ್ಲ, ಹಾಗೆಯೇ ಚಿಟ್ಟೆಗಳಿಗೆ ಜಾಗ ಕೊಡಿ, ಸಣ್ಣ ಹೂತೋಟಕ್ಕೆ ಜಾಗ ಕೊಡಿ ಅಂತ ಹೇಳುತ್ತೆ. ನಮ್ಮ ಸಂಸ್ಕೃತಿಯ ಹೂವಿನ ಪರಂಪರೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಕೂಡ ನಾವು ಉಳಿಸೋಣ. ಕಮಲ ನಮಗೆ ಪಾವಿತ್ರ್ಯದ ಕಥೆ ಹೇಳುತ್ತೆ, ಗುಲಾಬಿ ಪ್ರೀತಿಯ ಕಥೆ ಹೇಳುತ್ತೆ, ಮಲ್ಲಿಗೆ ಪರಿಮಳದ ಕಥೆ ಹೇಳುತ್ತೆ, ಚೆಂಡು ಹೂವು ಹಬ್ಬದ ಕಥೆಗಳನ್ನೇ ಹೇಳುತ್ತೆ, ಓಣಂನ ಪೂಕ್ಕಳಂ ಕೂಡ ನಮಗೆ ಸಂಭ್ರಮವನ್ನು ಸೂಚಿಸುತ್ತೆ. ಒಟ್ಟಾಗಿ ಅರಳುವಂತಹ ಸಮಾಜದ ಕಥೆಯನ್ನು ಹೇಳುತ್ತೆ ಈ ಹೂಗಳು. ಹೂಗಳು ನಮ್ಮ ಜೀವನದ ಅಲಂಕಾರ ಮಾತ್ರ ಅಲ್ಲ, ಅವು ಪ್ರಕೃತಿಯ ಭಾಷೆ, ಅವು ಪರಿಸರದ ಕೊಂಡಿ, ಅವು ಸಂಸ್ಕೃತಿಯ ಭಾಗ. ಮತ್ತು ಕೆಲವು ಹೂಗಳು ವೈಜ್ಞಾನಿಕ ಸಂಶೋಧನೆಗೆ ಅಮೂಲ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಹೌದು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೂವಿನ ಬಗ್ಗೆ ಮಾತನಾಡ್ತಾ ಕೆಲವು ಹೂಗಳ ಬಗ್ಗೆಯೂ ಕೂಡ ಪರಿಚಯವನ್ನು ಮಾಡಿಕೊಂಡ್ವಿ. ಹಾಗೆಯೇ ಪೂಕ್ಕಳಂ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ನಮ್ಮ ಮನೆಯ ಬಳಿ ಒಂದು ಹೂವು ಅರಳಿದರೆ ಒಮ್ಮೆ ಅದರತ್ತ ಗಮನ ಕೊಡೋಣ, ಅದರ ಬಣ್ಣವನ್ನು ನೋಡೋಣ, ಅದರ ಪರಿಮಳವನ್ನು ಅನುಭವಿಸೋಣ, ಮತ್ತು ಮನಸ್ಸಿನಲ್ಲಿ ಹೇಳ್ಕೊಳ್ಳೋಣ, ಅರಳುವುದು ಪ್ರಕೃತಿಯ ಕೆಲಸ, ಅದನ್ನು ಕಾಪಾಡುವುದು ನಮ್ಮ ಕೆಲಸ ಅಲ್ವಾ. ಹಾಗಾಗಿ ಹೂವಿನಂತೆ ನಗ್ತಾ ಇರಿ, ಹೂವಿನಂತೆ ಅರಳ್ತಾ ಇರಿ, ಪ್ರಕೃತಿಯೊಂದಿಗೆ ಬೆರಿತಾ ಇರಿ ಅಂತ ಹೇಳ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಈ ಒಂದು ಹೂವಿನ ಗೀತೆಯೊಂದಿಗೆ. H2O ಚಿತ್ರದ ಗೀತೆ ಕವಿತಾ ಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಉಪೇಂದ್ರ ಅವರ ಒಂದು ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ.

ಸುನಹರೆ ಪಲ್. ಸುನಹರೆ ಪಲ್ನಲ್ಲಿ ಆರಂಭದಲ್ಲಿ ಕೇಳಿ ಲಮ್ಹೆ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಇಲ್ಲ ಅರುಣ್ ಹಾಗೂ ಸಂಗಡಿಗರು. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಶಿವ್ ಹರಿ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ ಹೀರೋ ಚಿತ್ರದ ಗೀತೆ, ಹಾಡಿದ್ದಾರೆ ರೇಷ್ಮಾ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

ಜೋಜೀತ ವಹಿ ಸಿಕಂದರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರಗಮ್ ಅವರ ಧ್ವನಿಯಲ್ಲಿ, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತ ನಿರ್ದೇಶನವಿತ್ತು.

ಅಲ್ಕಾ ಯಾಜ್ಞಿಕ್ ಹಾಗೂ ಮನ್ಹರ್ ಉದಾಸ್ ಅವರ ಧ್ವನಿಯಲ್ಲಿ ತ್ರಿವಿದೇವ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ನಿರ್ದೇಶನವಿತ್ತು. ಸುನ್ಹೇರಿ ಪಲ್ನಲ್ಲಿ ಕಡೆಯದಾಗಿ ಕೇಳಿ ಕಯಾಮತ್ ಸೆ ಕಯಾಮತ್ ತಕ್ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿ, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

ಇದುವರೆಗೆ ಸುನ್ಹೇರೆ ಪಲ್ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 11 ಗಂಟೆ. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಸಾಕ್ಷಾತ್ಕಾರ ಚಿತ್ರದ ಗೀತೆ, ಹಾಡಿದ್ದಾರೆ ಪಿ ಸುಶೀಲಾ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ವಿರಚಿತ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳಿ, ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ರಾಜಾ ನನ್ನ ರಾಜಾ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನನ್ನ ತಮ್ಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಘಂಟಸಾಲ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ. ಮುಂದಿನ ಗೀತೆ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ್ದು. ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳ್ತಾ ಇದ್ದೀರಾ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 11:19. 11:19:30. ಮುಂದಿನ ಗೀತೆ ಕವಿರತ್ನ ಕಾಳಿದಾಸ ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್ ಅವರ ಧ್ವನಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಶರಪಂಜರ ಚಿತ್ರದ ಗೀತೆಯನ್ನ ಕೇಳಿದ್ರಿ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ಗಾಳಿಮಾತು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಕುವೆಂಪು ವಿರಚಿತ ಗೀತೆ ಮಾವನ ಮಗಳು ಚಿತ್ರದಿಂದ ಆರಿಸಲಾಗಿದೆ. ಟಿ ಚಲಪತಿರಾವ್ ಅವರ ಸಂಗೀತ ನಿರ್ದೇಶನ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಸವಿನೆನಪು ಕಾರ್ಯಕ್ರಮಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅರುಣರಾಗ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡ ರಂಗೇಗೌಡರ ಈ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳಿ ಸವಿನೆನಪು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೆಜೆ ಜಯಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಧರ್ಮಸೆರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ರಂಗನಾಯಕಿ ಚಿತ್ರದ ಗೀತೆ ಹಾಡಿದ್ದಾರೆ ಜಯಚಂದ್ರನ್ ಹಾಗೂ ಎಸ್ಪಿ ಶೈಲಜಾ. ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂಎಫ್ಎಂಇ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅನುಷ್ಠಾನದಲ್ಲಿ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲೇ ಉತ್ತಮ ಪ್ರಗತಿ ಸಾಧಿಸಿದೆ. ಒಟ್ಟು 1279 ಕಿರು ಉದ್ದಿಮೆದಾರರಿಗೆ 97,14,00,000 ರೂಪಾಯಿ ಬ್ಯಾಂಕ್ ಸಹಾಯಧನ ಒದಗಿಸಲಾಗಿದೆ. ಕೇಂದ್ರ ಆಹಾರ ಸಂಸ್ಕರಣಾ ಸಚಿವಾಲಯ ಹೊಸದಿಲ್ಲಿಯಲ್ಲಿ ಆಯೋಜಿಸಿದ್ದ ಪಿಎಂಎಫ್ಎಂಇ ಸಮಾವೇಶದಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಖಾತೆ ಸಚಿವ ಚಿರಾಗ್ ಪಾಸ್ವಾನ್ ಬೆಳಗಾವಿ ಜಿಲ್ಲೆಯ ಸಾಧನೆಯನ್ನು ಗುರುತಿಸಿ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಪ್ರದಾನಿಸಿದರು. ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್ಟಿ ಕೋಳೇಕರ್ ಸನ್ಮಾನ ಪತ್ರ ಸ್ವೀಕರಿಸಿದರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ 2026 ಗಜಪಯಣಕ್ಕೆ ಇಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕ ಚಾಲನೆ ನೀಡಿದರು. ಧಾರ್ಮಿಕ ಪೂಜೆಯ ಬಳಿಕ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಮಹೇಂದ್ರ ಶ್ರೀಕಂಠ ಲಕ್ಷ್ಮೀ ಏಕಲವ್ಯ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿದವು. ರೈತರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾಡಲು ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಪೂರಕ ವಾತಾವರಣ ಇರಲಿದ್ದು 60 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6ರವರೆಗೆ 4 ಕಂದಾಯ ವಿಭಾಗಗಳಲ್ಲಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಈ ಬಾರಿ ಮುಂಗಾರು ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ರಾಜ್ಯಾದ್ಯಂತ ಉಂಟಾಗಿರುವ ನೀರಿನ ಕೊರತೆ ನೀಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಮೋಡ ಬಿತ್ತನೆ ನಿಟ್ಟಿನಲ್ಲಿ 3 ಸಮಿತಿಗಳನ್ನು ರಚಿಸಿ ಮುಂದಿನ 2 ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ.
1: ಕ್ಲೌಡ್ ಸೀಡಿಂಗ್ ಬಗ್ಗೆ ಕಳೆದ 1 ವಾರದಿಂದ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ಸರ್ಕಾರದಲ್ಲೂ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ನೋಡಲ್ ಏಜೆನ್ಸಿನ ನಮ್ಮ KNNMDಗೆ ಕೊಟ್ಟಿದ್ದೀವಿ. ನೀರಾವರಿ ಇಲಾಖೆ ಮೂಲಕ ಮಾಡ್ತಾ ಇದೀವಿ. ಇವತ್ತು ಮಳೆ ಕಡಿಮೆ ಇದೆ, ಕೆಲವು ಕಡೆ ಬರ್ತಾ ಇದೆ, ಬರಲ್ಲ, ಇವತ್ತು ನಾಳೆ ಈ ತರ ಆಗುತ್ತೆ. ಈ ಒಂದು ಪ್ರಯೋಗ ಮಾಡಿದ್ರೆ ಒಂದ್ ಸ್ವಲ್ಪ ಬರುತ್ತೆ ಅನ್ನೋದು ಜನರ ಒತ್ತಾಯ. ಜನರ ಒತ್ತಾಯ ಇದ್ದಾಗ ಆಟೋಮೆಟಿಕ್ ಆಗಿ ಜನಪ್ರತಿನಿಧಿಗಳು, ಶಾಸಕರು, ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ತಂದಿದ್ದಾರೆ. ಸೊ ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ಒಂದು ಪ್ರಯತ್ನ. ಕೇ ರೇಟು ಸಕ್ಸಸ್ ಸಿಗುತ್ತೆ, ಇಟ್ ಸಿಗಲ್ಲ ಅಂತಲೇ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ 4 ರೆವಿನ್ಯೂ ಡಿವಿಜನ್ ಅಲ್ಲಿ ಎಲ್ಲೆಲ್ಲಿ ಕ್ಲೌಡ್ ಅವೈಲಬಲ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಮಾಡಿ.
0: ಇಂದು ಸೇವಾದಳದ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಅವರ ಪುಣ್ಯತಿಥಿ. ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಯುವಕರನ್ನು ಸಂಘಟಿಸಿ ಮಾರ್ಗದರ್ಶಿಸಿದ ಕೀರ್ತಿ ಹರ್ಡೀಕರ್ ಅವರದು ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಹರ್ಡೀಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ನಾಡಿನ ವಿವಿಧೆಡೆ ಮುಸ್ಲಿಂ ಬಾಂಧವರು ಶ್ರದ್ದೆ ಹಾಗೂ ಸಂಭ್ರಮದೊಂದಿಗೆ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ 30ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅನಿಸಿಕೆಗಳನ್ನು ಈ ತಿಂಗಳ 28ನೇ ತಾರೀಕು ರಾತ್ರಿ 11:45 ಕಳುಹಿಸಬಹುದು. ಬಾಗಲಕೋಟೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಪಾವತಿಸಬೇಕಾದ ಹೆಚ್ಚುವರಿ ಶೇಕಡ 50ರ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬದಲಾಗುತ್ತಿರುವ ಹವಾಮಾನದ ಹಿನ್ನೆಲೆ ಋತುಮಾನ ಜ್ವರದ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ರಾಯಚೂರು ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ನಂದಿತಾ ಎಂಎನ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ 29ನೇ ತಾರೀಖಿನಂದು ಮಧ್ಯಾಹ್ನ 2:45 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಬ್ಬರದ ಮಳೆ ಆಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕೋಡಿಬೆಟ್ಟು ರಾಜಲಕ್ಷ್ಮಿ ಅವರಿಂದ ಕಥೆ, ಒಂದು ರಸ್ತೆಯ ಕಥೆ.
1: ಮುತ್ತಣ್ಣ ಅಡಕೆ ಗೋರಿ ಗೋರಿ ಕೋಪೆ ಮಾಡ್ತಾ ಇದ್ದ. ಹೊತ್ತಲ್ಲದ ಹೊತ್ತಲ್ಲಿ ಬರುವ ಮಳೆಗೆ ಎಂತ ಹೇಳುದು, ಹೀಗೆ ಅನುಭವಿಸಿ ಅನುಭವಿಸಿ ಸಾಯುದು. ಅಡಕೆ ಗೋರುವುದು ಮತ್ತೆ ಸ್ವಲ್ಪ ಬೆಳಿಕಿರಿ ಆದ್ರೂ ಬಿಸಿಲು ಬಂತಾ ಏನಾ ಅಂತ ಆಸೆಯಿಂದ ಅಂಗಳದಲ್ಲಿ ಹರಡುವುದು. ಎಲ್ಲ ಅಡಕೆ ರಾಶಿ ಹರಡುವಷ್ಟೊತ್ತಿಗೆ ಮತ್ತೆ ಹನಿ ಬಿದ್ರೆ ಮತ್ತೆ ಗೋರಿ ತೆಗೆ ಒಳಗೆ ಹಾಕುವುದು. ಸಣ್ಣ ಮಳೆಯಾದ್ರೆ ಟರ್ಪಾಲ್ ಹಾಕಿ ಮುಚ್ಚುವುದು. ನರಮನುಷ್ಯರಿಗಾದ್ರೆ ಹೇಳ್ಬಹುದು, ಮಳೆಗೆ ಬರಬೇಡ ಅಂತ ಹೇಳಿದ್ರೆ ಅದು ಕೇಳ್ತದ? ಆದ್ರೆ ಮೈಂದು ಬೀಳುವ ಕಾಲದಲ್ಲಿ ಹೀಗೆ ಮಳೆ ಇಳಿದು ಅಂದ್ರೆ ಎಂತ ಅವಸ್ಥೆ, ಪೋಕಾಲ ಅಲ್ವಾ? ಅಡಕೆ ಕೋಪೆ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚಿ ಸೊಂಟಕ್ಕೆ ಕೈ ಊತ ಕೊಟ್ಟು ಆಕಾಶ ನೋಡಿದ ಮುತ್ತಣ್ಣ. ಮೋಡ ಬಡಗಿಗೆ ಹೋ ಹಾಗೆ ಉಂಟಪ್ಪ ಅಂತ ಅಲ್ಲೇ ಬುಟ್ಟಿಯೊಳಗೆ ಆಡ್ತಾ ಇದ್ದ ಮಗಳನ್ನು ಎತ್ತಿಕೊಂಡ. ಆಯ್ ಬೋಯಿ, ಉಚ್ಚಿ ಮಾಡಿದ್ಯಾ? ಅಂಗಿಗೆಲ್ಲ ಮಣ್ಣ ಅಂಟಿದೆ ಅಲ್ದಾ ಇವಳೆ ಅಂತ ಹೆಂಡ್ತಿನ ಕರೆದ. ಅಷ್ಟೊತ್ತಿಗೆ ಸೋಮನು ಅಂಗಳಕ್ಕೆ ಬರುತ್ತಾ ಮುತ್ತಣ್ಣ ಅಂತ ಕರೆದ. ವಾ ಎಂತದ, ನಿನ್ನ ಅಂಗಳದ ಅಡಕೆ ಕೋಪೆ ಮಾಡಿದ್ಯಾ? ಮಳೆ ನೋಡು, ಆಟ ಆಡಿಸ್ತಾ ಉಂಟು ನಮ್ಮ ಮಕ್ಕಳು. ಶಾಲೆಯಿಂದ ಬರುವ ಹೊತ್ತಾಯಿತು ಬೇರೆ. ಆದ್ರೆ ಸೋಮಣ್ಣ ಅದಕ್ಕೆಲ್ಲ ಏನು ಹೇಳುವ ಮರ್ಜಿಯಲ್ಲಿ ಇರಲಿಲ್ಲ. ಅಂತ ಜಗಲಿಯಲ್ಲಿ ಕುಕ್ಕರುಗಾಲಲ್ಲಿ ಕುಳಿತು ಉಂಬುರು ಕಿತ್ತು ಕಿತ್ತು ಬಿಸಾಕ ಶುರು ಮಾಡಿದ. ಏ ಚೂರು ಬದಿಗೆ ಹೋಗ, ಬೋಯಿ ಆಡುವ ಜಾಗಕ್ಕೆಲ್ಲ ಉಂಬುರು ಬಿಸಾಡ್ತೀಯಲ್ಲ ಅಂತ ಹೇಳ್ತಾ ಮುತ್ತಣ್ಣನ ಹೆಂಡತಿ ಚಾ ತಂದಿಟ್ಟಳು. ಸೋಮಣ್ಣ ಗಿಂತ ಹೆಚ್ಚೇನು ಹೇಳದ್ದರಿಂದ ಎಂಥದೋ ಬೇರೆ ವಿಷಯ ಹೇಳಲಿಕ್ಕೆ ಅವ ಬಂದಿದ್ದಾನೆ ಅಂತ ಮುತ್ತಣ್ಣಂಗೆ ಗೊತ್ತಾಯಿತು. ಎಂಥದ ಮಂಡೆ ಬಿಸಿ ನಿಂದು ಅಂತ ಜಗಲಿಯಲ್ಲಿ ಕುಳಿತು ಕೇಳಿದ. ಮಾರ್ಗ ಮಾಡೋ ವಿಷಯದಲ್ಲಿ ಬಾಲುಸೆಟ್ರು ಬೇರೆನೆ ಹೇಳ್ತಾ ಇದ್ದಾರೆ ಮುತ್ತ, ಮಾರ್ಗ ಅವರ ಮನೆ ಮುಂದೆನೆ ಹೋಗ್ಬೇಕು ಅಂತೆ. ಅವಂದು ಕುಯಿಂಕುತ್ರಿ ಬುದ್ಧಿ ನಂಗೂ ಅಂದಾಜಾಗಿತ್ತು. ಅದಕ್ಕೆ ಅರ್ಧ ಮೈಲು ಮಾರ್ಗ ಉದ್ದ ಮಾಡಬೇಕಾಗ್ತದೆ ಅಂತ ಹೇಳಿದ್ರು ಅವ ಕೆಪ್ಪನ ಹಾಗೆ ಅದನ್ನೇ ಹೇಳ್ತಾನೆ. ಈಗೆಂತ ಮಾಡುದು, ಅವ ಎಂತಾದ್ರೂ ಹೇಳಿ, ನಾವು ಫಾರೆಸ್ಟ್ ಆಫೀಸ್ಗೂ ಪಂಚಾಯತ್ಗೂ ಅರ್ಜಿಡ್ಲಿಕ್ಕೇನು ಅಡ್ಡಿ? ಊರಲ್ಲಿ ಹೆಚ್ಚು ಜನ ಇರುದು ನಮ್ಮ ಪೈಕಿಗೆ ಅಲ್ದಾ? ಆದ್ರೆ ಹೀಗೆ ಒಡಕು ಮಾಡುದು ಸರಿಯಾ ಮುತ್ತ? ಅದು ಹೌದು, ಆದ್ರೆ ಇವ ಕೆಲಸ ಕೆಡಿಸುವ ಹಾಗೆ ಕಾಣ್ತದೆ ಅಂತ ಮುತ್ತಣ್ಣ ತಲೆ ಮೇಲೆ ಕೈ ಹೊತ್ತ. ಗೋಪಾಲಪ್ಪ ಅರ್ಜಿ ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ, ಪೇಟೆಗೆ ಹೋಗಿ ಅದನ್ನ ಟೈಪ್ ಮಾಡಿಸಿಕೊಂಡು ಬರುವ. ಬುಧವಾರ ಪಂಚಾಯತ್ಗೆ ಹೋಗು, ಆಗದಾ? ಆಯ್ತು. ಈ ಮಳೆಗೆ ಅಂತ ಶನಿ ಹಿಡಿದಿದೆ ಅಂತ ಗೊತ್ತಾಗುದಿಲ್ಲ, ಮಕರ ಸಂಕ್ರಾಂತಿಗೂ ಇದ್ರ ಉಪದ್ರ ನಿಲ್ಲುವ ಹಾಗೆ ಕಾಣುದಿಲ್ಲ. ಪರಂಚುತ್ತ ಸೋಮ ಹೋದ. ಇನ್ನು ಅರ್ಜಿಯನ್ನು ಮಾಡಿಸಿಕೊಂಡು ಬರುವುದೇ ಒಳ್ಳೇದು ಅಂತ ಮುತ್ತ ಅರ್ಜಿ ಹೊರಗೆ ತೆಗೆದ. ಮಾನ್ಯ ಅಂತ ಹಾಕಿ ಮುಂದಕ್ಕೆ ಉದ್ದಕ್ಕೆ ಗೆರೆ ಎಳೆದಿದ್ದಾರೆ. ಎರಡು ಪ್ರತಿ ಟೈಪ್ ಮಾಡಿಸಬೇಕು, ಫಾರೆಸ್ಟ್ನವರಿಗೂ ಒಂದು, ಪಂಚಾಯತ್ನವರಿಗೆ ಇನ್ನೊಂದು. ಮುತ್ತಣ್ಣನ ಮನೆ ಇರುವ ಸಾಗೋರಿ ಎಂಬ ಊರಿನಿಂದ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಒಂದು 10 ಕಿಲೋಮೀಟರ್ ರಸ್ತೆ ಅಭಯಾರಣ್ಯಕ್ಕೆ ಸೇರ್ತದಂತೆ. ಅದಕ್ಕೆ ಇಡೀ ಮಾರ್ಗವನ್ನೇ ಮುಚ್ಚಲಿಕ್ಕಾಗ್ತದ? ನಾವು ವರ್ಷ ವರ್ಷ ಮಾಲಿಂಗೇಶ್ವರಕ್ಕೆ ಹೊರೆ ಕಾಣಿಕೆ ಕೊಡಬೇಕು. ಫಾರ್ನವರೆಲ್ಲ ತಿಂಗಳ ಸಂಬಳ ತಗೊಳ್ತಾರೆ, ಪೇಟೆ ಜನ ಡರ್ ಪುರ್ ಅಂತ ಕಾರಿನಲ್ಲಿ ಓಡಾಡ್ತಾರೆ, ನಮಗೆ ಮಾತ್ರ ಇದ್ದ ರಸ್ತೆಯನ್ನು ಕಾಲುದಾರಿಯನ್ನು ಮುಚ್ಚುತ್ತಾರೆ. ಎಂತ ಲೆಕ್ಕಾಚಾರ ಇದು? ದುಡಿ ತಿನ್ನುವ ಸಾಗೋಳಿಯವರು ಅಂದ್ರೆ ಎಲ್ಲರೂ ಸಸಾರ ಮಾಡುದೇ. ನಾವು ಸ್ವಲ್ಪ ಜೋರ್ ಜೋರ್ ಮಾಡದೇ ಇದ್ರೆ ಇದು ಆಗುವ ಜಂಬರದ ಹಾಗೆ ಕಾಣುದಿಲ್ಲ ಅಂತ ಯೋಚನೆಗಳು ತಲೆಯೊಳಗೆ ಅಬ್ಬರ್ತಾಳ ಹಾಕ್ತಾ ಮುತ್ತಣ್ಣ ಸರಬರನೆ ಅಂಗಿ ಪ್ಯಾಂಟು ಹಾಕೊಂಡು ಅರ್ಜಿ ಟೈಪ್ ಮಾಡಿಸಲು ಹೊರಟ. ಪೇಟೆಗೆ ಹೋಗಬೇಕಾದ್ರೆ ಸಮ 6 ಕಿಲೋಮೀಟರ್ ನಡಿಬೇಕು. ಅದು ಚಡಾವು ಮಾರ್ಗ ಆದ್ದರಿಂದ ರಿಕ್ಷಾದವರು ಬರಲಿಕ್ಕೆ ಒಪ್ಪುದಿಲ್ಲ. ಅಡಕ್ಕೆ ಕೊಯ್ಲಾಗಿ ಅದನ್ನ ಪೇಟೆಗೆ ಸಾಗಿಸುವಷ್ಟರಲ್ಲಿ ಮುತ್ತಣ್ಣ ತೇಕ ಮುಲ್ಕ ಆಗ್ತಾನೆ. ಅವನಿಗೆ ಕೆಲವೊಮ್ಮೆ ತಾನು ಕೂಲಿ ಕಾರ್ಮಿಕನಾಗಿದ್ರೆ ಒಳ್ಳೆತ್ತು ಅಂತ ಅನಿಸುದು. ಎಂತಕಂದ್ರೆ ಹೀಗೆ ಅಡಕೆ ಸಾಗಿಸಲು ಜೀಪು ಗೊತ್ತು ಮಾಡುದು, ಘಟ್ಟದ ಬದಿಯಲ್ಲೇ ಆಗೊಮ್ಮೆ ಈಗೊಮ್ಮೆ ಬೀಜುವ ಬಿರುಗಾಳಿಗೆ ತಪತಪನೆ ಮುರಿದು ಬೀಳುವ ತೆಂಗಿನ ಮರಗಳನ್ನು ವಿಲೇವಾರಿ ಮಾಡುವುದು, ಅದಕ್ಕೆ 2 ದಿನ ಕೆಲ್ಸಕ್ಕೆ ಬನ್ನಿ ಅಂತ ಕೆಲಸದವರ ಮನೆ ಮುಂದೆ ಹೋಗಿ ನಿಲ್ಲುವುದು. ಯಾರಿಗ ಬೇಕು ಇದೆಲ್ಲ? ಇಂದಿನ ಕೂಲಿ ಇಂದಿನ ಊಟವೇ ಸರಿ, ಯಾವ ಮಂಡವಿಸು ಇರುವುದಿಲ್ಲ. ಈ ಪ್ರತಿಷ್ಠೆ ಯಾರಿಗೆ ಬೇಕು ಎನ್ನುವ ಸ್ಮಶಾನ ವೈರಾಗ್ಯದಲ್ಲೇ ಮುತ್ತಣ್ಣ ಪೇಟೆ ತಲುಪಿದ. ಕಂಪ್ಯೂಟರ್ ಅಂಗಡಿಯಲ್ಲಿ ಅರ್ಜಿ ಟೈಪ್ ಮಾಡಿಸಿ 2 ಕಾಪಿ ಮಾಡಿಸಿಕೊಂಡು ಅದಕ್ಕೆ 2 ಲಕೋಟೆ ತಗೊಂಡು ಮಾಮೂಲಿ ಬೀಡಾ ಅಂಗಡಿಗೆ ಹೋಗಿ ಸ್ವಲ್ಪ ಮಾವ ಕುಡುಮಾರೆಯ ಅಂತ ಕೇಳಿದ. ಏನ್ ಮುತ್ತಣ್ಣ, ಅಡಿಕೆ ಎಲ್ಲ ಒಣಗಿಸಿ ಆಯ್ತಾ ಅಂತ ಬೀಡಾ ಅಂಗಡಿ ಅವ ಕೇಳುತ್ತಲೇ ಮುತ್ತ ಅಲ್ಲಿ ಮತ್ತೆ ತನ್ನ ಕಷ್ಟ ಹರವಿಕೊಂಡು ಕುಳಿತ. ಸಾಗೋರಿ ಎಂಬುದು ನಿಜಕ್ಕೂ ಎಷ್ಟು ಚಂದದ ಊರು! ಸುತ್ತಲೂ ದಟ್ಟ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಊರಿನಲ್ಲಿ ಹಿಂದೆಲ್ಲ ಕಷ್ಟಪಟ್ಟು ಭತ್ತದ ಬೇಸಾಯ ನಡೆಯುತ್ತಿತ್ತು. ಆದರೆ ಕೋಣಗಳನ್ನು ಕಟ್ಟಿಕೊಂಡು ಮಳೆ ನೀರಿಗೆ ಕಟ್ಟ ಹಾಕಿ ಬೇಸಾಯ ಮಾಡುವುದು ಕಷ್ಟವೆನಿಸಿದಾಗ ನಿಧಾನವಾಗಿ ಅಡಿಕೆ ಸಿಗಳು ಗದ್ದೆಗಳನ್ನು ಆಕ್ರಮಿಸಿದವು. ಅದೇ ವೇಳೆಗೆ ಸರಿಯಾಗಿ ಇಡೀ ಊರು ಕಾಡಿನ ಭಾಗವಾಗಿ ಅಭಯಾರಣ್ಯಕ್ಕೆ ಸೇರುತ್ತದೆ ಎಂದು ಸರ್ಕಾರ ಘೋಷಿಸಿತು. ಪೇಟೆಯಿಂದ ಸಾಗೋರಿಗೆ ಬರುವ ಮಣ್ಣಿನ ರಸ್ತೆಯಲ್ಲಿ ಅರ್ಧದಾರಿಯವರೆಗೆ ಯಾವುದೇ ಅಡೆತಡೆ ಇಲ್ಲ. ಸಾಗೋರಿ ಪ್ರವೇಶಿಸುವುದಕ್ಕೆ ಇನ್ನೇನು 1 ಮೈಲಿ ಇದೆ ಅನ್ನುವಷ್ಟರಲ್ಲಿ ಈ ಪ್ರದೇಶ ಅಭಯಾರಣ್ಯಕ್ಕೆ ಸೇರಿದೆ ಎಂಬ ಘೋಷಣೆ ಆಗಿತ್ತು. ಊರು ಬಿಟ್ಟು ಹೋಗುವುದಾದ್ರೂ ಎಲ್ಲಿಗೆ? ಹಲವು ತಲೆಮಾರುಗಳಿಂದ ಅಲ್ಲಿಯೇ ನಿಂತ ಕುಟುಂಬಗಳು. ತಮ್ಮೂರಿಗೆ ಡಾಂಬರು ರಸ್ತೆ ಮಾಡುವ ಹಾಗಿಲ್ಲ, ಕರೆಂಟು ಕಂಬಗಳನ್ನು ಊರುವ ಹಾಗಿಲ್ಲ ಎಂಬ ನಿಯಮಗಳನ್ನು ಕೇಳಿದ್ದೇ ಊರಿನಲ್ಲಿದ್ದ ಎಲ್ಲರಿಗೂ ತಲೆಬಿಸಿಯಾಗಿತ್ತು. ಅವರೆಲ್ಲ ಸೇರಿ ನಡೆಸಿದ ಪ್ರತಿಭಟನೆಗಳಿಗೆ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಎಲ್ಲರೂ ತಮ್ಮ ತಮ್ಮ ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡರು. ಪರಿಸ್ಥಿತಿಯ ಅನಿವಾರ್ಯತೆಗಳನ್ನು ಎದುರಿಸುತ್ತಾ ಹೊಂದಾಣಿಕೆ ಮಾಡಿಕೊಂಡು ಜೀವನದ ಗತಿಯೊಂದನ್ನು ಕಂಡುಕೊಂಡಿದ್ದರು. ಆದರೂ ಅಡಕ್ಸಾಗಿಸಲು ಜೀಪುಗಳು ಓಡಾಡುವಷ್ಟರ ಮಟ್ಟಿಗೆ ಸಂಪರ್ಕ ರಸ್ತೆಯನ್ನು ಮಾಡಬೇಕು ಎಂಬ ಇಂಗಿತ ಆ ಊರಿನಲ್ಲಿದ್ದ ಎಲ್ಲರ ಮನದಲ್ಲೂ ಇತ್ತು. ಇತ್ತೀಚೆಗೆ ಮಳೆಯು ತನ್ನ ವೇಳಾಪಟ್ಟಿಯನ್ನು ಮರೆತು ಸುರಿಯಲಾರಂಭಿಸಿದಾಗ ಮಣ್ಣಿನ ಕಾಲುದಾರಿಯು ಸಂಪೂರ್ಣ ಕೆಸರುಮಯವಾಗಿತ್ತು. ಹೇಗಾದರೂ ರಸ್ತೆ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪಂಚಾಯಿತಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದರು. ಒಂದೆರಡು ಮನವಿಗೆಲ್ಲ ರಸ್ತೆ ಸಿದ್ಧವಾಗುತ್ತದೆಯೇ? ಪೇಟೆಯ ರಸ್ತೆಯನ್ನು ಅಭಯಾರಣ್ಯದ ಅಂಚಿನವರೆಗೆ ಸರಿ ಮಾಡುವುದು, ಅಲ್ಲಿಂದ ಮುಂದೆ ಹಾಗೆಯೇ ಕೈಬಿಟ್ಟು ಅಭಯಾರಣ್ಯ ವ್ಯಾಪ್ತಿ ಮುಗಿದ ಮೇಲೆ ಮತ್ತೆ ಸರಿ ಮಾಡಿ ಡಾಂಬರು ಹಾಕುವುದು ಎಂದು ಪಂಚಾಯಿತಿಯಲ್ಲಿ ನಿರ್ಧಾರವಾಯಿತು. ಸಾಗೋರಿ ಊರಿನ ಜನರಿಗೆ ಅನುಕೂಲವಾಗುವಂತೆ ಜಲ್ಲಿ ರಸ್ತೆಯನ್ನಾದರೂ ಮಾಡಿಕೊಡಬೇಕು ಎಂಬ ಆಗ್ರಹಕ್ಕೆ ಉತ್ತರ ಸಿಗಲಿಲ್ಲ. ಇದೇ ವಿಚಾರದಲ್ಲಿ ಮಾತನಾಡಲು ಸೋಮಣ್ಣ ಮುತ್ತಣ್ಣನ ಅಂಗಣಕ್ಕೆ ಬಂದಿದ್ದು. ಮುತ್ತಣ್ಣ ಮತ್ತೆ ಅರ್ಜಿ ಬರೆಸಲು ಪೇಟೆಗೆ ಹೊರಟದ್ದು. ಕತೆ ಇಷ್ಟೇ ಅಂದ್ರೆ ಸರಿಯಾಗ್ಲಿಕ್ಕಿಲ್ಲ, ಒಳಗಿನ ಕತೆ ಬೇರೆ ಉಂಟು. ಹಾಗೆ ನೋಡಿದರೆ ಅದುವೇ ಮುಖ್ಯ ಕತೆ. ರಸ್ತೆ ಇಲ್ಲದ ಊರಿಂದ ಮಕ್ಕಳೆಲ್ಲ ಹೊರಟು ಹೋಗುತ್ತಿದ್ದಾರೆ. ಮಕ್ಕಳು ಶಾಲೆಗೆ ನಡೆದುಕೊಂಡು ಹೋಗುವುದು ಕಷ್ಟವಾಗುತ್ತದೆ ಎಂದು ಭಾವಿಸುವ ಅಪ್ಪ ಅಮ್ಮನೇ ಮಕ್ಕಳನ್ನು ವಸತಿ ಶಾಲೆ ಹುಡುಕಿ ಹುಡುಕಿ ಅಲ್ಲಿಗೆ ಕಳಿಸುತ್ತಿದ್ದಾರೆ. ಹೀಗೆಯಾದರೆ ಊರು ಖಾಲಿಯಾಗುವುದು ಖಂಡಿತ ಎಂದು ಎಲ್ಲರಿಗೂ ಗೊತ್ತ ಕತೆ. ಅರ್ಜಿ ಕೊಟ್ಟ ನಂತರ ಮುತ್ತಣ್ಣ ಸೀದಾ ಸುಂದರಣ್ಣನ ದಿನಸಿ ಅಂಗಡಿಗೆ ಬಂದರು. ಸುಂದರಣ್ಣನ ದಿನಸಿ ಅಂಗಡಿಯ ಬಲತುದಿಗೆ ಬೆಂಚು ಮತ್ತೆ 4 ಪ್ಲಾಸ್ಟಿಕ್ ಸ್ಟೂಲ್ ಇದೆ. ಒಂದು ಸ್ಟೂಲ್ ಮೇಲೆ ಕೇರಂ ಬೋರ್ಡ್ ಇಟ್ಟು ನಾಲ್ವರು ಸುತ್ತ ಕುಳಿತರೆ ಆಟದ ಮೇಲೊಂದು ಆಟ, ಆಟದ ಮೇಲೊಂದು ಆಟ ಎನ್ನುತ್ತಾ ಸಮಯ ಸರಿದದ್ದೇ ಗೊತ್ತಾಗುವುದಿಲ್ಲ. ಸಾಗೋರಿಯ ಜನರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗಿಲ್ಲ. ಅವರು ಅದೇ ಜಾಗದಲ್ಲಿ ಕುಳಿತು ತಮಗೆ ಬೇಕಾದ ವಿಡಿಯೋಗಳನ್ನು ಡೌನ್ಲೋಡ್ ಮಾಡುವುದು. ಕೇರಂ ಬೋರ್ಡ್ ಎಂಬ ಕೇಂದ್ರದ ಸುತ್ತ 4 ಊರಿನ ಸುದ್ದಿಗಳು ಒಮ್ಮೆ ಗರಿಬಿಚ್ಚಿ ಹಾರಾಡಿ ಮತ್ತೆ ಕಿಸೆಯೊಳಗೆ ಸುಮ್ಮನೆ ಕುಳಿತುಕೊಳ್ಳುತ್ತವೆ. ಸಾರಾಯಿ ಏರಿಸಿಕೊಂಡು ಬಂದವರು ಸ್ಟೂಲ್ನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಸುಂದರಣ್ಣನೇ ಮೂಲೆಯಲ್ಲಿದ್ದ ಕುರ್ಚಿಯನ್ನು ಕೊಡುವುದಿತ್ತು. ಅಲ್ಲೇ ಅಂಗಡಿಯ ಹೊರಗೆ ನಿಲ್ಲಿಸಿ ಒಂದೆರಡು ಬಾಟಲಿ ನೀರು ತಲೆಗೆ ಸುರಿದು ಅವರ ಕಿಕ್ಕಿಳಿಸುವುದಿತ್ತು. ಅವರ ಅವತಾರವನ್ನು ವಿಡಿಯೋ ಮಾಡಿ ಮತ್ತೆ ಅದನ್ನೇ ನೋಡಿ ಎಲ್ಲರೂ ಹೊಟ್ಟೆ ಹುಣ್ಣಾಗುವಂತೆ ನಗುವುದಿತ್ತು. ಆದರೆ ಅವರು ಹೀಗೆಲ್ಲ ಬಚ್ಚಾಲಿ ಕೆಲಸಗಳನ್ನು ಮಾಡಿ ಬಹಳ ದಿನವಾಗಿತ್ತು. ಯಾಕೆಂದರೆ ಅಲ್ಲಿ ಸೇರುವ ಎಲ್ಲರೂ ಒಂದು ಕೆಲಸವನ್ನು ತಾವೇ ವಹಿಸಿಕೊಂಡಿದ್ದರು, ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬಾರದು ಎಂದು ಒಮ್ಮತದ ನಿರ್ಣಯ ಮಾಡಿದ್ದರು. ಅದೆಲ್ಲ ನಡೆದುದು ಒಂದು ದಿನ. ಬಾಲುಸೆಟ್ರು ತಮ್ಮ ಮನೆ ಎದುರೇ ರಸ್ತೆ ಹಾದು ಹೋಗಬೇಕು ಎಂದು ಎಂಜಿನಿಯರ್ ಹತ್ರ ಡೀಲು ಮಾಡಿರುವ ಸುದ್ದಿಯನ್ನ ರಮೇಶ ಮಾತನಾಡಿದವೇ ಅವರಿಗೊಂದು ಉಪಾಯ ಫ್ಲಾಶ್ ಆಗಿತ್ತು. ತಕ್ಷಣವೇ ರಮೇಶ ಹೇಳಿದ, ಎಲ್ಲರೂ ಮೊಬೈಲ್ ದೂರದಲ್ಲಿಟ್ಟು ಬನ್ನಿ. ಅವರೆಲ್ಲ ತಮ್ಮ ತಮ್ಮ ಮೊಬೈಲ್ ಅನ್ನು ಕೇರಂ ಬೋರ್ಡ್ ಮೇಲೆ ಇಟ್ಟರು. ಎಲ್ಲರ ಮೊಬೈಲ್ ಆಫ್ ಆಗಿದೆ ಎಂದು ರಮೇಶ ಗಮನಿಸಿದ ಬಳಿಕ ಸಮಾಧಾನವಾಗಿ ಮಾತು ಶುರು ಮಾಡಿದ. ವಿಷಯ ಇಷ್ಟೇ, ರಸ್ತೆಯು ತನ್ನ ಮನೆಯ ಬಾಗಿಲಿನಲ್ಲೇ ಹಾದು ಹೋಗಬೇಕು ಎಂದು ಬಾಲುಸೆಟ್ರು ಮಸಲತ್ತು ಮಾಡಬಹುದಾದರೆ ಸಾಗೋರಿಯ ಜನರು ತಮ್ಮ ಜೀವನದ ಪಾಡನ್ನು ಕಾಪಾಡಿಕೊಳ್ಳಲು ಏನಾದರೂ ಮಸಲತ್ತು ಮಾಡಬಾರದಾ ಅಂತ ಮಾತು ಶುರುವಾಯಿತು. ರಮೇಶ ತನ್ನ ಒಂದು ಯೋಜನೆಯನ್ನು ರೆಡಿ ಮಾಡಿ ಹೇಳಿದ. ಸ್ವಲ್ಪ ಹೊತ್ತು ಗುಸುಗುಸು ಮಾತನಾಡಿದ ಅವರು ಯೋಜನೆಗೆ ಸ್ವಲ್ಪ ತಿದ್ದುಪಡಿ ಸೂಚಿಸಿ ಒಪ್ಪಿಗೆ ಕೊಟ್ಟರು. ತಾವು ಅದಕ್ಕಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಇದರ ಬಗ್ಗೆ ಎಂದೂ ಮಾತನಾಡಲಿಕ್ಕಿಲ್ಲ. ಕೇರ ಮಾಡಲು ಬಂದಾಗಲೇ ಈ ಕೆಲಸದ ಪ್ರಗತಿಯನ್ನು ಪರೋಕ್ಷವಾಗಿ ಹಂಚಿಕೊಳ್ಳುವುದು ಎಂದು ಮಾತಾಯಿತು. ಹೀಗೆ ಪ್ರಗತಿ ಹಂಚಿಕೊಳ್ಳುವ ಉದ್ದೇಶದಿಂದಲೇ ಅವರು ಮುತ್ತ ಅಲ್ಲಿಗೆ ಬಂದಿದ್ದ. ಅರ್ಜಿ ಕೊಡುವುದೇನಿದ್ದರೂ ನೆಪಕ್ಕೆ ಕೇರಂ ಬೋರ್ಡಿನ ಸುತ್ತ ಅವರೆಲ್ಲ ಆಗಲೇ ಸೇರಿದ್ದರು. ಒಂದೆರಡು ಆಟವಾಗಿತ್ತ ಏನ, ತರಿಸಿದ ಚಹಾ ಕುಡಿದಿದ್ದರು. ಊಟವು ಒಣಗಿಕೊಂಡು ಅಲ್ಲೇ ಬಿದ್ದಿತ್ತು. ಬಾಯಲ್ಲಿ ಮಾವ ಇಟ್ಟುಕೊಂಡು ಬಂದ ಮುತ್ತ ಮುಖ್ಯವಾದ ವಿಷಯ ಹೇಳಿದ. ನೋಡಿ, ಲಾರಿ ರಾತ್ರಿಯೇ ಬಂದು ನಿಲ್ತದೆ. ಲಾರಿಯ ಒಂದು ಟೈರು ಪಂಕ್ಚರ್ ಮಾಡಿ ಸ್ವಲ್ಪ ದೂರದಲ್ಲಿ ಒಂದು ಸೊಪ್ಪಿನ ಗೆಲ್ಲು ನೆಟ್ಟು ನಿಲ್ಲಿಸುವುದು. ಆಗ ಲಾರಿ ಯಾಕೆ ಅಲ್ಲಿ ನಿಂತಿದೆ ಅಂತ ಯಾರಿಗೂ ಅನುಮಾನ ಬರುವುದಿಲ್ಲ. ಈ ಉಪಾಯ ಎಲ್ರಿಗೂ ಒಪ್ಪಿಗೆ ಆಯಿತು. ಲಾರಿ ಅವನಿಗೆ ಡೌಟ್ ಬರುದಿಲ್ವಾ? ಸುಂದರಣ್ಣನಿಗೆ ಯಾಕೋ ಸ್ವಲ್ಪ ಆತಂಕ. ಲಾರಿ ಅವನಿಗೆ ಈ ವಿಷಯ ಹೇಳಲಿಲ್ಲ. ಸಂಜೆ ಲಾರಿ ತಂದು ಪೇಟೆಯಲ್ಲಿ ನಿಲ್ಲಿಸಿ ಅಲ್ಲಿಂದ ನಾನೇ ಬಂದು ದಾರಿ ತೋರಿಸ್ತೇನೆ ಅಂತ ಹೇಳಿದ್ದೇನೆ. ಸರಿಯಾಗಿ ಯಾವ ಆಗಕ್ಕೆ ಈ ಜಲ್ಲಿ ತರಬೇಕಂತಲೂ ಅವನಿಗೆ ಹೇಳಿಲ್ಲ. ಅವನು ಕೋರೆಯಿಂದ ಕದ್ದ ಮಾಲನ್ನು ಕಮ್ಮಿ ರೇಟಿಗೆ ಕೊಡ್ತಾ ಇರುವುದಲ್ಲ. ಹಾಗೆ ಲಾರಿ ನಮಗೆ ಬೇಕಾದಲ್ಲಿ ಬರುವಾಗ ನಾವೇ ಟೈರ್ ಪಂಕ್ಚರ್ ಮಾಡುವ, ಆಗದಾ? ಮುತ್ತ ಎಲ್ಲರ ಒಪ್ಪಿಗೆಗೆ ಕಾದ. ಆಯ್ತು, ಇದೊಂದು ರಿಸ್ಕಿನದ್ದೇ ಕೆಲಸ, ಆದ್ರೂ ನೀರಿಗೆ ಇಳಿದ ಮೇಲೆ ಚಳಿ ಅಂತ ಹೇಳಲಿಕ್ಕಾಗ್ತದ? ಆದದ್ದಾಗ್ಲಿ. ರಮೇಶ್ ಅಣ್ಣನ ಉತ್ಸಾಹ ಕಮ್ಮಿ ಆಗಿರಲಿಲ್ಲ. ಒಂದು ಲೋಡು ಪುಡಿ ಜಲ್ಲಿ ತಂದರೆ ಅಂದಿನ ಮಟ್ಟಿಗೆ ಸಾಕಾಗುತ್ತದೆ. ಮತ್ತಷ್ಟು ಬೇಕಾದರೆ ಮುಂದಕ್ಕೆ ನೋಡಿಕೊಳ್ಳುವ. ಮೊದಲ ಹಂತದ ಕೆಲಸವಾದರೆ ಸಾಕು. ಅವರವರ ಹಾರೆ ಬಟ್ಟಿಗಳನ್ನು ಅವರವರೇ ತರಬೇಕು. ಗಿಡ ಗಂಟಿ ಜೀಡು ಕಡಿಯಲು ಬೇಕಾದ ಸಲಕರಣೆ ತರಲು ಮೂವರಿಗೆ ತಿಳಿಸಿ ರೆಡಿ ಮಾಡಿಸಿದ್ದಾಯಿತು. ಎಲ್ಲ ಸಿದ್ಧತೆಗಳು ಆದಾಗ ಯುದ್ಧಕ್ಕೆ ಸಿದ್ಧರಾದ ಸೈನಿಕರಂತೆ ಅವರೆಲ್ಲೂ ಸಣ್ಣದೊಂದು ಆವೇಶದಲ್ಲಿದ್ದರು. ಅಂತೂ ಆ ದಿನ ಬಂತು. ರಾತ್ರಿ ಸುಮಾರು 10 ಗಂಟೆಗೆ ಎಲ್ಲರೂ ಸಿದ್ಧರಾಗಿದ್ದರು. ಲಾರಿ ಅದಾಗಲೇ ಬಂದು ಸಾಗೋರಿ ಪ್ರವೇಶಿಸುವ ದಾರಿ ನಿಂತಿತ್ತು. ಮುತ್ತಣ್ಣ, ಸೋಮಣ್ಣ ಮತ್ತು ರಮೇಶನೇ ಗುರಿಕಾರರಂತೆ ನಿಂತರು. ಪೇಟೆಯಂಚಿನಿಂದ ಸಾಗೋರಿ ಕಡೆಗೆ ತೆರಳುವ ಕಾಲು ದಾರಿಯಲ್ಲಿದ್ದ ಗಿಡಗಂಟಿಜುಗಳನ್ನು ಕಡಿದು ಹಾಕುತ್ತಾ ಗುಂಪು ಮುಂದುವರಿಯಿತು. ಏರು ತಗ್ಗುಗಳನ್ನು ಅಗೆದು ಬಗೆದು ಮುಂದೆ ಸಾಗಿತು ತಂಡ. ಕತ್ತಲಿನಲ್ಲಿ ಲಾಟೀನು ಬೆಳಕನ್ನಷ್ಟೇ ಬಳಸಬೇಕೆಂದು ತಾಕೀದು ಮಾಡಿದ್ದರಿಂದ ಹೆಚ್ಚಿನ ಬೆಳಕು ದೂರಕ್ಕೆ ಕಾಣುತ್ತಿರಲಿಲ್ಲ. ಸಾಗೋರಿಯ ಕಾಲುದಾರಿಯು ತೆರವಾಗುತ್ತಾ ರಸ್ತೆಯ ರೂಪ ಪಡೆಯುತ್ತಾ ಬಂದಂತೆಯೇ ಲಾರಿಯಿಂದ ಜಲ್ಲಿ ಪುಡಿಯನ್ನು ತಂದು ಬುಟ್ಟಿಯಲ್ಲಿ ಸುರಿದರು. ಇಲ್ಲಿ ಹಾಕಿ, ಹಾ ಆಚೆ ಬನ್ನಿ, ಈ ಕಡೆ ಈ ಕಡೆ, ನೀರ್ ಬೇಕಾ ಎಂಬ ಮಾತುಗಳ ಹೊರತಾಗಿ ಹೆಚ್ಚು ಮಾತಿರಲಿಲ್ಲ. ಎಲ್ಲರೂ ಕೂಲಿ ಕೆಲಸದಲ್ಲಿ ಕೃಷಿ ಕೆಲಸದಲ್ಲಿ ಪಳಗಿದವರೇ ಆದ್ರಿಂದ ಹೆಚ್ಚು ಕಷ್ಟವಾಗಲಿಲ್ಲ. ರಾತ್ರಿ ಕೆಲಸವನ್ನ ನೋಡಿ ಅರಚುತ್ತಾ ಓಡಾಡಿದ ಹಕ್ಕಿ ಪಕ್ಕಿಗಳ ಧ್ವನಿ ಕೇಳಿ ಮನಸ್ಸು ಅಳುಕಿತು. ಕೆಲಸವು ಅಳುಕಿನಿಂದಲೇ ಸಾಗಿತು. ಆದರೆ ಆ ಹೊತ್ತಿನಲ್ಲಿ ಕೆಲಸವನ್ನು ನಿಲ್ಲಿಸಲು ಯಾರಾದರೂ ಅಲ್ಲಿಗೆ ಬಂದಿದ್ದರೆ ಅವರನ್ನು ತಡೆಯುವುದು ಸುಲಭವಾಗಿರಲಿಲ್ಲ. ಕತ್ತಲು ಮಗ್ಗಲು ಮಗುಚಿಕೊಳ್ಳುತ್ತಿತ್ತು. ಕೆಲಸಗಾರರ ಉಸಿರು ಜೋರಾಗಿ ಪರಸ್ಪರರಿಗೆ ಕೇಳಿಸುತ್ತಿತ್ತು. ಆ ಕತ್ತಲ ಕೆಲಸದಲ್ಲಿ ಅವರ ಕೈಗಳು ತರಚಿದವು. ಕಾಲುಗಳಿಗೆ ಮುಳ್ಳುಗಳು ಕಲ್ಲುಗಳು ಚುಚ್ಚಿದವು. ಒಬ್ಬರು ಎಡವಿ ಬಿದ್ದರು, ಮತ್ತೊಬ್ಬರು ಆಧರಿಸಿದರು. ಹಗಲಿನಲ್ಲೋ ಮತ್ಯಾವುದೋ ವೇಳೆಯಲ್ಲಿಯೋ ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರು ಅಪಹಾಸ್ಯ ಮಾಡುತ್ತಿದ್ದವರು ಈ ಕತ್ತಲಿನಲ್ಲಿ ಒಬ್ಬರಿಗೊಬ್ಬರು ಆಸರೆಯಂತೆ ನಿಂತು ಕೆಲಸ ಮಾಡಿದರು. ಅಂತೂ ಕೆಲಸ ಮುಗಿತಾ ಬಂತು ಎಂದು ರಮೇಶಣ್ಣನಿಗೆ ಅನಿಸಿದ್ದೇ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಡುವುದೆಂದಾಯಿತು. ಲಾರಿ ಆಗಲೇ ಅಲ್ಲಿಂದ ಹೊರಟು ಹೋಗಿತ್ತು. ಮುತ್ತನ ಡೀಲ್ನಿಂದಾಗಿ ಅಲ್ಲಿಗೊಂದು ಲೋಡು ಹೊಯ್ಗೆಯೂ ಬಂದಿದ್ದರಿಂದ ಬಹಳ ಉಪಕಾರವಾಯಿತು. ಲಾಟೀನುಗಳನ್ನು ನಂದಿಸಿ ಮನೆಯತ್ತ ತೆರಳಿ ಒಂದಿಷ್ಟು ಹೊತ್ತಾಗಿರಬಹುದು. ಬೆಳಿಗ್ಗೆ ಯಾರೂ ಊರಲ್ಲಿ ಕಾಣಿಸಿಕೊಳ್ಳಬಾರದು ಎಂದು ತಾಕೀತು ಮಾಡಲಾಗಿತ್ತು. ಎಲ್ಲರೂ ಮಾಮೂಲಿನಂತೆ ತಮ್ಮ ತಮ್ಮ ಕೆಲಸಗಳಿಗೆ ತೆರಳಬೇಕಿತ್ತು. ಅವತ್ತು ಮುಂಜಾನೆ ಇನ್ನೂ ಮುಸುಕು ತೆಗೆದಿರಲಿಲ್ಲ. ಒಂದು ಭಾರೀ ದೊಡ್ಡ ಸ್ಫೋಟವಾದ ಸದ್ದು ಕೇಳಿಸಿ ಇಡೀ ಸಾಗೋರಿಯೇ ಬೆಚ್ಚಿಬಿದ್ದಿತು. ಬೆನ್ನಿಗೆ ಕೇಳಿದ ಡಮ್ ಡಮಾರ್ ಎಂಬ ಸ್ಫೋಟದ ಸದ್ದಿಗೆ ಹಕ್ಕಿಗಳು ಮತ್ತೆ ಅರಚಾಡಿದವು. ಅಭಯಾರಣ್ಯದ ಒಂದು ಬದಿಯಲ್ಲಿ ಹೊಗೆ ಕಾಣಿಸಿತ್ತು. ಅಲ್ಲೇನಾಗಿದೆ ಎಂದು ಯಾರಿಗೂ ಅಂದಾಜು ಆಗಲಿಲ್ಲ. ಬಾಂಬು ಸ್ಫೋಟವೇ ಅಥವಾ ಗರ್ನಾಲು ಸ್ಫೋಟವೇ? ಯಾರಾದರೂ ಬಂಡೆ ಒಡೆಯಲು ತೂಪು ಇಟ್ಟಿದ್ರೆ? ಗೊತ್ತಾಗದೆ ಜನರು ತೋಚಿದಂತೆ ಮಾತನಾಡಿಕೊಂಡರು. ಒಂದಷ್ಟು ಜನ ಏನಾಗಿದೆ ಎಂದು ನೋಡಲು ಅತ್ತ ಓಡಿದರು. ಸುಂದರಣ್ಣ ಎಂದಿನಂತೆ ಅಂಗಡಿ ಬಾಗಿಲು ತೆಗೆದು ಗುಡಿಸುವ ಶಾಸ್ತ್ರ ಮಾಡಿ ದೇವರ ಫೋಟೋಗೆ ಊದುಗಟ್ಟಿ ಹಚ್ಚುತ್ತಾ ಅತ್ತಲಿಂದ ಟಿವಿಯ ರಿಮೋಟ್ ಒತ್ತಿದ. ನ್ಯೂಸ್ ಚಾನೆಲ್ನಲ್ಲಿ ವರದಿಯು ಬಿತ್ತರಗೊಳ್ಳುತ್ತಿತ್ತು. ಅಭಯಾರಣ್ಯಕ್ಕೆ ಹೊಂದಿಕೊಂಡಂತೆ ಇದ್ದ ಸಣ್ಣ ಊರು ಸಾಗೋರಿಯಲ್ಲಿ ಮುಂಜಾನೆಯೇ ದೊಡ್ಡ ಸ್ಫೋಟ. ಸ್ಫೋಟ ನಡೆದ ಜಾಗದಲ್ಲಿಯೇ ಪತ್ತೆಯಾದ ಕರಪತ್ರಗಳು, ಲೈಟು ಕಂಬಗಳಿಗೆ ಕಟ್ಟಿದ್ದ ರಟ್ಟುಗಳಲ್ಲಿ ಬರೆದ ಸಂದೇಶಗಳು. ರಸ್ತೆಗಳನ್ನು ನಿರ್ಮಿಸುವುದು ನನಗೆ ಗೊತ್ತು, ಟಿವಿಯಲ್ಲಿ ಆ ಪ್ಲೆಕಾರ್ಡ್ಗಳನ್ನು ತೋರಿಸುತ್ತಿದ್ದರು. ಅಷ್ಟರಲ್ಲಿ ಸುಂದರಣ್ಣನ ಮೊಬೈಲಿಗೂ ವಿಡಿಯೋಗಳು ಬಂದು ಟಣ್ ಟಣ್ ಎಂದು ಸದ್ದು ಮಾಡಿದವು. ಸುಂದರಣ್ಣನಿಗೆ ಗೊತ್ತಿತ್ತು ಇವತ್ತು ಕೇರಂ ಬೋರ್ಡ್ ಸುತ್ತಲೂ ಕುಳಿತುಕೊಳ್ಳಲು ಯಾರೂ ಬರುವುದಿಲ್ಲ ಎಂದು. ಅಷ್ಟರಲ್ಲಿ ಮಗುವನ್ನು ಸೊಂಟದಲ್ಲಿ ಇರಿಸಿಕೊಂಡು ಮುತ್ತಣ್ಣನ ಹೆಂಡತಿ ಅಲ್ಲಿಗೆ ಬಂದಳು. ಎಂತ ಬೇಕಿತ್ತು, ಬೋಯಿನ ಕರ್ಕೊಂಡೇ ಬಂದ್ರಲ್ಲ ಎಂದು ಬೋಣಿ ಮಾಡಲು ತಕ್ಕಡಿ ಸ್ವಚ್ಛ ಮಾಡಿ ಸಿದ್ಧನಾದ. ಅದೇ ಎಂತ ಶಬ್ದ ಅದು ಅಂತ, ಯಾರು ಸ್ಫೋಟ ಮಾಡಿದ್ದು ಅಂತ ಇವ್ರು ಕೇಳ್ತಾನೆ ಇದ್ದಾರೆ. ಅಂಗಡಿಗೆ ಹೋಗಿ ಅಂದ್ರೆ ಹೋಗ್ತಿಲ್ಲ, ಅದಕ್ಕೆ ನಾನೇ ಬಂದೆ. ಎಂತದ ಯಾರಿಗೆ ಗೊತ್ತು, ನಮ್ಮ ಹೊಟ್ಟೆಪಾಡು ನಮ್ಮದಕ್ಕ ಎನ್ನುತ್ತಾ ಒಂದು ಬೀಡ ಹಾಕಲು ಸುಂದರಣ್ಣ ಎಲೆ ಅಡಿಕೆ ಸಿದ್ಧ ಮಾಡಿದ. ಬಾಯಿ ತುಂಬ ಎಲೆ ಅಡಿಕೆ ಇದ್ರೆ ಮಾತುಗಳು ಮಿತಿಯಲ್ಲಿರುತ್ತವೆ ಎಂದ. ಸಾಮಾನು ಖರೀದಿಸಿದ ಮುತ್ತನ ಹೆಂಡತಿ ಮಗುವನ್ನು ಸೊಂಟಕ್ಕೇರಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು. ಅಂಗಡಿಯನ್ನು ಗುಡಿಸಿದ ಕಸ, ಪ್ಲೆಕಾರ್ಡ್ಗಳನ್ನು ಕತ್ತರಿಸಿ ಉಳಿಸಿದ ರಟ್ಟಿ ತುಂಡುಗಳು, ಅದರಲ್ಲಿ ಬರೆಯಲು ಬಳಸಿದ ಸ್ಕೆಚ್ ಪೆನ್ನುಗಳನ್ನು ಸೇರಿಸಿ ಒಂದು ಪುಟ್ಟ ಕಸದ ರಾಶಿ ಮಾಡಿದ ಸುಂದರಣ್ಣ ಅದಕ್ಕೆ ಮೊದಲೇ ತಂದಿಟ್ಟುಕೊಂಡ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿದ.
0: ಇದುವರೆಗೆ ಕೋಡಿಬೆಟ್ಟು ರಾಜಲಕ್ಷ್ಮಿಯವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕಿದಿರಿ. ಮುಂದೆ ಕೇಳಿ ಲೀಲಾ ದಾಮೋದರ್ ಅವರಿಂದ ಲಘುದಾಟಿಯ ಭಾಷಣ ಪತ್ರ ಮರೀಚಿಕೆ.
2: ಸಂಜೆ ಕಚೇರಿಯಿಂದ ಮರಳುತ್ತಿದ್ದಂತೆ ವಠಾರದ ಅಂಚೆ ಪೆಟ್ಟಿಗೆಯನ್ನು ನೋಡುವುದು ಅಭ್ಯಾಸವಾಗಿ ಬಿಟ್ಟಿದೆ. ನಿರೀಕ್ಷೆ ಭಾವನೆಗಳು ಇಲ್ಲದೆ ಯಾಂತ್ರಿಕ ಈ ಪೆಟ್ಟಿಗೆಯ ಬಾಗಿಲನ್ನು ತೆಗೆಯುವಾಗ ಬಹುತೇಕ ಯಾವುದೇ ಪತ್ರಗಳು ಇರುವುದಿಲ್ಲ. ಕೆಲವೊಮ್ಮೆ ವಾರಕ್ಕೆ ಒಂದು ಸಲವೋ ತಿಂಗಳಿಗೊಂದು ಸಲವೋ ಬರುವ ನಿಯತಕಾಲಿಕಗಳು, ಮತ್ತೊಮ್ಮೆ ವಿದ್ಯುತ್ ಬಿಲ್ಲು, ಮಗದೊಮ್ಮೆ ಯಾವುದಾದರೂ ಸಮಾರಂಭದ ಆಹ್ವಾನ ಪತ್ರಿಕೆಗಳು, ಬ್ಯಾಂಕು ಜೀವ ವಿಮೆಗೆ ಸಂಬಂಧಿಸಿದ ಕಾಗದ ಪತ್ರಗಳು ಇರುತ್ತವೆ. ಅಮ್ಮನ ಪ್ರೀತಿಯನ್ನು, ಅಪ್ಪನ ಕಾಳಜಿಯನ್ನು, ಅಕ್ಕನ ಒಲವನ್ನು, ಅಣ್ಣನ ವಾತ್ಸಲ್ಯವನ್ನು, ಮಿತ್ರರ ಸ್ನೇಹ ವಿಶ್ವಾಸಗಳನ್ನು ಹೊತ್ತ ಪತ್ರಗಳು ಇಂದು ನೆನಪು ಮಾತ್ರ. ನಮ್ಮ ಶಾಲಾ ದಿನಗಳಲ್ಲಿ ನಮ್ಮೂರಿಗೆ ಪ್ರಪ್ರಥಮವಾಗಿ ಅಂಚೆ ಪೆಟ್ಟಿಗೆ ಬಂದಾಗ ನಡೆ ಸ್ವಾರಸ್ಯಕರ ಘಟನೆಯೊಂದನ್ನು ಹೇಳಲೇಬೇಕು. ಶಾಲೆ ಸಮಾಜದ ಕೇಂದ್ರ ತಾನೇ. ಆ ಕೇಂದ್ರದ ಸುತ್ತ ಒಂದೆರಡಾದರೂ ಅಂಗಡಿಗಳು ಇರುವುದು ಸಾಮಾನ್ಯ. ಒಂದು ಶುಭ ದಿನದಂದು ಅಂಗಡಿಯ ಕಂಬಕ್ಕೆ ಕೆಂಪು ಕೆಂಪಾದ ಡಬ್ಬಿಯೊಂದು ತೂಗುಬಿತ್ತು. ಆಗ ಅದು ಅದೆಂತಹ ಆಕರ್ಷಕ ವಸ್ತುವಾಗಿತ್ತೆಂದರೆ ಶಾಲೆಯ ಎಲ್ಲಾ ಮಕ್ಕಳು ಅಂಚೆ ಡಬ್ಬಿಯನ್ನು ಹೊತ್ತ ಕಂಬಕ್ಕೆ ಪ್ರದಕ್ಷಿಣೆ ಹಾಕಿ ಮುಟ್ಟಿ ಮುಟ್ಟಿ ನೋಡಿ ಸಂಭ್ರಮ ಪಟ್ಟಿದ್ದರು. ಕಾಗದವನ್ನು ಪೆಟ್ಟಿಗೆಯ ತೆರೆದ ಬಾಯಿಯ ಮೂಲಕ ಒಳಗೆ ಹಾಕಬಹುದು. ಪೆಟ್ಟಿಗೆಯ ನಾಲಗೆಯೋ ಎಂಬಂತಹ ಗಟ್ಟಿ ವಸ್ತು ಪತ್ರವನ್ನು ಒಳಹಾಕಲು ಅವಕಾಶ ಕೊಡುತ್ತದೆ, ಆದರೆ ಎತ್ತಿಕೊಳ್ಳಲು ಬಿಡುವುದಿಲ್ಲ. ಬೀಗ ತೆಗೆದೇ ಪತ್ರಗಳನ್ನು ಹೊರತೆಗೆಯಬೇಕಂತೆ. ಆದರೆ ಬೀಗದ ಕೈ ಪೋಸ್ಟ್ಮ್ಯಾನ್ ಕೈಯಲ್ಲಿ. ಆಹಾ, ಪುಣ್ಯವಂತ! ಕಾಗದ ಬರೆದು ವಿಳಾಸ ಬರೆದು ಪೆಟ್ಟಿಗೆಯೊಳಗಿದ್ದರೆ ಅದು ಸಂಬಂಧಿಸಿದವರಿಗೆ ತಲುಪುತ್ತದಂತೆ. ಅಧ್ಯಾಪಕರು ತರಗತಿಯಲ್ಲಿ ಈ ವಿಷಯವನ್ನು ತಿಳಿಸಿ ಹೇಳಿದರು. ಮಕ್ಕಳು ಪ್ರಯೋಗಶೀಲರಲ್ಲವೇ? ತಾವೊಂದು ಪತ್ರ ಬರೆದು ಅದು ಅಂಚೆ ಡಬ್ಬಿಯಿಂದ ಹೊರಬಂದು ಸಂಬಂಧಿಸಿದವರಿಗೆ ತಲುಪುವುದೆಂದರೆ ಅದೇನು ಸಾಮಾನ್ಯ ಸಂಗತಿಯೇ? ಆತುರ ಬಿದ್ದ ಕೆಲವರು ಪ್ರಯೋಗಕ್ಕೆ ಇಳಿದೇ ಬಿಟ್ಟರು. ಗಿರಿಜೆ ತನ್ನ ತರಗತಿಯ ನಿತ್ಯವೂ ಜೊತೆಗೇ ಶಾಲೆಗೆ ಮನೆಗೆ ಓಡಾಡುವ ಶೋಭೆಗೊಂದು ಪತ್ರ ಬರೆಯುವ ಆಲೋಚನೆ ಮಾಡಿದಳು. ಶೋಭೆಯೂ ಅಷ್ಟೇ, ಗಿರಿಜೆಗೊಂದು ಪತ್ರ ಬರೆಯಲು ನಿರ್ಧರಿಸಿದಳು. ನೋಟ್ಸ್ ಪುಸ್ತಕದಿಂದ ಒಂದೊಂದು ಹಾಳೆ ಹರಿದು ತೆಗೆದು ತಮ್ಮ ಜೀವಮಾನದ ಪ್ರಪ್ರಥಮ ಪತ್ರಗಳನ್ನು ಬರೆದು ಗಿರಿಜೆ ಮೂರನೇ ತರಗತಿ, ಶೋಭೆ ಮೂರನೇ ತರಗತಿ ಎಂದು ವಿಳಾಸಗಳನ್ನು ಬರೆದು ಸಣ್ಣದಾಗಿ ಮಡಚಿ ಅಂಚೆ ಡಬ್ಬಿಯೊಳಗೆ ಹಾಕಿಯೇ ಬಿಟ್ಟರು. ಮರುದಿವಸವೋ ಅದರ ಮರುದಿವಸವೋ ತಮ್ಮ ಹೆಸರಿಗೆ ಬರಬಹುದಾದ ಪತ್ರದ ನಿರೀಕ್ಷೆಯ ಸವಿಗನಸಿನಲ್ಲಿ ತೇಲುತ್ತಿದ್ದವರಿಗೆ ಮುಖ್ಯೋಪಾಧ್ಯಾಯರಿಂದ ಕರೆ ಬಂದಿತ್ತು. ನಡುಗುತ್ತಾ ಅವರ ಕೊಠಡಿಗೆ ಹೋದಾಗ ಅವರ ಮೇಜಿನ ಮೇಲೆ ಇವರಿಬ್ಬರೂ ಬರೆದ ಪತ್ರವಿತ್ತು. ಪಕ್ಕದಲ್ಲೇ ಪೋಸ್ಟ್ಮ್ಯಾನ್ ಕೂಡ ನಿಂತಿದ್ದ. ಬೆಳಗ್ಗೆ ಬಂದು ಅಂಚೆಯ ಅಣ್ಣ ಟಪ್ಪಾಲು ಪೆಟ್ಟಿಗೆಯ ಬಾಗಿಲು ತೆರೆದಾಗ ಇಡೀ ಪೆಟ್ಟಿಗೆಯೊಳಗೆ ಇವೆರಡೇ ಮಡಿಚಿದ ಚೀಟಿಗಳು ಇದ್ದವು. ವಿಳಾಸವಿದ್ದಿತಾದರೂ ಅಂಚೆ ಚೀಟಿ ಹಚ್ಚಿರದ, ಲಕೋಟೆಯೊಳಗೂ ಇಡದ ಇಕ್ಷುಲ್ಲಕ ಕಾಗದದ ಚೂರುಗಳನ್ನು ನೋಡಿ ಅವನಿಗೆ ನಿರಾಶೆಯಾಗಿತ್ತು. ತಿಳಿ ಹಸಿರು ಬಣ್ಣ ಕೆಲವಾದರೂ ಅಂತರ್ದೇಶೀಯ ಪತ್ರಗಳು ಇದ್ದು ಅವುಗಳನ್ನು ಅಂಚೆ ಕಚೇರಿಗೆ ತೆಗೆದುಕೊಂಡು ಹೋಗಿ ಟಕ್ ಅಂತ ಸೀಲುಗುದ್ದಿ ಸಂಬಂಧಿಸಿದ ವಿಳಾಸಕ್ಕೆ ಬಟವಾಡೆ ಮಾಡುವ ತನ್ನ ಘನಕಾರ್ಯ ಎಂತಹ ಹಿನ್ನಡೆ! ಇದನ್ನು ಹೆಡ್ಮಾಸ್ಟರ್ಗೆ ತೋರಿಸಿ ತಕ್ಕ ಶಾಸ್ತಿ ಮಾಡಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅಂಚೆ ಡಬ್ಬಿ ಶಾಲಾ ಮಕ್ಕಳ ನೋಟ್ಸಿನ ಹರಿದ ಕಾಗದಗಳಿಂದ ತುಂಬಿ ಹೋಗುತ್ತದೆ ಎಂದು ಆಧಾರ ಸಮೇತ ದೂರು ಕೊಟ್ಟಿದ್ದ. ಸಹೃದಯರಾದ ಆ ಹೆಡ್ಮಾಸ್ಟರ್ಗೆ ಒಳಗೊಳಗೇ ನಗು ಬಂದರೂ ಇವರಿಬ್ಬರನ್ನು ಕರೆದು ಅಂತರ್ದೇಶೀಯ ಪತ್ರದಲ್ಲಿ ಬರೆಯಬೇಕೆಂದು, ಇಲ್ಲವೇ ಲಕೋಟೆಯಲ್ಲಿ ಬರೆದು ಹಾಕಿದರೆ ಅಂಚೆ ಚೀಟಿ ಹಚ್ಚಬೇಕೆಂದು, ಹಣ ಕೊಟ್ಟು ಇವುಗಳನ್ನು ಕೊಂಡುಕೊಳ್ಳಬೇಕೆಂದು ತಿಳಿಯ ಹೇಳಿ ಇನ್ನು ಮುಂದೆ ಮಕ್ಕಳು ಹೀಗೆ ಮಾಡುವುದಿಲ್ಲವೆಂದು ತಿಳಿಸಿ ಪೋಸ್ಟ್ಮ್ಯಾನ್ನನ್ನು ಕಳುಹಿಸಿದ್ದರು. ಪತ್ರದ ಉದ್ದ ಸಂದೇಶ ರವಾನೆಯಷ್ಟೇ. ಕಾಳಿದಾಸನ ಮೇಘದೂತದಲ್ಲಿ ಕುಬೇರನ ಶಾಪಕ್ಕೆ ಈಡಾಗಿ ಭೂಮಿಗೆ ದೂಡಲ್ಪಟ್ಟ ಗಂಧರ್ವ ವಿರಹತಾಪದಿಂದ ಬಳಲಿ ತನ್ನ ಮಡದಿ ಮೇಘಗಳ ಮೂಲಕ ಸಂದೇಶ ಕಳುಹಿಸುತ್ತಾನೆ. ಗಗನದ ತುಂಬೆಲ್ಲಾ ಹರಿದಾಡಿದ ಮೇಘಗಳೇ ಪ್ರಾಯಃ ಜಗತ್ತಿನ ಪ್ರಪ್ರಥಮ ಪತ್ರಗಳು. ಪತ್ರಗಳಲ್ಲದಿದ್ದರೂ ಕವಿಕಲ್ಪನೆಯ ಸಂದೇಶವಹಳಂತೂ ನಿಜವೇ. ಒಡಲು ತುಂಬಿದ ಭಾರವಾದ ಮೋಡಗಳು ಒಂದನ್ನೊಂದು ಘರ್ಷಿಸಿ ಗುಡುಗು ಸಿಡಿಲುಗಳೆಂಬ ಚಮತ್ಕಾರಗಳನ್ನು ಸೃಷ್ಟಿಸುವಾಗ ಅಲಕಾಪುರಿಯ ಭವನವೊಂದರೊಳಗೆ ವಿರಹಿಯಾಗಿ ಕಾಲತಳ್ಳುತ್ತಿರುವ ಯಕ್ಷನ ಮಡದಿಗೆ ಇನಿಯನ ಸಂದೇಶದ ನಿರೀಕ್ಷೆ. ದಂಡಿಯಾದ ಮೋಡಗಳೆಲ್ಲ ಯಕ್ಷನ ಸಂದೇಶವನ್ನು ಹೊತ್ತು ಆಕಾಶ ಮಾರ್ಗವಾಗಿ ಸಾಗಿ ಅಲಕಾಪುರವನ್ನೇ ಸೇರುತ್ತಿದೆಯೋ ಎಂದು ಭಾಸವಾಗುತ್ತದೆ ಕಾವ್ಯರಸಿಕರಿಗೆ. ಹಾಗೆ ನೋಡಿದರೆ ನಮ್ಮ ಅಂಚೆ ಎಂಬ ಪದದ ಮೂಲ ರೂಪ ಹಂಸ ತಾನೆ. ನಳದಮಯಂತಿಯರ ಮಧ್ಯೆ ಸಂದೇಶವಾಹಕವಾಗಿ ಕೆಲಸ ಮಾಡಿದ ಹಂಸ ಇಂದು ನಮ್ಮ ಟಪ್ಪಾಲು ವ್ಯವಸ್ಥೆಯ ಮೂಲಕ ಇಡೀ ಹಂಸಕುಲಕ್ಕೆ ಶಾಶ್ವತವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಆದರೆ ಇಂದು ಈ ಅಂಚೆಯ ಸ್ಥಾನಮಾನಗಳಿಗೆ ಸವಾಲೊಡಿರುವುದು ಎಲ್ಲೆಂದರಲ್ಲಿ ರಿಂಗುಣಿಸುತ್ತಿರುವ ಜಂಗಮವಾಣಿ ಅರ್ಥಾತ್ ಮೊಬೈಲ್ ಫೋನು. ಅದು ಗಂಡಸರ ಕುತ್ತಿಗೆಯ ಹಾರದಲ್ಲಿ ಪದಕವಾಗಿ ಎದೆಯ ಮೇಲೆ ಪೌಡಿಸಿದರೆ ಸ್ತ್ರೀಯರ ವ್ಯಾನಿಟಿ ಬ್ಯಾಗಿನೊಳಗೆ ಬೆಚ್ಚಗೆ ಸದಾ ಸನ್ನದ್ಧ ಸ್ಥಿತಿಯಲ್ಲಿರುತ್ತದೆ. ಹದಿಹರೆಯದವರ ಕಿವಿ ಎಂಬ ಅಂಗದ ಉಪಾಂಗವಾಗಿ ಗೋಚರಿಸಿದರೆ ಬೊಂಡ ಕೆತ್ತುವ ಬೀಡಿಸುತ್ತುವ ಲಲನೆಯರ ಸೀರೆಯ ಬಾಳೆಕಾಯಿ ಗಂಟಿನೊಳಗೆ ಅಳಿತಿರುತ್ತದೆ. ಅಡಿಕೆ ಒನೆ ಕೀಳುವವರು, ತೆಂಗಿನಕಾಯಿ ಕೆಡವುವವರು ಮರದ ಮೇಲೇರಿ ಮನೆಯ ಮೇಲೆ ಕುಳಿತು ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರೆ ಕೆಳಗೆ ನಿಂತ ಯಜಮಾನ ಕೈ ಕೈ ಹಿಸುಕಿಕೊಳ್ಳಬೇಕಷ್ಟೇ. ಅಲ್ಲವಾದರೂ ತೆಂಗಿನ ಮರದ ಮೇಲೇರುವಾಗ ಕರೆ ಬರಬೇಕಾದರೆ ಅದೆಷ್ಟು ಮಹತ್ವವಾದ ವಿಚಾರವೋ ಏನೋ. ಎತ್ತರಕ್ಕೆ ಏರಿದಂತೆ ದೂರವಾಣಿಯ ಕರೆ ಗಟ್ಟಿಯಾಗಿಯೂ ಸ್ಪಷ್ಟವಾಗಿಯೂ ಕೇಳಿಸುತ್ತದೆ. ನೆಲ ಬಿಟ್ಟು ಎಲ್ಲರೂ ಮೇಲೇರದವರಾದ್ದರಿಂದ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಎಂಬ ಮೆಲ್ಲೊಲಿಯನ್ನು ಕೇಳಿ ಸುಮ್ಮನಾಗಬೇಕಷ್ಟೇ. ಆಹಾ, ಮರವೇರುವ ಧೀರರಿಗೆ ಮೊಬೈಲ್ ಸಂಪೂರ್ಣವಾಗಿ ಒಲಿಯುವುದು. ಹಿಂದೆ ಅಂಚೆ ವ್ಯವಸ್ಥೆ ಪ್ರಾರಂಭವಾಗುವಾಗ ಪತ್ರವನ್ನು ಸ್ವೀಕರಿಸುವವರು ಅಂಚೆ ವೆಚ್ಚವನ್ನು ಭರಿಸಬೇಕಾಗಿತ್ತಂತೆ. ಮೊದಮೊದಲು ತಮ್ಮ ಹೆಸರಿಗೆ ಬರುವ ಪತ್ರಗಳಿಂದ ಸಂಭ್ರಾಂತಗೊಂಡು ಅಂಚೆ ವೆಚ್ಚ ತೆತ್ತು ಪತ್ರ ಪಡೆಯುತ್ತಿದ್ದವರು ಬರಬರುತ್ತಾ ತಮಗೆ ಬೇಡವಾದ ಕಾಗದ ಪತ್ರಗಳ ವೆಚ್ಚವನ್ನು ಭರಿಸುವುದು ಅನಾವಶ್ಯಕವೆಂದು ಭಾವಿಸತೊಡಗಿದರು. ಕ್ರಮೇಣ ಪತ್ರಗಳನ್ನು ತಿರಸ್ಕರಿಸತೊಡಗಿದರು. ಹೀಗೆ ಸಂಬಂಧಿಸಿದವರ ಕೈ ಸೇರದೆ ತಿರಸ್ಕೃತಗೊಂಡ ಕಾಗದ ಪತ್ರಗಳೆಲ್ಲ ಅಂಚೆಯ ಅಣ್ಣನ ಚೀಲದಲ್ಲೇ ಬಟವಾಡೆಯಾಗದೆ ಉಳಿದು ಅಂಚೆ ಇಲಾಖೆಗೆ ನಷ್ಟದ ಬಾಬತ್ತಾಯಿತು. ಆ ಇಲಾಖೆ ಎಚ್ಚರಗೊಂಡು ಯಾರು ಪತ್ರ ಬರೆಯುತ್ತಾರೋ ಅವರೇ ಅಂಚೆ ವೆಚ್ಚವನ್ನು ತೆರಬೇಕೆಂಬ ಪದ್ಧತಿಯನ್ನು ಜಾರಿಗೆ ತಂದಿತು. ಪತ್ರದ ಸ್ಥಾನವನ್ನು ದೂರವಾಣಿ ಆಕ್ರಮಿಸಿಕೊಂಡ ಮೇಲೆ ಪತ್ರಲೇಖನವೆಂಬ ವಿಶಿಷ್ಟ ಸಾಹಿತ್ಯ ಪ್ರಕಾರ ಮರೆಗೆ ಸರಿಯುತ್ತಿರುವುದಂತೂ ಸತ್ಯ. ಹೌದು, ಪತ್ರಲೇಖನಕ್ಕೂ ಸಾಹಿತ್ಯಕ ಮೌಲ್ಯವಿದೆ. ವಿಜಯನಗರ ಸಾಮ್ರಾಜ್ಯದ ಮಹಾದಂಡನಾಯಕ ಲಕ್ಕಣ ದಂಡೇಶ ಕನ್ನಡದ ಚಿಣ್ಣರಿಗೆ ಬಂತಿರುವ ಪತ್ರಗುಚ್ಛ, ಲಕ್ಕಣ ದಂಡೇಶನ ಓಲೆಗಳು ನಾಡಿನ ಗತವೈಭವವನ್ನು ಬಿಂಬಿಸಿ ಕನ್ನಡಿಗರಲ್ಲಿ ದೇಶಪ್ರೇಮವನ್ನು ಸ್ವಾಭಿಮಾನವನ್ನು ಬಡದೆಬ್ಬಿಸಿದರೆ ಜನಪ್ರಗತಿ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದ ಸಾಧನ ಸಂಚಯ ಅಂಕಣ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ನಿರಂಜನ ಮತ್ತು ಅನುಪಮ ಅವರ ಹಾರ್ದಿಕ ಪ್ರೇಮದ ನವಿರು ಅಭಿವ್ಯಕ್ತಿಯಾಗಿದೆ. ಶ್ರೀಮತಿ ರಾಜೇಶ್ವರಿಯವರ ಅನ್ನ ತೇಜಸ್ವಿ ಗ್ರಂಥದಲ್ಲಿ ತೇಜಸ್ವಿ ಮತ್ತು ರಾಜೇಶ್ವರಿಯವರ ಮಧ್ಯೆ ಹರಿದಾಡಿದ ಪತ್ರಗಳ ಸರಮಾಲೆಯೇ ಇದೆ. ವೈಜ್ಞಾನಿಕ ವೈಚಾರಿಕ ಮನೋಭಾವದ ತೇಜಸ್ವಿ ಎಂಬ ಅಪ್ಪಟ ಪ್ರತಿಭೆಯ ನಿರ್ಣಯ ಪತ್ರಗಳಲ್ಲಿ ಅವರ ಸಾಧನೆಯ ಬೀಜಮಂತ್ರಗಳನ್ನು ಗುರುತಿಸಬಹುದು. ಇಂತಹ ವಿಶಿಷ್ಟ ಮೌಲಿಕ ಬರಹಗಳು ಮೊಬೈಲ್ ಫೋನಿನ ಭರಾಟೆಯಲ್ಲಿ ಮೂಡಿಬರುವುದು ಅಸಂಭವ. ಹಿಂದೆಲ್ಲ ಪತ್ರ ಕೈ ಕಾದು ಕುಳಿತು ಅದು ಕೈ ಸೇರಿದಾಗ ತವಕದಿಂದ ಒಡೆದು ಓದುವ ಸುಖ ಇನ್ನು ಮುಂದೆ ಮರೀಚಿಕೆಯೇ? ವಾರಕ್ಕೋ ತಿಂಗಳಿಗೋ ಅಥವಾ ಅದಕ್ಕೂ ಹೆಚ್ಚಿನ ಅಂತರದಲ್ಲಿ ಬರುವ ಪತ್ರಗಳಲ್ಲಿ ಭಾವನೆಗಳು ಸಾಂದ್ರವಾಗಿದ್ದು ಅನುಭವ ಹಾರೈಕೆ ನಿರೀಕ್ಷೆಗಳಿಂದ ಸಮೃದ್ಧವಾಗಿರುತ್ತಿತ್ತು. ಹತ್ತಾರು ಸಲ ಓದಿಸಿಕೊಳ್ಳುತ್ತಿತ್ತು. ವಿಜ್ಞಾನಿಗಳು ಸಂಶೋಧಕರು ಮೊಬೈಲ್ ಬಳಸುವಾಗ ಆಗುವ ವಿಕಿರಣದಿಂದ ಉಂಟಾಗುವ ಕಿವುಡುತನ, ಕ್ಯಾನ್ಸರ್ ಸಂಭಾವ್ಯತೆ ಇತ್ಯಾದಿ ಅಪಾಯಗಳ ಬಗ್ಗೆ ಎಚ್ಚರಿಸುತ್ತಿದ್ದರೂ ಆ ಎಚ್ಚರಿಕೆ ಯಾರಿಗೂ ಕೇಳಿದಂತಿಲ್ಲ. ಬಹುತೇಕ ಎಲ್ಲರೂ ಮೊಬೈಲ್ ದಾಸಾನುದಾಸರೇ. ಅತ್ಯಂತ ಉಪಯುಕ್ತವಾದ ತಾಂತ್ರಿಕ ಸಾಧನವೊಂದು ನಮ್ಮ ಅಧೀನದಲ್ಲಿರದೆ ತಗ್ಗಿಗೆ ನೀರು ನುಗ್ಗಿದಂತೆ ಎಲ್ಲೆಂದರಲ್ಲಿ ವ್ಯಾಪಿಸಿಕೊಂಡು ನಮ್ಮನ್ನೇ ಆಳುವ ಹಂತಕ್ಕೆ ಬಂದು ಮುಟ್ಟಿದೆ. ಬಂಧು ಬಂಧುಗಳ ಮಧ್ಯೆ ಹರಿದಾಡುವ ಬಾಂಧವ್ಯದ ಕೊಂಡಿಗಳಂತಿದ್ದ ಸ್ನೇಹ ಪ್ರೀತಿಯ ಮಹಾಪೂರವನ್ನೇ ತನ್ನೊಂದಿಗೆ ಹೊತ್ತೊಯ್ಯುತ್ತಿದ್ದ ಕಾಗದಗಳು ಇಂದು ಇಲ್ಲವೇ ಇಲ್ಲ ಎಂಬಷ್ಟು ಅಪೂಪವಾಗಿವೆ. ಮಾನವ ಸಂಬಂಧಗಳು ವ್ಯಾವಹಾರಿಕವಾಗುತ್ತಿವೆ. ಪತ್ರದ ನಿರೀಕ್ಷೆಯ ಸುಖ ಕರಗಿ ಹೋಗುತ್ತಿದೆ. ಅಂತರ್ದೇಶೀಯ ಕಾಗದದ ಒಳಗೆಲ್ಲ ಬರೆದು ಮಡಿಚಿದ ಮಡಿಕೆಯಲ್ಲೂ ಒಂದಷ್ಟು ತುಸಿ ಭದ್ರವಾಗಿ ಅಂಟಿಸಿ ಅಂಚೆ ಡಬ್ಬದೊಳಗೆ ಹಾಕಿಬಿಟ್ಟರೆ ವಾರದೊಳಗೆ ಮಗಳಿಗೋ ಮಗನಿಗೋ ಸತಿಗೋ ಪತಿಗೋ ತಲುಪಿ ಬಾಂಧವ್ಯದ ಎಳೆಗಳನ್ನು ಹದವಾಗಿ ಮೀಟಿ ಶ್ರುತಿಗೊಳಿಸಿ ಅವರ ಭಾವನೆ ಪ್ರೀತಿ ವಾತ್ಸಲ್ಯಗಳನ್ನೆಲ್ಲ ತಂದು ಇಲ್ಲಿ ಇವರ ಮಡಿಲಲ್ಲಿ ಸುರಿದು ಅವರ ಸಂಭ್ರಮಕ್ಕೆ ಸಾಕ್ಷಿಯಾಗುವ ಓಲೆಗಳೆಲ್ಲ ಎಲ್ಲಿ ಹೋದವೋ?
3: ಇದುವರೆಗೆ ಲೀಲಾ ದಾಮೋದರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
4: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕ್ಲಿಕ್ ಇದ್ರೆ ಚೆನ್ನಾಗಿರ್ತಿತ್ತು.
2: ಇದೆಯಪ್ಪ ಸಿಕೆವೈಸಿ ಐಡಿ.
1: ಸಿಕೆವೈಸಿನ ಏನದು?
2: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-ಡಿಜಿಟ್ ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
1: ಆರ್ಬಿಐ ಹೇಳುತ್ತೆ,
2: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
3: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನೇತ್ರದಾನದ ಮಹತ್ವ ಕುರಿತಾಗಿ ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
4: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಶೈಲಜಾ ಎಸ್ ಅವರು. ಮೇಡಮ್ ನಮಸ್ಕಾರ.
5: ನಮಸ್ಕಾರ ಸರ್.
4: ಈಗ ಸುಂದರ ಜಗತ್ತನ್ನು ನೋಡಲಿಕ್ಕೆ ಇದ್ದಂತಹ ಕಣ್ಣುಗಳು ಇದ್ದಕ್ಕಿದ್ದಂಗೆ ಯಾವ್ದಾವುದೋ ಬೇರೆ ಬೇರೆ ಕಾರಣಗಳಿಂದ ಅದು ಕಣ್ಣು ಕಳ್ಕೊಂಡ್ಬಿಡ್ತೀವಿ. ಆ ದೃಷ್ಟಿ ಕಳ್ಕೊಂಡಂತಹ ಕಣ್ಣು ಮತ್ತೆ ವಾಪಸ್ಸು ಕಣ್ಣನ್ನು ಕೂರಿಸಿ ಮತ್ತೆ ಆ ಸುಂದರ ಜಗತ್ತನ್ನು ನೋಡಲಿಕ್ಕೆ ಒಂದು ವೈದ್ಯಕೀಯ ಜಗತ್ತು ಬೆಳೆದಿದೆ. ಹಾಗಾಗಿ ಈ ನೇತ್ರದಾನದ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ. ಇದು ಸುಲಭವಾಗಿ ನೇತ್ರದಾನ ಮಾಡಲಿಕ್ಕೆ ಆಗತ್ತಾ, ಇದರ ಪರಿಣಾಮಗಳೇನು, ಎಂಥವರು ನೇತ್ರದಾನ ಮಾಡಬಹುದು ಇತ್ಯಾದಿ ವಿಷಯಗಳನ್ನು ನಾವು ಮಾತಾಡಬೇಕಾಗಿದೆ. ಮೇಡಮ್, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡೋಣ. ಹೇಗಿರುತ್ತೆ ಮನುಷ್ಯನ ಕಣ್ಣು?
5: ಸರ್, ಕಣ್ಣು ಅನ್ನೋದು ಈ ನಾವು ಈ ಪ್ರಪಂಚ ನೋಡಬೇಕು ಅಂದರೆ ಕಣ್ಣು ಅನ್ನೋದು ಒಂದು ವಿಂಡೋ ಇದ್ದಂಗೆ. ಸೊ ಅದ್ರ ಮುಖಾಂತರನೇ ನಾವು ನೋಡಬೇಕು. ಸೊ ನಾವು ಏನಾರು ದೃಷ್ಟಿ ನೋಡಬೇಕು ಅಂತಂದರೆ ಕಪ್ಪು ಗುಡ್ಡೆ ಮುಂದೆ ಏನು ಬ್ಲ್ಯಾಕ್ ಆಗಿ ಕಾಣುತ್ತೆ, ಕಾರ್ನಿ ಅಂತ ಹೇಳ್ತೀವಿ, ಅದರಿಂದ ಹಿಡಿದು ರೆಟಿನಾ, ಆಪ್ಟಿಕ್ ನರ್ವು ಮತ್ತು ಕಣ್ಣೊಳಗೆ ಲೆನ್ಸ್ ಅಂತ ಹೇಳ್ತೀವಿ, ಎಲ್ಲ ಸರಿ ಇದ್ರೇ ನಮಗೆ ದೃಷ್ಟಿ ಚೆನ್ನಾಗಿ ಕಾಣೋದು. ಸೊ ಇದರಲ್ಲಿ ಯಾವುದಕ್ಕೆ ಏನು ತೊಂದರೆ ಆದ್ರೂ ನಮಗೆ ದೃಷ್ಟಿ ಮೇಲೆ ಪರಿಣಾಮ ಬೀಳುತ್ತೆ.
4: ಅಂದ್ರೆ ಸಾಮಾನ್ಯ ನಾವು ಕಣ್ಣು ಅಂತಂದ್ರೆ ಇಡಿಯಾಗಿ ಕಣ್ಣನ್ನು ನೋಡ್ತೀವಿ, ಆದ್ರೆ
5: ಮೊದಲನೇದು ಇಂಪಾರ್ಟೆಂಟ್ ಅಂತಂದ್ರೆ ಕಾರ್ನಿಯಾನೇ ಕಪ್ಪು ಭಾಗ.
4: ಈಗ ನೇತ್ರದಾನದ ಬಗ್ಗೆ ನಾವು ಇವತ್ತು ಬಹಳಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಂದ ಕಣ್ಣು ಕಳ್ಕೊಂಡವರಿಗೆ ಜಗತ್ತು ಕತ್ಲಾದಾಗ ಮೊದಲು ಕಣ್ಣಿರುತ್ತೆ, ನಂತರ ಕಣ್ಣು ಹೋದ ನಂತರ ಅವ್ರಿಗೆ ಬದುಕಾಗಲ್ಲ, ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಅಂಥ ವ್ಯಕ್ತಿಗಳಿಗೆ ಕಣ್ಣು ದಾನ ಮಾಡುವಂತಹ ಒಂದು ಕೆಲಸ, ಕಣ್ಣನ್ನು ಮತ್ತೆ ವಾಪಸ್ ಜೋಡಿಸ್ಬೋದು ಅಂತ ವಿಚಾರ ಇವೆಲ್ಲ ಮುನ್ನೆಲೆಗೆ ಬಂದಿದ್ದು.
5: ಸರ್, ಚೆನ್ನಾಗಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತಿರೋದು ಒಂದು 20-30 ವರ್ಷದಿಂದ. ಆವಾಗ ಅಷ್ಟು ಅರಿವಿರಲಿಲ್ಲ. ಸೊ ಕಣ್ಣಿಂದು ಟ್ರಾನ್ಸ್ಪ್ಲಾಂಟೇಷನ್ ಏನು ಕಣ್ಣು ದಾನ ಮಾಡೋದು ಮತ್ತು ಕಣ್ಣಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅದು ಸ್ವಲ್ಪ ಮಟ್ಟಿಗೆ ಇರ್ತಿತ್ತು. ಈಗ ಬರ್ತಾ ಬರ್ತಾ ಟೆಕ್ನಾಲಜಿನೂ ಜಾಸ್ತಿ ಆಗಿದೆ ಮತ್ತು ಅವೇರ್ನೆಸ್ಸೂ ಜನಗಳಲ್ಲಿ ತುಂಬ ಬರ್ತಾ ಇರೋದ್ರಿಂದ ಈಗ ನಮ್ಮ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸೂ ಜಾಸ್ತಿ ಆಗ್ತಿದೆ. ಅದರಲ್ಲೂ ಈಗ ನಾವು ಪೂರ್ತಿ ಕಪ್ಪುಗುಡೆನೂ ನಾವು ಚೇಂಜ್ ಮಾಡೋದಿಲ್ಲ, ಈಗ ನಾವು ಲೇಯರ್ಡ್ ಸರ್ಜರಿ ಅಂತ ಹೇಳ್ತೀವಿ. ಎಷ್ಟು ಕಪ್ಪುಗುಡೆ ಡ್ಯಾಮೇಜ್ ಆಗಿದೆ ಅಷ್ಟು ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ಕಪ್ಪುಗುಡೆ ಮುಂದೆ ಭಾಗ ಮಾತ್ರ ಆಗಿದ್ರೆ ಆಂಟಿರಿಯರ್ ಲ್ಯಾಮೆಲ್ಲರ್ ಕೆರಟೋಪ್ಲಾಸ್ಟಿ ಅಂತ ಮಾಡ್ತೀವಿ, ಒಳಗಿನ ಭಾಗ ಮಾತ್ರ ಲೇಯರ್ ಇದಾಗಿದ್ರೆ ಡಿಸೆಕ್ ಅಂತ ಮಾಡ್ತೀವಿ. ಸೊ ಈ ರೀತಿ ತುಂಬ ಟೆಕ್ನಾಲಜಿ ಆಗಿರೋದ್ರಿಂದ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಸರ್.
4: ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮರಣ ನಂತರ ಇಂತಿಷ್ಟು ವ್ಯಕ್ತಿಗಳಿಗೆ ತನ್ನ ಬೇರೆ ಬೇರೆ ಅಂಗಾಂಗಗಳನ್ನ ದಾನ ಮಾಡಿ ಇಂತಿಷ್ಟು ಜನರಿಗೆ ಅವನು ಜೀವ ಕೊಡಬಲ್ಲ ಅಂತ ಹೇಳಿ ಈಗೆಲ್ಲ ಮಾತಾಡ್ತೀವಿ ನಾವು. ಒಂದೇ ವ್ಯಕ್ತಿಯ ಕಣ್ಣನ್ನ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಅದರ ಬೇರೆ ಬೇರೆ ಭಾಗಗಳನ್ನ ಅವಶ್ಯಕತೆ ಇರೋ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಒಳಡಿಕೆ ಮಾಡಕ್ಕಾಗತ್ತ
5: ಸರ್? ಒಂದು ಕಣ್ಣನ್ನ ಮುಂಚೆ ಇಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ರು, ಇವಾಗ 4 ಜನಕ್ಕಿಂತ ಮೇಲೆ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದ್ರೆ ಅದು ಕಪ್ಪುಗುಡೆ ಅದು ಟ್ರಾನ್ಸ್ಪರೆಂಟ್ ಏನಿದೆ ಅದನ್ನ 2 ಲೇಯರ್ ಆಗಿ ಮಾಡ್ಬೋದು. ಒಂದು ಆಂಟಿರಿಯರ್ ಲ್ಯಾಮೆಲ್ಲರ್ ಅಂತ ಹೇಳ್ತೀವಿ, ಆಮೇಲೆ ಪೋಸ್ಟೀರಿಯರ್ ಲ್ಯಾಮೆಲ್ಲರ್ ಅಂತ ಹೇಳ್ತೀವಿ. ಇದನ್ನ ಇಬ್ಬರಿಗೆ ಹಾಕ್ಬೋದು. ಇದಲ್ದಿರೋ ಸ್ಟೆಮ್ ಸೆಲ್ಸ್ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಕಪ್ಪುಗುಡ್ಡೆ ಬಿಳಿಗುಡ್ಡೆ ಜಂಕ್ಷನ್ ಅಲ್ಲಿ ಏನ್ ಸ್ಟೆಮ್ ಸೆಲ್ಸ್ ಇದೆ, ಅದರ ಸುತ್ತ ಏನ್ ಸ್ಟೆಮ್ ಸೆಲ್ಸ್ ಇದೆ ಅದನ್ನ ಮಾತ್ರ ಕೆಡೆವರಿಕ್ ಲಿಂಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು, ಕೆರಟೋ ಲಿಂಬಲ್ ಆಲೋಗ್ರಾಫ್ಸ್ ಅಂತ. ಸೊ ಅದನ್ನ 2 ಭಾಗ ಮಾಡಿ ಅದು ಅಂದ್ರೆ ಒಂದು ಕಣ್ಣನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಈ ರೀತಿ ನೋಡಿದ್ರೆ 3 ಮಾಡ್ಬೋದು. ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಒಂದು ಆಂಟಿರಿಯರ್ ಲ್ಯಾಮೆಲ್ಲರ್ ಕ್ಯಾರೆಟೋಪ್ಲಾಸ್ಟಿ ಮಾಡ್ಬೋದು, ಒಂದು ಪೋಸ್ಟೀರಿಯರ್ ಲ್ಯಾಮೆಲ್ಲರ್ ಕ್ಯಾರೆಟೋಪ್ಲಾಸ್ಟಿ ಮಾಡ್ಬೋದು. ಮತ್ತೆ ಇದು ಬಿಳಿ ಗುಡ್ಡೆ ಏನು ಸ್ಕ್ಲೀರಾ ಅಂತ ತಗೋತೀವಿ, ಅದು ಸಣ್ಣ ಸಣ್ಣ ಪ್ಯಾಚಸ್ಸು ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಟು ಸುಮಾರು ಜನಗೆ ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಸ್ ಮಾಡ್ಬೋದು. ತೋ ಬರೀ 2-4 ಸುಮಾರು ಜನಗೆ ಕಣ್ಣನ್ನ ಯೂಸ್ ಮಾಡ್ಬೋದು. ಸ್ಟೆಮ್ ಸೆಲ್ಸ್ ದೃಷ್ಟಿ ಕೊಡೋದಿಲ್ಲ, ಅದು ಮುಂಚೆ ಅಂದ್ರೆ ನೆಕ್ಸ್ಟ್ ಕಣ್ಣಿಗೆ ಹೀಲ್ ಆಗ್ಲಿಕ್ಕೆ ಸ್ಟೆಮ್ ಸೆಲ್ಸ್ ಅಂತ. ನಾವಿವಾಗ ಒಂದು ಕೆಮಿಕಲ್ ಇಂಜುರಿ ಆಗಿರ್ಬೋದು, ಅವ್ರಿಗೆ ಸುಣ್ಣ ಬಿದ್ದು ಎಲ್ಲ ಇದು ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ ಅವ್ರಿಗೆ, ನಾವು 2 ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರೋರಿಗೆ ಕೆಡೆವರಿಕ್ ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕಣ್ಣು ದಾನ ಮಾಡಿರೋರ್ದು ಲಿಂಬಲ್ ಸ್ಟೆಮ್ ಸೆಲ್ಸ್ ತಗೊಂಡು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ನೆಕ್ಸ್ಟ್ ಆ ತರ ಸರ್ಜರಿಸು ಮಾಡ್ಬೋದು. ಬಟ್ ದೃಷ್ಟಿ ಅಂತ ಅಂದ್ರೆ ಇಬ್ಬರಿಗೆ ಕೊಡ್ಬೋದು, ಒಂದು ಕಣ್ಣನ್ನ ಇಬ್ಬರು ಕೊಡ್ಬೋದು. ಸೊ 2 4 ಕೊಡ್ಬೋದು.
4: ನಾವು ಅನ್ಕೊಂಡಿದ್ವಿ ಕಣ್ಣು ಒಂದು ಸಿಕ್ಕರೆ ಇನ್ನೊಬ್ಬ ವ್ಯಕ್ತಿಗೆ ಅದೇ 2 ಮಾತ್ರ ದಾನ ಮಾಡಬಹುದು, ಮತ್ತೆ ಅದರಿಂದ ಅವರಿಗೆ ಅಷ್ಟು ಉಪಯೋಗ ಬರುತ್ತೆ ಅಂದ್ಕೊಂಡಿದ್ವಿ. ಈ ಒಂದು ವಿಷಯ ಅದೇ ನೇತ್ರದಾನದ ಬಗ್ಗೆ, ನೇತ್ರವನ್ನು ಹೇಗೆ ದೃಷ್ಟಿಗಾಗಿ ಬಳಸ್ತಾರೆ ಅಂತ ನಾವು ತಿಳುವಳಿಕೆ ಪಡಿತಾ ಹೋದಂಗೆ ಅದರ ವಿಸ್ತಾರ ಆಗುತ್ತೆ. ಹೇಗಿದೆ ವೈದ್ಯಕೀಯ ಜಗತ್ತು ಬೆಳೆದಿದೆ ಅಂಥೇಳಿ, ಬಹಳ ಹಿಂದೆ ತುಂಬ ಕಷ್ಟ ಇದ್ದದ್ದು ಇವತ್ತು ತುಂಬ ಸುಲಭ ಆಗಿದೆ. ಹಾಗಾಗಿ ಯಾವ್ಯಾವ ಕಾರಣಗಳಿಂದಾಗಿ ಮನುಷ್ಯನಿಗೆ ದೃಷ್ಟಿ ಹೋಗ್ಬಿಡುತ್ತೆ ಅಂತೀರಾ? ಈಗ ಹುಟ್ಟು ಕುರುಡು ಇರುತ್ತೆ, ಒಂದೇ ಇರುತ್ತೆ, ನನ್ನ ನಡುವೆ ಅಪಘಾತಗಳಿಂದನೂ ಆಗುತ್ತೆ, ಬೇರೆ ಬೇರೆ ಕಾರಣಗಳಿಂದಾಗಿ ಏನೇನು ಸ್ವಲ್ಪ ಎಲ್ಲೆಲ್ಲಿ ಕಣ್ಣುಗಳನ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದ ಹೇಳಿ
5: ಸರ್. ದೃಷ್ಟಿ ಅನ್ನೋದು ಕಾಮನ್ ಆಗಿ ಈಗ ಕೆಟ್ರಾಕ್ಟ್ ಇಂದನೂ ಕಮ್ಮಿ ಆಗುತ್ತೆ, ಬಟ್ ಅದು ಕೆಟ್ರಾಕ್ಟ್ ಸರ್ಜರಿ ಮಾಡಿ ಸರಿ ಮಾಡ್ಬೋದು. ಬೇರೆ ರೀತಿ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲೋಕೋಮಾ, ಇದೆಲ್ಲ ಒಂದು ರೀತಿ. ಇದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಥರ ಮಾಡ್ಬೋದು, ಬಟ್ ಇದಕ್ಕೆಲ್ಲ ಟ್ರಾನ್ಸ್ಪ್ಲಾಂಟ್ ಬರೋದಿಲ್ಲ. ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಇಲ್ಲ ಆ ಕಣ್ಣು ದಾನ ಅಂತ ಏನು ಹೇಳ್ತೀವಿ, ಅದು ಬರೀ ಕಪ್ಪುಗುಡ್ಡೆಗೆ ಬಂದಿರುವಂಥ ತೊಂದರೆಗಳು ಮಾತ್ರ. ಕಪ್ಪುಗುಡ್ಡೆಗೆ ಒಂದು ಅಲ್ಸರ್ ಬಂದು ಇಲ್ಲ ಏನಾರ ಗಾಯ ಆಗಿ ಟ್ರಾಮಾ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಈಗ ನಾನು ಏನು ಹೇಳಿದೆ ಕೆಮಿಕಲ್ ಇಂಜುರಿ ಅಂತ. ಈ ರೀತಿ ಕಪ್ಪುಗುಡ್ಡೆಗೆ ತೊಂದರೆ ಆಗಿದ್ರೆ ಇದು ರಿವರ್ಸಿಬಲ್ ಬ್ಲೈಂಡ್ನೆಸ್. ಏನು ಡ್ಯಾಮೇಜ್ ಆಗಿದೆ ಆ ಕಪ್ಪುಗುಡೆನ ತೆಗೆದು ಬೇರೆಯವ್ರ ಕಪ್ಪುಗುಡೆನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈಗ ನಮ್ಮ ವಾಚಿಗೆ ಗಾಜಿದ್ದಂಗೆ, ವಾಚಲ್ಲಿ ಬ್ಯಾಟ್ರಿ ಇರುತ್ತೆ, ಮೆಷಿನ್ ಇರುತ್ತೆ, ಬಟ್ ಆ ಗಾಜು ಏನು ಒಡೆದು ಸ್ಕ್ರ್ಯಾಚ್ ಆದರೆ ನಾವು ಹೆಂಗೆ ರಿಪ್ಲೇಸ್ ಮಾಡ್ತೀವಿ ಗಾಜನ್ನ, ಅದೇ ರೀತಿ ಕಪ್ಪುಗುಡೆನೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ವಿಷನ್ನು ರಿಕವರ್ ಆಗುತ್ತೆ.
4: ಅನೇಕ ಚಿಕಿತ್ಸೆಗಳ ಮೂಲಕವಾಗಿ ಹೇಗೆ ನೀವು ಆಪರೇಷನ್ ಮಾಡ್ತಿರೋ ಹಾಗೆ ಕಣ್ಣಿನ ಯಾವ ಭಾಗದಲ್ಲಿ ಏನು ತೊಂದರೆ ಆಗಿದೆ ಅಷ್ಟನ್ನೇ ಬೇಕಾದ್ರೆ ನೀವು ಸರಿಪಡಿಸ್ಬೋದು.
5: ಹೌದು,
4: ಕಣ್ಣಿನ ಕಾರ್ನಿಯಾಗಳನ್ನೇ ಅಷ್ಟೇ ನೀವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ.
5: ಹೌದು ಸರ್, ಎಲ್ಲದಕ್ಕೂ ಟೆಕ್ನಾಲಜಿ, ನಾಲೆಜು ಮತ್ತು ಇದೆಲ್ಲ ಹೆಲ್ಪ್ ಆಗುತ್ತೆ. ಈಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಗೆ ಅಡ್ಮಿಷನ್ ಮಾಡಬೇಕು ಅದೇನೂ ಇಲ್ಲ, ಪೇಷಂಟ್ ಬರ್ತಾರೆ ಆಪರೇಷನ್ ಮಾಡಿಕೊಂಡು ಅವತ್ತೇ ಮನೆಗೆ ಹೋಗ್ಬೋದು. ಸೊ ಆ ರೀತಿ ಆಗಿದೆ ಸರ್, ಈಗ ಇವಾಗ ಸಿಂಪಲ್ ಆಗಿದೆ ಸರ್ಜರೀಸ್ ಎಲ್ಲ. ಈಗ ಬರೀ ಕಪ್ಪುಗುಡ್ಡೆ ಪ್ರಾಬ್ಲಮ್ ಮಾತ್ರ ಇರೋರಿಗೆ ಕಪ್ಪುಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಈಗ ಕೆಲವೊಂದು ಮಕ್ಕಳು ಹುಟ್ಟತಾನೆ ಕೆಲವೊಂದು ಡಿಸ್ಟ್ರೋಫಿಯಿಂದ ಹುಟ್ಟಿರ್ತಾರೆ, ಅಂದರೆ ಕಪ್ಪುಗುಡ್ಡೆ ಮಾತ್ರ ಬೆಳ್ಳಗಾಗಿರುತ್ತೆ, ಮಿಕ್ಕಿದ್ದು ಕಣ್ಣೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ, ಅವ್ರಿಗೆ ತುಂಬ ಚೆನ್ನಾಗಿ ವಿಷನ್ ಬರುತ್ತೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂಡಲೇ. ಪ್ಲಸ್ ಅವ್ರಿಗೆ ವಿಷನ್ ಬರೋದ್ರಿಂದ ಅವ್ರದ್ದು ಲೈಫು ಇಂಪ್ರೂವ್ ಆಗುತ್ತೆ, ಬಿಕಾಸ್ ಅದೇ ಯಂಗ್ ಏಜಲ್ಲಿ ಇರ್ತಾರೆ. ಇಂಜುರಿ ಆದಾಗ ಬರೀ ಕಾರ್ನಿಯಾಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದು ಸೂಚರ್ ಮಾಡಿ ಗ್ಲಾಸಸ್ ಕೊಟ್ಟು ಇಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಕೊಟ್ಟು ವಿಷನ್ ಸರಿ ಮಾಡ್ಬೋದು. ಬಟ್ ತುಂಬ ಡ್ಯಾಮೇಜ್ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಆಗಲ್ಲ ಅನ್ನೋ ಕಾರ್ನಿಯಾಗೆ ಸೂಚರ್ಸ್ ಎಲ್ಲ ಮಾಡಿ ಫಸ್ಟ್ ಏನು ಎಮರ್ಜೆನ್ಸಿ ಸರ್ಜರಿ ಮಾಡಬೇಕು ಅದೆಲ್ಲ ಮಾಡಿದ್ಮೇಲೆ ಅದು ಇನ್ನು ವಿಷನ್ ಬರೋದಿಲ್ಲ ಇನ್ನು ಸ್ಕಾರ್ಸಿಂದ ಅಂತಂದರೆ ಆವಾಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟು ಆ ಥರ ಕಣ್ಣುಗಳಿಗೂ ಮಾಡ್ಬೋದು. ಬಟ್ ಒಳಗಡೆ ಎಲ್ಲ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿದೆ ಅಥವಾ ಬೇರೆ ಏನಾರ ತೊಂದರೆಗಳಿದೆ ಅಂದರೆ ಆ ಥರ ಕಣ್ಣುಗಳಲ್ಲಿ ವಿಷನ್ನು ಬರೋದು ಸ್ವಲ್ಪ ಕಮ್ಮಿ. ಸೊ ಮೇನ್ ಏನಂದರೆ ಕಪ್ಪುಗುಡ್ಡೆದು ಮಾತ್ರ ಪ್ರಾಬ್ಲಮ್ ಇರೋರಿಗೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ
4: ಅಂತ. ಅದೇ ಈಗ ಇಡಿಯಾಗಿ ಕಣ್ಣು ನೋಡ್ಲಿಕ್ಕೆ ಸುಂದರವಾಗಿನೂ ಕಾಣಬೇಕು, ದೃಷ್ಟಿನೂ ಬರಬೇಕು ಅಂತ ಅನ್ನೋದು ಎಲ್ಲ ಅಂಶಗಳು ನೋಡ್ಬೇಕಾಗತ್ತೆ. ಕಣ್ಣೇ ಇರಲ್ಲ ಕೆಲವರಿಗೆ, ಆವಾಗ ನೀವು ಕಣ್ಣನ್ನೇ ಅಲ್ಲಿ ಸೇರಿಸಬೇಕು, ಜೊತೆ ಜೊತೆಗೆ ದೃಷ್ಟಿ ಕೂಡ ಕಾಣಿಸ್ಬೇಕು. ಸಾಧ್ಯತೆ ಇದೆಯಾ ಕಣ್ಣೇ ಇಲ್ಲದಂಥ ವ್ಯಕ್ತಿಗಳಿಗೆ ಕಣ್ಣನ್ನು ಕೂರಿಸಿ ದೃಷ್ಟಿ ಬರೋಂಗೆ ಆಗಿ?
5: ಪೂರ್ತಿ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಸರ್, ಕಣ್ಣಿಂದ ತೆಗೆದು ಇನ್ನೊಬ್ಬರಿಗೆ ಕಣ್ಣೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಅದು ಆಪ್ಟಿಕ್ ನರ್ವಲ್ಲಿ ಇರೋ ಒಂದೊಂದು ನರಗಳನ್ನ ಜೋಡಿಸ್ಬೇಕಾಗುತ್ತೆ, 2 ಮಿಲಿಯನ್ ನರ್ವ್ಸ್ ಇರುತ್ತೆ, ಅದನ್ನೆಲ್ಲ ಜೋಡಿಸ್ಲಿಕ್ಕೆ ಬರೋದಿಲ್ಲ. ಒಂದ್ಸತಿ ನೀವು ನರ್ವ್ ಕಟ್ ಆದಮೇಲೆ ವಿಷನ್ ಬರೋದಿಲ್ಲ. ಸೊ ಆ ಥರ ಕಂಪ್ಲೀಟ್ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದಿಲ್ಲ, ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್.
4: ಅದೇ ಬಟ್ ನೋಡ್ಲಿಕ್ಕೆ ಕಣ್ಣಿನ ರೀತಿ ಕಾಣಿಸುವಂಗೆ ಅದು ಕಣ್ಣು ಕಾಣಿಸದೇ ಹೋದ್ರೂ
5: ಓಕೆ,
4: ಕಣ್ಣಿನ ರೀತಿನೇ
5: ಅದು ಅದು ಪ್ರಾಸ್ಥೆಟಿಕ್ ಐಸ್ ಅಂತ ಹೇಳ್ತಿದ್ದೀರಾ ನೀವು. ಈಗ ದೃಷ್ಟಿ ಬರೋ ಕಣ್ಣಿಗೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್, ದೃಷ್ಟಿ ಬರೋದಿಲ್ಲ ಅನ್ನೋ ಕಣ್ಣಿಗೆ, ಇವಾಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೂ ದೃಷ್ಟಿ ಬರಲ್ಲ ಅಂತ ಹೇಳೋ ಕಣ್ಣಿಗೆ ಕೆಲವೊಂದ್ಸತಿ ಟ್ರಾನ್ಸ್ಪ್ಲಾಂಟು ಮಾಡೋಕ್ಕಾಗೋದಿಲ್ಲ, ತುಂಬ ಕಣ್ಣು ಸ್ಟೆಫಲೋಮಾ ಅಂತ ಹೇಳ್ತೀವಿ, ಇಲ್ಲ ತುಂಬ ಡ್ಯಾಮೇಜ್ ಆಗೋಗಿದ್ದು ಸರ್ಜರಿ ಮಾಡ್ಲಿಕ್ಕೆ ಬರಲ್ಲ ಅನ್ನೋರಿಗೆ ಆ ಕಣ್ಣು ಏನಿದೆ ಕಪ್ಪುಗುಡ್ಡೆ ತೆಗೆದು ಅದನ್ನು ಬಿಳಿಗುಡ್ಡೆದು ಕ್ಲೋಸ್ ಮಾಡಿ ಪ್ರಾಸ್ಥೆಟಿಕ್ ಐಸ್ ಅಂತ ಕೊಡ್ತಾರೆ, ಅದೂ ಇದೆ. ಇನ್ನೊಂದು ಟ್ಯಾಟೂ ಅಂತಲೂ ಮಾಡ್ತೀವಿ ನಾವು, ಕಾರ್ನಿಯಲ್ ಟ್ಯಾಟೂ ಅಂತ ಮಾಡ್ತೀವಿ, ದೃಷ್ಟಿ ಬರದಿರೋರ ಕಣ್ಣಿಗೆ ನೋಡಲಿಕ್ಕೆ ಕಪ್ಪುಗುಡ್ಡೆ ಕಪ್ಪುಗಿದೆ ಅಂತ ದೃಷ್ಟಿ ಬರೋದಿಲ್ಲ. ಸೊ ಇದೆಲ್ಲ ಕಾಸ್ಮೆಟಿಕ್ ಸರ್ಜರಿಗೆ ಬರುತ್ತೆ.
4: ಈಗ ದಾನದ ಬಗ್ಗೆ ಮಾತಾಡ್ಬೇಕು ನಾವು, ಕಣ್ಣಿನ ದಾನ ಅಂದರೆ ಅಷ್ಟು ಸುಲಭ ಅಲ್ಲ ಅಂಥೇಳಿ ಭಾಳ ಹಿಂದೆ ಹೇಳ್ತಿದ್ವಿ. ಆದರೆ ನಂತರದ ದಿನಮಾನಗಳಲ್ಲಿ ಅನೇಕ ದೊಡ್ಡ ವ್ಯಕ್ತಿಗಳು, ಭಾಳ ಹೆಸರಾಂತ ವ್ಯಕ್ತಿಗಳು ದಾನ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ತಂದಂಗೆ ಆಗಿದೆ. ಈಗ ಭಾಳಷ್ಟು ಜನ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತಂದರೆ ನಮ್ಮ ದೃಷ್ಟಿದಾನ ಆಗಲಿ ಬಿಡು ಅಂತಂಥೇಳಿ ಅದಕ್ಕೆ ಒಪ್ಪಿಗೆ ಕೊಡೋರು ಕೂಡ ಆ ಸಂಖ್ಯೆ ಜಾಸ್ತಿ ಆಗಿದೆ. ಹೇಗೆ ಅನಿಸುತ್ತೆ ದೃಷ್ಟಿದಾನದ ಬಗ್ಗೆ ಜನ ಹೇಗೆ ಮುಂದೆ?
5: ಸರ್, ಮುಂಚೆ ಕಾಲದಲ್ಲಿ ಅವ್ರಿಗೆ ಬೇರೆ ರೀತಿ ಮಿತ್ಸ್ ಇತ್ತು, ಮಿತ್ಸ್ ಅಂದರೆ ಮೂಢನಂಬಿಕೆಗಳು ಅಂತ ಹೇಳ್ಬೋದು. ಸೊ ಆ ಕಾರಣಗಳಿಂದ ಮಾಡೋದು ಸ್ವಲ್ಪ ಕಮ್ಮಿ ಇರ್ತಿತ್ತು. ಈಗ ಬರ್ತಾ ಬರ್ತಾ ಅವೇರ್ನೆಸ್ ಬಂದಿದೆ, ಈಗ ಮಿತ್ಸ್ ಎಲ್ಲ ಒಂದೊಂದಾಗಿ ಅವ್ರಿಗೇನು ಕ್ಲಾರಿಟಿ ಸಿಕ್ಕಿದೆ ಈ ಥರ ಇಲ್ಲ ಮಾಡ್ಬೋದು ಅಂತ. ಯಾವಾಗ ಒಬ್ಬರು ಫೇಮಸ್ ಪರ್ಸನ್, ಅವರು ತುಂಬ ಫಾಲೋ ಮಾಡೋ ಪರ್ಸನ್ನು, ಅವರು ಪ್ಲೆಡ್ಜ್ ಮಾಡಿ ಮತ್ತು ಅವ್ರು ಯಾವಾಗ ಮುಂದೆ ಬರ್ತಾರೆ ಅವ್ರನ್ನ ಫಾಲೋ ಮಾಡೋರು ಕಂಪ್ಲೀಟಾಗಿ ಫಾಲೋ ಮಾಡ್ತಾರೆ. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ ಕೂಡಲೇ, ನಾರಾಯಣ ನೇತ್ರಾಲಯದಲ್ಲಿ ಮುಂಚೆ ಪ್ಲೆಜ್ ಮಾಡೋದಕ್ಕಿಂತನೂ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ್ಮೇಲೆ ಬಂದಿರೋ ಪ್ಲೆಜಸ್ಸು, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕಣ್ಣು ನಾವು ಯಾವಾಗ ನಾರಾಯಣ ನೇತ್ರಾಲಯದಲ್ಲಿ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅದಾದಮೇಲೆ ರೆಕಾರ್ಡ್ಕ್ಕಿಂತ ಜಾಸ್ತಿ ಪ್ಲೆಜಸ್ ಆಗಿದೆ. ಸೊ ತುಂಬ ಸಾವಿರಗಟ್ಟೆ ಜನ ಪ್ಲೆಜ್ ಮಾಡಿದಂದ್ರೆ ಅವ್ರು ಅಷ್ಟು ತುಂಬಾನೇ ತುಂಬ ಜನ ಇನ್ಫ್ಲೂಯೆನ್ಸ್ ಆದರು ಸರ್. ಅದಾದ್ಮೇಲೆ
4: ಕುಟುಂಬದ ಸದಸ್ಯರ ಒಂದು ಉದ್ದೇಶನೂ ಒಳಗಿರ್ಬೋದು, ಯಾರಾದರೂ ಅವರಿಗೆ ಮನವರಿಕೆ ಮಾಡಿ ನೀವು ದಾನ ಮಾಡಬಹುದು ಈ ಸಂದರ್ಭದಲ್ಲೂ ಕೂಡ ಅಂತೇಳಿ, ಸತ್ತ ವ್ಯಕ್ತಿಯ ಕಣ್ಣುಗಳನ್ನು ಕೂಡ ದಾನ ಮಾಡಬೇಕು ಅಂಥೇಳಿ ಅಲ್ಲೇ ನಿರ್ಧಾರ
5: ಇದರಲ್ಲಿ ಮೂರು ಭಾಗ ಮಾಡ್ತೀನಿ. ಒಂದು, ಒಬ್ರು ತುಂಬಾ ಇಚ್ಛೆ ಇರುತ್ತೆ ಅವ್ರಿಗೆ, ಅವ್ರು ಮುಂಚಿತವಾಗಿ ಪ್ಲಜ್ ಮಾಡಬಹುದು, ಪ್ಲಜ್ ಮಾಡಿ ಬದುಕಿದ್ದಾಗ ಪ್ಲಜ್ ಮಾಡಿ ಅದಕ್ಕೊಂದು ಸಣ್ಣ ಸರ್ಟಿಫಿಕೇಟ್ ತರ ಕೊಡ್ತಾರೆ, ಅದು ಅವ್ರ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿದ್ರೆ ಅವಾಗ ಅವ್ರ ಫ್ಯಾಮಿಲಿ ಅವರು ಮುಂದೆ ಬರ್ತಾರೆ, ಓಕೆ ಇವ್ರಿಗೆ ಈ ಥರ ಇಚ್ಛೆ ಇತ್ತು ಮಾಡೋಣ ಅಂತ. ಕೆಲವೊಂದ್ಸತಿ ಯಾರು ಪ್ಲೆಜ್ ಮಾಡಿರೋದಿಲ್ಲ, ಬಟ್ ಅವ್ರ ಫ್ಯಾಮಿಲಿಯಲ್ಲೇ ಇನ್ಸ್ಪೈರ್ ಆಗಿ ಅವ್ರೂ ಒಂದು ಅವೇರ್ನೆಸ್ ಇರುತ್ತೆ ಅವ್ರಿಗೆ, ಸೊ ಅವ್ರೂ ಮಾಡ್ಬೋದು. ಇದರಲ್ಲಿ ಏನು ಪ್ಲೆಜ್ ಮಾಡೇ ಇರಬೇಕು ಅಂತ ಏನಿಲ್ಲ, ಯಾರಾದ್ರೂ ಮುಂದೆ ಬರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ದು ಅಕ್ಸೆಪ್ಟೆನ್ಸ್ ಬೇಕಾಗುತ್ತೆ, ಅವರ ಒಪ್ಪಿಗೆ ಕೊಟ್ಕೊಂಡು ಮಾಡಬೇಕು. ಇನ್ನು ಮೂರನೇದು ನೀವು ಹೇಳಿದ್ದು ಎಷ್ಟು ಸುಲಭವಾಗಿದೆ ಅಂತ, ಯಾರಾದರೂ ಮನೆಯಲ್ಲಿ ತೀರೋದಾಗ ಏನಾಗುತ್ತೆ ಅಂದರೆ ನಮ್ಮ ಕಣ್ಣಿಗೆ ಕಬ್ಬುಗುಡೆಗೆ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಆರ್ಗನ್ನು ಒಂದು 4 to 6 hours ಆದಮೇಲೆ ನಾವು ತೊಗೋಬೋದು, ಬಟ್ ತುಂಬ ಲೇಟ್ ಆದರೆ ಅದರದ್ದು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಸೆಲ್ಸ್

0: ಸಾಗಿಸಬಹುದು. ಅಂದ್ರೆ ಒಟ್ಟಾರೆ ನೀವು ಹೇಳೋದು 4-6 ತಾಸಿನ ಒಳಗಡೆ ತಮಗೆ ಬೇಕಾದಂತಹ ಒಂದು ಧಾನ್ಯಕ್ಕೆ ಬೇಕಾಗಿರುವಂತಹ ಅಂಶಗಳನ್ನ ನೀವು ತೆಗಿತೀರಿ. ಲೇಟ್ ಆಗ್ಬಿಟ್ರೆ ಅಲ್ಲಿಂದ ಅಲ್ಲಿಗೆ ನೀವು ಬೇರೆ ಕಡೆ ಅವಶ್ಯಕತೆ ಇರೋರಿಗೆ ಅಲ್ಲಿಂದ ಸಾಗಿಸಬಹುದು, ಲೇಟ್ ಆಗಿ ಸಾಗಿಸಬಹುದಾ?
1: ಹಾ ಸರ್, ನೋಡಿ, ಕಣ್ಣು ತೆಗಿಲಿಕ್ಕೆ ಅಂದ್ರೆ ಒಬ್ರು ತೀರೋದ್ಮೇಲೆ ಅವ್ರ ಮೈಯಿಂದ ಬ್ಲಡ್ ಸಪ್ಲೈ ಹೋಗ್ಬಿಟ್ಟು ಆಕ್ಸಿಜನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಒಂದು 4-6 hours ಆ ಕಣ್ಣು ಅವ್ರ ಮೈಯಲ್ಲಿ ಉಳಿಬಹುದು. ಬಟ್ ನಾವು ಕಣ್ಣು ತೆಗೆದ್ಮೇಲೆ ಎರಡು ರೀತಿ ತೆಗಿತೀವಿ. ಒಂದು ಕಂಪ್ಲೀಟ್ ಐ ಬಾಲ್ ತೆಗಿತೀವಿ, ಈ ನ್ಯೂಕ್ಲಿಯೇಷನ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಬಿಳಿಗುಡೆ ಕಬ್ಬುಗುಡೆನ್ ಮಾತ್ರ ತೆಗಿತೀವಿ. ಇದನ್ನ ನಾವು ಒಂದು ಮಾಯ್ಸ್ ಚೇಂಬರ್ ಅಲ್ಲಿ ಇಡ್ತೀವಿ, ಅದನ್ನ ಫ್ರಿಜ್ ಒಳಗೆ ಕೂಲ್ ಟೆಂಪರೇಚರ್ ಅಲ್ಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿಕೊಂಡು ಐ ಬ್ಯಾಂಕ್ ಬರುತ್ತೆ. ಇದು 24-48 hours ಫ್ರಿಜ್ ಅಲ್ಲಿ ಇಡಬಹುದು. ಎರಡನೇದು ನಮ್ಮಲ್ಲಿ ಪ್ರಿಸರ್ವೇಟಿವ್ ಮೀಡಿಯಮ್ಸ್ ಅಂತ ಇದೆ. ಈಗ ಕಾರ್ನಿಜಾಲ್ ಅಂತ ಬರುತ್ತೆ, ಎಂ ಕೆ ಮೀಡಿಯಾ ಅಂತ ಬರುತ್ತೆ, ಆಪ್ಟಿಜಾಲ್ ಅಂತ ಬರುತ್ತೆ. ಇದರಲ್ಲಿ ಒಂದ್ಸತಿ ಇಟ್ಟಮೇಲೆ ಇದು ನಾವು 2 weeks ಇಡ್ಬೋದು. ಈಗ ಎಂ ಕೆ ಮೀಡಿಯಾ ಅನ್ನೋದು 4 hours ಇಡ್ತೀವಿ ನಾವು, ಇನ್ನೊಂದು ಕಾರ್ನಿಜಾಲ್ ಅನ್ನೋದು 2 weeks ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ಆ ಕಣ್ಣನ್ನ ನಾವು ಯೂಸ್ ಮಾಡಬಹುದು.
0: ಗ್ರಾಮೀಣ ಭಾಗದಲ್ಲಿ ಬಹಳ ದೂರದ ಒಳಗಿನ ಕೆಲವು ಸ್ಥಳಗಳಿಗೆ ಅಲ್ಲಿ ಕಣ್ಣಿನ ಬ್ಯಾಂಕ್ ಅವರು ಹೋಗಿ ತಗೊಂಡ್ ಬರಕ್ ಸಾಧ್ಯನಾ?
1: ಆಗುತ್ತೆ ಸರ್. ನಮ್ಮಲ್ಲಿ ಏನಂದ್ರೆ ಐ ಬ್ಯಾಂಕ್ಸ್ ಸಿಟಿಯಲ್ಲಿದ್ರೆ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಎಲ್ಲ ಕಡೆನೂ ಇರುತ್ತೆ. ಅದು ವಿಲೇಜಸ್ ಅಲ್ಲಿ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು, ಸುಮಾರು ಐ ಕಲೆಕ್ಷನ್ ಸೆಂಟರ್ಸ್ ಇದೆ. ಇಲ್ಲ ಯಾವುದೂ ಇಲ್ಲ ಅಂತಂದ್ರೆ ನಿಯರ್ ಬೈ ಐ ಹಾಸ್ಪಿಟಲ್ಗೆ ಇಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಿ ಹೇಳಿದ್ರು ಅವರು ಕಣ್ಣನ್ನ ತೆಗಿತಾರೆ, ಅವರು ಅಲ್ಲಿಂದ ಐ ಬ್ಯಾಂಕ್ಗೆ
0: ತಲುಪಿಸ್ತಾರೆ, ಅಲ್ಲಿ ತಗೊಂಡು ಹೋಗ್ಬೋದು ಅಂತ. ಈಗ ಆ ರೀತಿ ದೃಷ್ಟಿ ದೋಷ ಇರೋರು ಅರ್ಜಿ ಹಾಕಬೇಕಾಗತ್ತ? ಹೇಗೆ ಅವರು ದಾನವನ್ನು ಪಡಿತಾರೆ?
1: ಯೂಶಲಿ ಏನಾಗುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಾರ ಅವ್ರಿಗೆ ಹೇಳಿದ್ರೆ, ಯಾರಿಗಾದ್ರೂ ಅವೇರ್ನೆಸ್ ಇರೋರು ಹೇಳಿದ್ರೆ ಐ ಬ್ಯಾಂಕ್ಸ್ದು ಫೋನ್ ನಂಬರ್ಸ್ ಆನ್ಲೈನ್ ಅಲ್ಲೇ ಸಿಗುತ್ತೆ ಸರ್. ಸೊ ಅದು ಯಾವುದು ನಿಯರ್ ಬೈ ಐ ಬ್ಯಾಂಕ್ ಇದ್ರೆ ಅವ್ರು ಡೈರೆಕ್ಟ್ ಆಗಿ ಐ ಬ್ಯಾಂಕ್ಗೆ ಕಾಲ್ ಮಾಡ್ಬೋದು. ಇವಾಗ ನೀವು ಹೇಳ್ದಂಗೆ ತುಂಬ ರಿಮೋಟ್ ಪ್ಲೇಸಲ್ಲಿ ಏನಾರ ಇದ್ರೆ ಅಲ್ಲಿ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಇರುತ್ತೆ. ಸೊ ಅವ್ರು ಯೂಶಲಿ ಏನಾಗುತ್ತೆ ಅಂದ್ರೆ ಅವರೇ ಒಬ್ರು ಪರ್ಸನ್ ಹೋಗ್ತಾರೆ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗುತ್ತೋ ಅವ್ರಿಗೆ ಮಾಡಿ ಅವರು ಒಪ್ಪಿಗೆ ಅಂತಂದ್ಮೇಲೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೋತಾರೆ.
0: ಕಲೆಕ್ಟ್ ಮಾಡೋದಾಯ್ತು. ಕಣ್ಣು ದೋಷ ಇರೋರಿಗೆ ಕಣ್ಣು ದಾನ ಓಕೆ, ಅವ್ರು ಹೇಗೆ ಕಣ್ಣು ದಾನವನ್ನು ಪಡಿತಾರೆ ಅಂತ?
1: ಓಕೆ, ಈಗ ಐ ನಮ್ಮಲ್ಲಿ ಏನಂತಂದ್ರೆ ಎಲ್ಲಾನೂ ಫಾಸ್ಟ್ ಆಗಿ ಮಾಡ್ತಾರೆ ಸರ್. ಈಗ ಐ ಒಂದ್ಸತಿ ಕಲೆಕ್ಟ್ ಆದ್ಮೇಲೆ ಅದು ಐ ಬ್ಯಾಂಕ್ಗೆ ಬೇಗ ತಲುಪುತ್ತೆ. ಬೇಗ ತಲುಪಿದ ಕೂಡಲೇ ಅಲ್ಲಿ ನಾವು ಗ್ರೇಡ್ ಮಾಡ್ತೀವಿ, ಬ್ಲಡ್ ಸ್ಯಾಂಪಲ್ ತಗೊಂಡಿರ್ತೀವಿ. ಬ್ಲಡ್ ಸ್ಯಾಂಪಲ್ ಅಲ್ಲಿ ಸಿರೋಲಜಿ ಅಂತ ಕೆಲವೊಂದು ಚೆಕ್ ಮಾಡ್ತೀವಿ. ಅಂದ್ರೆ ಕೆಲವೊಂದ್ಸತಿ HIV ಇದೆಯಾ, HBS ಇದೆಯಾ, ಯಾಕಂದ್ರೆ ನಾವು ಅದನ್ನ ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡಬಾರ್ದು. ಸೊ ಈ ತರ ಸ್ಪ್ರೆಡ್ ಆಗುವಂತ ಕಂಡೀಷನ್ಸ್ ಇಲ್ಲ ಅಂತ ಬ್ಲಡ್ ಟೆಸ್ಟ್ ಅಲ್ಲಿ ಕನ್ಫರ್ಮ್ ಮಾಡಿದ್ಮೇಲೆ ಆಮೇಲೆ ಆ ಕಾರ್ನಿಯನ್ನ ಗ್ರೇಡ್ ಮಾಡ್ತೀವಿ, ಯಾವ ತರ ಗ್ರೇಡ್ ಇದೆ, ಇದನ್ನ ನಾವು ದೃಷ್ಟಿಗೆ ಅಂತ ಯೂಸ್ ಮಾಡ್ಬೋದಾ, ಇಲ್ಲ ಕೆಲವೊಂದ್ಸತಿ ತುಂಬಾ ಅಲ್ಸರ್ ಇರುತ್ತೆ, ಕಣ್ಣು ಹೋಲ್ ಆಗಿರುತ್ತೆ, ಎಮರ್ಜೆನ್ಸಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಕೆಲವೊಂದು ಮಾಡೋದಿರುತ್ತೆ, ಅದಕ್ಕೆ ದೃಷ್ಟಿಗೆ ಗ್ರೇಡ್ ಇಲ್ಲದೇ ಇದ್ರೂ ಸ್ವಲ್ಪ ಗ್ರೇಡ್ ಕಮ್ಮಿ ಇರುವಂಥದ್ದು ನಾವು ಅಲ್ಸರ್ದು ಟ್ರೀಟ್ ಮಾಡಲಿಕ್ಕೆ ಅಂತ TPK ಗ್ರೇಡ್ ಅಂತ ಹೇಳ್ತೀವಿ. ಸೊ ಈ ರೀತಿ ಗ್ರೇಡ್ ಮಾಡಿದ್ಮೇಲೆ ಮತ್ತೆ ಲೆಮೆಲಾರ್ ಸರ್ಜರೀಸ್ ಅಂತ ನಾನು ಏನು ಹೇಳಿದೆ, ಇದು ಯಾವ ಕಣ್ಣಿಗೆ ಯಾವ ಥರ ಸರ್ಜರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಮ್ಮ ಐ ಬ್ಯಾಂಕಲ್ಲಿ ಇದಿರುತ್ತೆ, ವೇಟಿಂಗ್ ಲಿಸ್ಟ್ ಇರುತ್ತೆ, ಯಾರಿಗೆ ಯಾವ ಸರ್ಜರಿ ಇದ್ದಾರೆ ಅಂತ ಒಂದು ವೇಟಿಂಗ್ ಲಿಸ್ಟ್ ಇರುತ್ತೆ. ಅದ್ರ ಪ್ರಕಾರ ಅವ್ರು ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ. ಇಮಿಡಿಯೇಟಾಗಿ ಕಾಲ್ ಮಾಡಿದಾಗ ನೆಕ್ಸ್ಟ್ ಡೇನೆ ಮೋಸ್ಟ್ ಆಫ್ ದ ಟೈಮ್ ಬೆಂಗಳೂರಲ್ಲೇ ಇರೋರಾದ್ರೆ ಬೇಗ ಬರ್ತಾರೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ಸರ್ಜರಿಗೆ ಪೋಸ್ಟ್ ಮಾಡ್ತಾರೆ.
0: ಅಲ್ಲಿ ಆ ಅವಧಿ ನಿಮ್ಗೆ ಗೊತ್ತಿರುತ್ತದೆ, ರೋಗಿ ಬರ್ತಾರೆ, ಬಂದು ದಾನವನ್ನು ಪಡ್ಕೊಂಡು ಹೋಗ್ತಾರೆ, ದೃಷ್ಟಿಯನ್ನು ಪಡಿತಾರೆ.
1: ಐ ಬ್ಯಾಂಕ್ ಲಿಸ್ಟ್ಗೆ ತಗೋತಾರಲ್ಲ, ಅವಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿರ್ತಾರೆ. ನೋಡಿ, ಇದು ಎಲೆಕ್ಟಿವ್ ಸರ್ಜರೀಸ್ ಅಲ್ಲ, ಅಂದ್ರೆ ನಮಗೆ ಬೇಕಿದ್ದಾಗ ಮಾಡ್ಕೊಳ್ಳೋಂತಲ್ಲ, ನಿಮಗೆ ಕಾಲ್ ಬಂದ ಕೂಡಲೇ ಯೂಶಲಿ ನೆಕ್ಸ್ಟ್ ಡೇನೆ ಬರಬೇಕು ಅಂತ ಅದ್ರ ರಿಲೇಟೆಡ್ ಎಲ್ಲ ಮುಂಚೆನೆ ಹೇಳಿರೋದ್ರಿಂದ ಕಾಲ್ ಯಾವಾಗ ಬರುತ್ತೆ ಅವ್ರು ಯೂಶಲಿ ನೆಕ್ಸ್ಟ್ ಡೇ ಎಲ್ಲ ಬರುತ್ತೆ.
0: ಕಾಸ್ಟ್ಲಿನ ಮೇಡಮ್ ಈ ರೀತಿಯಾಗಿ ದೃಷ್ಟಿ ಪಡೆಯೋದು ಅಂದ್ರೆ ಬಹಳ ಅಲ್ವಾ, ಇಡೀ ಜಗತ್ತೇ ಕಾಣುತ್ತೆ ಅಂತಂದ್ಮೇಲೆ ಹೇಗೆ ಇರುತ್ತೆ ಅಂತ?
1: ಸರ್, ಯೂಶಲಿ ಅಫೋರ್ಡಬಲ್ ಚಾರ್ಜಸ್ ಎಲ್ಲ ಇರುತ್ತೆ ಸರ್. ಯಾಕೆ ಅಂತಂದ್ರೆ ಇದು ಫುಲ್ ಥಿಕ್ನೆಸ್ ಒಂದು ಚಾರ್ಜ್ ಆಗುತ್ತೆ, ಲೆಮೆಲಾರ್ ಸರ್ಜರಿ ಸ್ವಲ್ಪ ಚಾರ್ಜಸ್ ಆಗುತ್ತೆ, ಬಟ್ ಎವ್ರಿಥಿಂಗ್ ಇಸ್ ಅಫೋರ್ಡಬಲ್.
0: ದೃಷ್ಟಿ ಬೇಕು ಅಂತಂದ್ರೆ ಎಲ್ಲದಕ್ಕೂ ತಯಾರಿ.
1: ಬಟ್ ಕಣ್ಣಿಗೆ ದಾನ ಮಾಡಿರೋ ಕಣ್ಣಿಗೆ ಚಾರ್ಜ್ ಮಾಡೋದಿಲ್ಲ, ಬಿಕಾಸ್ ಅದನ್ನ ದಾನ ಮಾಡಿರೋದು ಅದು. ಸೊ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ, ಸರ್ಜರಿ ಚಾರ್ಜಸ್ ಇರುತ್ತೆ.
0: ಈಗ ನಡುವೆ ನೀವು ಮಾತಾಡ್ತಾ ಅಕಸ್ಮಾತ್ ಏನಾದರೂ HIV ಇದೆಯಾ ಅಂತ ಅನ್ನೋದನ್ನ ಪರೀಕ್ಷೆ ಮಾಡಿ ನಾವು ನೋಡ್ಬೇಕಾಗತ್ತೆ ಅಂತ ಹೇಳಿದ್ರಿ. ಬೇರೆ ಬೇರೆ ಏನೇನು ಸಮಸ್ಯೆಗಳು ಇದ್ದಾಗ ದಾನ ಪಡಿಲಿಕ್ಕೆ ಆಗಲ್ಲ, ಅಥವಾ ಯಾರ್ಯಾರು ಸುಲಭವಾಗಿ ದಾನ ಮಾಡಬಹುದು ಅದರದ್ದು ಒಂದು?
1: ಎಲ್ಲರೂ ದಾನ ಮಾಡ್ಬೋದು. ಯೂಶಲಿ ಏಜ್ ಬಂದು 2 ಇಯರ್ಸ್ ಮೇಲೆ ಆದರೆ ಆ ಕಣ್ಣು ನಮ್ಮ, ಯಾಕೆಂದರೆ 2 ವರ್ಷದಾದಮೇಲೆ ನಮ್ಮ ಅಡಲ್ಟ್ ಸೈಜ್ ಕಣ್ಣಾಗಿರುತ್ತೆ ಮಗು ಕಣ್ಣು. ಸೊ ಅವ್ರನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಸ್ಟೇಜಲ್ಲಿ ಇರುತ್ತೆ ಆ ಕಣ್ಣು. ಸೊ

0: ಸರ್ಜರಿ ಮಾಡಬೇಕು ಅಂದರೆ 2 ವರ್ಷ ಮೇಲೆ ಆಗಿರಬೇಕು. ಮತ್ತು ವಯಸ್ಸಾಗಿರೋರು ಯಾರಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸರ್. ಈಗ ಡಯಾಬಿಟಿಕ್ ಇದ್ರು, ಹೈಪರ್ ಟೆನ್ಷನ್ ಇದ್ರೂ, ಏನೇ ತೊಂದರೆಗಳಿದ್ರೂ, ಇಲ್ಲ ಕೆಟ್ರಾಕ್ಟ್ ಸರ್ಜರಿ ಆಗಿದ್ರೂ ಮಾಡ್ಬೋದು, ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಬಟ್ ಇದು HIV HPS AG ಅಂತ ಏನು ಹೇಳಿದೆ, ಇದು ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ನಾವು ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡ್ತೀವಿ ಸ್ಪ್ರೆಡ್ ಮಾಡೋದ್ರಿಂದ. ಸೊ ಇಂಥವ್ರದ್ದು ನಾವು ಯೂಶಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ. ಮಾಡ್ಬೋದು ಸರ್, ಗ್ಲಾಸ್ ಹಾಕಿದ್ರೆ ಮಾಡ್ಬೋದು, ಡಯಾಬಿಟಿಕ್ ಇದ್ರೆ, ಹೈಪರ್ ಟೆನ್ಷನ್ ಇದ್ರೆ, ಕೆಟ್ರಾಕ್ಟ್ ಸರ್ಜರಿ ಆಗಿರುತ್ತೆ, ಯಾರಾದ್ರೂ ಮಾಡ್ಬೋದು ಸರ್.
1: ಹೀಗೆ ಕಣ್ಣಿನ ದೃಷ್ಟಿನಲ್ಲಿ ನಾವು ಸಾಕಷ್ಟು ಅನೇಕ ಮಾಹಿತಿಗಳನ್ನು ಪಡ್ಕೊಂಡು ನಾವು ಮುಂದುವರೆದ್ರೆ ಯಾವುದನ್ನು ಪ್ರಯತ್ನ ಮಾಡಿ ನಾವು ದೃಷ್ಟಿ ಪಡಿಬೇಕಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತೀವೋ ಅದು ಸಿಗುತ್ತೆ. ಯಾಕಂದರೆ ಇವತ್ತು ಇಂಥದ್ದು ಚಿಕಿತ್ಸೆ ಇಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿ ದಿನ ಹೊಸ ಹೊಸ ಬೆಳವಣಿಗೆಗಳಾಗ್ತಾ ಇವೆ. ಒಂದು ಕಾಲದಲ್ಲಿ ಮೊದಲು ಎಷ್ಟೋ ಶಸ್ತ್ರಚಿಕಿತ್ಸೆಗಳಾಗ್ತಾ ಇದ್ವು ನಾವು ನೋಡ್ತಿದ್ವಿ, ಕಣ್ಣಿನ ಪೊರೆ ಚಿಕಿತ್ಸೆ ಅಂದರೆ ಭಾರಿ ಸರಳ ಅಂತ ನಾವು ರೀತಿಯಲ್ಲಿ, ಈಗ ಇನ್ನೂ ಸರಳ ಆಗಿದೆ ಅಂತ ಹೇಳ್ಬೋದು ನಾವೀಗ.
0: ಹೌದು ಸರ್,
1: ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ತೀವಿ. ಅಂಥವರು ಮುಂದೆ ಬಂದು ಈ ರೀತಿ ದೃಷ್ಟಿದಾನ ಭಾಳ ದೊಡ್ಡ ದಾನ ಅಂತನ್ನುವಂಥ ವಿಷಯವನ್ನು ಹೇಳ್ತಾ ಅವರು ಕೂಡ ದಾನ ಮಾಡಿರೋದ್ರಿಂದ ಅವರನ್ನು ನಾವು ಅನುಸರಿಸಿ ತುಂಬ ಜನನೂ ಮುಂದೆ ಬರ್ತಾ ಇದ್ದೀವಿ. ಇನ್ನೂ ಭಾಳಷ್ಟು ಮುಂದೆ ಬರಬೇಕಾಗಿದೆ. ಇಂತಹ ಒಂದು ನೇತ್ರದಾನದ ಪಾಕ್ಷಿಕವನ್ನು ನಾವೇನು ಆಚರಣೆ ಮಾಡ್ತಿದ್ದೀವಿ, ಇಂಥ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚಿನ ಅರಿವು ಸಿಗಬೇಕು. ತಾವು ಈ ಕಾರ್ಯಕ್ರಮದ ಮೂಲಕವಾಗಿ ಭಾಳಷ್ಟು ವಿಷಯಗಳನ್ನು ಹೇಳಿದಿರಿ. ನಮ್ಮ ಎಲ್ಲ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನೇತ್ರದಾನದ ಮಹತ್ವ ಕುರಿತಾಗಿ ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದೀಗ ಒಂದು ಭಾವಗೀತೆ ರಾಜ್ಕುಮಾರ್ ಭಾರತಿ ಮತ್ತು KS ಸುರೇಖ ಅವರ ಸ್ವರದಲ್ಲಿ, KS ನಿಸಾರ್ ಅಹಮದ್ ಅವರ ರಚನೆಯಿದು.

0: ಭಾವಗೀತೆಯನ್ನ ಕೇಳಿದ್ರಿ. ಸಮಯ ಇದೀಗ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ.
2: ನೀರು ಮನುಷ್ಯನ ಬದುಕಿನ ಮೂಲ ಆಧಾರ, ಜೀವಜಲ ಕೂಡ. ಕೃಷಿ ಕೈಗಾರಿಕೆಗೆ ನಿತ್ಯ ದೈನಂದಿನ ನಮ್ಮ ಎಲ್ಲ ಅಗತ್ಯಕ್ಕೂ ನೀರು ಬೇಕೇ ಬೇಕು. ಆದರೆ ಮಳೆಯ ಪ್ರಮಾಣದಲ್ಲಿ ಕುಸಿತ, ಹೆಚ್ಚುತ್ತಿರುವ ನೀರಿನ ಬೇಡಿಕೆ ಮತ್ತು ಭೂಗರ್ಭ ಜಲದ ಅತಿಯಾದ ಬಳಕೆಯಿಂದ ಇಂದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದಕ್ಕೆ ಪೂರಕವಾಗಿ ಭೂಮಿಯೊಳಗಿಂದ ಪಡೆದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಭೂಮಿಗೆ ಮರುಪೂರಣ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಅಟಲ್ ಭೂಜಲ್ ಯೋಜನೆ ರೂಪಿಸಿದೆ. ಈ ಯೋಜನೆಯನ್ನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನಿಮಿತ್ತ 2019 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರಂಭಿಸಿದರು. ಯೋಜನೆಯು 2020ರಲ್ಲಿ ಅನುಷ್ಠಾನಗೊಂಡಿತು. ಇದು ಕೇಂದ್ರ ವಲಯದ ಮತ್ತು ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಯಾಗಿದೆ. ನೀರಿನ ಕೊರತೆ ಮತ್ತು ಅಂತರ್ಜಲದ ಮಟ್ಟ ವೇಗವಾಗಿ ಕುಸಿಯುತ್ತಿರುವ ಕಾರಣ ಅಂಥ ಪ್ರದೇಶಗಳಲ್ಲಿ ಆ ಊರಿನ ಸಮುದಾಯ ಸಹಭಾಗಿತ್ವದ ಮೂಲಕ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಮಾಡುವುದೇ ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಕೇಂದ್ರ ಸರ್ಕಾರವು ಮೊದಲು ಅಂತರ್ಜಲ ಹೆಚ್ಚು ಬಳಕೆಯಾದಂತಹ ದೇಶದ 7 ರಾಜ್ಯಗಳನ್ನು ಗುರುತಿಸಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿತ್ತು. ಇದಕ್ಕಾಗಿ 2020ರಿಂದ 2025ರವರೆಗೆ 5 ವರ್ಷಗಳ ಅವಧಿಗೆ ಸರ್ಕಾರವು ಒಟ್ಟು 6,000 ಕೋಟಿ ರೂಪಾಯಿಗಳ ಅನುದಾನ ನೀಡಿತ್ತು. 7 ರಾಜ್ಯಗಳ 80 ಜಿಲ್ಲೆಗಳ ಅಂತರ್ಜಲ ಕಡಿಮೆ ಇರುವ 8,203 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯಡಿ ಸಾವಿರಾರು ನೀರು ಸಂರಕ್ಷಣೆ ಮತ್ತು ನೀರು ಮರುಪೂರಣ ಕಾಮಗಾರಿಗಳು ಕೂಡ ನಡೆದಿವೆ. ನಂತರ ಯೋಜನೆಯ ನ್ಯಾಷನಲ್ ಲೆವೆಲ್ ಸ್ಟಿರಿಂಗ್ ಕಮಿಟಿಯು 2025ರಲ್ಲಿ ನಡೆಸಿದ ಸಭೆಯಲ್ಲಿ ಮತ್ತೆ 2 ವರ್ಷದ ಅವಧಿ ವಿಸ್ತರಣೆಗೆ ನಿರ್ಧರಿಸಿತು. ಭೌಗೋಳಿಕವಾಗಿ ನೀರಿನ ಮಟ್ಟ ಕಡಿಮೆ ಇರುವ ಹೆಚ್ಚಿನ 5 ರಾಜ್ಯಗಳನ್ನು ಗುರುತಿಸಿತು. 2025ರಿಂದ 2027ರ ಈ 2 ವರ್ಷಗಳ ಹೆಚ್ಚಿನ ಅವಧಿಗೆ ಹೊಸದಾಗಿ ಆಂಧ್ರಪ್ರದೇಶ, ಬಿಹಾರ್, ಪಂಜಾಬ್, ತಮಿಳುನಾಡು, ತೆಲಂಗಾಣ ಈ 5 ರಾಜ್ಯಗಳಿಗೆ ವಿಸ್ತರಿಸುವ ಪ್ರಸ್ತಾವನೆ ಕೂಡ ಮಾಡಲಾಗಿತ್ತು. ಅಂದರೆ ಒಟ್ಟು 12 ರಾಜ್ಯಗಳಿಗೆ ಅಟಲ್ ಭೂಜಲ್ ಯೋಜನೆ ವಿಸ್ತರಿಸುವ ಉದ್ದೇಶದಿಂದ 5 ರಾಜ್ಯಗಳು ಸೇರಿ 8,200 ಕೋಟಿ ಬಜೆಟ್ ನಿಗದಿಗೊಳಿಸಲಾಗಿತ್ತು. ಆದರೆ ಕೇಂದ್ರ ಸಚಿವ ಸಂಪುಟದ ಅಂತಿಮ ಅನುಮೋದನೆ ಸಿಗುವುದು ಬಾಕಿ ಇದೆ. ಪಂಜಾಬ್ ಮಾತ್ರ ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು, ಇನ್ನು 4 ರಾಜ್ಯಗಳು ಒಪ್ಪಿಗೆ ಸೂಚಿಸಿದ ನಂತರ 2ನೇ ಹಂತದ ಅಟಲ್ ಭೂಜಲ್ ಯೋಜನೆಯು 2.0 ಅಧಿಕೃತವಾಗಿ ಶುರುವಾಗಲಿದೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ವಿಶೇಷತೆ ಏನೆಂದರೆ, ಇದು ಕೇವಲ ಸರ್ಕಾರದಿಂದ ಹಣ ಅಥವಾ ನೀರು ಒದಗಿಸುವ ಯೋಜನೆಯಲ್ಲ. ಜನರಲ್ಲಿ ಜಾಗೃತಿ ಮೂಡಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಮುದಾಯವೇ ಮುಂದಾಗಬೇಕಾಗಿರುವ ಹೊಣೆಗಾರಿಕೆಯನ್ನು ತಿಳಿಸುವ ಮಹತ್ವದ ಯೋಜನೆಯಾಗಿದೆ. ಭೂಗರ್ಭ ಜಲದ ಕುಸಿತವನ್ನು ತಡೆಯುವುದು, ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಮರುಪೂರಣ ಹೆಚ್ಚಿಸುವುದು, ರೈತರು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುವುದನ್ನು ಕಡಿಮೆ ಮಾಡುವುದು, ನೀರಿನ ಮಿತವ್ಯಯ ಬಳಕೆಗೆ ಉತ್ತೇಜಿಸುವುದು, ಜಲಭದ್ರತಾ ಯೋಜನೆ ರೂಪಿಸುವುದು, ನೀರಿನ ಲಭ್ಯತೆಗೆ ಅನುಗುಣವಾಗಿ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ತರಲು ಪ್ರೇರಣೆ ನೀಡುವುದು ಈ ಯೋಜನೆಯ ಮುಖ್ಯ ಧ್ಯೇಯವಾಗಿದೆ. ನೀರಿನ ಕೊರತೆಯಾದ ತಕ್ಷಣ ಕೇವಲ ಹೆಚ್ಚು ಹೆಚ್ಚು ಬೋರ್ವೆಲ್ ಕೊರೆದು ನೀರು ಹುಡುಕುವುದು ಪರ್ಯಾಯವಲ್ಲ. ಇರುವ ನೀರನ್ನು ಹೇಗೆ ಸಂರಕ್ಷಿಸುವುದು ಮತ್ತು ನೀರಿನ ಬಳಕೆಯನ್ನು ನಿಯಂತ್ರಿಸುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಮೊದಲನೆಯದಾಗಿ ಗ್ರಾಮದ ನೀರಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ನೀರಿನ ಬಜೆಟ್ ರೂಪಿಸಲಾಗುತ್ತದೆ. ಭೂಮಿಯಲ್ಲಿ ಎಷ್ಟು ನೀರಿದೆ, ಹಾಗೆ ಎಷ್ಟು ನೀರು ಬಳಸುತ್ತಿದ್ದೇವೆ, ಬಳಸಿದ ಮೇಲೆ ಎಷ್ಟು ನೀರು ಮತ್ತೆ ಭೂಮಿಗೆ ಸೇರಿಸಬಹುದು ಎಂಬುದನ್ನು ಲೆಕ್ಕ ಹಾಕಿ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದನ್ನು ಈ ಯೋಜನೆಯು ತಿಳಿಸುತ್ತದೆ. ನಾವು ಮನೆಯ ಆದಾಯ ಖರ್ಚಿನ ಲೆಕ್ಕ ಇಡುವಂತೆ ಗ್ರಾಮವೂ ಕೂಡ ತನ್ನ ನೀರಿನ ಲೆಕ್ಕ ಇಡಲೇಬೇಕು. 1 ವರ್ಷದಲ್ಲಿ ಗ್ರಾಮಕ್ಕೆ ಎಷ್ಟು ಮಳೆ ನೀರು ಲಭ್ಯವಾಗುತ್ತದೆ, ಕೃಷಿಗೆ ಎಷ್ಟು, ಕುಡಿಯಲು, ಗೃಹ ಬಳಕೆ ಮತ್ತು ಇತರ ಬಳಕೆಗೆ ಎಷ್ಟು ನೀರು ಬೇಕು, ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ನೀರನ್ನು ಹೇಗೆ ಹೇಗೆ ಬಳಸಬೇಕು ಎಂಬುದನ್ನು ಗ್ರಾಮಸ್ಥರು ಚರ್ಚಿಸಿ ಯೋಜನೆ ರೂಪಿಸುವುದೇ ನೀರಿನ ಬಜೆಟ್ ಎನ್ನುತ್ತಾರೆ. ಬೋರ್ವೆಲ್ಗಳಿಂದ ಎಷ್ಟು ನೀರು ತೆಗೆಯಲಾಗುತ್ತಿದೆ, ನೀರಿನ ಮಟ್ಟ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆಯೇ ಅಥವಾ ಕುಸಿಯುತ್ತಿದೆಯೋ, ಈಗೆಲ್ಲ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಲಾಗುತ್ತದೆ. ಇದಕ್ಕಾಗಿ ಮಳೆ ಮಾಪಕಗಳು, ನೀರಿನ ಮಟ್ಟ ಅಳೆಯುವ ಸಾಧನಗಳು, ನೀರಿನ ಹರಿವು ಅಳೆಯುವ ಮೀಟರ್ಗಳು ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಹೀಗೆ ನೀರಿನ ಬಜೆಟ್ ಆಧರಿಸಿ ಗ್ರಾಮಕ್ಕೆ ಅಂದರೆ ಸಮುದಾಯದ ಸಹಭಾಗಿತ್ವದ ಜಲಭದ್ರತಾ ಯೋಜನೆ ರೂಪಿಸಲಾಗುತ್ತದೆ. ಇಲ್ಲಿ ಯಾವ ಕೆರೆಯನ್ನು ಪುನರುಜ್ಜೀವನಗೊಳಿಸಬೇಕು, ಎಲ್ಲಿ ಮಳೆ ನೀರು ಸಂಗ್ರಹಿಸಬೇಕು, ಎಲ್ಲಿ ನೀರು ಭೂಮಿಗೆ ಇಂಗುವಂತೆ ಮಾಡಬೇಕು, ಕೃಷಿಯಲ್ಲಿ ನೀರಿನ ಬಳಕೆಯನ್ನು ಹೇಗೆ ಕಡಿಮೆ ಮಾಡಬೇಕು, ಯಾವ ಬೆಳೆಗಳಿಗೆ ಆದ್ಯತೆ ನೀಡಬೇಕು, ಇಂತಹ ಪ್ರಶ್ನೆಗಳಿಗೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ಈ ಅಟಲ್ ಭೂಜಲ್ ಯೋಜನೆಯು ಇಲ್ಲಿ ಹೇಗೆ ಕಾರ್ಯ ರೂಪುಗೊಳ್ಳುವುದು ಎಂದರೆ, ಮಳೆ ನೀರನ್ನು ಭೂಮಿಗೆ ಮರಳಿ ಸೇರಿಸುವುದು, ಆ ನೀರು ವೇಗವಾಗಿ ಹರಿದು ಹೋಗದೆ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು, ಇದಕ್ಕಾಗಿ ಕೆರೆಕಟ್ಟೆ ಸುಧಾರಣೆ, ಚೆಕ್ ಡ್ಯಾಂ, ಮಳೆ ನೀರು ಸಂಗ್ರಹಣೆ ಮತ್ತು ಕೃತಕ ಭೂಗರ್ಭ ಜಲ ಮರುಪೂರಣದಂತಹ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಈಗಾಗಲೇ ಈ ಯೋಜನೆಯಡಿ ಸುಮಾರು 81,000 ನೀರು ಸಂರಕ್ಷಣೆ ಮತ್ತು ಭೂಗರ್ಭ ಜಲ ಮರುಪೂರಣ ಕಾಮಗಾರಿ ನಡೆದಿರುವ ಬಗ್ಗೆ ಕೇಂದ್ರ ಸರ್ಕಾರವು ವರದಿ ಮಾಡಿದೆ. ಈ ಯೋಜನೆಯಲ್ಲಿ ರೈತರ ಪಾತ್ರ ಬಹಳ ಪ್ರಮುಖವಾಗಿದೆ. ಕೃಷಿಯಲ್ಲೇ ಅಂತರ್ಜಲದ ದೊಡ್ಡ ಪ್ರಮಾಣದ ಬಳಕೆಯಾಗುವುದರಿಂದ ಬೆಳೆ ಪದ್ಧತಿ ಬದಲಾವಣೆ, ನೀರಿನ ಸಂರಕ್ಷಣೆ ಮತ್ತು ಸಮರ್ಥ ಬಳಕೆಗೆ ರೈತರ ಸಹಕಾರ ಅತ್ಯಗತ್ಯವಾಗಿದೆ. ಹನಿ ನೀರಾವರಿ, ತುಂತುರು ನೀರಾವರಿ, ನೀರು ಉಳಿಸುವ ಕೃಷಿ ಪದ್ಧತಿಗಳು, ಸೂಕ್ಷ್ಮ ಬೆಳೆ ಆಯ್ಕೆ ಮತ್ತು ಅಗತ್ಯವಿರುವಷ್ಟು ಮಾತ್ರ ನೀರಾವರಿ ಮಾಡುವಂತಹ ಕ್ರಮಗಳಿಗೆ ಮುಂದಾಗಲೇಬೇಕಿದೆ. ಮಳೆ ನೀರು ಮರುಪೂರಣದಲ್ಲಿ ರೈತರು ನೇರವಾಗಿ ಭಾಗವಹಿಸುತ್ತಾರೆ. ಕಡಿಮೆ ನೀರಿನ ಉತ್ತಮ ಬೆಳೆ ಎಂಬ ದಿಕ್ಕಿಗೆ ಸಾಗುವುದು ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಬಜೆಟ್ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕಾರ್ಯಕ್ಷಮತೆ ಆಧಾರಿತ ಧನ ಸಹಾಯ ಎಂದರೆ ಚೆನ್ನಾಗಿ ಕೆಲಸ ಮಾಡಿದ ರಾಜ್ಯಗಳಿಗೆ ಹೆಚ್ಚು ಹಣ ನೀಡುವ ಯೋಜನೆ ಕೂಡ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಯಾರೆಲ್ಲ ಕೆಲಸ ಮಾಡುತ್ತಾರೆ ಎಂದರೆ, ಈ ಯೋಜನೆ ಸರ್ಕಾರದ ಒಂದು ಇಲಾಖೆಯ ಕೆಲಸ ಮಾತ್ರವಲ್ಲ. ಭಾರತ ಸರ್ಕಾರ, ಜಲಶಕ್ತಿ ಸಚಿವಾಲಯ, ಜಲಸಂಪನ್ಮೂಲ, ನದಿ ವಿಕಾಸ ಮತ್ತು ಗಂಗಾ ಸಂರಕ್ಷಣಾ ಇಲಾಖೆಯು ಜಾರಿಗೊಳಿಸಿದ್ದು ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ರಾಜ್ಯ ಸರ್ಕಾರಗಳಿಗೆ ನೆರವಾಗಿದೆ. ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯು ಜನರ ಸಹಭಾಗಿತ್ವ ಹೆಚ್ಚಿಸುವ ಹೊಣೆಗಾರಿಕೆ ನಿಭಾಯಿಸುತ್ತದೆ. ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಇಲಾಖೆಗಳು ಗ್ರಾಮ ಪಂಚಾಯಿತಿಗಳಿಗೆ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ನೆರವು ನೀಡಿ ಯೋಜನೆ ಅನುಷ್ಠಾನಕ್ಕೆ ಸಹಕರಿಸುತ್ತವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಸೇರಿ ನೀರಿನ ಬಜೆಟ್ ಮತ್ತು ಜಲಭದ್ರತಾ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ಸಹಕರಿಸುತ್ತಾರೆ. ಇದರ ಜೊತೆಗೆ ವಿವಿಧ ಇಲಾಖೆಗಳು, ರೈತರು, ರೈತ ಮಹಿಳೆಯರು, ಗ್ರಾಮಸ್ಥರು, ಸ್ಥಳೀಯ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಯುವ ಜನತೆ ಭಾಗವಹಿಸಿ ಒಟ್ಟಾಗಿ ಕೆಲಸ ಮಾಡುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಆಶಯವಾಗಿದೆ. ಇನ್ನು 2026 ಜನವರಿಯಲ್ಲಿ ಕೇಂದ್ರ ಸರ್ಕಾರ ಪ್ರಕಟಿಸಿದ ಮಾಹಿತಿಯ ಪ್ರಕಾರ 7 ರಾಜ್ಯಗಳಲ್ಲಿ ಭೂಗರ್ಭ ಜಲ ಕುಸಿತದ ದರದಲ್ಲಿ ಸುಧಾರಣೆ ಕಂಡುಬಂದಿದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ ಮತ್ತು 1,199 ಗ್ರಾಮ ಪಂಚಾಯಿತಿಗಳು ಯೋಜನೆಯ ವ್ಯಾಪ್ತಿಗೊಳಪಟ್ಟಿದ್ದು ಇಲ್ಲಿಯೂ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ನೀರು ಪ್ರಕೃತಿಯ ಕೊಡುಗೆ, ಆದರೆ ಅದರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಮಳೆ ಕಡಿಮೆಯಾದಾಗ ಮಾತ್ರ ನೀರಿನ ಮಹತ್ವ ನೆನಪಾಗಬಾರದು. ಮಳೆ ಬಂದಾಗಲೇ ನೀರನ್ನು ಹಿಡಿದು ಉಳಿಸಿ ಭೂಮಿಗೆ ಇಂಗಿಸಿ ಅಗತ್ಯಕ್ಕೆ ತಕ್ಕಂತೆ ಬಳಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ನಮ್ಮ ಗ್ರಾಮದ ನೀರನ್ನು ಉಳಿಸುವ ಕೆಲಸ ನಮ್ಮದು, ಸರ್ಕಾರದ ಕೆಲಸ ಮಾತ್ರವಲ್ಲ. ರೈತರು, ಮಹಿಳೆಯರು, ಯುವಕರು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬರೂ ಇದರಲ್ಲಿ ಪಾಲುದಾರರು ಆಗಲೇಬೇಕು. ಭೂಮಿಯೊಳಗಿನ ನೀರನ್ನು ಕೇವಲ ತೆಗೆದುಕೊಳ್ಳುವುದು ನಮ್ಮ ಹಕ್ಕಲ್ಲ, ಅದನ್ನು ಮತ್ತೆ ಭೂಮಿಗೆ ಸೇರಿಸಿ ನೀರನ್ನು ಬಳಸುವ ಮೊದಲು ಅದರ ಲೆಕ್ಕ ತಿಳಿಯುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಇಂದು ಉಳಿಸಿದ ಒಂದು ಹನಿ ನೀರು ನಾಳೆಯ ಒಂದು ಬದುಕನ್ನು ಉಳಿಸಬಹುದು. ಇದೇ ಅಟಲ್ ಭೂಜಲ ಯೋಜನೆಯ ಆಶಯವಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
4: ಮನ್ ಕಿ ಬಾತ್,
5: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್.
3: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
4: ಮನ್ ಕಿ ಬಾತ್
3: ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
4: ಮನ್ ಕಿ ಬಾತ್
3: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
5: ಮನ್ ಕಿ ಬಾತ್
3: ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
5: ಮನ್ ಕಿ ಬಾತ್.
0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವೇಷ್ಯಾಧಾರಿತ ಚರ್ಚೆ. ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಟೆಸ್ಟ್ ಕ್ರಿಕೆಟ್ ಭಾರತದ ವಿರುದ್ಧ ಫಾಲೋ ಆನ್ ಬಳಿಕ 2nd innings ಮುಂದುವರೆಸಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವ ಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಮತ್ತು ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶವನ್ನು ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈಭಾರತ್ ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ಜರುಗಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಮತ್ತು ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು ಉಭಯ ದೇಶಗಳ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಆಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಕೆನಡಾಕ್ಕೆ ಭೇಟಿ ನೀಡಿರುವ ಅವರು ಟೊರೊಂಟೋದಲ್ಲಿ ಭಾರತೀಯ ಮೂಲದ ಉದ್ಯಮಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ವೈವಿಧ್ಯಮಯ ಬಲದಿಂದ ಎರಡೂ ದೇಶಗಳ ಸಂಬಂಧವು ಗಮನಾರ್ಹವಾಗಿ ವೃದ್ಧಿಸಿದೆ ಎಂದ ಅವರು 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $70 billion ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಯುಪಿಐ ಮತ್ತು ಗಿಫ್ಟ್ ಸಿಟಿ ಮೂಲಕ ಕೆನಡಾದ ಬ್ಯಾಂಕುಗಳು ಮತ್ತು ಹೂಡಿಕೆದಾರರಿಗೆ ಬೃಹತ್ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಮತ್ತು ಪ್ರಾದೇಶಿಕ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಉಂಟಾಗುತ್ತಿರುವಂತಹ ಮಾನವೀಯ ಬಿಕ್ಕಟ್ಟುಗಳನ್ನು ನಿಯಂತ್ರಿಸುವುದು ಮತ್ತು ಆಹಾರ ಭದ್ರತೆಯನ್ನು ಕಾಯ್ದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಬೇಕು ಎಂದು ಭಾರತ ಪ್ರತಿಪಾದಿಸಿದೆ.

0: ಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ನಡೆದ ಫುಡ್ ಅಂಡರ್ ಫೈರ್ ವಿಷಯಾಧಾರಿತ ಬಹಿರಂಗ ಚರ್ಚೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಸುರಕ್ಷಿತ, ಶೀಘ್ರ ಮತ್ತು ತಡೆರಹಿತ ಮಾನವೀಯ ನೆರವು ತಲುಪಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಭದ್ರತಾ ಮಂಡಳಿಯು ವಿಧಿಸುವ ನಿರ್ಬಂಧಗಳು ಅಥವಾ ಕೈಗೊಳ್ಳುವ ಕ್ರಮಗಳು ಮಾನವೀಯ ನೆರವು ಹಾಗೂ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಇಂಧನ ಮಾರುಕಟ್ಟೆ, ರಸಗೊಬ್ಬರ ಪೂರೈಕೆ, ಕಡಲ ಸಾರಿಗೆ ಮತ್ತು ಕೃಷಿ ವ್ಯಾಪಾರದಲ್ಲಾಗುವಂತಹ ಅಡೆತಡೆಗಳು ಜಗತ್ತಿನಾದ್ಯಂತ ಆಹಾರ ಭದ್ರತೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಎಂದು ಭಾರತೀಯ ರಾಯಭಾರಿ ತಿಳಿಸಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವಾದ ಇಂದು ಅವರ ಸ್ಮರಣಾರ್ಥ ಆಚರಣೆ ಮಾಡಲಾಗುವಂತಹ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ದೇಶದಾದ್ಯಂತ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿ ಅವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್, ಮೆಹ್ವಿಲ್ ಮತ್ತು ಸೀತಾರ್ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಈ ಹಬ್ಬ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು ಅವರ ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಬ್ಬ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂತಸವನ್ನು ನೆಲೆಸುವಂತೆ ಮಾಡಲಿ ಎಂದು ಹೇಳಿದ್ದಾರೆ. ವಿಶ್ವದಾದ್ಯಂತ ನೆಲೆಸಿರುವ ಕೇರಳ ಮೂಲದ ಜನರು ಇಂದು ಮಹಾರಾಜ ಮಹಾಬಲಿಯನ್ನು ಭಕ್ತಿಯಿಂದ ಸ್ವಾಗತಿಸುವಂತಹ ತಿರು ಓಣಂ ಹಬ್ಬವನ್ನು ಅತ್ಯಂತ ಸೌಹಾರ್ದತೆ ಮತ್ತು ವೈಭವದಿಂದ ಆಚರಣೆ ಮಾಡುತ್ತಿದ್ದಾರೆ. ಮನೆಗಳ ಮುಂದೆ ವರ್ಣರಂಜಿತವಾಗಿ ಬಿಡಿಸಲಾದಂತಹ ಸಾಂಪ್ರದಾಯಿಕ ಹೂವಿನ ಹಾಸು ಓಣ ಪೂಕಳಂನೊಂದಿಗೆ ಇಂದಿನ ಹಬ್ಬದ ಆಚರಣೆಗಳು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿವೆ. ಕೇರಳಂನ ಕೊಯ್ಲು ಹಬ್ಬವಾದ ಓಣಂ ಅನ್ನು ಜಾತಿ, ಮತ ಮತ್ತು ಧರ್ಮದ ಗಡಿಗಳನ್ನು ಮೀರಿ ಪ್ರತಿಯೊಬ್ಬರೂ ಒಂದಾಗಿ ಆಚರಣೆ ಮಾಡುತ್ತಾರೆ. ಹಬ್ಬದ ನಿಮಿತ್ತ ಪ್ರಸಿದ್ಧ ಶಬರಿಮಲೆ, ಅರನ್ಮುಲ ಮತ್ತು ಗುರುವಾಯೂರು ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿದ್ದು ಮಳೆಯ ನಡುವೆಯೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಸಸ್ಯಹಾರಿ ಭೋಜನ ಓಣ ಸದ್ಯ ಈ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಇದರ ಜೊತೆಗೆ ಇಂದು ಮಧ್ಯಾಹ್ನದಿಂದ ರಾಜ್ಯದಾದ್ಯಂತ ಅಧಿಕೃತ ಆಚರಣೆಗಳು ಸೇರಿದಂತೆ ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಂಪ್ರದಾಯಿಕ ಕ್ರೀಡಾಕೂಟಗಳು ಆಯೋಜನೆಗೊಂಡಿವೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ತಿರು ಓಣಂ ಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣದ ರಾಜ್ಯವಾದ ಕೇರಳದ ಹೆಸರನ್ನು ಕೇರಳಂ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿ ಕೇಂದ್ರ ಗೃಹ ಸಚಿವಾಲಯವು ಅಧಿಸೂಚನೆ ಹೊರಡಿಸಿದ್ದು, ಈ ಹೊಸ ಹೆಸರು ನಿನ್ನೆಯಿಂದ ಜಾರಿಗೆ ಬಂದಿದೆ. ಕಳೆದ ಆಗಸ್ಟ್ 11 ಲೋಕಸಭೆಯಲ್ಲಿ ಹಾಗೂ ಮಾರನೇ ದಿನ ರಾಜ್ಯಸಭೆಯಲ್ಲಿ ಕೇರಳ ಹೆಸರು ಬದಲಾವಣೆ ವಿಧೇಯಕಕ್ಕೆ ಕಾಯ್ದೆಯಾಗಿ ಮಂಜೂರಾತಿ ಸಿಕ್ಕಿತ್ತು. ಈ ತಿಂಗಳ ಆರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ವಿಧೇಯಕಕ್ಕೆ ತಮ್ಮ ಒಪ್ಪಿಗೆ ಸೂಚಿಸುವ ಮೂಲಕ ಶಾಸನಕ್ಕೆ ಅಂತಿಮ ಅನುಮೋದನೆ ನೀಡಿದ್ದರು. ಇದರ ಬೆನ್ನಲ್ಲೇ ಗೃಹ ಸಚಿವಾಲಯವು ಅಧಿಕೃತ ಆದೇಶ ಹೊರಡಿಸಿದ್ದು, ರಾಜ್ಯದ ಅಧಿಕೃತ ಹೆಸರು ಇನ್ಮುಂದೆ ಕೇರಳಂ ಎಂದು ಬದಲಾಗಿದೆ. ಮೀನುಗಾರಿಕೆ ಕ್ಷೇತ್ರ ಮತ್ತು ಕಡಲ ಆರ್ಥಿಕತೆ ಎರಡೂ ದೇಶಗಳ ಆರ್ಥಿಕ ಪ್ರಗತಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ನಿರ್ಣಾಯಕ ಸ್ತಂಭಗಳಾಗಿವೆ ಎಂದು ಭಾರತ ಮತ್ತು ಸೆಷೆಲ್ಸ್ ಗುರುತಿಸಿವೆ. ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಸದೃಢಗೊಳಿಸಲು ಭಾರತದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹಾಲಿನ ಉತ್ಪಾದನೆ ಸಚಿವಾಲಯವು ಸೆಷೆಲ್ಸ್ನ ಮೀನುಗಾರಿಕೆ, ಕೃಷಿ ಮತ್ತು ಕಡಲ ಆರ್ಥಿಕತೆ ಸಚಿವ ವಾಲ್ಲೇಸ್ ಕಾಸ್ಗೋ ಅವರ ನೇತೃತ್ವದ ನಿಯೋಗದೊಂದಿಗೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿತು. ಈ ಸಭೆಯಲ್ಲಿ ಪ್ರಸ್ತುತ ಇರುವ ಸಹಕಾರ ಚೌಕಟ್ಟನ್ನು ಪರಾಮರ್ಶೆ ಮಾಡಲಾಯಿತು. ಸುಸ್ಥಿರ ಸಾಮುದ್ರಿಕ ಸಂಪನ್ಮೂಲಗಳ ಬಳಕೆ, ಆಕ್ವಾಕಲ್ಚರ್, ಸುಧಾರಿತ ವೈಜ್ಞಾನಿಕ ಸಂಶೋಧನೆ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಜಂಟಿ ಸಹಯೋಗವನ್ನು ವಿಸ್ತರಿಸಲು ಭಾರತ ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸಿತು. ಹಿಂದೂ ಮಹಾಸಾಗರ

0: ದೇಶದಲ್ಲಿ ಆರ್ಥಿಕ ಸ್ಥಿರತೆ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ನಿಕಟ ಬಾಂಧವ್ಯದ ಅಗತ್ಯತೆ ಇದೆ ಎಂಬುದನ್ನು ಸಭೆಯಲ್ಲಿ ಪ್ರತಿಪಾದಿಸಲಾಯಿತು. ಭಾರತ ಮತ್ತು ಸೆಷಲ್ಸ್ ನಡುವಿನ ಸುದೀರ್ಘ ಸಾಮುದ್ರಿಕ ಸಮೃದ್ಧಿಯನ್ನು ಕಾಯ್ದುಕೊಳ್ಳಲು ರಾಜತಾಂತ್ರಿಕ ಬದ್ಧತೆಗಳನ್ನು ಫಲಪ್ರದ ಯೋಜನಾ ಚೌಕಟ್ಟನ್ನಾಗಿ ಪರಿವರ್ತಿಸುವ ಜಂಟಿ ನಿರ್ಧಾರದೊಂದಿಗೆ ಸಭೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವಂತಹ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದಲ್ಲಿ ಇಂದು ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 15 ನವಜಾತ ಶಿಶುಗಳು ಸಜೀವ ದಹನವಾಗಿವೆ. ಮುಂಜಾನೆ ಸುಮಾರು 6:45 ವೇಳೆಗೆ ಆಸ್ಪತ್ರೆಯ ತಾಯಿ ಮತ್ತು ಮಗು ಆರೋಗ್ಯ ವಿಭಾಗದ ನರ್ಸರಿಯಲ್ಲಿದ್ದಂಥ ಏರ್ ಕಂಡೀಷನರ್ ಕಂಪ್ರೆಸರ್ ಸ್ಫೋಟಗೊಂಡಿದ್ದೆ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. 16 ನವಜಾತ ಶಿಶುಗಳಲ್ಲಿ ಕೇವಲ ಒಂದು ಶಿಶುವನ್ನು ರಕ್ಷಿಸಲು ಸಾಧ್ಯವಾಗಿದೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವಂತಹ 2ನೇ ಟೆಸ್ಟ್ ಪಂದ್ಯದ 4ನೆಯ ದಿನದಾಟದಲ್ಲಿ ಭಾರತ ತಂಡವು ಪಂದ್ಯದ ಮೇಲಿನ ತನ್ನ ಪೂರ್ಣ ಹಿಡಿತವನ್ನು ಸಾಧಿಸಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ 503 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದ್ದ ಭಾರತದ ವಿರುದ್ಧ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಇದರೊಂದಿಗೆ ಭಾರಿ ಮುನ್ನಡೆ ಸಾಧಿಸಿದ ಭಾರತ ತಂಡವು ಶ್ರೀಲಂಕಾ ತಂಡಕ್ಕೆ ಫಾಲೋ ಆನ್ ಹೇರಿದ್ದು, ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ಇತ್ತೀಚಿನ ವರದಿಯ ಪ್ರಕಾರ 2 ವಿಕೆಟ್ನಷ್ಟಕ್ಕೆ 106 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು, ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಷಯಾಧಾರಿತ ಚರ್ಚೆ, ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತ ವಿರುದ್ಧ ಫಾಲೋ ಆನ್ ಬಳಿಕ 2ನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ನರೇಶ್ ಅಯ್ಯರ್ ಹಾಗೂ ಚೈತ್ರಾ ಹಾಡಿರುವ ವೆಂಕಟಾಯನ್ ಸಂಕಟ, ಈ ಚಿತ್ರದ ಒಂದು ಹಾಡು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವೆಂಕಟಾಯನ್ ಸಂಕಟ ಚಿತ್ರದ ಗೀತೆಯನ್ನ ನರೇಶ್ ಅಯ್ಯರ್ ಹಾಗೂ ಚೈತ್ರ ಅವರ ಸ್ವರದಲ್ಲಿ ಕೇಳಿದ್ರಿ. ಸಾಹಿತ್ಯ ಜಯಂತ್ ಕಾಗಿಣಿ, ಸಂಗೀತ ರಿಕ್ಕಿ ಜೆ.

ನವೀನ್ ಸಜ್ಜು ಹಾಗೂ ಋತ್ವಿಕ್ ಮುರಳೀಧರ್ ಅವರ ಸ್ವರದಲ್ಲಿ ಖಾಕಿ ಚಿತ್ರದಿಂದ ಇದಾಗಿದೆಯನ್ನು ಕೇಳ್ತಾ ಇದ್ದೀರಾ. ಯೋಗರಾಜ್ ಭಟ್ ಅವರ ಗೀತ ರಚನೆ ಇದು, ಸಂಗೀತ ಋತ್ವಿಕ್ ಮುರಳೀಧರ್.

0: ಅರವಿಂದ್ ವೇಣುಗೋಪಾಲ್ ಅವರ ಕಂಠದಲ್ಲಿ ಮಾನ್ಸೂನ್ ರಾಗ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ರಿ. ಕೆ ಕಲ್ಯಾಣ್ ಅವರ ಗೀತ ರಚನೆ ಇದು, ಅನೂಪ್ ಸಿಳಿನ್ ಅವರ ಸಂಗೀತ ಸಂಯೋಜನೆ. ಸಮಯ 1:30 ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ಎಲ್ಲ ರಾಜಮಹಾರಾಜರು ಕೂಡ ಕೃಷ್ಣನನ್ನ ಮುತ್ಕೊಂಡ್ಬಿಟ್ಟಿದ್ದಾರಂತೆ. ಕೃಷ್ಣನ ಹತ್ರ ಹೇಳ್ತಾ ಇದ್ದಾರೆ, ದೇವ ನಿನ್ನ ದರ್ಶನ ಆಯಿತು, 20 chaturmukha ಬ್ರಹ್ಮರ ಆಯುಷ್ಯವನ್ನ ನೋಡಿರ್ತಕ್ಕಂತಹ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು, ನಮ್ಮ ಜನ್ಮ ಸಾರ್ಥಕವಾಯಿತು, ಜೊತೆಗೆ ಈ ಧರ್ಮಮೂರ್ತಿಯಾಗಿರ್ತಕ್ಕಂತಹ ಧರ್ಮರಾಜನನ್ನು ನೋಡಿದ್ವಿ, ಇಷ್ಟರಿಂದ ನಮ್ಗೆ ಇನ್ನೇನು ಬೇಕು ಅಂತ ಹೇಳಿ ಕೃಷ್ಣನನ್ನ ಹೊಗಳ್ತಾ ಇದ್ದಾರೆ. ಕೃಷ್ಣನಿಗೆ ನಗು ಬರ್ತಾ ಇದೆ. ಮತ್ತೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ಇವರನ್ನ ನೀನು ಉಪಚರಿಸಬೇಕು ಅಂದಾಗ ಧರ್ಮರಾಜ ಆ ಎಲ್ಲ ರಾಜಮಹಾರಾಜರನ್ನ ವಿವಿಧೋಪಚಾರಗಳಿಂದ ಸತ್ಕರಿಸಿದ್ದಾನಂತೆ. ಬಳಿಕ ಎಲ್ಲ ಮುನಿಗಳ ಮಧ್ಯದಲ್ಲಿ ಯಜ್ಞವನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿಬಿಟ್ಟು ಇಟ್ಟಿಗೆಗಳನ್ನ ತರಿಸ್ತಾ ಇದ್ದಾನೆ ಧರ್ಮರಾಜ.

ಆ ದೊಡ್ಡದಾಗಿರ್ತಕ್ಕಂತಹ ಯಾಗ ಮಂಟಪದಲ್ಲಿ ಎಲ್ಲಿ ಯಜ್ಞವನ್ನ ಮಾಡಬೇಕು, ಯಜ್ಞ ವೇದಿಯನ್ನ ಎಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾನೆ ಧರ್ಮರಾಜ. ಜೊತೆಗೆ ಬೇರೆ ಬೇರೆ ಸಸ್ಯಗಳಿಂದ ಅದರ ರಸದಿಂದ ಆ ಜಾಗವನ್ನ ಶುದ್ಧಿ ಮಾಡಬೇಕು. ಅದಕ್ಕೋಸ್ಕರ ಆ ರೀತಿ ಎಲ್ಲ ಸಸ್ಯಗಳ ಜಲವನ್ನು ಕೂಡ ತಂದಿದ್ದಾರೆ. ಬಂಗಾರದ ಪಾತ್ರೆಯಲ್ಲಿ ಕರ್ಪೂರ ಚಂದನ ಮಿಶ್ರಿತವಾಗಿರ್ತಕ್ಕಂತಹ ನೀರನ್ನು ತಂದಿದ್ದಾರಂತೆ. ಸ್ತೋತ್ರವನ್ನು ಮಾಡ್ತಾ ಸೂತ್ರಕ್ಕೆ ಅನುಸಾರವಾಗಿ ಮಂತ್ರಗಳನ್ನು ಪಠನ ಮಾಡ್ತಾ ಆ ಜಾಗಕ್ಕೆ ಎಲ್ಲ ಸುಗಂಧಪೂರಿತವಾಗಿರ್ತಕ್ಕಂತಹ ನೀರು ಮತ್ತು ಸಸ್ಯಗಳಿಂದ ತಯಾರಿಸ್ತಕ್ಕಂತಹ ನೀರನ್ನು ಚಿಮುಕಿಸಿಬಿಟ್ಟು ಯಜ್ಞ ವೇದಿಯನ್ನು ಕಟ್ತಕ್ಕಂತಹ ಜಾಗವನ್ನು ಶುದ್ಧಿ ಮಾಡ್ತಾ ಇದ್ದಾರೆ.

ವೇದ ಮಂತ್ರಗಳನ್ನು ಓದುತ್ತಾ ಆ ಜಾಗವನ್ನು ಶುದ್ಧೀಕರಿಸಿಬಿಟ್ಟು ಯಾವ ಮಂತ್ರದಿಂದ ಯಾಗ ನಡೀಬೇಕು ಅನ್ನುವಂಥದ್ದು, ಹೇಗೆ ಆ ವೇದಿಯ ರಚನೆ ಆಗಬೇಕು ಅನ್ನತಕ್ಕಂಥದ್ದನ್ನು ವೇದವ್ಯಾಸರು ಭಗದಾಲಭ್ಯರು ಎಲ್ಲರನ್ನ ಚರ್ಚಿಸಿಬಿಟ್ಟು ಅದೇ ರೀತಿಯಾಗಿ ಗರುಡನ ಆಕೃತಿಯಂತೆ ಒಂದು ವೇದಿ ನಿರ್ಮಾಣ ಮಾಡಬೇಕು, ಅದೇ ಪ್ರಕಾರವಾಗಿ 400 ಇಟ್ಟಿಗೆಗಳನ್ನು ಆ ಉದರ ಹೊಟ್ಟೆಯ ಭಾಗಕ್ಕೆ ಇಟ್ಟಿದ್ದಾರಂತೆ. ಆ ಗರುಡನ ಹೊಟ್ಟೆಯ ಭಾಗ ಅದರ ಪೃಷ್ಠಭಾಗಕ್ಕೆ ಬರತಕ್ಕಂತಹ 400 ಇಟ್ಟಿಗೆಗಳನ್ನು ಜೋಡಿಸಿದ್ದಾರೆ, ಜೊತೆಯಲ್ಲಿ ರೆಕ್ಕೆಗಳಿಗೆ ಬಲರೆಕ್ಕೆಗೆ 444 ಇಟ್ಟಿಗೆ, ಎಡರೆಕ್ಕೆಗೂ ಕೂಡ ಹಾಗೆ 444 ಇಟ್ಟಿಗೆ, ಬಾಲಕ್ಕೆ 21 ಇಟ್ಟಿಗೆ, ಹೀಗೆ ಆ ಯಜ್ಞ ವೇದಿಯನ್ನು ಇಟ್ಟಿಗೆಗಳಿಂದ ಜೋಡಿಸ್ತಾ ಇದ್ದಾರೆ.

ಮೊದಲು ಒಂದು ಇಟಿಗೆಯನ್ನು ಇಟ್ಟರು, ಮುಂದೆ ಎರಡು, ಹೀಗೆ ಒಂದಕ್ಕೆ ಎರಡು ಪಟ್ಟು ಇಟಿಗೆಗಳನ್ನು ಜೋಡಿಸ್ತಾ ಇದ್ದಾರೆ, ಅದರ ಮುಂದೆ ಎರಡಕ್ಕೆ ಎರಡು, ನಾಲ್ಕು ಇಟಿಗೆಗಳನ್ನು ಜೋಡಿಸಿದ್ದಾರೆ, ಐದನೆಯದು ಎರಡರಷ್ಟು, ಹೀಗೆ ಹತ್ತು ಇಟಿಗೆ. ಈ ರೀತಿಯಾಗಿ ಹೇಗೆ ಸುವರ್ಣ ಪಂಚಕ, ಆ ಗರುಡ ಪಂಚಕ ಅನ್ನತಕ್ಕಂಥದ್ದು ಇದೆಯಲ್ಲ, ಆ ರೀತಿಯಾಗಿ ರಚನೆಯನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಸುತ್ತಲೂ ಕೂಡ ಮಂಟಪವನ್ನು ರಚನೆ ಮಾಡಿದ್ದಾರಂತೆ. ಅಷ್ಟ ದಿಕ್ಪಾಲಕರಿಗೆ ಒಳಭಾಗಕ್ಕೆ ಬರತಕ್ಕಂತಹ ಎಂಟು ಬಾಗಿಲುಗಳನ್ನು ರಚಿಸಿದ್ದಾರೆ, ಜೊತೆಗೆ ತೋರಣಗಳನ್ನು, ಧ್ವಜಗಳನ್ನು ಎಲ್ಲವನ್ನೂ ಕೂಡ ಕಟ್ಟಿಬಿಟ್ಟು ಆ ಸುಂದರವಾಗಿರ್ತಕ್ಕಂತಹ ಆ ಯಜ್ಞ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ.

ಹೀಗೆ ಆ ಒಂದು ಯಜ್ಞವೇದಿಯನ್ನ ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಅದರಲ್ಲಿ ಅಷ್ಟಕೋನಾಕೃತಿಯ 8 ಕುಂಡುಗಳನ್ನು ಮಾಡ್ತಾ ಇದ್ದಾರಂತೆ. ಜೊತೆಗೆ 7 ಮುತ್ತುಕದ ಗೂಟುಗಳು, ಪಕ್ಕದಲ್ಲಿ 6 ಬಿಲ್ವದ ಗೂಟುಗಳು, ಬೇಲದ ಗೂಟುಗಳು, ಹೀಗೆ ಗೂಟುಗಳನ್ನು ಹೊಡಿತಾ ಇದ್ದಾರಂತೆ. ಹೀಗೆ 20

ಆ ಯಜ್ಞ ವೇದಿಯ ಸುತ್ತಲೂ ಹೇಗಿರಬೇಕು ಅನ್ನತಕ್ಕಂತಹದ್ದನ್ನ ಮಂತ್ರಗಳಲ್ಲಿ ಹೇಳಿದಂತೆ ಅದನ್ನ ರಚನೆ ಮಾಡಿದ್ದಾನೆ. ಯಾಗಶಾಲೆಯ ಕ್ರಮವಾಗಿ ಸ್ಥಾಪಿಸತಕ್ಕಂತಹ 100 ಜುಹು ಪಾತ್ರೆಗಳ ತುಪ್ಪದ ಸೌಟುಗಳನ್ನು ಜುಹು ಪಾತ್ರೆ ಅಂತ ಹೇಳಿ ಕರೀತಾರೆ. 100 ಬಾಚಣಿಗೆಗಳು, 60 ಸೃಕ್ಸೃವಗಳು. ಸೃಕ್ಸೃವ ಅಂತ ಹೇಳಿದರೆ ಹೋಮದಲ್ಲಿ ತುಪ್ಪವನ್ನು ಯಜ್ಞ ಕುಂಡಕ್ಕೆ ಸುರಿಯತಕ್ಕಂತಹ ಆ ಮರದ ಒಂದು ಸಾಧನ. ಗೋಚರ್ಮ, ಕೆಂಪು ಒರಳುಕಲ್ಲು, ಸೋಮದ ಬಳ್ಳಿಯನ್ನು ಕಟ್ಟೋದಕ್ಕೆ ಬೇಕಾದಂತಹ ಒನಕೆ, ದರ್ಭೆಯ ಆಸನೆ, ಜೊತೆಗೆ ಚಮಸ ಅನ್ನತಕ್ಕಂಥದ್ದು, ಸೋಮಪಾನದ ಬಟ್ಟಿಲು, ಹೀಗೆ ಎಲ್ಲ ಸಾಧನಗಳಿಂದ ಆ ಯಜ್ಞ ವೇದಿ ಶೋಭಿಸ್ತಾ ಇದೆ.

ಕಾಲಕ್ಕೆ ಬೇರೆ ಬೇರೆ ಆ ಜಾಗದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಬೇರೆ ಬೇರೆ ಜವಾಬ್ದಾರಿ ಇರುತ್ತೆ. ಅದರಲ್ಲಿ ಬ್ರಹ್ಮ, ಆಚಾರ್ಯ, ಹೋತೃ, ಅಧ್ವರ್ಯ, ಋತ್ವಿಜರು ಅನ್ನತಕ್ಕಂತಹ ವಿಭಾಗವನ್ನು ಮಾಡಿರ್ತಾರೆ. ಬೇರೆ ಬೇರೆ ಕೆಲಸವನ್ನು ಬೇರೆ ಬೇರೆ ಅವರಿಗೆ ಒಪ್ಪಿಸಿರ್ತಾರೆ. ಈ ಯಾಗಕ್ಕೆ ಭಗದಾಲಭ್ಯನನ್ನು ಬ್ರಹ್ಮನನ್ನಾಗಿ ಕೂರಿಸಿದ್ದಾರಂತೆ. ಜೊತೆಗೆ ವೇದವ್ಯಾಸ ಆಚಾರ್ಯನಾಗಿದ್ದಾನೆ. ವಸಿಷ್ಠ, ಗೌತಮ, ಅತ್ರಿ, ಪರಾಶರ, ಭಾರದ್ವಾಜ್, ಕೌಂಡಿನ್ಯ, ಭಾಗುರಿ, ಜಾಮದಗ್ನಿ, ಗಾಲವ, ಜಾತಕರ್ಣ, ಸೌಭರಿ, ಸಮಂತ, ಕಹೋಳ, ರೈಭ್ಯ, ರೋಮಶ ಮೊದಲಾದ ಎಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆ ಬೇರೆ ಬೇರೆಯಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ.

ಎಲ್ಲ ಋಷಿಗಳು ರಾಕ್ಷೋಘ್ನ ಮಂತ್ರವನ್ನು ಪಠನ ಮಾಡ್ತಾ ಇದ್ದಾರೆ. ಯಾಗ ಮಂಟಪವನ್ನು ರಕ್ಷಣೆ ಮಾಡಿಕೊಡ್ತಕ್ಕಂತಹ ಎಲ್ಲ ದೇವತೆಗಳನ್ನು ಆಹ್ವಾನಿಸ್ಬಿಟ್ಟು ನಮ್ಮ ಯಾಗ ಮಂಟಪವನ್ನು ರಕ್ಷಣೆ ಮಾಡಿ ಯಾಗ ಮುಗಿಯುವವರಿಗೆ ಇದರ ರಕ್ಷಣೆ ಆಗಬೇಕು, ತಮ್ಮಿಂದ ಆಗಬೇಕು ಅಂತ ಹೇಳಿ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ವಿಶ್ವಾಮಿತ್ರ, ಭೃಗು, ವಾಯುಭಕ್ಷಕ, ಪುಲಸ್ತ್ಯ, ಮಧುಚ್ಛಂದ, ಧೌಮ್ಯ, ಉಪಮನ್ಯು, ಕಪಿಲ, ಹೀಗೆ ಎಲ್ಲ ಋಷಿಗಳು ಕೂಡ ರಾಕ್ಷೋಘ್ನ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಧರ್ಮರಾಜ ಜಿಂಕೆಯ ಕೊಂಬನ್ನು ಧರಿಸಿಬಿಟ್ಟು ಯಜಮಾನನಾಗಿ ಕಂಗೊಳಿಸ್ತಾ ಇದ್ದಾನೆ, ಆ ಯಾಗಕ್ಕೆ ಕುಳಿತುಕೊಂಡಿದ್ದಾನೆ.

ಆಗ ವ್ಯಾಸಮುನಿಗಳು ಹೇಳ್ತಾ ಇದ್ದಾರೆ, ಕೃಷ್ಣ ಮತ್ತು ಧರ್ಮರಾಜನಿಗೆ ಹೇಳ್ತಾ, 64 ದಂಪತಿಗಳು ಗಂಗಾ ನದಿಯ ನೀರನ್ನ ತರಬೇಕು, ಶುಭ್ರವಾಗಿರ್ತಕ್ಕಂತಹ ಚಿನ್ನದ ಕಲಶಗಳಲ್ಲಿ ತಲೆಯ ಮೇಲೆ ಹೊತ್ತು ತರಬೇಕು, ಅದರಿಂದ ಅಭಿಷೇಕವಾಗಬೇಕು ಧರ್ಮರಾಜನಿಗೆ ಅಂತ ಹೇಳಿ ವ್ಯಾಸ ಮುನಿಗಳು ಹೇಳಿದ ತಕ್ಷಣದಲ್ಲಿಯೇ

ಆಗ ವ್ಯಾಸಮುನಿಗಳು ಹೇಳಿದ ತಕ್ಷಣದಲ್ಲಿ ಎಲ್ಲರೂ ಕೂಡ ಹೊರಟಿದ್ದಾರಂತೆ. ದಂಪತಿಗಳು ಅನಸೂಯೆ, ಅತ್ರಿ, ಅರುಂಧತಿ, ವಸಿಷ್ಠ, ಕೃಷ್ಣ, ರುಕ್ಮಿಣಿ, ಅರ್ಜುನ, ಸುಭದ್ರೆ, ಪ್ರದ್ಯುಮ್ನ, ಮಾಯಾವತಿ, ಅನಿರುದ್ಧ, ಉಷೆ, ಭೀಮಾ, ಹಿಡಿಂಬಿ, ಋಷಕೇತು, ಪ್ರಭದ್ರೆ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸತಿಯರ ಜೊತೆಯಲ್ಲಿ ಆ ಗಂಗಾ ನದಿ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ.

ಮಯೂರಧ್ವಜ ಅವನ ಹೆಂಡತಿ ಲೀಲಾವತಿಯ ಜೊತೆಗೆ ಹೊರಟಿದ್ದಾನೆ. ಸುನಂದೆ ನೀಲಧ್ವಜ ಪ್ರಭಾವತಿ ಯವನಾಶ್ವ ಧಮಿಲ್ಲೆ ಅನುಸಾಲ್ವ ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಂಡತಿಯರನ್ನು ಕರೆದುಕೊಂಡ್ಬಿಟ್ಟು ಕಲಶಗಳನ್ನು ಹಿಡಿದು ಹೋಗ್ತಾ ಇದ್ದಾರಂತೆ. ಬಬ್ರುವಾಹನ ಚಂದ್ರಹಾಸ ವೀರವರ್ಮ ತಾಮ್ರಧ್ವಜ ಎಲ್ಲ ರಾಜರು ಕೂಡ ಅವರವರ ಪತ್ನಿಯರನ್ನು ಕೂಡ್ಕೊಂಡ್ಬಿಟ್ಟು ಆ ಕಲಶಗಳನ್ನು ತೆಗೆದುಕೊಂಡ್ಬಿಟ್ಟು ಗಂಗಾ ನದಿಯ ಕಡೆಗೆ ಹೊರಡ್ತಾ ಇದ್ದಾರೆ.

ತಮ್ಮ ಪತ್ನಿಯರನ್ನ ಜೊತೆಗೆ ಕರೆದುಕೊಂಡ್ಬಿಟ್ಟು ಒಳ್ಳೆಯ ಸುಂದರವಾಗಿರ್ತಕ್ಕಂತಹ ಶುಭ್ರವಾಗಿರ್ತಕ್ಕಂತಹ ಆ ಕಲಶವನ್ನು ಹಿಡಿದುಕೊಂಡಿದ್ದಾರಂತೆ. ಎಳೆ ಚಿಗುರುಗಳಿಂದ ಸುತ್ತಿರ್ತಕ್ಕಂತಹ ಬಂಗಾರದ ಕೊಡುಗಳು ಅದು ನೋಡೋದಕ್ಕೆ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ, ಉತ್ಸವದಂತೆ ಕಾಣ್ತಾ ಇದೆ. ಜೊತೆಗೆ ಅವರ ಮೈಗಾವಲಿನವರು ಎಲ್ಲರ

ಆ ಸತಿಪತಿಯರ ಸಮೂಹ ಕಲಶವನ್ನು ಹೊತ್ತು ತರಬೇಕಾದರೆ ಆನೆಯ ಮೇಲೆ ಕುಳಿತಿರ್ತಕ್ಕಂತಹ ಕುಮಾರಿಯರು ಹೂವನ್ನ ಮಳೆ ಕರೀತಾ ಇದ್ದಾರಂತೆ. ಏನು ಉತ್ಸವದಂತೆ ಬರ್ತಾ ಇದೆ. ಆ ದಂಪತಿಯರು ಅವರ ಮೇಲೆ ಮುತ್ತುಗಳ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿದರೆ ಮನ್ಮಥನ ಸೇನೆಯಂತೆ ಕಾಣ್ತಾ ಇದೆಯಂತೆ. ಲೋಕವೆಲ್ಲವನ್ನೂ ಕೂಡ ಗೆಲ್ತಕ್ಕಂತಹ ಮನ್ಮಥ, ಸುಂದರವಾಗಿರ್ತಕ್ಕಂತಹ ಸ್ತ್ರೀಯರು, ಅವರೆಲ್ಲರನ್ನ ನೋಡಿಬಿಟ್ಟು ಆ ಲೋಕ ಆಶ್ಚರ್ಯ ಪಡ್ತಾ ಇದೆ. ನಾನಾ ವಿಧವಾಗಿರ್ತಕ್ಕಂತಹ ಶೃಂಗಾರವನ್ನು ಅವರು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ನೀರನ್ನು ತರೋದಕ್ಕೋಸ್ಕರ ದೇವದೇವನಾಗಿರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾನಲ್ಲ, ತನ್ನ ಹೆಂಡತಿ ರುಕ್ಮಿಣಿಯನ್ನು ಕೂಡ್ಕೊಂಡ್ಬಿಟ್ಟು ಅವನು ಹೋಗ್ತಾ ಇದ್ದಾನಲ್ಲ ಅಂಥೇಳಿ ದೇವ ದುಂದುಭಿ ಮುಳುಗ್ತಾ ಇದೆಯಂತೆ. ಸಾಕ್ಷಾತ್ ಪರಮಾತ್ಮ ಅವನು ಈ ಒಂದು ನಾಟಕವನ್ನು ಮಾಡ್ತಾ ಇದ್ದಾನೆ, ಮನುಷ್ಯನಾಗಿ ಈ ನಾಟಕವನ್ನು ಆಚರಣೆ ಮಾಡ್ತಾ ಇದ್ದಾನೆ ಅಂಥೇಳಿ ದೇವತೆಗಳಿಗೆ ಆಶ್ಚರ್ಯವಾಗಿದೆ. ಅವರು ದೇವ ದುಂದುಭಿಗಳನ್ನು ಮುಳುಗಿಸ್ತಾ ಇದ್ದಾರೆ, ಹೂವಿನ ಮಳೆಯನ್ನು ಆಕಾಶದಿಂದ ಅವರು ಕರೀತಾ ಇದ್ದಾರೆ. ಹೀಗೆ ಆ ಉತ್ಸವದಂತೆ ಆ ದಂಪತಿಗಳು ನೀರನ್ನು ತರ್ತಾ ಇದ್ದಾರೆ.

ದೇವ ದೇವರಿಗೆ ದೇವನಾಗಿರ್ತಕ್ಕಂತಹ ಮನುಷ್ಯ ರೂಪದಲ್ಲಿ ಈ ರೀತಿ ನಾಟಕವನ್ನು ಮಾಡ್ತಾ ಇದ್ದಾನಲ್ಲ ಲಕ್ಷ್ಮೀ ವಿಲಾಸ, ಇವನು ಸಾಮಾನ್ಯನಲ್ಲ, ಇವನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಗೋವುಗಳನ್ನು ಕಾದ, ದನವನ್ನು ಕಾದಿದ್ದಾನೆ, ಇವನು ಎಲ್ಲರ ಜೊತೆಯಲ್ಲಿ ಒಡನಾಟವನ್ನು ಮಾಡಿದ್ದಾನೆ, ರಾಜ ಮಹಾರಾಜರ ಜೊತೆಯಲ್ಲಿ ಒಡನಾಟವನ್ನು ಮಾಡಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಜೊತೆಗೆ ತನ್ನ ಪಾದದಿಂದಲೇ ಉದ್ಭವಿಸಿರ್ತಕ್ಕಂತಹ ಈ ಗಂಗೆಯನ್ನು ತರೋದಕ್ಕೋಸ್ಕರ ತನ್ನ ಹೆಂಡತಿ ರುಕ್ಮಿಣಿಯನ್ನು ಕರೆದುಕೊಂಡು ಬಂದಿದ್ದಾನಲ್ಲ ಅಂಥೇಳಿ ಲೋಕವೆಲ್ಲವೂ ಕೂಡ ಆಶ್ಚರ್ಯ ಪಡ್ತಾ ಇದೆ. ದೇವತೆಗಳು ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಹಾಗೆ ಜಲವನ್ನು ತರೋದಕ್ಕೋಸ್ಕರ ಕಲಶವನ್ನು ತಂದಿರತಕ್ಕಂತಹ ಕೃಷ್ಣ ರುಕ್ಮಿಣಿಯರ ಆ ಸೆರಗನ್ನು ಗಂಟು ಹಾಕ್ತಾ ಇದ್ದಾರಂತೆ. ಕುಂತಿ, ದೇವಕಿ ಎಲ್ಲರೂ ಕೂಡ ಕೃಷ್ಣನ ಬಟ್ಟೆಗೆ ರುಕ್ಮಿಣಿಯ ಬಟ್ಟೆಯೇ ಸೇರಿಸ್ಬಿಟ್ಟು ಗಂಟನ್ನು ಹಾಕಿ ಕೈ ಮುಗಿತಾ ಇದ್ದಾರೆ.

ಆ 66 ದಂಪತಿಗಳು ಗಂಗಾ ಜಲವನ್ನು ತರೋದಕ್ಕೋಸ್ಕರ ಹೋಗಿದ್ದಾರೆ, ಜೊತೆಯಲ್ಲಿ ಕೃಷ್ಣನ ಜೊತೆಯಲ್ಲಿ ರುಕ್ಮಿಣಿ ಹೋಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀನು ಇಲ್ಲಿ ಮನೆಯಲ್ಲಿ ಕುಳಿತು ಏನು ಮಾಡ್ತಾ ಇದ್ದೀಯಾ? ಕೃಷ್ಣನೊಡನೆ ರುಕ್ಮಿಣಿ ಅಲ್ಲಿ ವಿರಾಜಿಸ್ತಾ ಇದ್ದಾಳೆ, ಎಲ್ಲರೂ ಕೂಡ ಅವನನ್ನು ಹೊಗಳ್ತಾ ಇದ್ದಾರೆ. ಈ ಭಾಗ್ಯ ನಿನಗಿಲ್ವಲ್ಲ, ರುಕ್ಮಿಣಿಗೆ ಬಂದಿರತಕ್ಕಂತಹ ಭಾಗ್ಯ ನಿನಗಿಲ್ವಲ್ಲ ಅಂತ ಹೇಳಿ ಆ ಚುಚ್ಚು ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾರದರು.

ಆಶ್ಚರ್ಯವನ್ನ ನೋಡ್ತಾ ಇದ್ದಾರೆ ನಾರದರು. ಇಲ್ಲಿ ಒಂದು ನಾಟಕವನ್ನು, ಸಣ್ಣ ನಾಟಕವನ್ನು ಮಾಡಿ ನೋಡಬೇಕು ಅಂತ ಹೇಳಿ ಈ ಜಗನ್ನಾಟಕ ಸೂತ್ರಧಾರಿಯಾಗಿರ್ತಕ್ಕಂತಹ ಕೃಷ್ಣನ ನಾಟಕಕ್ಕೆ ತನ್ನದೊಂದು ನಾಟಕ ಇರಲಿ ಅಂತ ಹೇಳಿ ನಾರದರು ಬಂದಿದ್ದಾರೆ ಸತ್ಯಭಾಮೆಯ ಮನೆಗೆ. ಸತ್ಯಭಾಮೆಯ ಮನೆಗೆ ಬಂದುಬಿಟ್ಟು, ದೇವಿ ಏನು ಮಾಡ್ತಾ ಇದ್ದೀಯ ಮನೆಯಲ್ಲಿ ಕುಳಿತು? ಅಲ್ಲಿ ರುಕ್ಮಿಣಿ ಕೃಷ್ಣನೊಡನೆ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ದಾಳೆ.

ಸತ್ಯಭಾಮೆ, ನೀನು ಇಲ್ಲಿ ಅರಮನೆಯಲ್ಲಿ ಕಾಲವನ್ನು ಕಳೀತಾ ಇದ್ದೀಯಾ ಒಂಟಿಯಾಗಿ. ಅಲ್ಲಿ ಕೃಷ್ಣ ರುಕ್ಮಿಣಿಯ ಜೊತೆಯಲ್ಲಿ ಸಂತೋಷದಿಂದ ಹೋಗ್ತಾ ಇದ್ದಾನೆ. 66 ದಂಪತಿಯರು ನೀರನ್ನು ತರೋದಕ್ಕೋಸ್ಕರ ಹೋಗಿದ್ದಾರೆ. ಅವರಿಗೆ ಛತ್ರ ಚಾಮರ ಎಲ್ಲವನ್ನು ಕೂಡ ಬೀಸ್ತಾ ಇದ್ದಾರೆ. ಧೂಪ ಗಂಧಾದಿಗಳಿಂದ ಹೂಗಳಿಂದ ಅರ್ಚನೆ ಮಾಡ್ತಾ ಇದ್ದಾರೆ, ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಈ ವೈಭವವನ್ನು ಏನು ಹೇಳಿ, ಎಷ್ಟು ಚೆನ್ನಾಗಿದೆ ಆ ವೈಭವ. ಅಲ್ಲಿ ನೀನಿರಬೇಕಾಗಿತ್ತು, ಅಂತಹ ಜಾಗದಲ್ಲಿ ರುಕ್ಮಿಣಿ ಇದ್ದಾಳೆ. ಅಲ್ಲಿ ಜೊತೆಯಲ್ಲಿ ಪುತ್ರರು ಪೌತ್ರರು ಸುತ್ತಲೂ ಕೂಡ ಜನ ಹಾಡಿ ಹೊಗಳ್ತಾ ಇದ್ದಾರೆ ಕೃಷ್ಣನನ್ನ ರುಕ್ಮಿಣಿಯನ್ನ. ಅತ್ರಿ ಮೊದಲಾದ ಋಷಿಗಳು ಕೂಡ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ, ರಾಜ ಮಹಾರಾಜರು ಹೋಗ್ತಾ ಇದ್ದಾರೆ. ಎಂತಹ ವೈಭವ, ಅದನ್ನು ನೋಡದೆ ನೀನು ಇಲ್ಲಿ ಕುಳಿತಿದ್ದೀಯ. ನೀನು ಜೊತೆಗೆ ನಾನು ಕೃಷ್ಣನ ಮೋಹದ ರಾಣಿ ಅಂತ ಬೇಡಿ ಹೇಳ್ಕೊಳ್ತಾ ಇದ್ದೀಯಲ್ಲ, ನಿನಗೆ ಆ ಸುಖ ಇಲ್ಲ, ಆ ರುಕ್ಮಿಣಿಯ ಭಾಗ್ಯ ಏನು ಅಂತ ಹೇಳಿ, ಎಷ್ಟು ಹೊಗಳಲಿ ಅಂತ ಹೇಳಿ ನಾರದರು ಹೇಳ್ತಾ ಇದ್ದಾರೆ.

ಸುತ್ತಿ ಭಾಮೆ, ಈಗ ಹಂಗಿಯಾಗಿ ಇಲ್ಲಿ ಮನೆಯಲ್ಲಿ ಕುಳಿತಿದ್ದೀಯ, ಜೊತೆಗೆ ಹೊಗಳ್ಕೊಳ್ತೀಯ. ಕೃಷ್ಣ ನನ್ನ ಪತಿ, ನನ್ನ ಮೋಹದ ರಾಣಿ ಅಂತ ಹೇಳಿ ಕೃಷ್ಣ ಹೇಳಿರಬಹುದು ನಿನಗೆ, ಆದರೆ ಅದನ್ನು ನೀನು ನಂಬ್ಕೊಂಡ್ಬಿಟ್ಟಿದೀಯ, ಅದರಿಂದ ಗರ್ವವನ್ನು ಪಡ್ತಾ ಇದ್ದೀಯ. ಈಗ ನೋಡು, ಅಲ್ಲಿ ನೀರನ್ನು ಗಂಗಾ ಜಲವನ್ನು ತರೋದಕ್ಕೋಸ್ಕರ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗಿದ್ದಾನೆ, ಆ ಒಂದು ವೈಭವ ನಿನಗಿಲ್ವಲ್ಲ. ಕೃಷ್ಣ ಏನೋ ಹೇಳ್ಬಿಡ್ತಾನೆ ನಿನ್ನ ಹತ್ರ, ನಿನ್ನಷ್ಟು ಯಾರು ಕೂಡ ನಿನ್ನ ಮೇಲಿರ್ತಕ್ಕಂತಹ ಪ್ರೀತಿ ಹೆಚ್ಚು, ಬೇರೆ ಯಾರನ್ನು ಕೂಡ ನಾನು ಇಷ್ಟು ಮೋಹವನ್ನು ಮಾಡೋದಿಲ್ಲ ಅಂತ ಹೇಳಿ ಕೃಷ್ಣ ಹೇಳಿರಬಹುದು, ಅದನ್ನು ನಂಬಿಕೊಂಡಿದ್ದೀಯ. ಈಗ ಅಲ್ಲಿ ಹಸ್ತಿನಾಪುರದಲ್ಲಿ ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ, ವೈಭವವನ್ನು ಅನುಭವಿಸ್ತಾ ಇದ್ದಾನೆ, ಸಂತೋಷವನ್ನು ಅನುಭವಿಸ್ತಾ ಇದ್ದಾನೆ. ಅದನ್ನು ಬಿಟ್ಟು ಬಿಟ್ಟು ನೀನು ಹೋಗಬಹುದಾಗಿತ್ತಲ್ಲ, ಅಲ್ಲಿಗೆ ಹೋಗದೆ ಇಲ್ಲಿ ಮನೆಯಲ್ಲಿ ಏಕಾಂಗಿಯಾಗಿ ನೀನು ಇದ್ದೀಯಲ್ಲ ಅಂಥೇಳಿ ನಾರದರು ಹೇಳೋಣ. ಆಗ ಸತ್ಯಭಾಮೆ ನಗುನಗುತ್ತಾ ಹೇಳ್ತಾ ಇದ್ದಾಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜ ಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ವಾರ್ತೆಗಳ ವಿವರ. ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಟಿಎ ಶರಣ ನೇತೃತ್ವದಲ್ಲಿ ಸಂಘದ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸಲು ಜಮೀನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ದಕ್ಷಿಣ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿರೋಧ ಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂದು ಐಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡಲು ಸಿದ್ದ ಇರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ನಾಗೇಂದ್ರ ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಕಾರ್ಯಕರ್ತರು ಪಕ್ಷದ ಸಿಪಾಯಿಗಳು ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ತಳ್ಳಿಹಾಕದ ಮುಖ್ಯಮಂತ್ರಿ ಈ ಕುರಿತಂತೆ ಪ್ರತಿಕ್ರಿಯಿಸಲು ನಿರಾಕರಿಸಿ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲೂ ಪ್ರತಿಭಟನೆ ನಡೆಸಿದ್ದರಿಂದ ವಿಧಾನಮಂಡಲ ಅಧಿವೇಶನವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಇದೀಗ ಪ್ರತಿಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಪಾದಯಾತ್ರೆ ನಡೆಸಲು ನಿರ್ಧರಿಸಿರುವುದು ಸರ್ಕಾರಕ್ಕೆ ಮುಜುಗರ ಉಂಟುಮಾಡಿದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಗಜ ಪಯಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಿದರು. ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ಅರಣ್ಯದಿಂದ ನಾಡಿಗೆ ಆಹ್ವಾನಿಸುವ ಪರಂಪರೆಯಂತೆ ಧಾರ್ಮಿಕ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು. ಮೊದಲ ಹಂತದಲ್ಲಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಏಕಲವ್ಯ, ಧನಂಜಯ, ಗೋಪಿ, ಕಾವೇರಿ, ಪ್ರಶಾಂತ ಮತ್ತು ಶ್ರೀರಾಮ ಸೇರಿ ಒಟ್ಟು 9 ಆನೆಗಳು ಮೈಸೂರಿನತ್ತ ಪಯಣ ಬೆಳೆಸಿದವು. ಇದೇ ವೇಳೆ ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ಅಂಬಾರಿ ಹೊತ್ತು ಪ್ರಸ್ತುತ ನಿವೃತ್ತಿಯಾಗುತ್ತಿರುವಂತಹ ಅಭಿಮನ್ಯು ಆನೆಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾಧು, ಜಿಡಿ ಹರೀಶ್ ಗೌಡ, ಡಿ ರವಿಶಂಕರ್, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ದಕ್ಷಿಣ ವಲಯದ ಐಜಿಪಿ ಬೋರ್ಲಿಂಗಯ್ಯ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಯುಕೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಈ ಬಗ್ಗೆ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರವು ಪೂರ್ಣ ರೀತಿಯ ಆಡಳಿತಾತ್ಮಕ ಸಹಕಾರ ನೀಡಬೇಕು ಎಂದು ದಕ್ಷಿಣ ಕನ್ನಡ ಸಂಸದ

0: ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಮಂಗಳೂರು ರೈಲು ಜಾಲವನ್ನು ಕೇರಳಂನ ಪಾಲ್ಘಾಟ್ ವಿಭಾಗದಿಂದ ಬೇರ್ಪಡಿಸಿ ಮೈಸೂರು ವಿಭಾಗಕ್ಕೆ ಸೇರಿಸಲಾಗಿದೆ. ಈ ಮೂಲಕ ಕರಾವಳಿ ಜನತೆಯ ಬಹುವರ್ಷಗಳ ಬೇಡಿಕೆ ಈಡೇರಿರುವುದರಿಂದ ಈ ಭಾಗಕ್ಕೆ ಮಾತ್ರವಲ್ಲ ಸಮಗ್ರ ಕರ್ನಾಟಕದ ರೈಲು ಜಾಲ ಬಲವರ್ಧನೆಗೂ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಶೀಘ್ರವೇ ಮಂಗಳೂರು ರೈಲು ಭಾಗವನ್ನು ಮೈಸೂರು ವಿಭಾಗದ ಜೊತೆಗೆ ಸೇರಿಸುವಂತಹ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಯೋಜನೆಗೆ ಪರಿಹಾರ ನೀಡದೆ ಭೂಮಿ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಯೋಜನಾ ಸ್ಥಳಕ್ಕೆ ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಂದಿನಕೆರೆ ಏತ ನೀರಾವರಿ ಯೋಜನೆಯಿಂದ ಹಾಸನದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ವಿಳಂಬವಾಗಿತ್ತು. ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ ಕಾರಣ ಕಳೆದ 5 ವರ್ಷದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಬಾಕಿ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿಗಾಗಿ 32 ಗುಂಟೆ ಜಮೀನು ನೀಡಬೇಕಿದ್ದ 5 ರೈತರನ್ನು ಕರೆದು ಸ್ಥಳದಲ್ಲೇ ಪರಿಹಾರ ಚೆಕ್ ವಿತರಿಸಿದ ಸಚಿವರು 2 ದಿನದಲ್ಲಿ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಕೆಎಂ ಶಿವಲಿಂಗೇಗೌಡ, ಹಂದಿನಕೆರೆ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗಳಿಗೆ ನೀರು ಹರಿಸುವ ಸದುದ್ದೇಶಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದ ವಿವಿಧ ಕಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಅನ್ನು ಶ್ರದ್ದಾಭಕ್ತಿ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲಿದ್ ಪಾರಾಯಣ ನಡೆಯಿತು. ಮುಸ್ಲಿಂ ಬಾಂಧವರು ಪರಸ್ಪರ ಈದ್ ಶುಭಾಶಯಗಳನ್ನು ಕೋರುವ ಮೂಲಕ ಸಂಭ್ರಮಿಸಿದರು. ಕೋಲಾರ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ ಬಾಂಧವರು ಭಕ್ತಿ ಶ್ರದ್ದೆ ಮತ್ತು ಸೌಹಾರ್ದತೆಯಿಂದ ಆಚರಿಸಿದರು. ಚಿಕ್ಕಮಗಳೂರು ನಗರದಲ್ಲಿ ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮೆರವಣಿಗೆಯಲ್ಲಿ ಸುಮಾರು 10,000 ಜನರು ಪಾಲ್ಗೊಳ್ಳಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳ ಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಏರಿಕೆ ಕಂಡಿರುವ ಅರ್ಧ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತಿದೆ. 124.80 ಅಡಿ ವಿಸ್ತೀರ್ಣದ ಅಣೆಕಟ್ಟೆಯಲ್ಲಿ ಇಂದು 9,438 ಕ್ಯೂಸೆಕ್ ನೀರಿನ ಒಳ ಹರಿವು ಇದ್ದರೆ 4,478 ಕ್ಯೂಸೆಕ್ ಹೊರ ಹರಿವಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ನೀರು ಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಸ್ತುತ ಅಣೆಕಟ್ಟೆಯಲ್ಲಿ 108.63 ಟಿಎಂಸಿ ನೀರಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಮತ್ತು ಮುತ್ತತ್ತಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶ ಖಂಡಿಸಿ ಕನ್ನಡಪರ ಸಂಘಟನೆ ಸದಸ್ಯರು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಎಳ್ಳು ನೀರು ಬಿಟ್ಟು ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ತೀರ್ಪು ಅವೈಜ್ಞಾನಿಕವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿದಿನ 9,000 ಕ್ಯೂಸೆಕ್ ಕಾವೇರಿ ನೀರು ಬಿಡುವಂತೆ ನೀಡಿರುವಂತಹ ತೀರ್ಪು ಮರುಪರಿಶೀಲನೆ ಆಗಬೇಕು. ನ್ಯಾಯಾಧೀಕರಣ ಅಧಿಕಾರಿಗಳು ಮೊದಲು ಕೆಆರ್ಎಸ್ ಜಲಾಶಯ ಪರಿಶೀಲಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಕೈದಿಯೊಂದಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆಯ ಡಿಜಿಪಿ ಅಲೋಕ್ ಕುಮಾರ್ ಮಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈಲು ಪಾಲಾಗಿದ್ದ ಶ್ರೀರಂಗಪಟ್ಟಣದ ADLR ಮೊಹಮ್ಮದ್ ಹುಸೇನ್ ಎಂಬ ವಿಚಾರಣಾಧೀನ ಖೈದಿಯನ್ನು ಆಸ್ಪತ್ರೆಗೆ ದಾಖಲಿಸಿ ವಿಶೇಷ ಆತಿಥ್ಯ ನೀಡಲಾಗುತ್ತಿದೆ ಎಂಬ ವಿಚಾರ ಇತ್ತೀಚೆಗೆ ಜಿಲ್ಲಾ ಸತ್ರ ನ್ಯಾಯಾಧೀಶರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾಗ ಬೆಳಕಿಗೆ ಬಂದಿತ್ತು. ಈ ಕುರಿತು ಮಾಧ್ಯಮದಲ್ಲಿ ಸರಣಿ ಸುದ್ದಿಗಳು ಪ್ರಸಾರವಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಡಿಜಿಪಿ ಅಲೋಕ್ ಕುಮಾರ್ ಖುದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಪ್ರಕರಣದಲ್ಲಿ ನಡೆದಿರುವಂತಹ ಕರ್ತವ್ಯ ಲೋಪ ಹಾಗೂ ನಿಯಮ ಉಲ್ಲಂಘನೆಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ದಕ್ಷಿಣ ವಲಯದ ಡಿಐಜಿ ದಿವ್ಯಶ್ರೀ ನೇತೃತ್ವದ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದಂತಹ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜ ಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈರುತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
3: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
4: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ ಹಿಂದಿ ಕನ್ನಡ ಜೋ ಬೋಲ್ನಾ ಹೈ ಬೋಲೋ.
1: ಬಜಾರ್ ಗಯಿ ಥೀ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೇ ಹೈ, ಐಸಾ ಸಮಝಿಯೆ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೊ ರೋಜ್ಮರ್ರಾ ಕಿ ಜೋ ಘರ್ ಮೇ ಲಗ್ತಿ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಸರಿ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾವ್ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾ, ಗಿರಾಕಿ.
2: ಹಾ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿಯೇ.
3: ಜಿ ಮೇಡಮ್.
2: ಠೀಕ್ ಹೈ, ತೋ ಚಲಿಯೇ ಅಪ್ನಾ ವಾರ್ತಾಲಾಪ್ ಶುರೂ ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್, ಸಾಬುನ್ ಹೈ?
3: ಹಾ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೆ ದೂ. ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೆ ದೂ.
3: ಜಿ ಮೇಡಮ್. ಹಾ ಹೈ ಮೇಡಮ್, ಕಿತ್ನೆ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೆ ಕಾ ಹೈ.
1: ಕಿತ್ನೆ ಕಾ ಹೈ?
3: ಪಂದ್ರಾ ರುಪೇ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಾ ರುಪೇ ಅಂದ್ರೆ ಹದಿನೈದು ರೂಪಾಯಿ ಮೇಡಮ್.
2: ಹಾ,
1: ಚೀನಿ ಕ್ಯಾ ಭಾವ್ ಥೀ?
2: ಥೀ ಮತ್ಲಬ್ ಭೂತ್ಕಾಲ್ ಹೋ ಗಯಾ, ಥೀ ತಬ್ ಹಮ್ ಬೋಲ್ತೇ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೆ ಚೀನಿ

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
1: ಮನ್ ಕಿ ಬಾತ್
0: ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
1: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
2: ಮನ್ ಕಿ ಬಾತ್.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ, ರಸವಾರ್ತೆ ಸಂಜೆ 6:30, ಇನ್ನು ಕೃಷಿರಂಗ ಕಾರ್ಯಕ್ರಮ 6:51, ದಾಲ್ಚಿನ್ನಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತಾಗಿ ಡಾಕ್ಟರ್ ಶರಣ್ಯಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಚಗೋಡ. ಇದಾದ ಬಳಿಕ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45, ಪ್ರಚಲಿತ ವಿದ್ಯಮಾನ ಮೂಡಿ ಬರ್ತಾ ಇದೆ 9:15. ಶ್ರೋತೃಗಳೇ ಗಮನಿಸಿ, ಇಂದು 9:30 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 2026 ಕರ್ನಾಟಕ ರಾಜ್ಯ ಮಹಿಳೆಯರ ಫಿಡೆರೇಟೆಡ್ ಚೆಸ್ ಪಂದ್ಯಾವಳಿಗಳ ಚಾಂಪಿಯನ್ಶಿಪ್ ಕುರಿತ ಬಾನುಲಿ ವರದಿ ಪ್ರಸಾರವಾಗ್ತಾ ಇದೆ. ಕ್ರೀಡಾಲೋಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ, ತಬಲಾ ಸಾಥ್ ಆದರ್ಶ ಶೆಣೈ, ಗೀತಚಂದ್ರಿಕೆ 10:30. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹೊಂಬಿಸಿಲಿನಲ್ಲಿ ಮೊದಲ ಪ್ರಶ್ನೆ, ಹಾಡಿನ ತುಣುಕನ್ನು ಕೇಳಿಸಿ, ಇದು ಯಾವ ಚಿತ್ರದ್ದು ಅಂತ ಕೇಳುವಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ ಎರಡು ಕೂಡ ಸಿಮಿಲರ್ ಆಗಿರುತ್ತೆ. ಅದಾದ ಮೇಲೆ ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಂತಹ ಮತ್ತೆರಡು ಪ್ರಶ್ನೆಗಳು ನಿಮಗಾಗಿ ಕಾಯ್ತಾ ಇರುತ್ತೆ. ಹಾಗಿದ್ರೆ ಆಟ ಶುರು ಮಾಡೋಣ ಅಲ್ಲ. ಇದೀಗ ಮೊದಲಿಗೆ ಒಂದು ಹಿಂದಿ

ಕೇಳಿಸ್ಕೊಂಡ್ರಿ ಅಲ್ಲ ಯಾವ ಚಿತ್ರದ್ದು ಈ ಮ್ಯೂಸಿಕ್ ನೀವು ನಮಗೆ ತಿಳಿಸ್ಬೇಕು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ತುಂಬ ಹಳೆಯ ಚಿತ್ರ, 1956 ಬಂದಂತಹ ಚಿತ್ರ ಅಂತ ಅನ್ಕೊಳ್ಬಹುದು. ಯಾವ ಚಿತ್ರದ ತುಣುಕು ಇದು ಅಂತ ನೀವು ನಮಗೆ ತಿಳಿಸಿ.

ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ಒಂದು ಬಿಟ್ನ ಕೇಳಿಸಿದೀವಿ, ಯಾವ ಸಿನಿಮಾ ಅದು ಅಂತ ನೀವು ನಮಗೆ ತಿಳಿಸಿ. ಆದರೆ ಆ ಒಂದು ವಿಷಯವನ್ನು ತಿಳಿಸೋಕೆ ನಿಮಗೆ ಸಮಯಾವಕಾಶ ಬೇಕಲ್ಲ, ಅದಕ್ಕಾಗಿ ಮತ್ತಷ್ಟು ಚಂದದ ಗೀತೆಗಳನ್ನ ನಿಮ್ಮ ಜೊತೆಯಾಗಿಸ್ತಾ ಇದ್ದೀವಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಎನ್ಆರ್ ಪ್ರಸಾದ್, ದಿಲೀಪ್ ಕಲ್ಯಾಣ್ಕರ್, ಕಬಾಡಿ ಇಂದಿರಾ, ಬಾಬಾ ಕಲ್ಯಾಣ್, ನೇತ್ರ, ಎನ್ಜಿ ಬಸವರಾಜ್, ಸುಭಾನ್ ಕೋರಿ, ಸಿದ್ದಲಿಂಗಮೂರ್ತಿ, ಸುಬ್ರಹ್ಮಣ್ಯ, ಜಯಂತ್, ಭೂಮಿಕಾ ಬಸವರಾಜು, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ತೂಫಾನ್ ಔರ್ ದಿಯಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಆ ಚಿತ್ರದ ಗೀತೆಯ ತುಣುಕನ್ನು ನಾವು ನಿಮಗೆ ಕೇಳಿಸಿದ್ವಿ. ಇದೇ ಮ್ಯೂಸಿಕ್.

ಶಂಶಾದ್ ಬೇಗಂ ಅವರ ವಾಯ್ಸ್ನಲ್ಲಿ ಇದ್ದಂತಹ ಗೀತೆ ಇದು. ತೂಫಾನ್ ಔರ್ದಿಯಾ ಚಿತ್ರದ ಹಾಡು ದಿಲ್ ತುಮ್ನೆ ಲಿಯಾ ಅನ್ನುವಂಥ ಗೀತೆಯಿಂದ ಆರಿಸಿ ತೆಗೆದಂತಹ ತುಣುಕು ಇದಾಗಿತ್ತು. ಇದೀಗ ಕನ್ನಡದ ಗೀತೆಯೊಂದರ ತುಣುಕನ್ನು ಕೇಳಿಸ್ತೀವಿ. ಇದು ಕೂಡ ತುಂಬ ಹಳೆಯ ಗೀತೆ, 1960ರ ದಶಕದ್ದು. 1960ರಲ್ಲಿ ಬಂದಂತಹ ಈ ಸಿನಿಮಾದ ಹೆಸರನ್ನು ನೀವು ಗುರುತಿಸಿದ್ರೆ ಸಾಕು, ಗೀತೆಯ ಮೊದಲ ಸಾಲನ್ನು ಬರೆದು ಕಳಿಸೋ ಅಗತ್ಯ ಇಲ್ಲ. ಆಯಿತಾ, ಕನ್ನಡದ ಗೀತೆಯ ತುಣುಕು ಹೀಗಿದೆ.

ಯಾವ ಸಿನಿಮಾದ ಕನ್ನಡದ ಯಾವ ಸಿನಿಮಾದ ಗೀತೆ ಇದು ಅಂತ ನೀವು ನಮಗೆ ಮೆಸೇಜ್ ಮಾಡಬೇಕು. ಗೀತೆಯ ತುಣುಕನ್ನು ಕೇಳಿಸಿದಾಗಿದೆ. ಇದೀಗ ಮುಂದಿನ ಹಾಡು ಪ್ರಸಾರ ಮಾಡೋದು ನಿಮ್ಮ ಕಾಲಾವಕಾಶಕ್ಕಾಗಿ ಮಾತ್ರ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಇದೀಗ ನಾವು ಕೇಳಿದಂತಹ ಎರಡನೇ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ ಜಯಶ್ರೀ, ಸುನೀಲ್, ಗಜಾನನ ಭಟ್, ಲಕ್ಷ್ಮೀಪತಿ, ಮಾದಪ್ಪ, ಪ್ರವೀಣ್ ಕುಮಾರ್, ಹರೀಶ್, ಎಸ್ಎಂ ಶೋಭಾ, ಸುಜಾತ, ಆರ್ ಗಣೇಶ್, ಲಿಂಗರಾಜು, ವತ್ಸಲಮೂರ್ತಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆಶಾ ಸುಂದರಿ ಚಿತ್ರದ ಗೀತೆಯ ತುಣುಕು ಇದಾಗಿತ್ತು. ಜೋ ಜೋ ರಾಜಕುಮಾರ ಅನ್ನುವಂತಹ ಗೀತೆಯ ತುಣುಕನ್ನು ನಾವು ನಿಮಗೆ ಕೇಳಿಸಿದ್ವಿ. ಪಿ ಸುಶೀಲಾ ಅವರ ದನಿಯು ಕೂಡ ಈ ಒಂದು ಗೀತೆಯ ತುಣುಕಿನ ಕೊನೆಯಲ್ಲಿ ನಿಮಗೆ ಕೇಳಿಸಿತ್ತು. ಇದೇ ಆ ಮ್ಯೂಸಿಕ್ ಬಿಟ್.

ಆಶಾ ಸುಂದರಿ ಚಿತ್ರದ ಗೀತೆಯ ತುಣುಕನ್ನ ಸರಿಯಾಗಿ ಗೆಸ್ ಮಾಡಿದ ಎಲ್ರಿಗೂ ಕೂಡ ಅಭಿನಂದನೆಗಳು. ಇದೀಗ ಲಾಜಿಕಲ್ ರೀಸನಿಂಗ್ ಕಡೆಗೆ ಹೋಗುವಂತಹ ಸಮಯ. ಈ ಬಗೆಯ ಲಾಜಿಕಲ್ ರೀಸನಿಂಗ್ ಪ್ರಶ್ನೆಗಳು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದರೂ ಕೂಡ ಇರುತ್ತೆ. ಅಂದರೆ ಕಡಿಮೆ ಸಮಯದಲ್ಲಿ ಆ ಒಂದು ಸಾಲಿನಲ್ಲಿ ಇರುವಂತಹ ಪ್ರಶ್ನೆಯಲ್ಲಿ ಇರುವಂತಹ ಲಾಜಿಕ್ನ ಕಂಡುಹಿಡಿದು ಅಪ್ಲೈ ಮಾಡೋದಕ್ಕೆ ನಿಮಗೆ ಬರಬೇಕಾಗತ್ತೆ. ಇದಕ್ಕೆ ತುಂಬಾ ಬೇಕಾಗಿರೋದು ಪ್ರಾಕ್ಟೀಸ್. ಹೋಗ್ತಾ ಹೋಗ್ತಾ ಹೇಗಾಗತ್ತೆ ಅಂದರೆ ಲಾಜಿಕಲ್ ರೀಸನಿಂಗ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದೇ ನಿಮ್ಮ ಒಂದು ಹವ್ಯಾಸ ಆಗಿಬಿಡತ್ತೆ. ಮತ್ತು ನೋಡಿದ ತಕ್ಷಣ ಇದು ಇದೇ ಲಾಜಿಕಲ್ ಇದೆ, ಈ ಲಾಜಿಕಲೇ ಈ ಪ್ರಶ್ನೆ ಬಂದಿದೆ ಅಂತ ಕೂಡ ಗೊತ್ತಾಗತ್ತೆ. ಆದರೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಟೈಮ್. ಪ್ರತಿದಿನವೂ ಕೂಡ ನೀವು ಕಡೆ ಪಕ್ಷ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡಿದ್ರು ಕೂಡ ಲಾಜಿಕಲ್ ರೀಸನಿಂಗಲ್ಲಿ ನಿಜಕ್ಕೂ ಮಾಸ್ಟರ್ಸ್ ಆಗ್ಬೋದು, ಪಂಡಿತರಾಗ್ಬೋದು. ಎಷ್ಟು ದಿನದಲ್ಲಿ ನಿಂತೀರಾ? ಒಂದು ತಿಂಗಳಲ್ಲಿ. ಇರಲಿ, ಇದೀಗ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಒಂದು ಸೀರೀಸ್ ಇದು, ನಂಬರ್ ಸೀರೀಸು. ಇದನ್ನು ಗಮನ ಇಟ್ಟು ಬರ್ಕೊಂತಿರೋ ಕೇಳಿಸ್ಕೊಂತಿರೋ ನಿಮಗೆ ಬಿಟ್ಟಿದ್ದು. 28, 27, 29, 28, 30, 29. ಇವಾಗ ಮುಂದಿನ ಸಂಖ್ಯೆ ಯಾವುದು ಬರಬೇಕು? 30, 31, 32, 33 ಅನ್ನೋದು ನಮ್ಮ ಪ್ರಶ್ನೆ. ಅಂದರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೀವಿ. ಇವಾಗ ಸೀರೀಸಲ್ಲಿ 28, 27, 29, 28, 30, 29 ಹೀಗೆ ಬರ್ತಾ ಇದೆ ಈ ಸೀರೀಸು. ಮುಂದಿನ ಲೆಟರ್,

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕೊಡೋದಕ್ಕೆ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಿ, ಅದರಲ್ಲಿ ಆಲ್ಮೋಸ್ಟ್ 80% ಜನ ಸರಿ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಯಾರೆಲ್ಲ ಸರಿಯಾದಂತಹ ಆನ್ಸರ್ ಕಳಿಸಿದ್ದಾರೆ ಅಂದ್ರೆ ಜಗದಾಂಬಿಕಾ, ನಾಗಪತಿ, ವಿ ಹೆಗಡೆ, ಸುರೇಂದ್ರ, ಮಂಡಿಕಲ್ ಕೃಪಾ, ಬಿಂದು ಪ್ರಕಾಶ್, ಉಷಾ ಪರಮೇಶ್, ಹಾಗೆ ಬಿ ಕೆ ಶಿವಕುಮಾರ್, ಮಂಜುನಾಥ್ ಇಂದರ್ಗಿ, ಆಶಾ ಶ್ರೀನಿವಾಸ್, ಎಚ್ ಆರ್ ರುದ್ರಸ್ವಾಮಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಇವಾಗ ಸೀರೀಸ್ ಅಲ್ಲಿ 28, 27, 29, 28, 30, 29 ಹೀಗೆ ಬರ್ತಾ ಇದೆ. ಮುಂದಿನ ನಂಬರ್ ಏನಾಗಿರಬೇಕು ಅಂತ ಕೇಳಿದೆ, ಮುಂದಿನ ನಂಬರ್ 31 ಆಗಬೇಕಿತ್ತು. 31 ಸರಿಯಾದಂತಹ ಉತ್ತರ ಆಗಿತ್ತು. ಇವಾಗ ಈ ಸೀರೀಸ್ನ ಸುಮ್ಮನೆ ಹಾಗೆ ಗಮನಿಸ್ತಾ ಹೋದ್ರೆ ನೀವು 28, 27 ಅಂದಾಗ -1 ಬರ್ಕೊಳ್ಳಿ, 27 ಇಂದ 20

ನೈನ್ ನೆಕ್ಸ್ಟು ನಂಬರು. ಸೊ ಪ್ಲಸ್ ಟೂ ಆಯಿತು, ಮತ್ತೆ 29 ಆದಮೇಲೆ 28 ಇದೆ, ಅಂದರೆ ಮೈನಸ್ ಒನ್. ಸೊ ಈ ಸೀರೀಸಲ್ಲಿ ಮೈನಸ್ ಒನ್ ಪ್ಲಸ್ ಟೂ, ಮೈನಸ್ ಒನ್ ಪ್ಲಸ್ ಟೂ ಅಂತ ಹೋಗ್ತಾ ಇದೆ. ಹಾಗೆ ಬಂದಾಗ 29 ಆದಮೇಲೆ ನಾವು ಪ್ಲಸ್ ಟೂ ಅನ್ನೋಂಥ ಸೀರೀಸ್ಗೆ ಬರ್ತೀವಿ. ಅಂದರೆ ಇವಾಗ ಆಡ್ ನಂಬರ್ಸ್ಗೆಲ್ಲ ಕೂಡ ಹಿಂದಿನ ನಂಬರ್ ಪ್ಲಸ್ ಟೂ ಬರ್ತಿದೆ ಆಡ್ ಪ್ಲೇಸಸ್ಸಲ್ಲಿ. ಹಾಗೆ ಈವನ್ ಪ್ಲೇಸಸ್ಸಲ್ಲಿ ಲಾಸ್ಟ್ ಎಲಿಮೆಂಟ್ ಮೈನಸ್ ಒನ್ ಬರ್ತಾ ಇದೆ. ಸೊ ಇವಾಗ ಆಡ್ ಪ್ಲೇಸಲ್ಲಿ ಇರುವಂತಹ ಜಾಗ ಖಾಲಿ ಇದೆ, ಸೊ ಪ್ಲಸ್ ಟೂ ಆಗಬೇಕು. 29 ಆದಮೇಲೆ ಪ್ಲಸ್ ಟೂ ಅಂದರೆ 31 ಬರುತ್ತೆ. ಇಲ್ಲ ಹಾಗೆ ನೀವು ಯೋಚನೆ ಮಾಡಿದ್ರು ಕೂಡ, ಸುಮ್ಮನೆ ಎರಡೆರಡು ನಂಬರ್ನ ಜೊತೆಯಾಗಿ ನೋಡಿಕೊಂಡ್ರು ಕೂಡ 28 27 ಬರ್ತಿದೆ. ನೆಕ್ಸ್ಟು 29 28 ಬಂತು, ಅಂದರೆ 28 ಆದಮೇಲೆ 29 ಈ ಕಡೆ ಬಂದಿದೆ, ಆಮೇಲೆ 30 ಬಂದಿದೆ ಒಂದು ಜಾಗ ಬಿಟ್ಟು. ಸೊ ನೆಕ್ಸ್ಟು 31 ಬರಬೇಕಾಗಿತ್ತು ಅಂತ ಕೂಡ ಹಾಗೆ ಕೂಡ ನೀವು ಪ್ಲ್ಯಾನ್ ಮಾಡಿ ಆನ್ಸರ್ನ ಕಳಿಸ್ಬೋದಾಗಿತ್ತು. ಈ ಒಂದು ಸೆಗ್ಮೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಪಟಾಪಟ್ ಅಂತ ಬೇಗ ಆನ್ಸರ್ ಕಳಿಸ್ಬೇಕು ಆಯಿತಾ. ಇವಾಗ ಯಾವುದೋ ಒಂದು ಕೋಡ್ ಲ್ಯಾಂಗ್ವೇಜಲ್ಲಿ ಫೂಟ್ FOOT ಫೂಟ್ನ GNPS ಅಂತ ಬರೆದಿರ್ತಾರೆ. FOOT ಫೂಟ್ನ GNPS ಅಂತ ಬರೆದಿರ್ತಾರೆ. ಹಾಗಿದ್ರೆ ಗುಡ್ ಅನ್ನೋದನ್ನ GOOD ಗುಡ್ ಅನ್ನೋದನ್ನ ಹೇಗೆ ಬರಿಬೇಕು, GOOD ಗುಡ್ ಅನ್ನೋದನ್ನ ಹೇಗೆ ಬರಿಬೇಕು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನ ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ರಕ್ಷಿತಾ ಅವರ ಉತ್ತರ ಸರಿಯಾಗಿದೆ ನೋಡಿ, ಇವರೊಬ್ಬರದೇ ಸರಿಯಾದಂತಹ ಉತ್ತರ ಬಂದಿದ್ದು. ಹಾಗೆ ಹೇಗೆ ಬರಿಬೇಕು ಗೊತ್ತಿಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಇನ್ನೊಬ್ರು. ಈಗ ಒಂದೊಂದಾಗಿ ನಮಗೆ ಮೆಸೇಜ್ಗಳು ಬರ್ತಾ ಇದೆ, ಆದರೆ ಸಮಯಾವಕಾಶ ಎಂಡ್ ಆಗಿದೆ. ಸರಿಯಾದಂತಹ ಉತ್ತರ ಇಲ್ಲ ಇಲ್ಲ, ಇನ್ನೊಂದು ಇಬ್ಬರು ಸರಿಯಾದಂಥ ಉತ್ತರ ಕೊಟ್ಟಿದ್ರು, ಆದರೆ ಈಗಾಗಲೇ ಅವರ ಹೆಸರನ್ನು ಹೇಳಿರೋದ್ರಿಂದ ಹೇಳ್ತಾ ಇಲ್ಲ. ಸರಿಯಾದಂಥ ಉತ್ತರ ಆಗಿತ್ತು HNPC ಅಂತ ಬರಿಬೇಕಾಗತ್ತೆ. ಇವಾಗ ಒಂದು ಕೋಡ್ ಲ್ಯಾಂಗ್ವೇಜಲ್ಲಿ FOOT ಫೂಟ್ನ GNPS ಅಂತ ಬರೆಯಲಾಗತ್ತೆ. ಹಾಗಿದ್ರೆ GOOD ಗುಡ್ನ ಹೇಗೆ ಬರೀತೀರಿ ಅಂತ ಕೇಳಿದೆ. GOOD ಗುಡ್ನ ಇದೇ ಕೋಡ್ ಲ್ಯಾಂಗ್ವೇಜಲ್ಲಿ HNPC ಅಂತ ಬರಿಬೇಕಾಗತ್ತೆ. ಯಾಕೆ HNPC ಅಂತ ಬರಿಬೇಕಾಗತ್ತೆ ಅಂದರೆ FOOTನ ಏನಂತ ಬರ್ತಿದ್ದೀವಿ, GNPS ಅಂತ ಬರ್ತಿದ್ದೀವಿ. ಅಂದರೆ +1 -1 +1 -1 ಅಂತ ಸೀರೀಸ್ ಹೋಗ್ತಾ ಇದೆ. ಇದರಲ್ಲಿ ಎಫ್ ಆದಮೇಲೆ ಜಿ ಬರುತ್ತೆ, ಹಾಗೆ ಓ ಆದಮೇಲೆ ಎಫ್ ಆದಮೇಲೆ ಜಿ ಬರುತ್ತೆ, ಹಾಗೆ ಓಗೂ ಮುಂಚೆ ಎನ್ ಬರುತ್ತೆ, ನೆಕ್ಸ್ಟು ಓ ನೆಕ್ಸ್ಟ್ ಪಿ ಬರುತ್ತೆ, ಟಿಗೂ ಮುಂಚೆ ಎಸ್ ಬರುತ್ತೆ. ಹೀಗೆ +1 -1 +1 -1 ರೂಲ್ ಪ್ರಕಾರ ಮಾಡಬೇಕಾಗಿತ್ತು. ಹಾಗೆ ಮಾಡಿದಾಗ ಗುಡ್ಗೆ HNPC ಅಂತ ಬರಿಬೇಕಾಗತ್ತೆ. ಸೊ HNPC ಅನ್ನೋದು ಸರಿಯಾದಂಥ ಉತ್ತರ ಆಗಿತ್ತು. ಇವತ್ತಿನ ಹೊಂಬಿಸಿಲು ಆಟ ಕಾರ್ಯಕ್ರಮ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಸರಿ ಉತ್ತರ ಕಳಿಸಿದ್ರಿ, ಸರಿ ಉತ್ತರ ಕಳಿಸೋದಕ್ಕೆ ಪ್ರಯತ್ನ ಪಟ್ಟ್ರಿ, ನಮ್ಮ ಆಟದ ರೂಲ್ಸ್ಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ನಡ್ಕೊಂಡ್ರಿ, ಪ್ರೋತ್ಸಾಹಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಮುಕ್ತಾಯ ಆಗ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ 4:04 ಹತ್ತೊಂಬತ್ತು ಸೆಕೆಂಡ್ಗಳಾಗಿದೆ. ನಾವಿದ್ದೇವೆ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇದ್ದೀವಿ ನಿಮ್ಮನ್ನ, ಯಾವ ಎರಡು ಮೌಲ್ಯಗಳು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಜೀವನವನ್ನು ರೂಪಿಸಿದೆ ಅಂತ ಹೇಳ್ತೀರಿ ಅಂತ. ಅಂದರೆ ಮನುಷ್ಯ ಅಂದರೆ ಎಷ್ಟೋ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತಾರೆ, ಆದರೆ ನೀವು ಗಟ್ಟಿಯಾಗಿ ನಂಬುವಂತಹ ನಿಮ್ಮ ವ್ಯಕ್ತಿತ್ವ ಅಂದರೆ ನಿಮ್ಮ ಮನಸ್ಸಿಗೆ ಬರುವ

ಅಂತಹ ಎರಡು ಮೌಲ್ಯಗಳು ಯಾವುದು? ಅದು ಪ್ರಾಮಾಣಿಕತೆ ಇರಬಹುದು ಅಥವಾ ನೇರವಂತಿಕೆ ಇರಬಹುದು, ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂತಹ ಸ್ವಭಾವ ಇರಬಹುದು, ತಾಳ್ಮೆ, ಹಾಗೆ ಧೈರ್ಯ, ಶಕ್ತಿ, ಯುಕ್ತಿ, ಭಕ್ತಿ, ಹೀಗೆ ನಿಮ್ಮ ವ್ಯಕ್ತಿತ್ವದ ಮೌಲ್ಯಗಳು ಅಂತ ಹೇಳಿದರೆ ಮೊದಲಿಗೆ ನಿಮ್ಮ ವ್ಯಕ್ತಿತ್ವ ರೂಪಿಸಿದಂತಹ ಎರಡು ದೊಡ್ಡ ಮೌಲ್ಯಗಳು ಯಾವ್ಯಾವುದು? ನಿಮ್ಮ ಮೌಲ್ಯದ ಅಡಿಪಾಯ, ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯಗಳನ್ನ ನಮಗೆ ಕಳಿಸ್ಕೊಡಿ. ಹೇಗೆ ಅಂತ ಕೂಡ ತಿಳಿಸಿ ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಮೆಸೇಜ್ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ವಿ, ನಿಮ್ಮ ಬದುಕಿನಲ್ಲಿ ನೀವು ಅಳವಡಿಸಿಕೊಂಡಿರುವಂತಹ ಎರಡು ಉತ್ತಮ ಮೌಲ್ಯಗಳು ಯಾವುದು ಅಂತ, ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯಗಳ ಕುರಿತಾಗಿ ನಮಗೆ ಮೆಸೇಜ್ ಕಳಿಸಿ ಅಂದಿದ್ವಿ. ನಾಗಪತಿ ವಿ ಹೆಗ್ಡೆ ಸಾಗರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಮಯ ಪ್ರಜ್ಞೆ ಹಾಗೂ ಪ್ರಾಮಾಣಿಕತೆ ನನ್ನ ವ್ಯಕ್ತಿತ್ವದ ಗಟ್ಟಿ ಅಡಿಪಾಯ. ಪ್ರತಿದಿನವೂ ಕೂಡ ಒಂದೇ ಸಮಯಕ್ಕೆ ನನ್ನ ಅಂಗಡಿಯನ್ನು ತೆಗಿತೀನಿ, ಹಾಗೇನೇ ಬರುವಂತಹ ಗ್ರಾಹಕರಿಗೆ ಪ್ರಾಮಾಣಿಕವಾಗಿ ಯಾವುದೇ ಕಪಟ ಇಲ್ಲದೆ ಮೋಸ ಇಲ್ಲದೆ ವ್ಯಾಪಾರವನ್ನು ಮಾಡ್ತೀನಿ, ಇದೇ ಕಾರಣಕ್ಕಾಗಿ ಇವೆರಡನ್ನ ನನ್ನ ಮೌಲ್ಯಗಳು ಅಂತ ಹೇಳ್ತೀನಿ ಅಂತ. ಶಾಂತಾಚಾರ ಬಡಿಗೇರ ಅವರು ಹೇಳಿದ್ದಾರೆ, ಕಷ್ಟಪಟ್ಟು ದುಡಿಯುವಂತಹ ಮನಸ್ಸು, ತಾಳ್ಮೆಯಿಂದ ಕಾಯುವಂತಹ ಗುಣ, ಹಾಗೆ

ಶಕ್ತಿಯಿಂದ ಬದುಕುವ ನಂಬಿಕೆ ನನ್ನ ವ್ಯಕ್ತಿತ್ವದ ಶಕ್ತಿ ಅಂತ. ಮಣಿಕಲ್ ಕೃಪಾ ಅವರು ಮೆಸೇಜ್ ಮಾಡ್ತಿದ್ದಾರೆ, ನನ್ನನ್ನು ರೂಪಿಸಿದ್ದು ಸಹನೆ ಹಾಗೂ ಮನುಷ್ಯತ್ವ ಅಂತ. ಇವೆರಡನ್ನೂ ಕೂಡ ನನ್ನ ಸಂಸ್ಕಾರ ಅಂತ ಹೇಳ್ತೀನಿ. ತಾಳ್ಮೆಯಿಂದ ಬದುಕೋದು ಹಾಗೆ ಮಾನವೀಯತೆಯನ್ನು ರೂಢಿಸಿಕೊಂಡಿರೋದು ನನಗೆ ಅತೀವ ನೆಮ್ಮದಿಯನ್ನು ಕೊಟ್ಟಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯದ ಕುರಿತಾಗಿ ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ಕೇಳಿರುವಂತಹ ಪ್ರಶ್ನೆಗೆ ಸಿದ್ದಲಿಂಗಮೂರ್ತಿ ಅವರು ಹೇಳ್ತಾ ಇದ್ದಾರೆ, ನನ್ನ ತಂದೆಯಿಂದ ನಾನು ಪಡೆದಂತಹ ಬಳುವಳಿ, ಸತ್ಯನಿಷ್ಠೆ ಹಾಗೆ ನಿಷ್ಠುರವಾದಂತಹ ವ್ಯಕ್ತಿತ್ವ ಇವೆರಡನ್ನು ಕೂಡ ನನ್ನ ಬದುಕಿನಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡು ಬಂದಿದ್ದೀನಿ. ಸತ್ಯಕ್ಕೆ ಬದ್ಧವಾಗಿ ಇರೋದು ಹಾಗೆ ನಿಷ್ಠುರವಾಗಿ ಮಾತಾಡೋದು, ನಿಷ್ಠುರವಾಗಿ ನಡೆದುಕೊಳ್ಳೋದು, ನ್ಯಾಯದ ಪರ ನಿಲ್ಲೋದು ನನ್ನ ವ್ಯಕ್ತಿತ್ವ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಎನ್ ಕಲ್ಲಪ್ಪ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ತಾಳ್ಮೆ ಮತ್ತು ಸಹನೆಯಿಂದ ನಡೆದುಕೊಂಡು ಬಂದಿದ್ದೇನೆ, ಅದೇ ರೀತಿ ಕೊಟ್ಟ ಮಾತಿಗೆ ತಪ್ಪಲಾರೆ ಅನ್ನೋದನ್ನು ಕೂಡ ಅಳವಡಿಸಿಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಾನು ಕೊಟ್ಟ ಮಾತಿನಿಂದ ಹಿಂದಕ್ಕೆ ಬರುವಂಥ ಚಾನ್ಸೇ ಇಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹರೀಶ್ ಅವರು ಹೇಳ್ತಿದ್ದಾರೆ, ಸತ್ಯ ಮತ್ತು ತಾಳ್ಮೆ ನನ್ನ ತಾಯಿ ನನಗೆ ಹೇಳಿಕೊಟ್ಟಂಥ ಪಾಠ, ಅವರ ಕಾಲಾನಂತರ ನಾನು ಕೋಪ ಬಿಟ್ಟಿರೋದು ನನಗೆ ಬಹಳನೇ ಸಂತೋಷ ಕೊಟ್ಟಿದೆ ಮತ್ತು ಸಮಾಧಾನ ತಂದುಕೊಟ್ಟಿದೆ. ಶಾಂತವಾಗಿ ಇದ್ದು ಬಿಡ್ತೀನಿ ರೇಡಿಯೋ ಕೇಳಿಕೊಂಡು ಆರಾಮಾಗಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಸಮಯದಲ್ಲಿ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ನೀವು ಗಟ್ಟಿಯಾಗಿ ನಂಬಿರುವಂತಹ ಮೌಲ್ಯಗಳು ಯಾವುದು, ಆಚರಣೆಗೆ ತಂದಿರುವಂತಹ ಮೌಲ್ಯಗಳು ಯಾವುದು. ಬಹಳಷ್ಟು ಮೌಲ್ಯಗಳನ್ನ ನಾವು ರೂಢಿಸ್ಕೊಂಡಿರ್ತೀವಿ, ಆದರೆ ಅದರಲ್ಲಿ ನಿಮ್ಮ ವ್ಯಕ್ತಿತ್ವ ಅಂತ ಕೂಡಲೇ ನಿಮ್ಮ ಮನಸ್ಸಿಗೆ ಬರುವಂತಹ ಎರಡು ಬಹುಮುಖ್ಯ ವ್ಯಾಲ್ಯೂಸ್ ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ, ತುಂಬಾ ಜನ ಮೆಸೇಜ್ ಮಾಡಿದ್ದೀರಿ. ಮಂಜುನಾಥ್ ಇಂದರ್ಗಿ ಹೇಳ್ತಿದ್ದಾರೆ, ಸಿರಿತನವೇ ಇರಲಿ, ಬಡತನವೇ ಇರಲಿ, ಕಷ್ಟನೇ ಇರಲಿ, ಸುಖನೇ ಇರಲಿ, ವ್ಯಕ್ತಿ ಯಾರೇ ಆಗಿರಲಿ, ಮನೆಯವರೇ ಇರಲಿ, ಹೊರಗಿನವರೇ ಇರಲಿ, ನೇರವಾಗಿ ಮಾತಾಡೋದು, ನಿಷ್ಠುರವಾಗಿ ನಡೆದುಕೊಳ್ಳೋದು ನನ್ನ ಅಭ್ಯಾಸ. ಇದನ್ನು ನನ್ನ ತಂದೆಯಿಂದ ಕಲ್ತ್ಕೊಂಡು ಬಂದಿದ್ದೇನೆ. ನ್ಯಾಯ, ನೀತಿ, ಸತ್ಯ, ಧರ್ಮ ಹಾಗೆ ದೇಶದ ಪರವಾಗಿದ್ದೇನೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಅನಂತಮೂರ್ತಿ ಅವರು ಹೇಳಿದ್ದಾರೆ, ಪರೋಪಕಾರ ನನ್ನ ಬದುಕಿನಲ್ಲಿ ನಾನು ಮೈಗೂಡಿಸಿಕೊಂಡು ಬಂದಿರುವಂಥ ಮೌಲ್ಯ. ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಅವರೇ ನಮಗೆ ಸಹಾಯ ಮಾಡಬೇಕು ಅಂತ ಇಲ್ಲ, ನಮ್ಮ ಕಷ್ಟದ ಸಂದರ್ಭದಲ್ಲಿ ಮತ್ತಿನ್ಯಾವುದೋ ರೂಪದಲ್ಲಿ ಸಹಾಯ ನಮ್ಮ ಕಡೆಗೆ ಬರುತ್ತೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ನಂಬ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ನಾನು ಸಮಯ ಪ್ರಜ್ಞೆಯನ್ನು ಹಾಗೇನೆ ಶಾಂತವಾಗಿ ಇರುವಂತಹ ಮೌಲ್ಯವನ್ನು ರೂಢಿಸ್ಕೊಂಡಿದ್ದೀನಿ, ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ, ಹಾಗೆ ಯಾವುದೇ ಗೌಜು ಗದ್ದಲ ಗಲಾಟೆಗೆ ನಾನು ಹೋಗೋದಿಲ್ಲ, ಶಾಂತವಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇದೇ ರೀತಿಯಾಗಿ ನೀವು ಕೂಡ ಬದುಕಿನಲ್ಲಿ ಒಂದಾದರೂ ಮೌಲ್ಯವನ್ನು ತುಂಬ ಗಟ್ಟಿಯಾಗಿ ನಂಬ್ಕೊಂಡಿರ್ತೀರಿ, ಅದನ್ನೇ ಪಾಲಿಸ್ತಾ ಇರ್ತೀರಿ, ಅದು ಯಾವುದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ತುಂಬ ಜನ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀರಿ, ತುಂಬ ಸಂತೋಷ ಆಗ್ತಾ ಇದೆ. ಸಂಜೆಯ ಬಾನಿನಲ್ಲಿ ಒಳ್ಳೆಯ ಮಾಹಿತಿ ಹಾಗೆ ಮಾತು ಹಾಡುಗಳು ಧನ್ಯವಾದಗಳು ಅಂತ ಹೇಳಿ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಅಂಕಿತ್ ಅವರು ಬೆಂಗಳೂರಿನಿಂದ ಹೇಳ್ತಿದ್ದಾರೆ, ಹಣ ಸಂಪಾದನೆ ಎಷ್ಟೇ ಕಡಿಮೆ ಇದ್ರೂ ಕೂಡ ಉಳಿತಾಯ ಮಾಡೋದು ಹಾಗೆ ಖರ್ಚನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸೋದು ಇದು ನನ್ನ ಮೊದಲ ಗುಣ. ಮತ್ತಿನ್ನೊಂದು, ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನದಿಂದ ಇರಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ, ಇವೆರಡೂ ಕೂಡ ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಸಮಚಿತ್ತದಿಂದ ಕೆಲಸ ಮಾಡಿದ್ರೆ ಮಾತ್ರ ಯಶಸ್ವಿಯಾಗತ್ತೆ. ಭಕ್ತಿಭಾವದಿಂದ ಕೆಲಸ ಮಾಡಬೇಕು, ಒಳ್ಳೆಯ ಮಾತುಗಳನ್ನ ಆಡಬೇಕು, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನುವಂಥ ಗಾದೆ ಇದೆ ಅಂತ ಹೇಳಿ ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯ ಈರಣ್ಣ ಜೀವರ ಅವರು ಸಂದೇಶ ಕಳಿಸಿದ್ದಾರೆ. ಈ ಒಂದು ಮೌಲ್ಯವನ್ನು ಅವರು ರೂಢಿಸ್ಕೊಂಡು ಬಂದಿದ್ದಾರಂತೆ. ತಂದೆಯೇ ತಾಯಿಯಿಂದ ನಾವು ಕಲ್ತಿರುವಂತಹ ಮೌಲ್ಯಗಳು ತುಂಬಾನೇ ಶ್ರೇಷ್ಠವಾದದ್ದು. ಅದು ಯಾವುದು ಅಂದರೆ ಸತ್ಯಪ್ರಿಯತೆ, ಸತ್ಯದ ದಾರಿಯಲ್ಲಿ ನಡೆಯುವಂಥದ್ದು, ಹಾಗೆ ಹಿರಿಯರಿಗೆ ಗೌರವವನ್ನು ನೀಡುವಂಥದ್ದು, ಇವೆರಡನ್ನು ಕೂಡ ನನಗೆ ನನ್ನ ತಂದೆ ತಾಯಿ ಹೇಳಿಕೊಟ್ಟಿದ್ದಾರೆ, ಇದೇ ನನ್ನ ವ್ಯಕ್ತಿತ್ವದ ಮೌಲ್ಯ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಯಲ್ಲಪ್ಪ ಯಾದವ್ ರಾಯಚೂರಿನಿಂದ ಈ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಏನೇ ಆದರೂ ಕೂಡ ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡದೇ ಇರೋದು, ನಮಗೆ ಸಿಗುವಂತಹ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸೋದು ನನ್ನ ಸ್ವಭಾವ ಅಂತ ಹೇಳಿ ಮೋನಿಕಾ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಾನಂತೂ ಸರಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ, ಆದರೆ ಮನೆಯವರಾಗಲಿ ಹೊರಗಿನವರೇ ಆಗಲಿ ಇವನ ಲಾಭಕ್ಕಾಗಿ ಮಾತಾಡ್ತಾ ಇದ್ದಾನೆ ಅಥವಾ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋರೆ ಜಾಸ್ತಿ. ಈ ಜನಗಳ ಮಧ್ಯೆ ಹೇಗಿದ್ರು ತಪ್ಪು ಬಿಡ್ರಿ ಅಂತ ಹೇಳಿ ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಅವರು ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವದ ಮೌಲ್ಯಗಳು ಯಾವುದು, ನಿಮ್ಮ ವ್ಯಕ್ತಿತ್ವದ ಗಟ್ಟಿ ಅಡಿಪಾಯ ಅಂತ ಹೇಳಬಹುದು, ಇಲ್ಲ ನಿಮ್ಮ ಹೆಸರು ಕೇಳಿದ ಕೂಡಲೇ ಯಾರಾದರೂ ಹೇಳಬಲ್ಲಂತಹ ಎರಡು ಮೌಲ್ಯಗಳು ಯಾವುದು, ಯಾವುದನ್ನು ನೀವು ಪಾಲಿಸ್ಕೊಂಡು ಬಂದಿದ್ದೀರಿ, ರೂಢಿಗತ ಮಾಡಿಕೊಂಡಿದ್ದೀರಿ, ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಸ್ಫೂರ್ತಿದ ಹರೆಯ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸುರೇಂದ್ರ ಅವರು ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನಾನು ಸ್ವ ಉದ್ಯೋಗಿ, ನನ್ನ ಕೆಲಸದಲ್ಲಿ ಗ್ರಾಹಕರಿಗೆ ಒಪ್ಪಿಕೊಂಡ ಸಮಯಕ್ಕೆ ಸರಿಯಾಗಿ ವಸ್ತುಗಳನ್ನ ತಲುಪಿಸ್ತೀನಿ, ಕೆಲಸ ಮಾಡಿಕೊಡ್ತೀನಿ. ಇವತ್ತಿನ ಕಾಲದಲ್ಲಿ ಒಳ್ಳೆಯತನ ದುರುಪಯೋಗ ಮಾಡ್ಕೊಳ್ಳೋರು ಜಾಸ್ತಿ ಅಂತ ಗೊತ್ತಿದ್ರು ಕೂಡ ಒಳ್ಳೆಯತನವನ್ನು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಇವೆರಡು ಮೌಲ್ಯಗಳನ್ನ ನಾನು ರೂಢಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತಾ ಬಹಳನೇ ಖುಷಿಯಾಯಿತು. ಪ್ರತಿಯೊಬ್ಬರಿಗೂ ಕೂಡ ಈ ಮೌಲ್ಯಗಳು, ಮೌಲ್ಯಾಧಾರಿತ ಬದುಕು ಮತ್ತು ಆದರ್ಶ ಅನ್ನೋದು ಒಂದು ರೀತಿ ಆಮ್ಲಜನಕ ಇದ್ದ ಹಾಗೆ, ಬದುಕನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಬೇಕಾದಂತಹ ಇಂಧನ ಇದ್ದ ಹಾಗೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ, ಬಂದ ಹಾಗೆ ಸ್ವೀಕರಿಸೋಣ ಬದುಕನ್ನ, ಆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಸಾಗೋಣ ಅಂತೆಲ್ಲ ಏನೇನೋ ಅಂದ್ಕೊಳ್ತೀವಿ. ಆದರೆ ಏನೇ ಅಂದ್ಕೊಂಡ್ರು ಕೂಡ ನಮ್ಮ ವ್ಯಕ್ತಿತ್ವ ಅನ್ನೋದು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಇರುತ್ತೆ. ಎಷ್ಟೋ ಸಲ ನಾವು ರೂಢಿಸಿಕೊಂಡು ಬಂದಂತಹ ಅಭ್ಯಾಸಗಳನ್ನ ನಾವು ಬದಲಾಯಿಸ್ಕೋಬಹುದು, ಆದರೆ ಯಾವತ್ತಿಗೂ ಕೂಡ ಸ್ವಭಾವವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮದು ನಿರ್ಮಲ ಚಿತ್ತ, ಶಾಂತಚಿತ್ತ ಸ್ವಭಾವ ಆಗಿದ್ರೆ ನೀವು ಕೊನೆಯ ತನಕ ಹಾಗೆ ನಿರ್ಮಲವಾಗಿಯೇ ಇದ್ಬಿಡ್ತೀರಿ. ಆದರೆ ನೀವು ಪ್ರತಿಯೊಂದಕ್ಕೂ ಕೂಡ ಆತಂಕಕ್ಕೆ ಒಳಗಾಗುವಂತಹ, ಅವಸರ ಪಡುವಂತಹ ಸ್ವಭಾವ ನಿಮ್ಮದಾಗಿದ್ರೆ ಯಾವತ್ತಿಗೂ ಕೂಡ ಆ ಅವಸರವನ್ನ, ಆ ಆತಂಕವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಮ್ಯಾನೇಜ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಇದೆ. ಇದೇ ಕಾರಣಕ್ಕಾಗಿಯೇ ಇವತ್ತು ಒಂದು ಟೆಸ್ಟ್ನ ರೀತಿ ಕೇಳಿದ್ದು, ನೀವು ನಂಬಿದಂತಹ ಮೌಲ್ಯಗಳು ಯಾವುದು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿದಂತಹ ಮೌಲ್ಯಗಳು ಯಾವುದು ಅಂತ. ನಾವೆಲ್ಲ ಕೂಡ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿಯೇ ಮೌಲ್ಯಗಳನ್ನು ಕೂಡ ರೂಢಿಸ್ಕೊಂಡಿರ್ತೀವಿ. ಹೆಚ್ಚಿನ ಜನ ಪ್ರಾಮಾಣಿಕತೆ, ಶ್ರದ್ಧೆ, ಸತ್ಯವಂತಿಕೆ, ನೇರ ನುಡಿ ಅಂತ ಹೇಳಿದ್ದು ನಿಜಕ್ಕೂ ಕೂಡ ಖುಷಿಯಾಯಿತು, ತುಂಬ ಸಂತೋಷವನ್ನು ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಈ ಹೊತ್ತಿನಲ್ಲಿ ನಮ್ಮ ಜೊತೆಯಾಗಿ ಮೆಸೇಜ್ಗಳ ಮೂಲಕ ಸಂವಾದ ನಡೆಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗೋದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ತುಂಬ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಇದು ಸ್ಫೂರ್ತಿಧಾರೆ ಕಾರ್ಯಕ್ರಮ ಆಗಿತ್ತು. ಕಾರ್ಯಕ್ರಮ ಹೇಗನಸ್ಸು ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಸಮಯ ಆಗಿದೆ 5:02. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 MHz ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತೇನು ಸ್ಪೆಷಲ್ ಗೊತ್ತಲ್ವಾ ಎಲ್ಲರಿಗೂ, ಇವತ್ತು ಓಣಂ ಹಬ್ಬ. ಸೊ ಸಾಕಷ್ಟು ಜನರು, ಸಾಕಷ್ಟು ಶಾಲೆಗಳಾಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಓಣಂ ಹಬ್ಬದ ವಿಶೇಷತೆ ಗೊತ್ತಲ್ಲ, ಹೂವಿನ ಅಲಂಕಾರ ಆಗಿರ್ಬೋದು, ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಆಗಿರ್ಬೋದು, ಅವರ ಸಾಧ್ಯ ಊಟ ಆಗಿರ್ಬೋದು. ಸೊ ಹ್ಯಾಪಿ ಓಣಂ ಅಂತ ಎಲ್ಲರಿಗೂ ವಿಶ್ ಮಾಡ್ತಾ ಇವತ್ತಿನ ಟಾಪಿಕ್ ಕೂಡ ಅದೇ. ಹಾಗೆ ನೀವು ಕೂಡ ನನ್ನ ಜೊತೆ ಮಾತಾಡ್ಬೋದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ಸಂದೇಶವನ್ನು ಕಳಿಸ್ಕೊಡ್ಬೋದು. ಏನು ಸಂದೇಶ ಕಳಿಸ್ಬೋದು ಗೊತ್ತಾ? ಓಣಂ ಸೆಲೆಬ್ರೇಷನ್ನ ನೀವು ಎಲ್ಲಾದರೂ ನೋಡಿದ್ದೀರಾ? ನೀವು ಆಫೀಸ್ಗೆ ಹೋಗ್ತಾ ಇರ್ತೀರಾ, ಅಥವಾ ಮನೆಯಲ್ಲಿ ಅಥವಾ ಸ್ಕೂಲಲ್ಲಿ ಮಕ್ಕಳು ಕರ್ಕೊಂಡು ಹೋದರೆ, ಎಲ್ಲಾದರೂ ಅಥವಾ ಯಾವುದಾದ್ರೂ ಮಾಲ್ಗೆ ಹೋಗಿದ್ರೆ, ಅಥವಾ ಯಾವುದಾದ್ರೂ ಆಫೀಸ್ಗಳ ಮುಂದೆ ಎಲ್ಲಾದರೂ ಈ ಸೆಲೆಬ್ರೇಷನ್ನ ನೋಡಿ ನಿಮ್ಗೆ ತುಂಬ ಇಷ್ಟ ಆಯ್ತಾ, ಹೇಗಿತ್ತು ಸೆಲೆಬ್ರೇಷನ್, ಇದನ್ನು ನೀವು ನನ್ನ ಜೊತೆ ಹಂಚ್ಕೊಳ್ಬೋದು. ವಾಟ್ಸ್ಆ್ಯಪ್ ಮುಖಾಂತರ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಗೀತೆ ಬರ್ತಾ ಇದೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಬೆಂಗಳೂರು 5600023 ಸಿನಿಮಾದಿಂದ ಯಾರೋ ಅನ್ನುವಂತಹ ಗೀತೆ. ಎಲ್ಲೂ ಹೋಗದೆ ಕೇಳ್ತಾ ಇರಿ, ಇದು ಎಫ್ ರೈನ್ಬೋ 101.3 MHz.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ. ಸಮಯ ತೆರೆದು 5:08. ಇವತ್ತು ಓಣಂ ಹಬ್ಬ ಆಗಿರೋದ್ರಿಂದ ಒಂದಷ್ಟು ವರ್ಲ್ಡ್ ರೆಕಾರ್ಡ್ ಓಣಂ ಆಚರಣೆಗಳ ಬಗ್ಗೆ ಮಾತಾಡೋದು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ 2022 ಜನರ ಬೃಹತ್ ಪೊಕ್ಕಳಂ ಅಂದರೆ ನಿಮಗೆ ಓಣಂ ಅಂದಿದ ತಕ್ಷಣ ಮೊದಲು ನೆನಪಾಗೋದು ಏನು ಹೇಳಿ? ಅವರ ಒಂದು ಊಟದ ಶೈಲಿನ ಅಥವಾ ಅವರ ಒಂದು ಕಾಸ್ಟ್ಯೂಮ್, ಆ ಒಂದು ಡ್ರೆಸ್, ಆ ವೈಟ್ ಕಲರ್ ಕ್ರೀಮ್ ಕಲರ್ ಸಾರಿಗೆ, ಗೋಲ್ಡನ್ ಕಲರ್ ಬಾರ್ಡರ್ ಸೀರೆನ, ಅಥವಾ ಈ ಬಣ್ಣ ಬಣ್ಣದ ಹೂಗಳಿಂದ ಮಾಡ್ತಾರಲ್ವಾ ರಂಗೋಲಿ, ಪುಕ್ಕಳಂ ಅಂತ ಕರೀತಾರೆ. ಸೊ ಇದು ನೆನಪಾಗತ್ತಾ? ಯಾವ್ದು ನೆನಪಾಗುತ್ತೆ? ಸೊ ನಿಮ್ಮ ಅಭಿಪ್ರಾಯನ ನೀವು ನನ್ನ ಜೊತೆ ಹಂಚ್ಕೊಳ್ಬಹುದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ. 2022 ತಿರುವನಂತಪುರಂನಲ್ಲಿ 2022 ಜನರು ಸೇರಿ ಈ ಪೂಕ್ಕಳಂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರಂತೆ. ಈಗ ನೀವು ಕೇಳಿಸ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನೀವು ಈ ಒಂದು ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ನಿಮಗೆ ತುಂಬ ಇಷ್ಟ ಆಗುತ್ತಾ, ಅಥವಾ ನೀವು ಎಲ್ಲಿ ನೋಡಿರೋದು ಬೆಸ್ಟ್ ಡೆಕೋರೇಷನ್, ಈ ಎಲ್ಲವನ್ನು ನೀವು ನನಗೆ ಕಳಿಸ್ಕೊಡ್ಬೋದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಈಗ ಸಮಯ 5:30:20. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ರಾಘವೇಂದ್ರ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ ಕೇಳಿ ಪೆಡ್ಡಿ ಚಿತ್ರದ ಗೀತೆ, ವರದರಾಜು ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ, KAR ರೆಹಮಾನ್ ಅವರ ಸಂಗೀತ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಮೂಡಿಬರಲಿದೆ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ. ವಿಜಯಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಗಳಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮುಂದಿನ ಗೀತೆ ಕಳ್ ಚಿತ್ರದ್ದು. ಹಾಡಿದ್ದಾರೆ ಜಶ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್. ಅನಿಲ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಹಯಗ್ರೀವ ಚಿತ್ರದಿಂದ ಸಂಜಿತ್ ಹೆಗಡೆ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಗಳಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: ಮುಖ್ಯವಾಹಿನಿಯಲ್ಲಿ
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30ಕ್ಕೆ, ವಿವಿಧ ಭಾರತಿಯಲ್ಲಿ ಸಂಜೆ 6:02ಕ್ಕೆ ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಗಿರ್ಮಿಟ್ನ ಮುಂದಿನ ಗೀತೆ ಮೂಡಿಬರಲಿದೆ. ಕೆಡಿ ಚಿತ್ರದಿಂದ ಕೈಲಾಶ್ ಖೇರ್, ಪ್ರೇಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈ ಗೀತೆ ಇದೆ. ಬಿಎಸ್ ಮಂಜುನಾಥ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 ನಿಮಿಷದಿಂದ 9:30 ನಿಮಿಷಗಳವರೆಗೆ ಆಕಾಶವಾಣಿ.

0: ಆಕಾಶವಾಣಿ ಬೆಂಗಳೂರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
6: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
4: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
1: ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ.
2: ಆಕಾಶವಾಣಿ ಬೆಂಗಳೂರು, ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.
3: This is Akashvani, the news read by Valsa Williams. In Nepal, 7 persons have lost their lives while 384 tourists, including over 100 Indians, are missing after a massive flash flood swept through the northern part of the Himalayan nation today. The flood surged through the Bhutekoshi River this morning, coming from the direction of Tibet. Preliminary information suggests that the flash flood was caused by an earthquake, triggering an avalanche with melted snow pouring into the Bhutekoshi River. The sudden rise in water caused widespread destruction at Timure in the Rasuwa district bordering Tibet and the nearby Syafrubesi area, with vehicles, goods and other property washed away. According to the Nepal Tourism Board, the missing include 291 foreign nationals and 93 Nepali citizens. Of the foreign nationals, 105 are Indians, while others are from the United Kingdom, Australia, the United States, Malaysia, South Africa and the Netherlands. Search and rescue operations are underway amid concerns over the safety of tourists and residents in the affected areas. Nepali Prime Minister Balendra Shah has reviewed the situation with officials and federal parliamentarians from the affected districts, including Rasuwa, Nuwakot, Tading, Gorkha and Chitwan. The Indian Embassy in Kathmandu has said it remained engaged with the relevant authorities of the government of Nepal for early rescue and relief for Indian nationals affected by the flash floods. The embassy said people requiring assistance can contact the embassy on helpline +977 985 131 6807 and +977 970 910 7500. According to the official sources, India is preparing to send relief material as soon as possible to Nepal. Prime Minister Narendra Modi today spoke to his Nepalese counterpart Balendra Shah and conveyed condolences at the loss of lives in Nepal. In a social media post, Mr. Modi said the people of India stand in solidarity with their sisters and brothers in Nepal at this difficult time. He said India is ready to provide all possible humanitarian assistance to Nepal. Vice President C.P. Radhakrishnan also expressed grief over the loss of lives and devastation caused in the neighboring country. Bihar has stepped up preparedness following flash floods in the Himalayan nation and the possibility of a sudden rise in the water level of the Gandak River. 6 districts, West Champaran, East Champaran, Gopalganj, Saran, Muzaffarpur and Vaishali, have been placed on high alert along the Gandak. Chief Minister Samrat Chaudhary said a high-level team has been constituted to closely monitor the situation and coordinate relief and preparedness measures.
4: A high-level team
5: has been constituted to look into the matter. The Chief Secretary and the DGP are monitoring the situation. If required, I will personally visit Valmiki Nagar.
3: Union Home Minister Amit Shah today spoke to Chief Minister Samrat Chaudhary over the phone in view of the flood situation in the neighbouring country. He added that the National Disaster Response Force is being mobilised to deal with the situation. The IMD has forecast heavy rainfall will prevail over Bihar, Chhattisgarh, Eastern Uttar Pradesh, Jharkhand, Madhya Pradesh, Odisha, Sub-Himalayan, West Bengal, Sikkim and the northeastern states during the next 2 days. The Delhi government today handed over approval letters to 4,000 eligible women beneficiaries under the Delhi Lakshmi Yojana. Out of this, 2,500 letters were given at a formal ceremony. Under the scheme, eligible women will receive financial assistance of 2,500 rupees every month. Keralites across the globe are celebrating Thiruvonam, with the festivities beginning with Onapokalam, the traditional floral carpet made to welcome the legendary king Mahabali. Eid Miladun Nabi, the birthday of Prophet Hazrat Muhammad, is also being celebrated today. The President, Vice President and Prime Minister have greeted people on the occasion of Onam and Eid Milad. In Jammu and Kashmir, the Chhadi Mubarak Yatra was held in Poonch today, marking the formal culmination of the Sri Budha Amarnath Ji Yatra 2026. In men's cricket, hosts Sri Lanka reached 229 for 6 in their second innings at stumps on day 4 after receiving follow-on from India in the second and final test in Colombo. Sri Lanka now lead by 16 runs. And with that, we end this news bulletin.
2: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ. 6:51 ಕೃಷಿ ರಂಗ. ದಾಲ್ಚಿನ್ನಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ಶರಣ್ಯ ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾ ಲೋಕ. 2026 ಕರ್ನಾಟಕ ರಾಜ್ಯ ಮಹಿಳೆಯರ ಫಿಡೆರೇಟೆಡ್ ಚೆಸ್ ಪಂದ್ಯಾವಳಿಗಳ ಚಾಂಪಿಯನ್ಶಿಪ್ ಕುರಿತ ಬಾನುಲಿ ವರತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ರಾಗ್ ಯಮನ್, ತಬಲಾ ಸಾತ್ ಆದರ್ಶ ಶೆಣೈ. 10:30 ಗೀತ ಚಂದ್ರಿಕೆ. ಇನ್ನು ನಾಳೆಯ ಪ್ರಸಾರದಲ್ಲಿ 6:10 ಶುಭೋದಯ ಕರ್ನಾಟಕ. ರಸನಾ ಮಾನ್ವಿ ಅವರು ಹಾಡಿರುವಂತಹ ಗೀತೆಗಳನ್ನು ಕೇಳುವಿರಿ. ಹಾರ್ಮೋನಿಯಂ ಮಧುಸೂದನ್ ಭಟ್, ತಬಲಾ ಸಾತ್ ಕಾರ್ತಿಕ್ ಡಿ. ನಂತರ ವಚನ ಮತ್ತು ಪುರಂದರದಾಸರ ಪದ. 6:30 ಚಿಂತನ ಕೆ ರಘುನಾಥ್ ರೈ ಅವರಿಂದ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಗಣೇಶ್ ದೇಸಾಯಿ ಆಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆ ಪಲ್. 11:00 ಸವಿ ನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಸಯಾಟಿಕಾ ಸಮಸ್ಯೆ ಕುರಿತು ಭದ್ರಾವತಿಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ. ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ, ಕೆ ಆಶಾಜ್ಯೋತಿ ಅವರೊಂದಿಗೆ ಚರ್ಚೆ, ಇವರೊಂದಿಗೆ ನೀಲಿಮಾ ವಲ್ಲೂರಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ. ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ 7:20 ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ. 9:15 ಋತ್ವಿಕ್ ರಾಜನ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಇಂಗ್ಲಿಷ್ ಯುವವಾಣಿ, ಮ್ಯೂಸಿಕ್ ಬಿಯಾಂಡ್ ಬರೀಸ್, ವೈ ವಿ ಲವ್ ಸಾಂಗ್ಸ್ ವಿ ಡೋಂಟ್ ನೋ ಅಂಡರ್ಸ್ಟ್ಯಾಂಡ್. ಈ ಕುರಿತು ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮೌಂಟ್ ಕಾರ್ಮೆಲ್ ಕಾಲೇಜ್ನ ಮೀಡಿಯಾ ಸ್ಟಡಿ ವಿಭಾಗದ ಪೂರ್ವಿ ಹರೀಶ್ ನಡಿಗಾರ್, ಮಾಳವಿಕಾ ಬಾಬು ತ್ಯಾಕಟ್ಟಿಲ್, ಸಿಂಚನ ಸತೀಶ್, ಅನಘವಿ. 9:45 ಇಂಗ್ಲಿಷ್ನಲ್ಲಿ ಭಾಷಣ, ಪುಟ್ಟೇನಹಳ್ಳಿ ಕೆರೆಯನ್ನು ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜಗೋಪಾಲನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪೂಜಾ ಗೋಯಲ್. ಹತ್ತು ಗಂಟೆಗೆ ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಈ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, ನಂತರ ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು. ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದರೆ ಏನು ಅಂತ ಹೇಳಿದ್ದಾರೆ ಕೇಳೋಣ. ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ.
2: ಅಣುವನ್ನು ಒಡೆದರೆ ಆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು

0: ಕೊಂಡು ಹಿಡಿದಿರುವ ಪಾತ್ರೆಯಾಗಲಿ ಎರಡು ತರಂಗಗಳಿಂದಲೇ ಆದು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟು ಕೂಡಲೇ ಎರಡು ದಡಗಳು ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಹೆಸರೇಕೆ ಎಂದು ಮುಂತಾಯಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು. ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ, ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ, ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು, ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸುವು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ, ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ ಸಾವಿರಕ್ಕೆ ಒಂದರಂತಲ್ಲದಿದ್ದರೆ ಹೋಗಲಿ, ಲಕ್ಷಕ್ಕೊಂದರಂತಾದರೂ ಜಿಜ್ಞಾಸು ಬೇಕು. ಈತನು ಯಾರ ಮಾತನ್ನೂ ತೆಗೆಯುವುದಿಲ್ಲ, ಎಲ್ಲರ ಹೇಳಿಕೆಗಳನ್ನು ಗೌರವಿಸುವನು. ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು. ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು. ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ ಅಗ್ರಾಹ್ಯ ಎಂದು ಗೊತ್ತು ಮಾಡುವನು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನಭಂಡಾರ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. 6:30 ರಸವಾರ್ತೆ ಪ್ರಸಾರವಾಗುವುದು.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ನೇಪಾಳದೇಶೆ ಆಕಸ್ಮಿಕ ಆಪ್ಲಾವೇನ ಚತುರಶೀತ್ಯಧಿಕ ತ್ರಿಶತ ಪರ್ಯಟಕಾಃ ವಿಲೀನಃ, ಯತ್ರ ಶತಾಧಿಕ ಭಾರತೀಯಾಃ ಸಂದಿಗ್ಧಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ನೇಪಾಳ ಪ್ರಧಾನಮಂತ್ರಿಣಾ ಬಾಲೇಂದ್ರ ಸಾಹೇನ ಸಹ ವಾರ್ತಾ ವಿಹಿತ. ಶೋಕ ಸಂವೇದನಾ ವ್ಯಕ್ತ. ಮಾನವೀಯ ಸಹಾಯತಾಯೈ ಚ ಆಶ್ವಾಸನ ದತ್ತಂ. ನೇಪಾಳಸ್ಯ ಆಪ್ಲಾವೇನ ಗಂಡಕ ನದ್ಯಾಃ ಜಲಸ್ತರ ವೃದ್ಧೇಃ ಆಶಂಕಾಂ ವಿಲೋಕ್ಯ ಬಿಹಾರ ರಾಜ್ಯೇನ ಜಲಪ್ಲಾವನ ಸಜ್ಜತಾ ತೀವ್ರೀಕೃತ. ಗೃಹಮಂತ್ರಿಣಾ ಅಮಿತ್

0: ಉತ್ಸಾಹೇನ ಸರ್ವವಿಧ ಸಹಾಯತಾಂ ಪ್ರದಾತುಂ ದೃಢಾಶ್ವಾಸನಂ ದತ್ತಂ. ದೇಶೆ ಪ್ರಸೃತ್ಯಮಾನಾನ್ ಇನ್ಫ್ಲುಯೆನ್ಸಾ ಪ್ರಕರಣಾನ್ ವಿಲೋಕ್ಯ ಐಎಂಎ ಸಂಸ್ಥೆಯ ಸ್ವಾಸ್ಥ್ಯ ಸಂಚೇತನ ಪ್ರಖ್ಯಾಪಿತ. ನ ಭೇತವ್ಯಂ ನ ಚ ಸಂಕ್ಷೋಭ ಕರಣೀಯ ಸರ್ವೈಹಿ ಕೇವಲಂ ಜಾಗರೂಕತಾ ಪರಿಪಾಲನೀಯ ಇತಿ ಸಂಸ್ಥೆಯ ಉದ್ಘೋಷಿತಂ. ಟೊರಂಟೊ ನಗರೆ ವಿತ್ತಮಂತ್ರಿಣಃ ಉದ್ಘೋಷಃ ತೀವ್ರ ನಗರೀಕರಣೇನ ಪ್ರಾವಿಧಿಕ ಕ್ರಾಂತ್ಯಾ ಚ ಭಾರತಸ್ಯ ಸಂರಚನಾತ್ಮಕಂ ರೂಪಾಂತರಣಂ ಜಾಯಮಾನಮಸ್ತಿ. ಅಪಿ ಚ ಕೊಲಂಬೊ ಸ್ಪರ್ಧಾಯಾಂ ಶ್ರೀಲಂಕಾ ದಲಸ್ಯ ದೃಢಃ ಪ್ರತ್ಯಾಘಾತಃ ಫಾಲೋ ಆನ್ ಪ್ರಾಪ್ಯ ಅಪಿ ಚತುರ್ಥ ದಿವಸಾಂತೆ ಭಾರತಸ್ಯ ಉಪರಿ ಷೋಡಶ ಧಾವನಾಂಕಾನಾಂ ಅಗ್ರತಾ. ಅಥ ವಾರ್ತಾಃ ವಿಶದೀಕೃತ್ಯ. ನೇಪಾಲದೇಶಸ್ಯ ರಸುವಾಕ್ಷೇತ್ರೆ ಅದ್ಯ ಪ್ರಾತಃ ಭೋಟೆ ಕೋಶಿ ನದ್ಯಾಂ ಆಗತೇನ ಆಕಸ್ಮಿಕ ಜಲಾಪ್ಲಾವೇನ ಮಹತಿ ವಿಭೀಷಿಕಾ ಸಂಜಾತಾ. ಯತ್ರ ಶತಾಧಿಕಾನ್ ಭಾರತೀಯ ಪರ್ಯಟಕಾನ್ ಸಮೇತ್ಯ ಚತುರಶೀತ್ಯಧಿಕ ತ್ರಿಶತಂ ಪರ್ಯಟಕಾಃ ವಿಲುಪ್ತಾಃ. ನೇಪಾಲ ಪರ್ಯಟನ ಪರಿಷದಃ ಅನುಸಾರಂ ವಿಲುಪ್ತೇಷು ಚತುರಶೀತ್ಯಧಿಕ ತ್ರಿಶತಂ ಪರ್ಯಟಕೇಷು ಏಕನವತ್ಯಧಿಕ ದ್ವಿಶತಂ ವೈದೇಶಿಕ ನಾಗರಿಕಾಃ ಅಥ ಚ ತ್ರಿನವತಿಃ ನೇಪಾಲಿ ನಾಗರಿಕಾಃ ಸಂತಿ. ವೈದೇಶಿಕೇಷು ಭಾರತಸ್ಯ ಪಂಚಾಧಿಕಶತಂ ಪರ್ಯಟಕಾನ್ ಅತಿರಿಚ್ಯ ಬ್ರಿಟೇನ್, ಆಸ್ಟ್ರೇಲಿಯಾ, ಅಮೆರಿಕಾ, ಮಲೇಷಿಯಾ, ದಕ್ಷಿಣಾಫ್ರಿಕಾ, ನೆದರ್ಲ್ಯಾಂಡ್ ದೇಶಾನಾಂ ನಾಗರಿಕಾಃ ಸಮ್ಮಿಲಿತಾಃ. ಪರ್ಯಟನ ಮಂಡಲೇನ ಸ್ಪಷ್ಟೀಕೃತಂ ಯತ್ ಏತೆ ಅಂಕಾಃ ಪ್ರಾಥಮಿಕಾಃ ಸಂತಿ. ಸಹೈವ ಯಾತ್ರಾಭಿಕರಣೈಃ ಸ್ಥಾನಿಕ ಪ್ರಶಾಸನ ಸಂಸ್ಥಾಭಿಃ ಸಹ ತೇಷಾಂ ಪ್ರಮಾಣೀಕರಣಂ ಕ್ರಿಯಮಾಣಮಸ್ತಿ. ಜಲಾಪ್ಲಾವೇನ ರಸುವಾಕ್ಷೇತ್ರೆ ವ್ಯಾಪಕಃ ವಿನಾಶೋ ಜಾತಃ ಯೇನ ಪರ್ಯಟಕಾನಾಂ ಸುರಕ್ಷಾಂ ವಿಷಯೀಕೃತ್ಯ ಗಭೀರ ಚಿಂತಾ ಸಮುತ್ಪನ್ನಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸ್ವಕೀಯ ನೇಪಾಲ ಸಮಕಕ್ಷೇಣ ಪ್ರಧಾನಮಂತ್ರಿಣಾ ಬಾಲೇಂದ್ರ ಸಾಹೇನ ಸಹ ದೂರಭಾಷ ಮಾಧ್ಯಮೇನ ವಾರ್ತಾಂ ಅಕರೋತ್. ಅಥ ಚ ನೇಪಾಲ ದೇಶೆ ಜಲಾಪ್ಲಾವೇನ ಸಂಜಾತಾಯಾಂ ಜನಧನ ಹಾನೌ ಗಭೀರಂ ದುಃಖಂ ಚ ಪ್ರಾಕಟಯತ್. ಪ್ರಧಾನಮಂತ್ರಿ ಮೋದಿ ಸಾಮಾಜಿಕ ಸಂಚಾರ ಪಟಲೆ ಅಲಿಖತ್ ಯತ್ ಅಸ್ಮಿನ್ ಸಂಕಟ ಕಾಲೇ ಭಾರತಸ್ಯ ಜನಾಃ ನೇಪಾಲ ದೇಶೇನ ಸಹ ಸ್ಥಿತಾಃ. ಸಹ ಅಸೂಚಯತ್ ಯತ್ ಭಾರತಂ ನೇಪಾಲ ದೇಶಾಯ ಸರ್ವಸಂಭವಂ ಮಾನವೀಯ ಸಹಾಯ್ಯಂ ಪ್ರದಾತುಂ ಪೂರ್ಣತಯಾ ಸಜ್ಜಂ ವರ್ತತೆ. ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಉಭಯೋಃ ದೇಶಯೋಃ ಸಮುದ್ಧರಣ ದಲಾನಿ ಮಿಲಿತ್ವಾ ರಕ್ಷಣ ಕಾರ್ಯಾಣಿ ಕುರುವಂತಿ. ನೇಪಾಲ ದೇಶೆ ಸಂಜಾತಿನ ಆಕಸ್ಮಿಕ ಜಲಾಪ್ಲಾವೇನ ಅಥ ಚ ಗಂಡಕ ನದ್ಯಾಃ ಜಲಸ್ತರೆ ಆಕಸ್ಮಿಕ ವೃದ್ಧೇ ಸಂಭಾವನೆಯಾ ಬಿಹಾರ ಸರ್ವಕಾರೇಣ ಜಲೌಘ ಪೂರ್ವ ಸಜ್ಜತಾ ತೀವ್ರೀಕೃತ. ರಾಜ್ಯಸ್ಯ ಷಡ್ ಜನಪದಾಃ ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲಗಂಜ್, ಸಾರಣ್, ಮುಜಫರ್ಪುರ್, ವೈಶಾಲಿತ್ಯಾದಯಃ ಉಚ್ಚ ಸತರ್ಕತಾಯಾಂ ಸ್ಥಾಪಿತಾಃ ಸಂತಿ. ಅಪರತ್ರ ಸೀತಾಮಢಿ ಶಿವಹರ ಸಹಿತಾನಾಂ ಅನ್ಯೇಷಾಂ ಜನಪದಾನಾಂ ಮಂಡಲಾಧಿಕಾರಿಣಃ ಅಪಿ ಸ್ಥಿತೇಃ ಉಪರಿ ನಿರಂತರಂ ಸೂಕ್ಷ್ಮೇಕ್ಷಿಕಯಾ ದೃಷ್ಟಿಂ ಸ್ಥಾತುಂ ನಿರ್ದಿಷ್ಟಾಃ. ಪಶ್ಚಿಮ ಚಂಪಾರಣ ಮಂಡಲಸ್ಥೆ ಬಗಹಾ ಕ್ಷೇತ್ರೆ ಅಥ ಚ ವೈಶಾಲಿ ಮಂಡಲೆ ನಿಮ್ನಭೂಮಿ ಕ್ಷೇತ್ರೇಷು ನಿವಸಂತಃ ಜನಾಃ ಶೀಘ್ರತಯಾ ಸುರಕ್ಷಿತ ಸ್ಥಾನಾನಿ ಪ್ರತಿ ಪ್ರಸ್ಥಾತುಂ ನಿವೇದಿತಾಃ. ಗಂಡಕನದ್ಯಾಂ ಜಲಪ್ರವಾಹ ವೃದ್ಧೇ ಸಂಭಾವನಾಂ ವಿಲೋಕ್ಯ ಎನ್ಡಿಆರ್ಎಫ್ ದಲಂ ಗೋಪಾಲಗಂಜೆ ಬೇತಿಯಾ ನಗರೆ ಚ ನಿಯೋಜಿತಂ. ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಅವದತ್ ಯತ್ ಸ್ಥಿತೇಃ ಸೂಕ್ಷ್ಮ ನಿರೀಕ್ಷಣಾರ್ಥಂ ಏಕಾ ಉಚ್ಚಸ್ತರೀಯ ಸಮಿತಿಃ ಗಠಿತಾ ವರ್ತತೆ. ಭಾರತೀಯ ಚಿಕಿತ್ಸಕ ಸಂಘೇನ H1N1 ಇತಿ ಇನ್ಫ್ಲುಯೆನ್ಸಾ ವಿಷಾಣೋಃ ಪ್ರಸಾರೇ ಸಾವಧಾನೇನ ಭವಿತುಂ ಜನಸಾಧಾರಣಂ ಅಭ್ಯರ್ಥಿತಂ. ಸಂಘೇನ ಉಕ್ತಂ ಯತ್ ಸಂಕ್ರಮಣಾನಾಂ ಪ್ರಭಾವಃ ಸೌಮ್ಯಃ ತಥಾ ಸ್ವಯಮೇವ ಶಮ್ಯಮಾನಃ ಅಸ್ತಿ ಅತಃ ಭಯಕ್ಷೋಭೆ ವಾ ನ ಕೋಪಿ ಹೇತುಃ ವರ್ತತೆ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅದ್ಯ ಪ್ರಾವೋಚತ್ ಯತ್ ಭಾರತಂ ವಿಶ್ವಸ್ಮಿನ್ ತೀವ್ರತಮ ಗತ್ಯಾ ಪ್ರವರ್ಧಮಾನ ಪ್ರಮುಖಾರ್ಥ ವ್ಯವಸ್ಥಾ ವರ್ತತೆ. ಸಹೈವ ಅತ್ರ ನಿರಂತರ ವಿಕಾಸಃ ವರ್ಧಮಾನಃ ಉಪಭೋಗಃ ಸುದೃಢಂ ಪುಂಜಿ ವಿಪಣಿ ತಂತ್ರಂ ಚೇತ್ಯೇತೇಷಾಂ ಅದ್ವಿತೀಯಂ ಸಂಯೋಜನಂ ದೃಶ್ಯತೆ. अद्य कनाडा देशस्य टोरंटो नगरे भारतीय व्यापार समुदायस्य प्रमुख सदस्यान् संबोधयन्ती श्रीमती सीतारामन अवदत् यत् भारतस्य एतत् रूपांतरणं संरचनात्मकमस्ति यत्तु तीव्र नगरीकरणेन वर्धमानेन मध्यम वर्गेण विश्वस्तरीय डिजिटल मूलभूत संरचनया च प्रेरितमस्ति। सा न्यवेदयत् यत् एते विकासाः अर्थव्यवस्थायाः प्रायः सर्वेषु क्षेत्रेषु नूतनावसरान् सृजन्ति। वित्तमन्त्रिणा वित्तीय वाणिज्यिक सेवायां क्रान्तिकारी परिवर्तनमानेतुं भारतस्य डिजिटल पारिस्थितिकी तन्त्रस्य भूमिका अपि प्रतिपादिता। सा केवलं परिशोधन क्षेत्रे एव न अपितु आगामिवंशस्य डिजिटल वित्तीय संरचनायाः निर्माणे कनाडा देशस्य अधिकोषैः फिनटेक समवायैः नियामकांगैः च सह सहकार्यस्य महत्वपूर्णावसरान् प्रतिपादितवती। केन्द्रीय मंत्री निर्मला सीतारामन द्विपक्षीय व्यापारस्य निवेश संबंधानां वित्तीय सहयोगस्य च सुदृढीकरणार्थं चतुर्दिवसीय सर्वकारीय यात्रायै ह्यः टोरंटो नगरं संप्राप्ता। राष्ट्रीय परीक्षण अभिकरणेन ज्ञापितं यतस्मिनेव सप्ताहे यूजीसी नेट सीएसआईआर नेट तथा आईसीएआर परीक्षाणां अंतिम उत्तरसूच्यः परीक्षा परिणामाश्च प्रकटीकरिष्यन्ते। एषा सामग्री एनटीए संस्थायाः आधिकारिक अन्तर्जाल पटले स्थापयिष्यते। परीक्षार्थिभ्यः केवलं संस्थया प्रामाणिक सूचनासु एव विश्वासं विधातुम् उपदेशः दत्तः। दिल्ल्याः मुख्यमन्त्रिणी रेखा गुप्ता अद्य अवदत् यत् देशस्य प्रगतये महिलानां सशक्तिकरणम् अतीव आवश्यकं वर्तते। नवदिल्ल्यां दिल्ली लक्ष्मी योजनायाः स्वीकृतिपत्राणि वितरन्ती श्रीमती गुप्ता संसूचितवती यत् योजनायाः प्रारम्भात् सम्प्रति 22,000+ महिलाभिः अस्मिन् पञ्जीकरणं विहितम्। तया उक्तं यत् अद्य 2,500 लाभार्थिभ्यः स्वीकृति प्रमाणपत्राणि च हस्तान्तरितानि। मुख्यमन्त्रिणा प्रतिपादितं यत् औपचारिकताः पूरयित्वा एताः लाभार्थिमहिलाः अग्रिममासस्य प्रथमे दिनाङ्के 2,500+ वित्तीय साहाय्यं प्राप्स्यन्ति। एषा सहायता महिलानां बालकानां शिक्षणे गृहपालने लघुव्यापारे च स्वावलम्बनं प्रदास्यति। अत्रावधेयं यत् अस्याः योजनायाः मुख्यमुद्देश्यं महिलानां सशक्तिकरणं स्वावलम्बनञ्च अस्ति। भारतीय जनता पार्टीति दलेन आरोपितं यत् कांग्रेसदलाय तस्य वरिष्ठनेतुः राहुलगान्धिनः कृते च महिला सशक्तिकरणं केवलं निर्वाचनघोषः एव वर्तते। अद्य नवदिल्ल्याम् एकं वार्ताहरसम्मेलनं सम्बोधयन्ती बांसुरी स्वराजः अवदत् यत् केन्द्रसर्वकारेण महिलानां सशक्तिकरणस्य उद्देश्येन लोकसभायां नारीशक्तिवन्दनाधिनियमः समुपस्थापितः। सा आरोपितवती यत् कांग्रेसदलेन अस्य विधेयकस्य विरोधः कृतः, सदने च अस्य अनुमोदनमार्गे विघ्नः उत्पादितः। हजरत पैगंबर मोहम्मद वर्यस्य पावन जन्म जयंती ईद ए मिलाद उन नबी अद्य समग्र राष्ट्रे महता धार्मिक उल्लासेन समारभ्यते। अस्मिन् पर्वणि तस्य दिव्य संदेशान् विचारयितुं विविध गोष्ठ्यः शोभायात्राश्च अनुष्ठीयन्ते। कोलंबो नगरे द्वितीयान्तिम निकष द्वन्द्वे भारतं विरुध्य फॉलो ऑन इत्यस्यानन्तरं चतुर्थ दिनस्य क्रीडा विराम पर्यन्तं श्रीलंका दलेन द्वितीय पर्याये षट् क्रीडकानां हानौ 31,200 धावनांकाः सम्पादिताः इति वार्ताः।
1: आकाशवाणी रसवार्ते बरदवरु विजयपुरद कट्टे गुरुराज ಓದುತ್ತಿರುವವರು ಚೇತನ್ ಸಿವಿ. ಪ್ರಿಯ ಶ್ರೋತೃಗಳೇ, ಆನೆ ನಡೆದದ್ದೇ ದಾರಿ. ಆ ದಾರಿಲಿ ಏನೇ ಎದುರಾದರೂ ಆನೆಗಳು ಒಂದೇ ಒಂದು ಹೆಜ್ಜೆ ಕೂಡ ಹಿಂದಿಡೋದಿಲ್ಲ. ಕಾಡಾಗ್ಲಿ ಮೇಡಾಗ್ಲಿ ಬೆಟ್ಟ ಇರಲಿ ಗುಡ್ಡ ಇರಲಿ, ಆನೆ ನಡೆಯೋದೇ ದಾರಿ. ಏನಮ್ಮ, ಏಷ್ಯಾ ಆನೆಗಳು ಬೇರೆಲ್ಲ ಆನೆಗಳಿಗಿಂತ ಬಹಳ ಚೆನ್ನಾಗಿ ಬೆಟ್ಟ ಹತ್ತುತ್ತಂತೆ. ಮನುಷ್ಯರು ಟ್ರಕ್ಕಿಂಗ್ ಮಾಡ್ತಾರಲ್ಲ, ಹಾಗೇನೆ ಬೆಟ್ಟ ಹತ್ತುತ್ತವೆ. ಟ್ರಕ್ಕಿಂಗ್ನಲ್ಲಿ ಪುಟಾಣಿ ನೀರು ಬಾಟ್ಲೆ ನಮಗೆ ಭೂತಾಕಾರವಾಗಿ ಕಾಡೋಕೆ ಶುರುವಾಗುತ್ತೆ. ಹೀಗಿರುವಾಗ 300 ಟನ್ ದೇಹನ ಹೊತ್ಕೊಂಡು ಕಡಿದಾದ ಬೆಟ್ಟದಲ್ಲಿ ರಾಜನಂತೆ ಹತ್ಕೊಂಡು ಗುಡ್ಡದ ಮೇಲೆ ನಿಂತ್ಕೊಳ್ಳೋದು ಅಂದ್ರೆ ಸುಮ್ಮನೆ ಅಲ್ಲ. ಆನೆ ಇಷ್ಟು ದೊಡ್ಡ ದೇಹನ ಹೇಗೆಲ್ಲ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದೇ ಗಜಶಾಸ್ತ್ರ. ಆನೆಗಳ ಪಾದದ ಹಿಂಭಾಗ ದಡು ದಪ್ಪಗಿದೆ, ಅದರೊಳಗೆ ಕೊಬ್ಬಿನ ಅಂಗಾಂಶದ ದೊಡ್ಡ ಪದರನ ದೇವರು ಇಟ್ಟಿದ್ದಾನೆ. ಬೆಟ್ಟ ಹತ್ತಬೇಕಾದ್ರೆ ಆನೆಗಳು ದೇಹದ ತೂಕನ ನಾಲ್ಕು ಪಾದದ ಮೇಲೆ ಸಮನಾಗಿ ಹಂಚೋದ್ರಿಂದ ಅವು ಶಾಕ್ ಅಬ್ಸರ್ಬರ್ ತರ ಕೆಲಸ ಮಾಡುತ್ತವಂತೆ. ಹಾಗೇನೆ ಆನೆ ಕಾಲುಗಳು ವಕ್ರವಕ್ರವಾಗಿಲ್ಲ, ನಿಖರ ನೇರ. ಇದರ ಲಾಭ ಏನಂದ್ರೆ ಸ್ನಾಯುಗಳ ಮೇಲೆ ಒತ್ತಡ ಬಿಡಲ್ಲ, ನೇರವಾಗಿ ಮೂಳೆ ಮೇಲೆ ಬಿಡೋದ್ರಿಂದ ಆನೆಗೆ ಬ್ಯಾಲೆನ್ಸ್ ಮಾಡೋದು ಬಲೆ ಈಸಿ ಅಂತೆ. ನಡೆಯೋದ್ರಲ್ಲಿ ಆನೆದು ಟೆಕ್ನಿಕೋ ಟೆಕ್ನಿಕ್. ನಾಲ್ಕು ಕಾಲುಗಳಲ್ಲಿ ಮೂರು ಕಾಲುಗಳನ್ನು ನೆಲದಲ್ಲಿ ಊರಿ ಒಂದು ಕಾಲನ್ನು ಮಾತ್ರ ಮುಂದೆ ಇಡ್ತಾ ಹೋಗುತ್ತೆ. ಇಡೀ ದೇಹದ ತೂಕನ ನೆಲಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡೋದ್ರಲ್ಲಿ ಆನೆಗೆ ಆನೆನೇ ಸಾಟಿ. ಇದರ ಪಾದಗಳು ಹೈಕಿಂಗ್ ಶೂಗಳಂತಿರೋದ್ರಿಂದ ಬೆಟ್ಟನಾದ್ರೂ ಸೈ ಗುಡ್ಡನಾದ್ರೂ ಸೈ ಅಂತ ಹತ್ತುತ್ತಾನೆ ಇರ್ತವಂತೆ. ಆನೆ ಬಗ್ಗೆ ಇಷ್ಟೆಲ್ಲ ಹೇಳ್ತಿರೋದು ಯಾಕಂದ್ರೆ ಹೋದ ವಾರ ಅರುಣಾಚಲ ಪ್ರದೇಶದ 3266 ಮೀಟರ್ ಎತ್ತರದಲ್ಲಿರುವಂತಹ ಕಡಿದಾದ ನೀಲಗಿರಿ ಬೆಟ್ಟಗಳ ಮೇಲೆ ಕಾಡಾನೆಗಳು ಟ್ರಕ್ಕಿಂಗ್ ಮಾಡಿವೆ. ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಆನೆಗಳು ಇಷ್ಟು ಎತ್ತರಕ್ಕೆ ಏರಿರೋದು ಅಂತ ತಜ್ಞರು ಸಂಶೋಧಕರು ಹುಬ್ಬೇರಿಸಿದ್ದಾರೆ. ಭೋಪಾಲ್ನ ಜಬಲ್ಪುರದ ರಾಷ್ಟ್ರೀಯ ಹೆದ್ದಾರಿ 45ರಲ್ಲಿ ಓಡಾಡುವರು ಕೂಡ ಹುಬ್ಬೇರಿಸ್ತಾರೆ. ಕಾರಣ ಇಷ್ಟೇ, ಸ್ಟೇರಿಂಗ್ ಹಿಡಿದ ಡ್ರೈವರ್ಗಳಿಗೆ ತೂಕಡಿಕೆ ಬರೋದೇ ಇಲ್ವಂತೆ. ಅರೆ, ಇದು ಹೇಗೆ ಸಾಧ್ಯ ಅನ್ಸೋದು ಸಹಜ. ಕಾಡಿನ ಮಧ್ಯೆ 11.9 ಕಿಲೋಮೀಟರ್ ಉದ್ದದ ಈ ರಸ್ತೆ ಕೆಂಪಾದವೋ ಎಲ್ಲ ಕೆಂಪಾದವೋ ಅನ್ನೋ ರೀತಿ ಇದೆ. ದೂರದಿಂದ ನೋಡಿದ್ರೆ ಆಕ್ಸಿಡೆಂಟ್ ಆಗಿ ರಸ್ತೆ ಮೇಲೆ ರಕ್ತ ಚೆಲ್ಲಾಡಿದಂತೆ ಕಾಣುತ್ತೆ. ಸುತ್ತ ಕಾಡು, ಗವ್ವೆನ್ನುವ ಸದ್ದು, ಎಲ್ಲೋ ಹುಲಿ ಕೂಗಿದ ಫೀಲು. ಏನೇ ಆದರೂ ಪ್ರಾಣಿಗಳು ನಿಮ್ಮ ಹತ್ತಿರಕ್ಕಂತೂ ಬರೋದಿಲ್ಲ. ದೇಶದ ಪ್ರಪ್ರಥಮ ಟೇಬಲ್ ಟಾಪ್ ರೆಡ್ ಮಾರ್ಕಿಂಗ್ ಹೈವೇ ಅಂದ್ರೆ ಇದೆ. ಸಂಚಾರ ಪ್ರಾಣಿಗಳ ಪ್ರಾಣ ತೆಗೀಬಾರದು ಅಂತ ಹೀಗೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲೂ ಸ್ಪೀಡ್ ಬ್ರೇಕರ್ ಹಾಕಿಲ್ಲ. ಬ್ರೇಕ್ ಹಾಕೋಕೆ ಹೋಗಿ ಆಕ್ಸಿಡೆಂಟ್ಗಳು ಇಲ್ಲಿ ಆಗೋಗುತ್ತೆ ಅನ್ನೋ ಭಯನೂ ಇಲ್ಲ. ಅದಕ್ಕೆ ರಸ್ತೆ ಪೂರ್ತಿ ಕೆಂಪಣ್ಣಂತರ ಇದೆ. ಕೆಂಪು ಬಣ್ಣ ಬಳಿಯೋಕೆ ಸೈಕಾಲಜಿ ರೀಸನ್ ಇದೆಯಂತೆ. ರೆಡ್ ಕಲರ್ ಕಾಣಿಸಿದ ತಕ್ಷಣ ಡ್ರೈವರ್ಗಳ ಮನಸ್ಸು ಎಚ್ಚೆತ್ತುಕೊಳ್ಳುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ವೆಹಿಕಲ್ ಓಡಿಸ್ತಾರೆ. ರೆಡ್ ರಸ್ತೆ ಆಗಿರೋದ್ರಿಂದ 30 ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚು ವಾಹನ ಓಡಿಸಕ್ಕಾಗಲ್ವಂತೆ. ರಸ್ತೆಗೆ ಬಣ್ಣ ಬಳಿಯೋದ್ರ ಜೊತೆಗೆ 5 ಮಿಲಿಮೀಟರ್ ದಪ್ಪದ ಥರ್ಮೋಪ್ಲಾಸ್ಟಿಕ್ ಚೆಕ್ಕರ್ ಲೇಯರ್ ಬೇರೆ ಹಾಕಿದ್ದಾರೆ. ಇದರಿಂದ ವಾಹನ ಇದರ ಮೇಲೆ ಚಲಿಸುವಾಗ ಡ್ರೈವರ್ಗೆ ಸಣ್ಣ ಕಂಪನ, ವಿಭಿನ್ನವಾದ ಶಬ್ದ ಕೇಳಿಸುತ್ತೆ. ಇಷ್ಟೆಲ್ಲ ಇರಬೇಕಾದ್ರೆ ನಿದ್ದೆ ಬರೋದಾದ್ರೂ ಹಾರ್ನ್ ಹೊಡೆಯೋಕ್ಕಾದ್ರೂ ಹೇಗೆ ತಾನೇ ಸಾಧ್ಯ? ರಸ್ತೆ ದಾಟುವಾಗ ಪ್ರಾಣಿಗಳಿಗೆ ಪ್ರಾಣಹಾನಿ ಆಗಬಾರದು ಅಂತ ಈ ರಸ್ತೆನ ರೆಡ್ ಕಾರ್ಪೆಟ್ ತರ ಮಾಡಿದ್ದಾರೆ. ಪ್ರಾಣಿಗಳು ರಸ್ತೆಯ ಮೇಲಕ್ಕೆ ಬರದೇ ಇರಲಿ ಅಂತ ಇಡೀ 11.9 ಕಿಲೋಮೀಟರ್ ಮಾರ್ಗದಲ್ಲಿ 25 ಸುರಂಗನ ನಿರ್ಮಿಸಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡಿರೋದು ಒಂದೇ ಪ್ರಾರ್ಥನೆ, ಪ್ರಾಣಿ ದೇವನೇ ಲೋಕಪಾಲನೆ ದೇ ನಮೋಸ್ತು ನಮೋಸ್ತುತೆ. ಪ್ರಿಯ ಶ್ರೋತೃಗಳೇ, ಭಾರತ 33 ಲಕ್ಷ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಅಂತ ಹೇಳಿತ್ತು ಬ್ರಿಟಿಷರು. ಟಿಪ್ಪು ಸುಲ್ತಾನ್ ಮರಣದ ನಂತರ ಇಂಡಿಯಾನ ಹಿಡಿತದಲ್ಲಿ ತಗೊಂಡಂತಹ ಬ್ರಿಟಿಷರು ಮಾಡಿದ ಮೊದಲ ಕೆಲಸ ಇಡೀ ಭಾರತನ ಆಳೋಕೆ ಶುರು ಮಾಡಿದ್ದು. ಕಾಡು, ಮೇಡು, ಗುಡ್ಡ, ಬೆಟ್ಟ, ಸಮುದ್ರ ಎಲ್ಲಾ ಸೇರಿಸಿ ಸುಮಾರು 5 ವರ್ಷದಲ್ಲಿ ಮುಗಿಸಬಹುದು ಅನ್ಕೊಂಡವರು 70 ವರ್ಷ ತನಕ ಅಳೆದರತ್ತೆ. ಅವರೇನು ಟೇಪು ಹಿಡಿದು ಅಳಿಲಿಲ್ಲ, ಟ್ರಿಗ್ನೋಮೆಟ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಳೆ ಹಾಕಿದ್ರು. ವಿಷಯ ಏನಂದ್ರೆ, ಬ್ರಿಟಿಷರು ದೇಶ ಅಳೆಯೋ ಕಾರ್ಯಕ್ರಮ ಆರಂಭಗೊಂಡಿದ್ದೆ ಬೆಂಗಳೂರಲ್ಲಂತೆ. ಇಲ್ಲಿ ತಾಲೀಮು ಯಶಸ್ವಿ ಆದ ಮೇಲೆ ಮದ್ರಾಸ್ನಲ್ಲಿ ಶುರು ಮಾಡಿದರಂತೆ. ಆಗ ಮೇಕ್ರಿ ಸರ್ಕಲ್ನಲ್ಲಿರೋ ಕೆಂಪೇಗೌಡ ಪಾರ್ಕ್ನಿಂದ ಹೆಣ್ಣೂರು ಬಾಗಲೂರು ರಸ್ತೆಯ ಕಣ್ಣೂರು ಗ್ರಾಮದ ತನಕ ಹಾಗೂ ಬಾಣಸವಾಡಿ ಕೆಆರ್ಪುರಂ ಅಗರ ನಡುವೆ ಒಟ್ಟು 11 ಕಿಲೋಮೀಟರ್ ತನಕ ಸ್ಟೀಲ್ ಬಾರ್ಗಳನ್ನು ಬಳಸಿ ಬೇಸ್ ಲೈನ್ ಎಳೆದಿದ್ದಾರೆ. ಅದಕ್ಕೆ ಕೆಂಪೇಗೌಡ ಪಾರ್ಕ್ನಲ್ಲಿ ಹಾಗೂ ಸಂಪಿಗೆಹಳ್ಳಿ, ಚೊಕ್ಕನಹಳ್ಳಿ ಇವತ್ತಿಗೂ ಸಾಕ್ಷಿಗಳಿವೆ. ಇವತ್ತಿಗೂ ಬಳ್ಳಾರಿ ರಸ್ತೆಯಲ್ಲಿರುವಂತಹ ವಿಜ್ಞಾನ ಗ್ಯಾಲರಿಯಲ್ಲಿ ಆವತ್ತು ಬಳಸಿದಂತಹ ಬೃಹತ್ ಉಪಕರಣಗಳು ಸರ್ವೆ ಕಥೆಗಳನ್ನು ಹೇಳ್ತವೆ. ಇಂಡಿಯಾ ಅಳೆಯೋಕೆ ಬೆಂಗಳೂರಲ್ಲಿ ಲೈನ್ ಹಾಕೋದರ ಉಸ್ತುವಾರಿ ವಹಿಸಿಕೊಂಡರು ವಿಲಿಯಂ ಲ್ಯಾಂಪ್ಟನ್ ಮತ್ತು ಜಾರ್ಜ್ ಎವರೆಸ್ಟ್. ಇಬ್ರು ಕೂಡ ಬೆಂಗಳೂರಲ್ಲಿ ತಂಗಿದ್ರು. ಕೊನೆಗೆ ಇವರೇ ಮೌಂಟ್ ಎವರೆಸ್ಟ್ ಅನ್ನ ಅಳೆದ್ರು. ಅದಕ್ಕೂ ಮೂಲ ನಮ್ಮ ಬೆಂಗಳೂರು ಅಂತ ಹೇಳ್ತಾ ಈ ವಾರದ ರಸವಾರ್ತೆಯನ್ನು ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ.
2: ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ದೀಪಾ ಎಂಬ 26 ವರ್ಷದ ಮಹಿಳೆ ದಿನಾಂಕ 31/7/2026 ರಾಜಾನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈಕೆ ಗುಂಡುಮುಖ, ದೃಢಕಾಯ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ, ತಲೆಯಲ್ಲಿ ಕಂದು ಮತ್ತು ಕಪ್ಪು ಬಣ್ಣದ ಕೂದಲು ಹೊಂದಿದ್ದಾರೆ. ಬಲಕೈಯಲ್ಲಿ ಅಪ್ಪ ಅಮ್ಮ ಎಂಬ ಹಚ್ಚೆ ಹಾಕಿರುತ್ತೆ. ಕಾಣೆಯಾದ ಸಮಯದಲ್ಲಿ ಪಿಂಕ್ ಕಲರ್ ಟಾಪ್ ಮತ್ತು ಹಸಿರು ಬಣ್ಣದ ಪ್ಯಾಂಟ್ ಧರಿಸಿದ್ದು ಕನ್ನಡ ಭಾಷೆ ಮಾತನಾಡುತ್ತಾರೆ. ಮತ್ತು ರಾಮು ಎಂಬ 16 ವರ್ಷದ ಮೂಕ ಕಿವುಡ ಬಾಲಕ, ದಿನಾಂಕ 24/7/2024.

0: ಾರರಿಂದ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾನೆ. ಈತ ಸುಮಾರು 5.6 ಅಡಿ ಎತ್ತರ, ಗೋಧಿ ಮೈಬಣ್ಣ, ಕೋಲು ಮುಖ ಹೊಂದಿರುತ್ತಾನೆ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾನೆ. ಈತನಿಗೆ ಮಾತನಾಡಲು ಬರುವುದಿಲ್ಲ. ಈ ಕಾಣೆಯಾದವರ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ.
1: ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶ ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
2: ಅಕಾಲಿಕ ಮಳೆಗೆ ಮಿಂಚುಗಳು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामिन बेळे विमेगागि ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ

0: ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 8 ಪ್ರಮುಖ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ನಡೆಸಲಾಗಿದ್ದು, ನೈರ್ಮಲ್ಯವಿಲ್ಲದ ಕ್ಲಬ್ಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ. ತಪಾಸಣೆಯ ಸಮಯದಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮತ್ತು ಅಡಿಗೆ ಎಣ್ಣೆಯ ಮಾದರಿಗಳನ್ನು ಸಂಗ್ರಹಿಸಿದ್ದು, ಈ ಮಾದರಿಗಳನ್ನು ವಿಶ್ಲೇಷಣೆಗಾಗಿ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಬಳ್ಳಾರಿ, ಮಂಗಳೂರು, ಮೈಸೂರು, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಧಾರವಾಡ, ಚಿತ್ರದುರ್ಗ, ರಾಮನಗರ, ವಿಜಯಪುರ, ರಾಯಚೂರು, ಹಾಸನ, ಚಿಕ್ಕಮಗಳೂರು, ಕಲಬುರಗಿ, ಬೆಳಗಾವಿ, ಗದಗ ಮತ್ತು ಉಡುಪಿ ಜಿಲ್ಲೆಯ 2 ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ, ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಚನ್ನರಾಜ ಹಟ್ಟಿಹುಳಿ, ಗೋವಿಂದರಾಜು ಸೇರಿದಂತೆ ಹಲವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಟುಕೊಂಡು ಬಿಜೆಪಿ ಸದನದ ಸಮಯ ಹಾಳು ಮಾಡಿದ್ದು ಖಂಡನಾರ್ಹ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ, ನಿರುದ್ಯೋಗ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಬಿಜೆಪಿ ಸದನದಲ್ಲಿ ಚರ್ಚೆ ನಡೆಸಬೇಕಿತ್ತು. ನಾಗೇಂದ್ರ ವಿಚಾರ ಕುರಿತಂತೆಯೂ ಸರ್ಕಾರ ಚರ್ಚೆ ನಡೆಸಲು ಸಿದ್ದವಿದ್ದರೂ ಬಿಜೆಪಿ ಅವಕಾಶ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇನ್ನೆರಡು ದಿನಗಳಲ್ಲಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ದತೆ ಎಂದು ತಿಳಿಸಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್ಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿ ಕೇಂದ್ರದ ತೀರ್ಮಾನವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ಮೂಲಸೌಕರ್ಯ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಂಚಾರ ದಟ್ಟಣೆ ವಿಚಾರದಲ್ಲಿ ಈಗಿರುವ ರಸ್ತೆಗಳಿಂದ ವಾಹನ ದಟ್ಟಣೆಯನ್ನು ನಿಭಾಯಿಸಲು ಆಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಉದ್ಯಾನವನಗಳ ಶೇಕಡ 5% ಪ್ರದೇಶವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಲಾಗುವುದು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವೇಳೆ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಹೈಕಮಾಂಡ್ ಅನ್ನು ಒತ್ತಾಯಿಸಿರುವುದು ನಿಜ ಎಂದು ತಿಳಿಸಿದ್ದಾರೆ. ಸಂಪುಟ ಪುನರ್ ರಚನೆ ಕೇವಲ ಊಹಾಪೋಹ ಎಂದು ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಸವಾಲು ಹಾಕಿದ್ದಾರೆ. ಜಾರಿ ನಿರ್ದೇಶನಾಲಯದ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರಿದೆ ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿಯ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹುಲಿ ಕಾಣಿಸಿಕೊಂಡ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹುಲಿ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಹುಲಿ ಹೆಣ್ಣಾಗಿದ್ದು 10-12 ವರ್ಷದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಸೆರೆ ಸಿಕ್ಕ ಹುಲಿಯನ್ನು ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಎಂದು ಮದ್ದೂರು ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಅನ್ನು ಶ್ರದ್ಧಾ ಭಕ್ತಿ ಸಡಗರಗಳಿಂದ ಆಚರಿಸಲಾಗುತ್ತಿದೆ. ಈದ್ ಮಿಲಾದ್ ಹಬ್ಬವನ್ನು ಗದಗ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ವಿಜಯಪುರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಇಂದು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣ ಜಲಾಶಯಕ್ಕೆ ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಬ್ಯಾರೇಜ್ಗಳಿಂದ 28,746 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ 22,658 ಕ್ಯೂಸೆಕ್ ನೀರನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡಲಾಗುತ್ತಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ ಶೇಕಡ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೆತ್ತಾಂಡಹಳ್ಳಿ ಗ್ರಾಮದಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಉದ್ಘಾಟಿಸಿದರು. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ಶಾಶ್ವತ ಹೊಂಡ ನಿರ್ಮಿಸಲು ಸೂಕ್ತ ಜಾಗ ಗುರುತಿಸಿ ಸ್ಥಳ ವೀಕ್ಷಣೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಜಿಲ್ಲಾಧಿಕಾರಿ ಡಾ ಆನಂದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಅಧಿನಿಯಮದಡಿಯಲ್ಲಿ ದಾಖಲಾದ ಪ್ರಮುಖ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ವಾದ ಮಂಡಿಸಲು ನುರಿತ ಹಾಗೂ ಅನುಭವಿ ನ್ಯಾಯವಾದಿಗಳನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಸ್ವವಿವರವುಳ್ಳ ಅರ್ಜಿ ಹಾಗೂ ಇತರೆ ವಿವರಗಳನ್ನೊಳಗೊಂಡ ದಾಖಲಾತಿಗಳೊಂದಿಗೆ ಸೆಪ್ಟೆಂಬರ್ 7 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರಿಗೆ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಹಸಿ ದಂಟನ್ನು ತಿಂದಾಗ ಅಥವಾ ಹಸಿ ಬೇರನ್ನು ತಿಂದಾಗ ದಾಲ್ಚಿನಿ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಹಾಗಾಗಿ ಮತ್ತೆ ಇದನ್ನು ತೋಟದ ಆಜುಬಾಜು ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಅರಣ್ಯ ಪ್ರದೇಶಗಳಲ್ಲೂ ಕೂಡ ಇದು ತನ್ನಷ್ಟಕ್ಕೆ ತಾನೇ ಬೆಳೆದು ಬಂದಿರುತ್ತೆ. ಹಾಗಾಗಿ ಇದನ್ನು ಅನೇಕ ವರ್ಷಗಳಿಂದ ನಾವು ಇದನ್ನು ದಾಲ್ಚಿನಿ ಕೃಷಿನ ಮಾಡೋದನ್ನು ನಾವು ನೋಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ಸಂಶೋಧನೆಗಳು ಮತ್ತು ಈಗ ದಾಲ್ಚಿನಿ ಬೆಳೆಗೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ವಿಚಾರ ತಲೆಗೆ ಬಂದು ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಇನ್ನೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅರಣ್ಯ ಬೆಳೆಗಳಿಗೂ ಕೂಡ ಮಹತ್ವ ಕೊಡಬೇಕು, ಅರಣ್ಯ ಸಂಪತ್ತನ್ನು ಬಳಸಿಕೊಂಡು ನಮ್ಮ ದೇಶದ ರೈತರ ಆದಾಯ ಹೆಚ್ಚು ಮಾಡಬೇಕು, ಈ ಎಲ್ಲ ವಿಚಾರಗಳು ಬಂದಾಗ ಇವತ್ತು ದಾಲ್ಚಿನಿ ಬೆಳೆ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಇದೆ. ಬನ್ನಿ ಹಾಗಾದರೆ ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ರೇಷ್ಮೆ ಕೃಷಿ ಮತ್ತು ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಶರಣ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶರಣ್ಯ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ.
0: ಡಾಕ್ಟರ್ ಶರಣ್ಯ ಅವರೇ ಹೇಳಿ, ಈಗ ದಾಲ್ಚಿನಿ ಸಿನ್ನಮನ್ ಅಂತ ನಾವು ಹೇಳ್ತೇವೆ, ಇದರ ಹಿನ್ನೆಲೆ ಏನು, ನಮ್ಮ ದೇಶದಲ್ಲಿ ಇದನ್ನು ಯಾವ ಥರ ಈಗ ಪರಂಪರಾಗತವಾಗಿ ಬಳಕೆಯಲ್ಲಿದೆ, ಆಯುರ್ವೇದಕ್ಕೆ ಆಗಿ ಇದನ್ನು ಯಾವ ಥರ ಮಹತ್ವ ಕೊಡಲಾಗಿದೆ ಸ್ವಲ್ಪ ಹೇಳಿ ಮುಂದೆ ಮಾತಾಡಿ.
1: ಸರ್ ನಮಸ್ಕಾರ. ನಮ್ಮೆಲ್ರಿಗೂ ಗೊತ್ತಿದೆ ದಾಲ್ಚಿನಿ ಒಂದು ಪ್ರಮುಖವಾದ ಮಸಾಲೆ ಬೆಳೆ ಅಂತ ಹೇಳಿಬಿಟ್ಟು, ಇದರಲ್ಲಿ ನಾವು ಎಲೆ ಮತ್ತು ತೊಗಟೆಯನ್ನು ಸಾಂಬಾರು ಪದಾರ್ಥವನ್ನಾಗಿ ಬಹಳಷ್ಟು ವರ್ಷಗಳಿಂದ ಎಲ್ಲ ಸರ್ವ ಋತುಗಳಲ್ಲೂ ಸಿಹಿ ಮತ್ತು ಖಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ಕೊಂಡು ಬಂದಿರ್ತೀವಿ. ಸುಗಂಧದಿಂದಲೇ ಮನಸೆಳೆಯುವ ದಾಲ್ಚಿನಿ ಅಡುಗೆಗೆ ಮಾತ್ರವಲ್ಲದೆ ರೈತರಿಗೂ ಸಹ ಇದೊಂದು ಚಿನ್ನದ ಬೆಳೆ. ಇದರ ಸುವಾಸನೆ, ಔಷಧೀಯ ಗುಣ ಮತ್ತು ಉತ್ತಮ ಮಾರುಕಟ್ಟೆ ಮೌಲ್ಯ ಈ ಬೆಳೆಯನ್ನು ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುವಂತೆ ಮಾಡಿದೆ. ಶ್ರೀಲಂಕಾದಲ್ಲಿ ಈ ಬೆಳೆಯನ್ನು ಹೆಚ್ಚು ಬೆಳೆಯಲಾಗ್ತಾ ಇದ್ದು, ಭಾರತದಲ್ಲಿ ಬಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಈ ಬೆಳೆಯನ್ನು ಜಾಸ್ತಿ ಬೆಳೀತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಕರಾವಳಿ ಪ್ರದೇಶ, ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಈ ಬೆಳೆಯನ್ನು ನಾವು ನೋಡ್ಬೋದು. ನಾನು ಆವಾಗಲೇ ಹೇಳಿದಂತೆ ಇದನ್ನು ಬಹಳ ಬೇರೆ ಬೇರೆ ರೀತಿಯ ವ್ಯಂಜನ ಅಂದರೆ ಅಡುಗೆ ತಯಾರಿಕೆಯಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ರೂ ಬಹಳ ಔಷಧೀಯ ಗುಣಗಳು ಬಹಳನೇ ಇದೆ. ಅಂದರೆ ಇವಾಗ ಕೆಮ್ಮು, ಜ್ವರ, ನೆಗಡಿ ಬಂದಂಥ ಸಂದರ್ಭದಲ್ಲಿ ಈ ಚಕ್ಕೆ ಪುಡಿನ ಜೇನುತುಪ್ಪದೊಂದಿಗೆ ಸೇವಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗೆ ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಈ ಚಕ್ಕೆ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದು ಲೊರೇಸಿಯೆ ಎಂಬ ಕುಟುಂಬಕ್ಕೆ ಸೇರಿರುವಂತಹ ಬೆಳೆ. ಮತ್ತು ಮೂಲತಃ ಈ ಬೆಳೆ ಬಂದಿರುವಂಥದ್ದು ಶ್ರೀಲಂಕಾ ದೇಶದಿಂದ ಸರ್.
0: ಹಾಗಾಗಿ ಇವತ್ತು ಆಯುರ್ವೇದ ವೈದ್ಯರು ಕೂಡ ಈ ದಾಲ್ಚಿನಿ ಬಗ್ಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನಮ್ಮ ದಿನನಿತ್ಯ ನಮ್ಮ ಆರೋಗ್ಯದಲ್ಲಿ, ನಮ್ಮ ಆಹಾರದಲ್ಲಿ ಇದು ಒಂದು ಪ್ರಮುಖ ಅರಣ್ಯ ಅಥವಾ ಏನು ಸ್ಪೈಸ್ ವಸ್ತು ಅಂತ ನಾವು ಹೇಳ್ಬೋದು. ಡಾಕ್ಟರ್ ಶರಣ್ಯ ಅವರೇ, ಈಗ ನಾವು ದಾಲ್ಚಿನಿನ ಅನೇಕ ಈಗ ಸ್ಪೈಸ್ ಏನು ಪ್ಲ್ಯಾಂಟ್ಗಳನ್ನು ನಾವು ವಿಚಾರ ಮಾಡಿದಾಗ ಈ ದಾಲ್ಚಿನಿಗೆ ನಾವು ಬಹಳ ಮಹತ್ವ ಕೊಟ್ಟಿಲ್ಲ. ಇದು ಕೇವಲ ಎಲೆ ರೂಪದಲ್ಲಿ ಅಥವಾ ಅದರ ಏನು ತೊಗಟೆ ಅಥವಾ ಚಕ್ಕೆ ರೂಪದಲ್ಲಿ ಮಾತ್ರ ನಾವು ಉಪಯೋಗಿಸ್ತಾ ಇದ್ದೇವೆ. ಸ್ವಲ್ಪ ಬೀಜನೂ ಕೂಡ ಇದು ಬಳಕೆಗೆ ಬರುತ್ತೆ. ಯಾವ್ಯಾವ ಥರದಿಂದ ಇದು ಬಳಕೆ ಆಗ್ತದೆ, ನಾವು ಈಗ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಹೇಳಿ, ನಮ್ಮ ದೇಶದಲ್ಲಿ ಯಾವ ಥರ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಮತ್ತು ರೈತರು ಇದರಿಂದ ಮೌಲ್ಯವರ್ಧನೆ ಹೆಂಗೆ ಮಾಡ್ಕೊಡ್ತಾ ಇದ್ದಾರೆ?
1: ಸರ್, ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ದಾಲ್ಚಿನಿ ಅಂತ ಬಂದರೆ ಬಹಳಷ್ಟು ಬೇರೆ ಬೇರೆ ಪ್ರಭೇದಗಳನ್ನು ನಾವು ನೋಡ್ಬೋದು ಸರ್. ಇವಾಗ ನಾನೇ ಒಂದು ಅಂಗಡೀಲಿ ಹೋದರೆ ನನಗೆ ನೈಜವಾದ ದಾಲ್ಚಿನಿ ಯಾವುದು ಅಥವಾ ನಿಜವಾದ ದಾಲ್ಚಿನಿ ಯಾವುದು ಅಲ್ಲ ಅಂತ ಹೇಳಿ ಕಂಡುಹಿಡಿಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ.
0: ನಾವು ಇದ್ರ ಬಗ್ಗೆ ಗೊತ್ತಿದೆ ದಾಲ್ಚಿನಿ ಅಂದ್ರೇನು, ದಾಲ್ಚಿನಿ ಅಂತದೇ ಮರಗಳು ಬಹಳಷ್ಟಿದಾವೆ ಅರಣ್ಯದಲ್ಲಿ.
1: ಹೌದು ಹೌದು ಸರ್, ಅದೇ
0: ಒಂದು ಸ್ವಲ್ಪನೂ ಎಲೆ ಮತ್ತೆ ಅದರ ಚಕ್ಕೆ ಎಲ್ಲ ಒಂದೇ ತರ ಕಾಣ್ತವೆ.
1: ಹೌದು
0: ಅದು. ಹಾಗಾಗಿ ದಾಲ್ಚಿನಿ ಅದು ತಿಂದಾಗ ಮಾತ್ರ ಅದು ಗೊತ್ತಾಗುತ್ತೆ ನಮಗೆ.
1: ಹೌದು ಹೌದು ಸರ್, ಇದರಲ್ಲಿ ಪ್ರಮುಖವಾಗಿ ನಾವು ಗ್ರಾಹಕರು ಮತ್ತೆ ರೈತರು ತಿಳ್ಕೊಬೇಕಾಗತ್ತೆ ಯಾವ ರೀತಿ ಅಂತಂದ್ರೆ, ಇದರಲ್ಲಿ ಎರಡು ಮುಖ್ಯ ಪ್ರಭೇದಗಳಿದೆ ಸರ್. ಒಂದು ಸಿನಮೋನ್ ವೇರಂ ಅಂತ, ಅದು ನೈಜವಾದ ದಾಲ್ಚಿನಿ. ಹಾಗೆ ಇನ್ನೊಂದು ಸಿನಮೋನ್ ಕ್ಯಾಸಿಯಾ, ಅದನ್ನು ಕ್ಯಾಸಿಯಾ ಅಂತಲೇ ಕರಿತೀವಿ. ಇದರ ಮಧ್ಯದಲ್ಲಿರುವಂತಹ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಈಗ ನೈಜ ದಾಲ್ಚಿನಿಯಲ್ಲಿ ಅದು ಸಿಹಿಯಾಗಿರುತ್ತೆ ಮತ್ತು ಅದರ

0: ತೊಗಟೆ ಏನಿರುತ್ತೆ ಬಹಳ ಮೃದುವಾಗಿರುತ್ತೆ, ಮತ್ತೆ ಅದರ ಬಣ್ಣ ತೆಳುವಾದ ಕಂದು ಬಣ್ಣ, ಹಾಗೆ ಹೆಚ್ಚು ಬೆಲೆ ಇರುತ್ತೆ ಮಾರುಕಟ್ಟೆಯಲ್ಲಿ, ತೈಲದ ಪ್ರಮಾಣ ಕಡಿಮೆ ಇರುತ್ತೆ.
1: ಮತ್ತೆ ಇನ್ನೊಂದು ಏನಂದ್ರೆ ಈ ದಾಲ್ಚಿನಿ ಅದರ ಸುವಾಸನೆ ಹೇಗೆ ನಾವು ಯಾಲಕ್ಕಿ ಜಗದಾಗ ಹೇಗೆ ಸುವಾಸನೆ ಬರುತ್ತೋ ಆ ತರ ಬರುತ್ತೆ.
0: ಹೌದು ಹೌದು ಸರ್, ಅದೇ ಯೂಜಿನಾಲ್ ಎಂಬ ಅಂಶ ಇರುತ್ತೆ ಸರ್ ಈ ನೈಜವಾದ ದಾಲ್ಚಿನಿಯಲ್ಲಿ. ಮತ್ತೆ ಇದು ನಾವು ಸೇವಿಸುವುದರಿಂದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೇದು ನೈಜ ದಾಲ್ಚಿನಿ. ಅದೇ ನೀವು ಕ್ಯಾಸಿಯಾಕ್ಕೆ ಬಂದರೆ ಖಾರವಾಗಿರುತ್ತೆ, ತಿಂದಾಗ ಸ್ವಲ್ಪ ಖಾರವಾಗಿರುತ್ತೆ, ದಪ್ಪವಾದ ತೊಗಟೆ, ಗಾಢವಾದ ಕಂದು ಬಣ್ಣ, ಹಾಗೆ ಎಲೆಯಲ್ಲಿ ಎಣ್ಣೆಯ ಪ್ರಮಾಣ ಅಥವಾ ತೈಲದ ಪ್ರಮಾಣ ಕೂಡ ಜಾಸ್ತಿ ಆಗಿರುತ್ತೆ, ಮತ್ತು ಎಲೆಯಲ್ಲಿರುವ ಅಂಶ ಸಿನಮಾಲ್ಡಿಹೈಡ್ ಅಂತ ಬೇರೆ ಅಂಶ ಇರುತ್ತೆ. ಆದ್ದರಿಂದ ನಾವು ಆರೋಗ್ಯಕ್ಕೆ ಉತ್ತಮವಾದಂತಹ ನೈಜವಾದ ದಾಲ್ಚಿನಿಯನ್ನು ಸೇವಿಸೋದು ಬಹಳ ಮುಖ್ಯ ಆಗಿದೆ.
1: ಈಗ ದಾಲ್ಚಿನಿ ಶ್ರೀಲಂಕಾದಿಂದ ಬಂದಿದೆ ಅಂದರೆ, ಆದರೆ ಇವತ್ತು ಭಾರತದಾದ್ಯಂತ ಇದು ಇತ್ತೀಚಿನ ವರ್ಷಗಳಲ್ಲಿ ಬೆಳೀತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದೆ, ಆದರೆ ಅರಣ್ಯದಲ್ಲಿ ತನ್ನಷ್ಟಕ್ಕೆ ತಾನೇ ಕಂಡು ಬರ್ತಾ ಇದೆ.
0: ಹೌದು,
1: ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ.
0: ಹೌದು,
1: ಬಹಳಷ್ಟು ಜನ ಏನು ಸೊಪ್ಪು ಮತ್ತೆ ತೋಟದ ಮುಚ್ಚಲಿಕ್ಕಾಗಿ ಇದನ್ನ ಕಳೆಗಳನ್ನು ಬರೆದಿದ್ದಾನೆ ನಿಯಂತ್ರಣ ಮಾಡೋ ಸಲುವಾಗಿ ಇದನ್ನು ಉಪಯೋಗಿಸ್ತಾರೆ, ಗೊತ್ತಿಲ್ಲದೇನೆ ಹಂಗೆ ಮಾಡ್ತಾ ಇದ್ದಾರೆ.
0: ಹೌದು ಸರ್.
1: ಹೌದಲ್ಲ, ಇದರಲ್ಲಿ ಎಷ್ಟು ತಳಿಗಳಿದ್ದಾವೆ ಮತ್ತೆ ಈ ತಳಿಗಳನ್ನು ಯಾವ ಥರ ಅಭಿವೃದ್ಧಿ ಪಡಿಸಲಾಗಿದೆ?
0: ಸರ್, ಇದರಲ್ಲಿ ಪ್ರಮುಖವಾಗಿ YCD1, ನವ್ಯಶ್ರೀ, ನಿತ್ಯಶ್ರೀ, ಕೊಂಕಣ್ ತೇಜ್ ಮತ್ತು ಸುಗಂಧಿನಿ ಅಂತ ಹೇಳಿ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸರ್. ಇದು ಮೂಲತಃ ಕೆಲವೊಂದು ತಳಿಗಳು ಮಹಾರಾಷ್ಟ್ರದಿಂದ ಮತ್ತು ಕೆಲವೊಂದು ತಳಿಗಳು ಕೇರಳದಿಂದ ರಿಲೀಸ್ ಆದಂತಹ ತಳಿಗಳು. ಎಲ್ಲದರಲ್ಲೂ ತೊಗಟೆಯ ಒಂದು ಏನು ಇಳುವರಿ ಬರುತ್ತೆ, ಎಣ್ಣೆ ಅಂಶ ಏನಿರುತ್ತೆ ಎಲೆಗಳ ಮೇಲೆ, ಮತ್ತು ಕಟಾವಿಗೆ ಬರುವ ಸಮಯದ ಮೇಲೆ ಈ ತಳಿಗಳನ್ನು ನಾವು ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬೆಳಿಬೇಕಾಗತ್ತೆ.
1: ಡಾಕ್ಟರ್ ಶರಣ್ಯವರೇ, ಇನ್ನೂ ನಾನು ಹೇಳ್ತೇನೆ, ಈಗ ದಾಲ್ಚಿನಿ ಅಂತ ತಕ್ಷಣ ಅದು ಒಂಥರ ತುಂಬ ಏನು ಮೌಲ್ಯದಾಯಕವಾದ ಒಂದು ವಸ್ತು. ಈಗ ಹೇಗೆ ನಾವು ಶ್ರೀಗಂಧದ ಬಗ್ಗೆ ನಾವು ಹೇಗೆ ಕೇಳಿದೆವು, ಶ್ರೀಗಂಧದ ಎಣ್ಣೆಯನ್ನು ತೆಗೆದು ನಾವು ಕೇಳಿದ್ದೇವೆ, ಅದೇ ಥರ ದಾಲ್ಚಿನಿ ಎಣ್ಣೆನೂ ಕೂಡ ತೆಗೆಯ ಸಾಧ್ಯತೆ ಇದೆಯಾ?
0: ಹೌದು ಸರ್, ಖಂಡಿತವಾಗಿಯೂ ದಾಲ್ಚಿನಿ ಎಣ್ಣೆನ ತೆಗಿಬಹುದು. 1 ಟನ್ ಎಲೆಯಿಂದ 4-5 kg ದಾಲ್ಚಿನಿ ಎಣ್ಣೆಯನ್ನು ತೆಗೆದು, ಅದು ಕೂಡ ಈಗ ಟೂತ್ ಪೇಸ್ಟ್ಗಾಗಿರ್ಬೋದು, ಅಡಿಗೆಯಲ್ಲಿ ಪರ್ಫ್ಯೂಮು, ಬೇರೆ ಬೇರೆ ರೀತಿಯ ಕಾಸ್ಮೆಟಿಕ್ ಕಂಪ್ನಿಗಳಲ್ಲೆಲ್ಲ ಈ ಎಣ್ಣೆನ ಉಪಯೋಗಿಸುವಂತಹ ಪದ್ಧತಿ ಇದೆ ಸರ್.
1: ಮೊದಲೇ ಇತ್ತ ಇದು ಇತ್ತೀಚೆಗೆ ಬಂದಿದೆ?
0: ಮೊದಲಿಂದನೂ ಇದೆ ಸರ್, ಇದು ಮೊದಲಿಂದನೂ ಇದೆ, ಆದ್ರೆ ಇತ್ತೀಚೆಗೆ ಸ್ವಲ್ಪ ಈ ಬೆಳೆಯ ಪ್ರಾಮುಖ್ಯತೆ ಜಾಸ್ತಿ ಆದಂತೆ ಬೇಡಿಕೆ ಕೂಡ ಜಾಸ್ತಿ ಆಗಿದೆ ಮಾರುಕಟ್ಟೆಯಲ್ಲಿ.
1: ಇದು ಈಗ ಎಣ್ಣೆ ತೆಗೆಯೋದು ಅಥವಾ ಈಗ ಸಂಸ್ಕರಣೆ ಮಾಡೋದು ಅದು ಹೇಗಿರುತ್ತೆ ಅದರದ್ದು?
0: ಎಣ್ಣೆ ತೆಗೆಯೋದು ಸರ್, ಬಟ್ಟಿ ಇಳಿಸೋದ್ರ ಮುಖಾಂತರ ಎಣ್ಣೆ ತೆಗೆಯುವಂತಹ ಕಾರ್ಯನ ಮಾಡ್ತಾರೆ. ಅದಕ್ಕೆಲ್ಲ ನಾವು
1: ಅಂದ್ರೆ ನೀರಿನ ಜೊತೆಗೆ ಅದು ಬೇಯಿಸ್ತಾರ?
0: ನೀರಿನ ಜೊತೆಗೆ ಬೇಯಿಸ್ತಾರೆ, ಇಲ್ಲ ಅಂತ ಅಂದ್ರೆ ಬರೀ
1: ಹಸಿ ಎಲೆನೆ ಬೇಯಿಸ್ತಾರ ಅಥವಾ ಒಣಗಿದ ಎಲೆಯನ್ನೇ ಬೇಯಿಸ್ತಾರ?
0: ಒಣಗ್ಬೇಕು ಸರ್, ಸ್ವಲ್ಪ ನೆರಳಲ್ಲಿ ಒಣಗಿಸಿ ನಂತರ ಎಣ್ಣೆಯನ್ನ ತೆಗೆಯುವಂತ ಕಾರ್ಯನ ಮಾಡ್ಬೇಕಾಗುತ್ತೆ.
1: ತೀರಾ ಅದು ತ್ರಾಸದಾಯಕ ಆಗಿರುತ್ತೆ, ಬಹಳ ಕಷ್ಟ ಇರುತ್ತೆ.
0: ಹೌದು, ಬಹಳ.
1: ಎಷ್ಟು ಟನ್ಗಳ ಎಲೆಗಳಿಂದ ನೀವು
0: 1 ಟನ್ ಎಲೆಯಿಂದ 4-5 kg ಎಣ್ಣೆ ಬರುವಂತ ಸಾಧ್ಯತೆ ಇರುತ್ತೆ.
1: ನೋಡಿ ಅದು ಎಷ್ಟು, ಅದು ಹಿಂಡಿ ಹಿಂಡಿ ಹಿಂಡಿ ತೆಗಿಬೇಕಾಗುತ್ತೆ.
0: ಹೌದು ಸರ್,
1: ಅದಕ್ಕಾಗಿ ಬೇರೆ ತರದ ಮಷಿನ್ ಕೂಡ ಬಂದಿರಬಹುದು.
0: ಹೌದು, ಬಟ್ಟಿ ಇಳಿಸೋದಕ್ಕೆ ಬೇರೆ ಬೇರೆ ರೀತಿಯ ಬಟ್ಟಿ ಇಳಿಸುವ ವಿಧಾನದಿಂದ ಎಣ್ಣೆನ ತೆಗೆಯುವಂತ ಕೆಲಸನ ಮಾಡ್ತಾರೆ ಸರ್.
1: ಈಗ ಇದಕ್ಕಾಗಿ ಈಗ ವಿಶ್ವವಿದ್ಯಾಲಯ ಮತ್ತೆ ಸಂಶೋಧನಾ ಕೇಂದ್ರಗಳು ತಲೆ ಎತ್ತಿದ್ದೇವೆ. ಸಾಮಾನ್ಯವಾಗಿ ಎಲ್ಲಿ ಇರಬಹುದು ಅವು? ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ
0: ಗಿಡಗಳ ಸರ್
1: ಅಲ್ಲ, ಈಗ ಈ ಒಂದು ಇದು ಸಂಸ್ಕರಣೆ ಮಾಡುವ ಘಟಕಗಳು,
0: ಸಂಸ್ಕರಣಾ ಘಟಕಗಳು ಸಣ್ಣ ಪ್ರಮಾಣದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಇರುತ್ತೆ ಸರ್.
1: ಅಂದ್ರೆ ತೋರಿಸಿಕೊಡ್ಲಿಕ್ಕಾಗಿ,
0: ತೋರಿಸಿಕೊಡ್ಲಿಕ್ಕೋಸ್ಕರ. ಬಟ್ ರೈತರು ಬೆಳೆದಂತ ಸಂದರ್ಭದಲ್ಲಿ ಅವರೇ ಒಂದು ಬಟ್ಟಿ ಇಳಿಸುವ ಕೇಂದ್ರವನ್ನ ಅವರು ಸ್ಥಾಪಿಸಿಕೊಂಡು, ಅವರೊಂದು ರೈತರ ಗುಂಪು ಮಾಡಿಕೊಂಡು, ನಮಗೆ ಇಷ್ಟು ಟನ್ ಎಲೆ ಸಿಗತ್ತೆ ಅಂತ ಆದ್ರೆ ಅವರು ಒಂದು ಕೇಂದ್ರವನ್ನ ಸ್ಥಾಪಿಸಿಕೊಂಡು ಅವರು ಎಣ್ಣೆಯನ್ನ ತೆಗೆಯುವಂತ ಕೆಲಸನ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಸರ್.
1: ಇದು ಮಾರುಕಟ್ಟೆ ಅಂತ ತಕ್ಷಣ ಇದು ಎಲೆ ಚಕ್ಕೆ ಬಗ್ಗೆ ನಾವು ಮಾರುಕಟ್ಟೆ ಕೇಳಿದ್ದೇವೆ, ಇದು ದಾಲ್ಚಿನಿ ಎಣ್ಣೆ ಬಗ್ಗೆ ಅಷ್ಟು ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಇರಲಿಕ್ಕಿಲ್ಲಲ್ಲ.
0: ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಕಂಪನಿಗಳ ಜೊತೆ ಮಾತಾಡ್ಕೋಬೇಕಾಗುತ್ತೆ ಸರ್. ಫಸ್ಟ್ ಯಾವುದೇ ಆದ್ರೂ ಒಂದು ಆಯುರ್ವೇದಿಕ್ ಕಂಪನಿಗಳ ಜೊತೆ ನಾವು ಇಷ್ಟು ಎಣ್ಣೆನ ಬೈಬ್ಯಾಕ್ ಅಗ್ರಿಮೆಂಟ್ ತರ ಸರ್, ನಾವು ಇಷ್ಟು ಎಣ್ಣೆನ ತೆಗಿತಾ ಇದೀವಿ, ನೀವು ಅದನ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಹೇಳಿ ಫಸ್ಟೇನೆ ಅವ್ರ ಜೊತೆ ಮಾತುಕತೆ ನಡೆಸಿ ನಾವು ಎಣ್ಣೆ ತೆಗೆದಿದ್ದೆ ಆದ್ರೆ ಉತ್ತಮ ಮಾರುಕಟ್ಟೆ ಸಿಗತ್ತೆ ಸರ್. ಅದಕ್ಕೆಲ್ಲ ನಾವು ಫಸ್ಟೇನೆ ನಿರ್ಧಾರ ಮಾಡ್ಕೊಂಡಿರ್ಬೇಕು, ಈ ತರ ನಾವು ತೆಗಿತಾ ಇದೀವಿ, ನಮ್ಗೆ ಎಲ್ಲಿ ಮಾರುಕಟ್ಟೆ ಇದೆ, ಎಷ್ಟು ಬೆಲೆ ಇದೆ, ನಮಗೆ ಎಷ್ಟು ಲಾಭ ಸಿಗತ್ತೆ, ಇದನ್ನೆಲ್ಲ ಯೋಚನೆ ಮಾಡ್ಕೊಂಡಲ್ಲಿ ಖಂಡಿತ ಇದೊಂದು ಲಾಭದಾಯಕ ಬೆಳೆನೆ ಸರ್.
1: ಆಯ್ತು, ಈಗ ದಾಲ್ಚಿನಲ್ಲಿ ತಾವು ಕೆಲವು ತಳಿಗಳ ಬಗ್ಗೆ ಹೇಳಿದ್ರಿ, ತಳಿಗಳಲ್ಲಿ ಈಗ ಗ್ರಾಫ್ಟ್ ಮಾಡಿದ ತಳಿಗಳು ಕೂಡ ಬಂದಿದೆ ಮಾರ್ಕೆಟ್ಗೆ ಅಲ್ಲ,
0: ಹೌದು,
1: ಈಗ ಕಸಿ ಮಾಡಿದ ಗಿಡಗಳು ಇದಾವೆ. ಈಗ ಬೇಸಾಯ ಕ್ರಮದ ಬಗ್ಗೆನೂ ಕೂಡ ಸ್ವಲ್ಪ ಹೇಳಿ, ಯಾವ ಮಣ್ಣಲ್ಲಿ ಬೆಳಿಬಹುದು ಮತ್ತೆ ಅದು ಎಷ್ಟು ವರ್ಷಕ್ಕೆ ಅದು ಏನು ಇಳುವರಿ ಕೊಡಕ್ಕೆ ತಯಾರಾಗುತ್ತೆ, ಒಂದು ಗಿಡ ನೆಟ್ಟಾಗ ಯಾವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ಬೆಳಿಬಹುದು, ಅಥವಾ ಹೊಸದಾಗೂ ಕೂಡ ನಾವು ಅದನ್ನ ಆರಂಭ ಮಾಡಬಹುದಾ ಹೆಂಗೆ
0: ಸರ್? ಇದನ್ನ ಮರಳು ಮತ್ತೆ ನಾವು ಹವಾಗುಣಕ್ಕೆ ಬಂದ್ರೆ ಬೇರೆ ಬೇರೆ ರೀತಿಯ ಮಣ್ಣಲ್ಲಿ ಇದನ್ನ ಬೆಳಿಬಹುದು. ಆದ್ರೂ ಮರಳು ಗೋಡು ಮಣ್ಣು ಎಲ್ಲಿ ಜಾಸ್ತಿ ನೀರು ನಿಂತ್ಕೊಳ್ಳೋದಿಲ್ಲ ಅಂತ ಮಣ್ಣುಗಳು ಜಾಸ್ತಿ ಸೂಕ್ತವಾಗಿರುತ್ತೆ. ಅದೇ ಹವಾಗುಣಕ್ಕೆ ಬಂದ್ರೆ ಸಮುದ್ರ ಮಟ್ಟದಿಂದ 1000 meters ಎತ್ತರ ಇರುವ ಪ್ರದೇಶದಲ್ಲಿ ಎಲ್ಲಿ 1500 to 3000 mm ನಷ್ಟು ಮಳೆ ಬೀಳುತ್ತೋ ಅಂತ ಪ್ರದೇಶಗಳು ಈ ಬೆಳೆಯನ್ನ ಬೆಳೆಯೋದಕ್ಕೆ ಬಹಳ ಸೂಕ್ತ ಆಗಿರುತ್ತೆ. ಹಾಗೆ ಇದರ ಸಸ್ಯಾಭಿವೃದ್ಧಿಗೆ ನಾವು ಬಂದ್ರೆ ಇದರಲ್ಲಿ 3 ರೀತಿಯ ಸಸ್ಯಾಭಿವೃದ್ಧಿನ ನಾವು ಮಾಡಬಹುದು. ಒಂದು ಬೀಜದಿಂದ ಮಾಡಬಹುದು, ಅಥವಾ ಗುಟಿ ಅಥವಾ ಏರ್ ಲೇಯರಿಂಗ್ ಅಂತ ಏನ್ ಹೇಳ್ತೀವಿ ಅದರಿಂದ ಮಾಡಬಹುದು. ಹಾಗೆ ಕಾಂಡದ ತುಂಡುಗಳು ಅದನ್ನು ಬಳಸಿ ಕೂಡ ನಾವು ಸಸ್ಯಾಭಿವೃದ್ಧಿನ ಮಾಡಬಹುದು. ಆದರೆ ಈಗ ಸಾಮಾನ್ಯವಾಗಿ ನಾವು ಬೀಜಗಳನ್ನು ಉಪಯೋಗಿಸಿದಾಗ ಈ ದಾಲ್ಚಿನಿ ಗಿಡ ಹೂ ಬಿಡುವಂತಹ ಕಾಲ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಹೂ ಬಿಟ್ಟು ಮೇ ಮತ್ತು ಜೂನಲ್ಲಿ ಹಣ್ಣಾಗುತ್ತೆ. ಚೆನ್ನಾಗಿ ಮಾಗಿದ ಹಣ್ಣನ್ನು ನಾವು ಮರದಿಂದ ಸಂಗ್ರಹಿಸಿ ಆ ಬೀಜ ಮತ್ತು ತೊಳೆ ಏನು ಪಲ್ಪ್ ಇರುತ್ತೆ ಒಳಗಡೆ ಅದನ್ನು ಸೆಪರೇಟ್ ಮಾಡ್ಕೋಬೇಕು. ಬೀಜ ಮತ್ತೆ ಅದರೊಳಗಡೆ ಹಣ್ಣಿನ ಒಳಗಡೆ ಅದನ್ನ ಸೆಪರೇಟ್ ಮಾಡಿಬಿಟ್ಟು ಬೀಜವನ್ನು ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ಯಾವಾಗ ಬೀಜ ಫ್ರೆಶ್ ಇರುತ್ತೋ ಆ ಟೈಮಲ್ಲೇ ನಾವು ಅದನ್ನು ನರ್ಸರಿಲಿ ಬಿತ್ತನೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದು ತುಂಬ ದಿನ ಇಟ್ಟರೆ ನಮಗೆ ಒಣಗ್ಬಿಡತ್ತೆ, ಹಾಗೆ ಬೀಜ ಮೊಳಕೆ ಒಡೆಯೋ ಸಾಧ್ಯತೆ ಕೂಡ ತುಂಬ ಕಡಿಮೆ ಇರುತ್ತೆ. ಆದ್ದರಿಂದ ಇದನ್ನು ತೆಗೆದ್ಮೇಲೆ ಒಂದು ನರ್ಸರಿ ಮಾಡಿ ಒಂದು ನೆರಳಿರುವಂತಹ ಪ್ರದೇಶದಲ್ಲಿ ಒಂದು ಸಸಿ ಮಡಿ ಮಾಡಿ ಅದರಲ್ಲಿ ಹಾಕಿದಾಗ ಒಂದು 20 ದಿನಕ್ಕೆಲ್ಲ ಬೀಜ ಮೊಳಕೆ ಒಡೆಯುತ್ತೆ. ಆ ನಂತರ ನಾವು ಆ ಮೊಳಕೆ ಒಡೆದಂತಹ ಬೀಜಗಳು ಯಾವಾಗ 2-3 ಎಲೆಯ ಒಂದು ಸ್ಟೇಜ್ಗೆ ಬಂದಾಗ ಒಂದು ಪಾಲಿ ಬ್ಯಾಗ್ ಅಲ್ಲಿ ಮಣ್ಣು ಮತ್ತೆ ಗೊಬ್ಬರ ಹಾಕೊಂಡು ಸಸಿಗಳನ್ನ ಪ್ಯಾಕ್ ಒಳಗೆ ಹಾಕುವಂತ ಕೆಲಸಗಳನ್ನ ಮಾಡ್ಕೋಬಹುದು. ಇಲ್ಲ ನಾವು ಏರ್ ಲೇಯರಿಂಗ್ ಮಾಡಬೇಕು ಅಂತ ಇದ್ರೆ ಗುಟಿ ಅಂತ ಅದನ್ನ ಮಾಡಬೇಕಾದ್ರೆ 1 ವರ್ಷದ ತಾಯಿ ಗಿಡದಲ್ಲಿ 1 ವರ್ಷದ ಕೊಂಬೆನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಕೊಂಬೆಯ ಮಧ್ಯಭಾಗದಲ್ಲಿ ಒಂದು 3-4 centimeters ವೃತ್ತಾಕಾರದಲ್ಲಿ ತೊಗಟೆಯನ್ನು ತೆಗೆದು ಆ ತೊಗಟೆಯನ್ನು ತೆಗೆದ ಭಾಗಕ್ಕೆ ನಾವು ಬೇರ್ ಬಿಡ್ಲಿ ಚೆನ್ನಾಗಿ ಅನ್ನೋ ಕಾರಣಕ್ಕೆ ರೂಟಿಂಗ್ ಹಾರ್ಮೋನ್ ಅಂತ IBA ಅಂತ ಏನ್ ಹೇಳ್ತೀವಿ ಅದನ್ನ ಹಚ್ಚಿಬಿಟ್ಟು ಒದ್ದೆ ಆದಂತಹ ಕೋಕೋಪೀಟ್ ಅಥವಾ ಸ್ಪ್ಯಾಗ್ನೋಮಾಸ್ ನ ಹಾಕಿ ಪಾಲಿಥೀನ್ ಇಂದ ಕಟ್ಟಬೇಕಾಗತ್ತೆ. ಇದು 1-2 ತಿಂಗಳಷ್ಟೊತ್ತಿಗೆ ನಮಗೆ ಸುಮಾರಾಗಿ ಚೆನ್ನಾಗಿ ಬೇರ್ ಬರುತ್ತೆ. ಆಮೇಲೆ ತಾಯಿ ಗಿಡದಿಂದ ಈ ನಾವು ಗ್ರಾಫ್ಟ್ ಮಾಡಿರೋದನ್ನ ತೆಗೆದು ಬಿಟ್ಟು ಪಾಲಿ ಬ್ಯಾಗ್ ಅಲ್ಲಿ ಹಾಕೊಂಡು 1-12 ತಿಂಗಳಾದ್ಮೇಲೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗತ್ತೆ. ಹಾಗೆ ಕಾಂಡದ ತುಂಡುಗಳಾದ್ರೂ ಅಷ್ಟೇ, 10 centimeters ಉದ್ದದ ಕಾಂಡದ ತುಂಡು, 1-2 to 3 ಎಲೆ ಇರುವಂತದ್ದನ್ನ ತಗೊಂಡು ನರ್ಸರಿಲಿ ಹಾಕಿ ಅದನ್ನು ಕೂಡ 12 ತಿಂಗಳಿಗೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗುತ್ತೆ. ಈ 3 ವಿಧಾನಗಳಲ್ಲಿ ನಾವು ಸಸ್ಯಾಭಿವೃದ್ಧಿನ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ಬಹಳ ಪ್ರಚಲಿತವಾದಂತಹ ಸಸ್ಯಾಭಿವೃದ್ಧಿ ಅಂತ ಅಂದ್ರೆ ಅದು ಬೀಜದಿಂದ ಮಾಡುವಂತದ್ದು.
1: ಡಾಕ್ಟರ್ ಶರಣವರೇ, ಈಗ ನಾವು ದಾಲ್ಚಿನಿನ ಒಂದು ಬೆಳೆ ಮಧ್ಯದಲ್ಲಿ ಬೆಳೆದ್ರೆ ಉತ್ತಮನ, ಅಥವಾ ಇದನ್ನೇ ಕೇವಲ ಏನು ದಾಲ್ಚಿನಿ ತೋಟನೇ ನಾವು ಮಾಡ್ಕೊಂಡು ಹೋದ್ರೆ ಸರಿಯಾಗುತ್ತಾ?
0: ಇದಕ್ಕೆ ಸ್ವಲ್ಪ ನೆರಳು ಬೇಕಾಗಿರುತ್ತೆ. ಆದ್ರಿಂದ ನಾವು ಅಡಿಕೆ ಮತ್ತು ತೆಂಗಿನಲ್ಲಿ ಸಾಮಾನ್ಯವಾಗಿ ಮಿಶ್ರ ಬೆಳೆಯಾಗಿ ಮಾಡ್ಕೋಬಹುದು. ಹಾಗೆ ಅದೇ ರೀತಿ ಅದನ್ನ ಸೋಲ್ ಕ್ರಾಪ್ ಅಂತ ಏನ್ ಹೇಳ್ತೀವಿ ದಾಲ್ಚಿನಿಯನ್ನ, ಅದು ಒಂದೇ ಕ್ರಾಪ್ನು ಕೂಡ ನಾವು ಬೆಳೆಯುವಂತಹ ಪದ್ಧತಿನೂ ಕೂಡ ಇದೆ.
1: ಈಗ ಒಂದು ಗ್ರಾಫ್ಟ್ ಗಿಡವನ್ನ ನಾವು ನಮ್ಮ ಹೊಲದಲ್ಲಿ ಹಾಕಿದಾಗ ಅದು ಎಷ್ಟು ವರ್ಷಕ್ಕೆ ಫಲ ಕೊಡಕ್ಕೆ ಶುರು ಮಾಡುತ್ತೆ?
0: 3-4 ಕಟಾವಿಗೆ. ಇದು ಕೊಂಬೆ, ಇದರ ಒಂದು ಕೊಂಬೆಯಿಂದ ನಾವು ತೊಗಟೆಯನ್ನ ತೆಗೆಯೋದ್ರಿಂದ ಮೂರಿಂದ ನಾಲ್ಕು ವರ್ಷಕ್ಕೆಲ್ಲ ಕಟಾವಿಗೆ ಸಿದ್ಧತೆ ಆಗುತ್ತೆ. ವರ್ಷದಲ್ಲಿ ನಾವು ಒಂದು ಎರಡು ಬಾರಿ ಕಟಾವ್ ಮಾಡಬಹುದು. ಒಂದು
1: ಹೇಗೆ ಕಟಾವ್ ಮಾಡೋದದು?
0: ಇದನ್ನ ಫಸ್ಟ್ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ಕೊಪಿಸಿಂಗ್ ಅಂತ ಮಾಡ್ಕೋಬೇಕಾಗತ್ತೆ. ಅದು ಗಿಡ ನೆಟ್ಟು ಎರಡು ವರ್ಷ ಆದ ನಂತರ ಗಿಡ ಒಂದು ಎರಡು ಮೀಟರ್ ಉದ್ದ ಬೆಳೆದಿರುತ್ತೆ. ಆವಾಗ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ನೆಲಮಟ್ಟದಿಂದ

0: 15 ಸೆಂಟಿಮೀಟರ್ಗೆ ಗಿಡವನ್ನ ಸವರಬೇಕು. ಅದನ್ನ ನಾವು ಕೊಪ್ಪಿಸಿಂಗ್ ಅಂತ ಹೇಳ್ತೀವಿ. ಅದ್ ಯಾಕೆ ನಾವು ಮಾಡ್ತೀವಿ ಅಂತ ಅಂದ್ರೆ, ನಮಗೆ ಜಾಸ್ತಿ ಕೊಂಬೆಗಳು ನೆಲಮಟ್ಟದಲ್ಲಿಯೇ ಜಾಸ್ತಿ ಕೊಂಬೆಗಳು ಬರಲಿ ಅಂತ ಹೇಳಿ. ಜಾಸ್ತಿ ಕೊಂಬೆಗಳು ಬಂದಾಗ ನಮ್ಮ ಆದಾಯ ಕೂಡ ದ್ವಿಗುಣ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ಕಟಾವಿಗೆ ಬಂದ್ರೆ 3-4 ವರ್ಷ ನೆಟ್ ಆದ್ಮೇಲೆ ಕಟಾವಿಗೆ ಬರುತ್ತೆ. ವರ್ಷದಲ್ಲಿ 2 ಬಾರಿ ಕಟಾವು ಮಾಡಬಹುದು, ಒಂದು ಮೇ ತಿಂಗಳಲ್ಲಿ ಮತ್ತೊಂದು ನವೆಂಬರ್ ತಿಂಗಳಲ್ಲಿ. ನಾವು ಕಟಾವು ಮಾಡಬೇಕಾದ್ರೆ ಏನ್ ಅಂಶವನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ, ಯಾವಾಗ ಜೀವರಸ ಕಾಂಡ ಮತ್ತು ತೊಗಟೆಯ ಮಧ್ಯದಲ್ಲಿ ಪರಿಚಲನೆ ಆಗ್ತಾ ಇರುತ್ತೋ ಅಂತ ಸಮಯದಲ್ಲಿ ನಾವು ಕಟಾವು ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ತೊಗಟೆ ಕಾಂಡದಿಂದ ಈಸಿಯಾಗಿ ಬೇರ್ಪಡಿಸುವಂತಿರ್ಬೇಕು. ಆ ಸಮಯದಲ್ಲಿ ನಾವು ಕಟಾವು ಮಾಡಬೇಕು. ಯಾವಾಗಲೂ ಹರಿತವಾದಂತಹ ಚಾಕುಗಳನ್ನು ಬಳಸಿ ಕಟ್ ಮಾಡಬೇಕಾಗಿರುತ್ತೆ. ಯಾಕೆಂದ್ರೆ ಕಟ್ ಮಾಡಿದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಚಕ್ಕೆ ಕಟ್ ಆಗಬಾರ್ದು, ಅಂದರೆ ಚಕ್ಕೆ ಬಿರುಕು ಬಿಡಬಾರ್ದು. ಆ ನಂತರ ನಾವು ಕಾಂಡದಿಂದ ತೊಗಟೆಯನ್ನು ಬೇರ್ಪಡಿಸಿ ಒಂದು ಕೊಳವೆ ಥರ ಅದನ್ನು ರೋಲ್ ಮಾಡಿ 4-5 ದಿನ ಒಣಗಿಸಿ ಆದಮೇಲೆ ಅದನ್ನು ನಾವು ಮಾರುಕಟ್ಟೆ ಮಾಡಬಹುದು.
1: ಈಗ ಈ ದಾಲ್ಚಿನಿಗೆ ಮಾರುಕಟ್ಟೆ ಅಂದರೆ ಹೇಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ?
0: ಸದ್ಯದ ಪರಿಸ್ಥಿತಿಯಲ್ಲಿ ಸರ್, ಇದನ್ನ ಅಂಗಡಿಗಳಲ್ಲಿ ಮಾರಾಟ ಮಾಡುವಂತ
1: ಯಾವ ಪ್ರಮಾಣದಲ್ಲಿ ಇದನ್ನ ನಾವು ಅದು ಶೇಖರಣೆ ಮಾಡಬೇಕಾಗುತ್ತೆ, ಹೇಗೆ ಶೇಖರಣೆ ಮಾಡಬೇಕಾಗುತ್ತೆ ಎಲೆನ ಮತ್ತೆ ಚಕ್ಕೆಗಳನ್ನ?
0: ಎಲೆನ ಒಣಗಿಸಿ ಶೇಖರಣೆ
1: ಮಾಡಬಹುದು,
0: ನೆರಳಲ್ಲಿ ಒಣಗಿಸಬೇಕಾಗತ್ತೆ ಎಲೆನ. ಹಾಗೆ ಈ ಏನು ತೊಗಟೆ ಏನಿರುತ್ತೆ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೋದು. ನಾವು ಬಿಸಿಲಲ್ಲಿ ಒಣಗಿಸಿ ಅದನ್ನ ರೋಲ್ ಮಾಡಿರ್ತೀವಿ. ಆ ರೋಲ್ ಮಾಡಿದ ಮೇಲೆ ಆ ಕೊಳವೆ ಮೇಲೆ ಅದು ಬೇರೆ ಬೇರೆ ಶ್ರೇಣಿಗಳಲ್ಲಿ ನಾವು ಮಾರುಕಟ್ಟೆಗೆ ಸಾಗಿಸ್ಬೇಕಾಗತ್ತೆ.
1: ಗ್ರೇಡಿಂಗ್
0: ಇರುತ್ತೆ, ಬೇರೆ ಬೇರೆ ಶ್ರೇಣಿ ಇರುತ್ತೆ. ಕ್ವಿಲ್ಲಿಂಗ್ಸ್ ಅಂತ ಇರುತ್ತೆ, ಫೆದರಿಂಗ್ಸ್ ಅಂತ ಇರುತ್ತೆ. ಅದ್ರ ಸೈಜ್ ಮೇಲೆ ಬೇರೆ ಬೇರೆ ಗ್ರೇಡಿಂಗ್ ಇರುತ್ತೆ. ಅದ್ರ ಮೇಲೆ ಮಾರುಕಟ್ಟೆಯಲ್ಲಿ ನಮಗೆ ಪ್ರೈಸ್ ಫಿಕ್ಸ್ ಆಗುತ್ತೆ.
1: ಈಗ ಮಾರುಕಟ್ಟೆಯಲ್ಲಿ ಯಾವ ತರ ಇದರದ ರೇಟ್ ಇದೆ? ಈ ಕೆಜಿಗೆ ಬೇರೆ ಬೇರೆ ಕ್ವಾಲಿಟಿ ಗ್ರೇಡಿಂಗ್ ಮೇಲೆ ರೇಟ್ ಕೊಡ್ತಾರ ಹೇಗೆ?
0: ಹೌದು, ಗ್ರೇಡಿಂಗ್ ಮೇಲೆ ರೇಟ್ ಇರುತ್ತೆ. ಸಾಮಾನ್ಯವಾಗಿ ಇವಾಗ ಟಾಪ್ ಗ್ರೇಡ್ ಅಂತ ಬಂದ್ರೆ 1700-2100 ವರ್ಗುನು ಪ್ರತಿ ಕೆಜಿಗೆ.
1: ಎಲೆ ಅಷ್ಟೇ ಚಕ್ಕೆ ಅಷ್ಟೇನಾ?
0: ಚಕ್ಕೆ ಎಲೆಗೆ ಇದಕ್ಕಿಂತ ಕಡಿಮೆ
1: ಇರುತ್ತೆ, ಅರ್ಧ ಇರಬಹುದು,
0: ಅರ್ಧ ಇದೆ ಅಷ್ಟೇ.
1: ಚಕ್ಕೆಗೆ ಜಾಸ್ತಿ ಬೆಲೆ,
0: ಚಕ್ಕೆಗೆ ಜಾಸ್ತಿ ಬೆಲೆ.
1: ಇನ್ನೊಂದು ಡಾಕ್ಟರ್ ಶರಣ ಅವರೇ, ಈಗ ದಾಲ್ಚಿನಿ ಚಕ್ಕೆಗಳನ್ನು ನಾವು ಕಷಾಯ ರೂಪದಲ್ಲಿ ಉಪಯೋಗಿಸ್ಬೋದಾ ಅಥವಾ ಇನ್ನೇನು ಪಾನೀಯ ರೂಪದಲ್ಲಿ ಏನೋ ಉಪಯೋಗಿಸ್ಕೊಳ್ಳೋ ಸಾಧ್ಯತೆ ಉಂಟಾ?
0: ಅದೇ, ಪಾನೀಯ ಅಂತಂದ್ರೆ ಎಲ್ಲದರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಅದರ ಒಂದು ಸುವಾಸನೆಗೋಸ್ಕರ ನಾವು ಪಾನೀಯಗಳಲ್ಲಿ ಹಾಕುವಂತ.
1: ಅಲ್ಲ, ಕೆಲವೊಬ್ರು ನಾವು ಕೇಳಿದ್ದೇವೆ ಹೇಗೆ ಈಗ ಟೀ ಪೌಡರ್ ಹಾಕಿ ಟೀ ಮಾಡ್ತಾರೆ, ಕಾಫಿ ಪೌಡರ್ ಹಾಕಿ ಕಾಫಿ ಮಾಡ್ತಾರೆ, ಅದೇ ತರ ದಾಲ್ಚಿನಿನು ಕೂಡ ಅದೇ ತರ ಉಪಯೋಗಿಸೋಳ ಸಾಧ್ಯತೆ ಉಂಟಾ?
0: ದಾಲ್ಚಿನಿಯನ್ನ ಮಾತ್ರ ಆ ರೀತಿ ಉಪಯೋಗಿಸೋದಕ್ಕೆ ನಾವು ಆಗಲ್ಲ. ಬಿಕಾಸ್ ಅದರಲ್ಲಿ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಸಿನಮಾಲ್ ಡಿಹೈಡ್, ಯೂಜಿನಾಲು ಅಂತೆಲ್ಲ ಅಂಶಗಳಿರುತ್ತೆ. ಅದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇವಿಸಿದ್ರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು,
1: ಇಲ್ಲ
0: ಅಧಿಕ ಪ್ರಮಾಣದಲ್ಲಿ ಆದರೆ ಅದು ಒಳ್ಳೆಯದಲ್ಲ,
1: ಏರುಪೇರು ಆಗುತ್ತೆ.
0: ಆದ್ರಿಂದ ಇದು ಒಂದು ಸುವಾಸನೆಗೋಸ್ಕರ ಟೀಯಲ್ಲಿ ಬೇರೆ ಟೀ ಪೌಡಿ ಜೊತೆಗೆ ಸ್ವಲ್ಪ ಇದನ್ನ ಕುಟ್ಟಿ ಹಾಕುವಂಥದ್ದಾಗಿರ್ಬೋದು, ಅಥವಾ ಸ್ವಲ್ಪ ಈ ಚಕ್ಕೆ ಪುಡಿನ ತಗೊಂಡು ಜೇನುತುಪ್ಪದ ಜೊತೆಗೆ ಕಲಸಿ ತಿನ್ನುವಂಥದ್ದು, ಇದೆಲ್ಲ ಆರೋಗ್ಯಕ್ಕೆ ಸಹಕಾರಿಯಾಗುತ್ತೆ.
1: ಆಮೇಲೆ ಕೊನೆಯದಾಗಿ ಡಾಕ್ಟರ್ ಶರಣೆ ಅವರೇ, ಈಗ ದಾಲ್ಚಿನಿ ಗಿಡ ಬೆಳೆಸಬೇಕು ಅನ್ನೋ ರೈತರಿಗೆ ಎಲ್ಲಿ ಒಂದು ಅವಕಾಶ ಇದೆ, ಎಲ್ಲಿ ಗಿಡ ಲಭ್ಯತೆ ಇದೆ?
0: ಇದರ ಗಿಡಗಳಿಗೆ ಬಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯ ಹಾಗೂ ತೋಟಗಾರಿಕಾ ಇಲಾಖೆಗಳಲ್ಲಿ ಎಲ್ಲ ಈ ಗಿಡಗಳ ಲಭ್ಯ ಇರುತ್ತೆ. ಅದರ ದರ ಬಂದ್ಬಿಟ್ಟು 30-50 ರೂಪಾಯಿ ವರೆಗೂ ಒಂದು ಗಿಡಕ್ಕೆ ಫಿಕ್ಸ್ ಮಾಡಿರ್ತಾರೆ. ಹಾಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೂಡ ತೋಟಗಾರಿಕಾ ಸಮಗ್ರ ಮಿಷನ್ ಅಡಿಯಲ್ಲಿ ಸಹಾಯಧನ ಕೂಡ ರೈತರಿಗೆ ಸಿಗತ್ತೆ. 40% ಅಷ್ಟು ಸಹಾಯಧನ ಸಿಗತ್ತೆ. ಯಾಕೆ ಈ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅಂದರೆ, ಈ ದಾಲ್ಚಿನಿ ಬೆಳೆ ನಮ್ಮ ದೇಶದಲ್ಲಿ 1400 ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಹಾಗೆ ನಮ್ಮದು ಏನು ಉತ್ಪಾದನೆ ಇದೆ ಅದು 3,500 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಇದೆ. ಅದೇ ಉತ್ಪಾದಕತೆ, 1 ಹೆಕ್ಟರ್ಗೆ ಉತ್ಪಾದಕತೆ ಬಂದ್ಬಿಟ್ಟು 2.5 ಟನ್ ಅಷ್ಟಿದೆ. ನಾವು ರಫ್ತು ಮತ್ತು ಆಮದು ವಿಚಾರಕ್ಕೆ ಬಂದರೆ, ನಾವು 14.5 ಮಿಲಿಯನ್ ಡಾಲರ್ ಮೌಲ್ಯದ ದಾಲ್ಚಿನಿಯನ್ನ ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಆದರೆ ಅದರ ಬದಲಿಗೆ 85.5 ಮಿಲಿಯನ್ ಡಾಲರ್ನಷ್ಟು ದಾಲ್ಚಿನಿಯನ್ನ ನಾವು ಆಮದು ಮಾಡ್ಕೋತಾ ಇದ್ದೀವಿ. ಇಂಪೋರ್ಟ್
1: ನಮಗೆ ಬೇರೆ ದೇಶದಿಂದಾನೇ ಬೇಕಾಗಿದೆ.
0: ನಾವು ವಿಯೆಟ್ನಾಮ್, ಶ್ರೀಲಂಕಾ, ಇಂಡೋನೇಷ್ಯಾ, ಚೀನಾ ಈ ದೇಶಗಳಿಂದ ಎಲ್ಲಾ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಆದ್ದರಿಂದ ರಫ್ತಿಗಿಂತ ಆಮದಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈ ಸೂಕ್ತವಾದ ರೀತಿಯಲ್ಲಿ, ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಈ ಕೃಷಿನೇ ಮಾಡಿದ್ದೇ ಆದಲ್ಲಿ ದಾಲ್ಚಿನಿ ಒಂದು ಲಾಭದಾಯಕ ಬೆಳೆ, ಹಾಗೆ ಅದರ ಉತ್ಪಾದನೆಯನ್ನು ಕೂಡ ನಾವು ಜಾಸ್ತಿ ಮಾಡುವಂತಹ,
1: ನಿರ್ವಹಣೆ ಕೂಡ ಕಡಿಮೆ ಅಲ್ಲ.
0: ಹೌದು,
1: ಜಾಸ್ತಿ ಕೆಲಸ ಇರೋದಿಲ್ಲ,
0: ಜಾಸ್ತಿ ಕೆಲಸ ಏನೂ ಇಲ್ಲ, ಯಾಕೆಂದ್ರೆ ಇದು ವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ.
1: ಹೌದು, ಪೆರಿನಿಯಲ್ ಅಂತಾನು ಹೇಳ್ಬೋದು. ಅದೇ,
0: ಪೆರಿನಿಯಲ್
1: ಯಾವಾಗಲೂ ಸಿಗುತ್ತೆ ದಾಲ್ಚಿನಿಯಲ್ಲಿ.
0: ಹೌದು,
1: ಹಾಗಾಗಿ ನೀವು ಮಳೆಗಾಲ ಮಳೆ ಬಿದ್ರೆ ಅಂದ್ರೆ ನಿಮ್ ಗೊಬ್ಬರ ಹಾಕದಂಗೆ ಆಯ್ತು ಅದು.
0: ಹೌದು,
1: ಮಳೆ ಎಷ್ಟು ಬಿತ್ತೋ ಅಷ್ಟು ಚಲೋ ಅದಕ್ಕೆ.
0: ಹೌದು,
1: ತುಂಬಾ ಸಂತೋಷ ಡಾಕ್ಟರ್ ಶರಣ್ಯ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ದಾಲ್ಚಿನಿ ಬೆಳೆ ಬೇಸಾಯ ಮತ್ತು ಇದರ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ಸಾಂಬಾರು ಪದಾರ್ಥಗಳಲ್ಲಿ ಒಂದಾದ ದಾಲ್ಚಿನಿ ಬೇಸಾಯ ನಾವು ಮಾಡ್ಬೋದು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: 6363027303 ಇದು ನನ್ನ ಫೋನ್ ಪರ್ಸನಲ್ ನಂಬರು.
1: ಇನ್ನೊಂದ್ಸಾರಿ ಹೇಳಿ,
0: 6363027303.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ಇದುವರೆಗೆ ಕೃಷಿ ರಂಗದಲ್ಲಿ ದಾಲ್ಚಿನ್ನಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ಶರಣ್ಯಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಜನಪದ ಸಂಗೀತದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಮೂಡಿಬರಲಿದೆ.

ನ್ಯಾಲಕೋನ್ಯಾಲೋ ಗಾಡೋಲೇ ಬಾ.

ನಿದ್ಯಾ ಸೋಮ ಕೋದಾರಾಣಿ ವಾಳೆ ಗೆಳೆ ದ್ಯಾಸೋಮ ಕೋದ.

ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದ ಜನಪದ ಸಂಗೀತದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ಗೌಡ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದು ಆಕಾಶವಾಣಿ ಬೆಂಗಳೂರು. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಬೆಂಗಳೂರು, ಸಮಯ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್, ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್, ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ

0: ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆಯಿದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ ಚಂಪಾರಣ್ನ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು, ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು 25% ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ಧಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು ಪ್ರಪಂಚದಾದ್ಯಂತ ಆಹಾರ ಭದ್ರತೆಗೆ ಅಪಾಯ ಉಂಟುಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟೀಯ ಒಪ್ಪಂದದಡಿ ICERD ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ICERD ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ ಎರಡನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 4ನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡೂ ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನ ಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಮಾಹಿತಿಯೊಂದಿಗೆ ಮನರಂಜನೆಯನ್ನು ನೀಡ್ತಾ ಸಾಗುವ ಕಾರ್ಯಕ್ರಮ ಸಿರಿಗಂಧ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತೀವಿ ಅಂತ ತಿಳಿಯೋದಕ್ಕಿಂತ ಮುಂಚೆ ಈ ಗೀತೆ ನಿಮಗಾಗಿ. ಈಗ ಕೇಳಿ ಕುಳ್ಳ ಕುಳ್ಳಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳುಗರೆ, ಇಂದು ತಿರುವೋಣಂ. ಇದು ಕೇರಳದ ಪ್ರಮುಖ ಸಾಂಪ್ರದಾಯಿಕ ಹಬ್ಬವಾದ ಓಣಂನ ಅತ್ಯಂತ ಪ್ರಮುಖವಾದ ಇದು ಮಹಾಬಲಿ ರಾಜನನ್ನ ಸ್ಮರಿಸುವ ಹಬ್ಬ ಇದಾಗಿದೆ. ಇಂದಿನ ವಿಶೇಷತೆ ಅಂದರೆ ಮನೆ ಮುಂದೆ ಸುಂದರವಾದ ಪೂಕಳಂ ಅಂದರೆ ಹೂವಿನ ರಂಗೋಲಿಯನ್ನು ಹಾಕಲಾಗುತ್ತೆ. ವಿಶೇಷವಾದ ಸಾಂಪ್ರದಾಯಿಕ ಭೋಜನವನ್ನು ಬಾಳೆ ಎಲೆಯಲ್ಲಿ ಬಡಿಸಲಾಗುತ್ತೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯಗಳು ಹಾಗೂ ಆಟಗಳನ್ನು ಆಯೋಜಿಸಿರ್ತಾರೆ. ಇದು ಸಂತೋಷ, ಸಮೃದ್ಧಿ, ಸೌಹಾರ್ದತೆ ಮತ್ತು ಎಲ್ಲರೂ ಒಗ್ಗಟ್ಟಿನಿಂದ ಬದುಕೋ ಸಂದೇಶವನ್ನು ನೀಡುವಂಥ ಹಬ್ಬವಾಗಿದೆ. ಈಗ ಕೇಳಿ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ.

ಇದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸ್ನೇಹಿತರೆ, ಇಂದಿನ ಮತ್ತೊಂದು ಪ್ರಮುಖ ಹಬ್ಬ ಈದ್ ಮಿಲಾದ್. ಅಂದರೆ ಇಂದು 2026 ಆಗಸ್ಟ್ 26 ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದ್ದಾರೆ. ಈ ಹಬ್ಬ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸುವಂಥ ಹಬ್ಬವಾಗಿದೆ. ಇಂದು ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಧಾರ್ಮಿಕ ಸಭೆಗಳು ನಡೆಯುತ್ತವೆ. ಪ್ರವಾದಿಗಳ ಬೋಧನೆಗಳನ್ನು ಸ್ಮರಿಸೋದು, ಧರ್ಮೋಪದೇಶ ನೀಡೋದು, ಶಾಂತಿಯುತವಾದ ಮೆರವಣಿಗೆಗಳು, ದಾನ ಧರ್ಮ ಮತ್ತು ಕುರಾನ್ ಪಠಣ ಮಾಡಲಾಗುತ್ತೆ. ಈಗ ಕೇಳಿ ಗುರಿ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಈ ದಿನದ ಅಂದರೆ 2026 ಆಗಸ್ಟ್ 26ನೇ ತಾರೀಕಿನ ಮತ್ತೊಂದು ವಿಶೇಷತೆ ಅಂದರೆ ಋಗ್ ಉಪಾಕರ್ಮ ಅಥವಾ ಋಗ್ವೇದ ಉಪಾಕರ್ಮ. ಋಗ್ವೇದ ಉಪಾಕರ್ಮವು ಋಗ್ವೇದಿಗಳು ತಮ್ಮ ವೇದಾಧ್ಯಯನವನ್ನು ಪುನರಾರಂಭಿಸುವ ಹಾಗೂ ಯಜ್ಞೋಪವೀತ ಅಥವಾ ಜನಿವಾರವನ್ನು ಬದಲಾಯಿಸುವಂಥ ಪವಿತ್ರವಾದ ದಿನವಾಗಿದೆ. ಈಗ ಕೇಳಿ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ ಮೂಡಿಬರಲಿದೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಗಳಲ್ಲಿ. ಈ ಗೀತೆಯನ್ನು ಬರೆದಿದ್ದಾರೆ ಶಿಶುನಾಳ ಶರೀಫರು. ಸಂಗೀತ ನೀಡಿರುವವರು ಸಿ ಅಶ್ವಥ್.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಹಬ್ಬ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದಿನದ ಇನ್ನೊಂದು ವಿಶೇಷತೆ ಬಗ್ಗೆ ಹೇಳೋದಾದರೆ, ಇಂದು ಮಹಿಳಾ ಸಮಾನತಾ ದಿನ. ಪ್ರತಿ ವರ್ಷ ಆಗಸ್ಟ್ 26ರಂದು ಮಹಿಳಾ ಸಮಾನತಾ ದಿನವನ್ನು ಆಚರಿಸಲಾಗುತ್ತೆ. ಮಹಿಳೆಯರಿಗೆ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಮುಖ್ಯವಾಗಿ ಮತದಾನದ ಹಕ್ಕನ್ನು ನೆನಪಿಸುವ ದಿನ ಇದಾಗಿದೆ. 1920ರ ಆಗಸ್ಟ್ 26ರಂದು ಅಮೆರಿಕದ ಸಂವಿಧಾನಕ್ಕೆ 19ನೇ ತಿದ್ದುಪಡಿ ತರೋ ಮೂಲಕ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಅಧಿಕೃತವಾಗಿ ನೀಡಲಾಯಿತು. ಇದರ ಸವಿನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಈಗ ಕೇಳಿ ಸ್ತ್ರೀ ಶಕ್ತಿ ಚಿತ್ರದ ಗೀತೆ. ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಮೂಡಿಬರಲಿದೆ. ಅನೀಫ್ ಬಿಎಂ ಅವರ ಸಾಹಿತ್ಯ, ಕೆ ವಿ ಮನೋಹರ್ ಅವರ ಸಂಗೀತವಿದೆ.

ಮುಂದಿನ ಗೀತೆ ಮುಡಿಬರಲಿದೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಶುಭಮಂಗಳ ಚಿತ್ರದಿಂದ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶಿಕ್ಷಣ, ಉದ್ಯೋಗ, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸೋದು ಮತ್ತು ಮಹಿಳೆಯರ ಮೇಲಿನ ತಾರತಮ್ಯವನ್ನು ತಡೆಯೋದು ಈ ಮಹಿಳಾ ಸಮಾನತಾ ದಿನದ ಉದ್ದೇಶವಾದರೆ, ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಪುರುಷರಷ್ಟೇ ಮಹಿಳೆಯರ ಪಾತ್ರವೂ ಮುಖ್ಯ ಎಂಬುದನ್ನು ತಿಳಿಸಿಕೊಡೋದು ಹಾಗೂ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡೋದು ಈ ಆಚರಣೆಯ ಮಹತ್ವವಾಗಿದೆ. ಮಹಿಳೆಯರ ಹಕ್ಕುಗಳು ಮತ್ತು ಸಮಾನತೆಯ ಕುರಿತು ಜಾಗೃತಿ ಮೂಡಿಸಲು ಈ ಮಹಿಳಾ ಸಮಾನತಾ ದಿನವು ಅತ್ಯಂತ ಪ್ರಮುಖವಾಗಿದೆ. ಈಗ ಕೇಳಿ ಸಿಂಧು ಚಿತ್ರದ ಗೀತೆ, ಚಂದ್ರಿಕಾ ಗುರುರಾಜು ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಎಸ್ ಕೇಶವಮೂರ್ತಿಯವರ ಸಾಹಿತ್ಯಕ್ಕೆ ಸದ್ಗುಣರಾಜ್ ಅವರ ಸಂಗೀತವಿದೆ.

0: ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇಂದಿನ ಸಿರ್ಗಂಧ ಕಾರ್ಯಕ್ರಮದಲ್ಲಿ ಮಹಿಳಾ ಸಮಾನತಾ ದಿನದ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಭಾರತದಲ್ಲಿ 1950 ಸಂವಿಧಾನ ಜಾರಿಗೆ ಬಂದ ತಕ್ಷಣವೇ ಪುರುಷರು ಮತ್ತು ಮಹಿಳೆಯರಿಗೆ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ಮತದಾನದ ಹಕ್ಕನ್ನು ನೀಡಲಾಯಿತು. ಉದ್ಯೋಗಸ್ಥ ಮಹಿಳೆಯರಿಗೆ ಕೆಲಸ ಮತ್ತು ಕುಟುಂಬ ನಿರ್ವಹಣೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸೋದು, ಡಿಜಿಟಲ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ತರಬೇತಿ ಹಾಗೂ ಅವಕಾಶಗಳನ್ನು ನೀಡೋದು, ಬಾಲ್ಯದಿಂದಲೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ಪೋಷಕಾಂಶಯುಕ್ತ ಆಹಾರದ ಲಭ್ಯತೆಯನ್ನು ಖಚಿತಪಡಿಸೋದು, ಇವೆಲ್ಲ ಮಹಿಳಾ ಸಮಾನತೆಯ ದಾರಿಯಲ್ಲಿನ ಮುಂದಿನ ಹೆಜ್ಜೆಗಳಾಗಿವೆ. ಈಗ ಕೇಳಿ ವಸಂತ ಲಕ್ಷ್ಮಿ ಚಿತ್ರದ ಗೀತೆ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬರಲಿದೆ, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ವಿಜಯಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಮತ್ತು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಿರಿಗಂಧ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಪೆದ್ದ ಗೆದ್ದ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಕೆವಿ ಮಹದೇವನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಚಿತ್ರದಿಂದ ಮುಂದಿನ ಗೀತೆ ಮೂಡಿಬರಲಿದೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಈ ಗೀತೆಗಿದೆ.

ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಿಂದ ಮುಂದಿನ ಗೀತೆ ಮೂಡಿಬರಲಿದೆ. ಜಾಬ್ ಕುರಿಯನ್ ಅವರ ಧ್ವನಿಯಲ್ಲಿ, ಧನಂಜಯ ರಾಜನ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು 7:45 ಸರಿಯಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ.

0: मुक्ति में योगदान दिया था। श्री सिंह ने स्मारक के उद्घाटन समारोह में कहा कि देश के विभिन्न हिस्सों से लोग गोवा आए और इसकी स्वतंत्रता के लिए अपने प्राणों का बलिदान दिया। और अब खेल खबरें। कोलंबो में भारत के साथ दूसरे और अंतिम क्रिकेट टेस्ट मैच में श्रीलंका ने फॉलो ऑन मिलने के बाद दूसरी पारी में चौथे दिन का खेल समाप्त होने तक 6 विकेट पर 229 रन बना लिए हैं। इसके साथ ही श्रीलंका ने 16 रन की बढ़त ले ली है। श्रीलंका की पहली पारी में 290 रन पर सिमट गई थी। भारत ने पहली पारी 9 विकेट पर 503 रन बनाकर घोषित की थी। भारतीय टीम श्रृंखला में 1-0 से आगे है। हंगरी में पीएसए बुडापेस्ट स्क्वाश ओपन में वीर चोटरानी और विलवन सेंथिल कुमार सेमीफाइनल में पहुंच गए हैं। चोटरानी ने क्वार्टर फाइनल में मिस्र के मोहम्मद अल शेरबिनी को और विलवन सेंथिल कुमार ने मलेशिया के एनयूएनजी को हराया। अब सेमीफाइनल में ये दोनों खिलाड़ी आमने सामने होंगे। मुंबई में एशियाई जूनियर क्लासिकल शतरंज चैंपियनशिप में मयंक चक्रवर्ती ने ओपन और प्रतीति बोर्दोलोई ने लड़कियों के वर्ग का खिताब जीत लिया है। ओपन वर्ग का कांस्य पदक भारत के ही दक्ष ने हासिल किया। और अब अंत में मुख्य समाचार एक बार फिर। नेपाल तिब्बत सीमा पर अचानक भीषण बाढ़ में 46 लोगों की मौत, 100 से अधिक भारतीयों सहित लगभग 500 लोग लापता। भारत ने नेपाल में बचाव और राहत कार्यों में तेजी आने के साथ ही हर संभव सहायता का आश्वासन दिया। बिहार और उत्तर प्रदेश ने पड़ोसी देश में बाढ़ के बाद नदियों का जलस्तर बढ़ने की आशंका को देखते हुए तैयारियां तेज की। भारत और चीन ने सीमावर्ती क्षेत्रों में शांति और स्थिरता बनाए रखने की प्रतिबद्धता दोहराई। पेइचिंग में सीमा वार्ता के 25वें दौर में 8 सूत्री सहमति बनी। ओणम और ईद मिलाद हर्षोल्लास से मनाया गया। और क्रिकेट में मेजबान श्रीलंका ने फॉलो ऑन के बाद चौथे दिन दूसरी पारी में 6 विकेट पर 229 रन बनाए। मैच पर भारत की पकड़ मजबूत। इसके साथ ही समाचार संध्या का ये अंक समाप्त हुआ। नमस्कार।
1: Good evening. This is Akashvani. I am Valsa Williams with the news at 9. The headlines. Massive flash flood hits Nepal-Tibet border, claiming 46 lives and leaving nearly 500 people missing, including over 100 Indians. India assures all possible assistance as rescue and relief operations intensify in the Himalayan nation. Bihar and Uttar Pradesh step up preparedness amid possible rise in water levels of rivers after flash floods in the neighboring country. India and China reaffirm commitment to peace and tranquility in border areas, agree on 8-point consensus at 25th round of boundary talks in Beijing. Onam and Eid-e-Milad celebrated with joy and festive spirit. And in men's cricket, India tighten grip on Colombo Test as hosts Sri Lanka struggle at 229 for 6 in their second innings at stumps on day 4 after follow-on. A massive flash flood swept through the northern part of Nepal near the border with Tibet today, claiming 46 lives so far and leaving 500 people missing, including over 100 Indians. The flood surged through the Bhotekoshi River this morning from the direction of Tibet. We have a desk report.
2: The sudden rise in water levels caused widespread destruction in Timore in Raswa district of Nepal near the Tibet border and the nearby Siafrubesi area, washing away vehicles, goods and other property. Preliminary reports suggest that the flash floods may have been triggered by an earthquake that caused an avalanche, sending large quantities of melted snow into the Bhotekoshi River. Rescue and relief operations have been intensified, with the Nepal Army deploying helicopters and disaster response teams to support search operations. The Nepal Tourism Board has advised people in the affected areas to remain calm, follow official safety instructions and stay updated through verified channels. Swati Rakheja for Akashvani News, Delhi.
1: Security officials said at least 93 people have been rescued from different parts of the affected areas. According to the Nepal Tourism Board, NTB, those reported missing include foreign nationals and Nepali citizens. Among the foreign nationals, 105 are Indians, while 37 are NRIs, most of whom were travelling to Tibet for the Kailash Mansarovar Yatra. Other foreign nationals are from the United Kingdom, Australia, the United States, Malaysia, South Africa and the Netherlands. Nepal Prime Minister Valendra Shah reviewed the situation and rescue and relief efforts with officials and federal parliamentarians from affected districts including Rasuwa, Nuwakot, Thading, Gorkha and Chitwan. Meanwhile, India has expressed solidarity with the people of the Himalayan nation and assured all possible humanitarian assistance to the neighbouring country following the devastating flash floods. In a social media post, President Draupadi Murmu conveyed sympathies to her Nepalese counterpart Ramchandra Bodel and the people of Nepal. Vice President C.P. Radhakrishnan also expressed grief at the loss of lives in the neighbouring country. Prime Minister Narendra Modi spoke to his Nepalese counterpart Balendra Shah and conveyed his condolences in a social media post. Mr. Modi said India is ready to provide all possible humanitarian assistance to Nepal. The Prime Minister said our teams are coordinating closely on rescue and relief efforts. The Indian Embassy in Kathmandu said it has remained engaged with the relevant authorities of the government of Nepal for early rescue and relief for Indian nationals affected by the flash floods. The embassy has issued emergency numbers for assistance and information regarding Indian nationals affected by the flash floods in Nepal today. The embassy said the people requiring assistance can contact the embassy on helpline +977 985 131 6807, +977 970 910 7500, and +977 981 032 6117. These emergency numbers can also be contacted through WhatsApp. India has dispatched 10 tons of humanitarian assistance, disaster relief and essential medicines to support the people of Nepal. In a social media post, External Affairs Minister Dr. S. Jaishankar said India stands with Nepal and its people in the face of this challenge. Bihar has stepped up preparedness following flash floods in the Himalayan nation and the possibility of a sudden rise in the water level of the Gandak River. Our correspondent has the details.
3: Heightened vigilance is being maintained in six districts of Bihar: West Champaran, East Champaran, Gopalganj, Saran, Muzaffarpur and Vaishali. Meanwhile, Chief Minister Samrat Chaudhary said that a high-level team has been constituted to closely monitor the situation.
4: A high-level team
5: has been constituted to look into the matter. The Chief Secretary and the DGP are monitoring the situation. If required, I will personally visit Valmiki Nagar.
3: Deputy Chief Minister and Water Resources Minister of the state, Vijay Kumar Chaudhary, said that the present water level of the Gandak River is relatively low, which is a positive factor. However, considering the possible water flow, authorities are prepared for the possibility of releasing up to 2,50,000 cusecs of water from Valmiki Nagar barrage to keep the situation under control. Savita Parikh, Akashwani News, Patna.
1: Union Home Minister Amit Shah spoke to Chief Minister Samrat Chaudhary over the phone in view of the flood situation in the neighbouring country. Mr. Shah assured the state government of providing all possible assistance to deal with the emerging situation. In Uttar Pradesh as well, vigilance has been intensified in the districts of Maharajganj and Kushinagar near the Nepal border. The flooding could lead to a rise in water levels in the Gandak and Narayani rivers in the two districts. Chief Minister Yogi Adityanath has directed the local administration to take all necessary precautionary measures and maintain strict vigil. The National Disaster Response Force, NDRF, has deployed 9 teams in Bihar and 11 teams in Uttar Pradesh to deal with the emerging situation following the flash floods in Nepal. NDRF Commandant Gyaneshwar Singh stated this while talking to media in New Delhi.
6: Home Ministry is monitoring the situation and the state government has also assessed the situation. Accordingly, we have deployed 2 of our teams in the Gandak River Basin. In Uttar Pradesh, we have deployed our teams in the area likely to be affected, particularly in the Kushinagar region. At present, 9 teams are deployed in Bihar and approximately 11 teams are deployed in Uttar Pradesh.
7: 11 teams UP may be deployed.
1: The India Meteorological Department, IMD, has forecast heavy rainfall over Bihar, Chhattisgarh, Jharkhand, Kerala, Mahe, Sub-Himalayan, West Bengal and northeastern parts of India during the next 2 days. Talking to media, IMD senior scientist Dr. Naresh Yadav said, due to formation of low pressure area, heavy rainfall is also expected over South Uttar Pradesh and Northwest Madhya Pradesh tomorrow. This is Akashvani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back, here with us on the news at 9. India and China have reaffirmed their commitment to maintain peace and tranquility in the border areas and create an atmosphere for healthy and steady development of bilateral relations. The 25th round of talks between the special representatives of India and China on the boundary question was held in Beijing yesterday. China's Foreign Minister Wang Yi and National Security Advisor Ajit Doval had a candid and in-depth exchange of views on the India-China boundary question and reached 8 points of outcomes and consensus. The two sides underlined their commitment to advancing negotiations on a framework for the settlement of the boundary question. It will be in accordance with the agreement on political parameters and guiding principles for settlement of the India-China boundary question signed in 2005 and the consensus reached in subsequent special representative talks in pursuit of a fair, reasonable and mutually acceptable solution. Union Minister of Railways Ashwini Vaishnav has said that Indian Railways is moving towards four-laning the entire high-density railway routes. In a social media post, Mr. Vaishnav said there are 7 high-density routes spread over nearly 11,000 kilometers, which carry a major share of the country's rail traffic. The 7 high-density routes are Delhi-Howrah, Howrah-Chennai, Chennai-Mumbai, Mumbai-Delhi, Delhi-Chennai, Mumbai-Howrah and Delhi-Guwahati. The minister said the expansion of these routes is significant as it will help create more capacity across the network and support the future growth of passenger and freight traffic. The Indian Medical Association, IMA, has urged people to remain vigilant amid a seasonal rise in influenza A, H1N1 cases, saying that the majority of infections are mild and self-limiting and there is no cause for panic. The IMA has advised people not to take antibiotics over the counter for flu symptoms, stressing that H1N1 is a viral infection and antibiotics do not kill viruses. The Delhi government today handed over approval letters to 4,000 eligible women beneficiaries under the Delhi Lakshmi Yojana. Out of this, 2,500 letters were given at a formal ceremony. Under the scheme, eligible women will receive financial assistance of 2,500 rupees every month. Speaking on the occasion, Delhi Lieutenant Governor Taranjit Singh Sandhu said, "This initiative is a significant step towards women's welfare, empowerment and dignity." Keralites worldwide today celebrated Onam with joy and enthusiasm as devotees thronged prominent temples on Thiruvonam. The festivities began with traditional floral carpets known as Onapokalam to welcome the legendary King Mahabali and special pujas at temples. The afternoon was marked by Onasadhya, the traditional feast and a variety of traditional games. More from our Thiruvananthapuram correspondent.
4: Various cultural programs and competitions were held in cities and villages across Kerala in the afternoon as part of the Thiruvonam celebrations. Cultural programs organized as part of the official Onam Tourism Week celebrations are continuing at various venues. Besides state and district headquarters, programs are also being held at various tourist destinations. With memories and festive spirit to last through the coming year, Kerala's biggest harvest festival is now drawing to a close. Mithi M. Palluruthi, Akashvani News, Thiruvananthapuram.
1: Eid Miladun-Nabi, the birthday of Prophet Hazrat Muhammad, was celebrated today with religious fervor in various parts of the country. Milad processions were taken out to mark the occasion. In Kashmir, Eid Miladun-Nabi was celebrated across the valley today with joy and enthusiasm. We have a report.
7: Thousands of devotees gathered at mosques and shrines across the valley and offered special prayers on the occasion. The largest gathering was held at the Hazratbal Shrine in Srinagar, where the holy relic of Prophet Muhammad was displayed, drawing thousands of devotees who offered prayers and sought blessings. Similar gatherings were held at major shrines and mosques in different parts of Kashmir. Devotees prayed for peace, harmony and prosperity in Jammu and Kashmir and for the well-being of people across the world. Meanwhile, Lieutenant Governor Manoj Sinha and Chief Minister Umar Abdullah greeted people on the occasion. Ishfaq Shah, Akashwani News, Srinagar.
1: The President, Vice President and Prime Minister have greeted people on the occasion of Onam and Eid-e-Milad. The Indian Institute of Creative Technologies, IICT, and Netflix have announced scholarships for 100 students to support next generation of Indian storytellers. Under this scholarship scheme, students will be provided up to 80% financial support across six professional programs, comprising 2 one-year diploma programs and 4 six-month certificate programs. The announcement has come after Prime Minister Narendra Modi held a meeting with co-CEO of Netflix, Ted Sarandos, earlier this month. In men's cricket, hosts Sri Lanka reached 229 for 6 in their second innings at stumps on day 4 after receiving follow-on from India in the second and final test in Colombo. Sri Lanka now lead by 16 runs. Earlier in the day, the visitors enforced the follow-on after bowling Sri Lanka out for 290 in their first innings. India had declared their first innings at 503, powered by centuries from Dhruv Jorel and Devdutt Padikkal. The visitors are currently leading the two-match series 1-0. And now, before we end the bulletin, the headlines once again. Massive flash flood hits Nepal-Tibet border, claiming 46 lives and leaving nearly 500 people missing, including over 100 Indians. India assures all possible assistance as rescue and relief operations intensify in the Himalayan nation. Bihar and Uttar Pradesh step up preparedness amid possible rise in water levels of rivers after flash floods in the neighboring country. India and China reaffirm commitment to peace and tranquility in border areas, agree on 8-point consensus at 25th round of boundary talks in Beijing. And in men's cricket, India tighten grip on Colombo test as host Sri Lanka struggle at 229 for 6 in their second innings at stumps on day 4 after follow-on. That is all in the news at 9. Good night.
8: ಸಮಯ 9:15:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
9: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026. ಇಂದಿನ ಜಗತ್ತು ಬಂಡವಾಳ ಅಥವಾ ತಂತ್ರಜ್ಞಾನಕ್ಕಾಗಿ ಸ್ಪರ್ಧಿಸುವಷ್ಟೇ ಪ್ರಮಾಣದಲ್ಲಿ ಖನಿಜಗಳ ಲಭ್ಯತೆಗಾಗಿಯೂ ಸ್ಪರ್ಧಿಸುತ್ತಿದೆ. ಉಕ್ಕು, ಸಿಮೆಂಟ್, ವಿದ್ಯುತ್, ಎಲೆಕ್ಟ್ರಾನಿಕ್ಸ್, ಸಾರಿಗೆ ಮತ್ತು ರಕ್ಷಣೆ ಇವೆಲ್ಲವೂ ಭೂಮಿಯಿಂದ ಹೊರತೆಗೆಯುವ ಸಂಪನ್ಮೂಲಗಳಿಂದಲೇ ಪ್ರಾರಂಭವಾಗುತ್ತವೆ. ಆದ್ದರಿಂದ ಈ ಸಂಪನ್ಮೂಲಗಳ ಸ್ಥಿರ ಮತ್ತು ನ್ಯಾಯಯುತ ವಿತರಣೆಯು ರಾಷ್ಟ್ರೀಯ ಭದ್ರತೆ ಮತ್ತು ದೈನಂದಿನ ಜೀವನೋಪಾಯವೆರಡನ್ನೂ ರೂಪಿಸುತ್ತದೆ. ಭಾರತದಲ್ಲಿ ಗಣಿಗಾರಿಕೆಗಳನ್ನು ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026 ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಈ ವಲಯಕ್ಕೆ ಏಕರೂಪದ ಮತ್ತು ಸಮತೋಲಿತ ಆರ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ತಿದ್ದುಪಡಿ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರವು ವಿಧಿಸಿದ ಷರತ್ತುಗಳ ಒಳಗೆ ಹೊರತುಪಡಿಸಿ ರಾಜ್ಯ ಸರ್ಕಾರಗಳು ಖನಿಜ ಹಕ್ಕುಗಳು ಮತ್ತು ಖನಿಜವನ್ನು ಹೊಂದಿರುವ ಭೂಮಿಯ ಮೇಲೆ ಹೊಸ ತೆರಿಗೆಗಳನ್ನು ವಿಧಿಸುವಂತಿಲ್ಲ. ಭಾರತದ ಖನಿಜ ಸಂಪತ್ತು ಕೆಲವು ರಾಜ್ಯಗಳಲ್ಲಿದ್ದರೂ ಇಡೀ ರಾಷ್ಟ್ರೀಯ ಅರ್ಥವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ಇದು ಇದರ ತೆರಿಗೆ ಸೌಲಭ್ಯವನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯವನ್ನಾಗಿ ಮಾಡುತ್ತದೆ. ನಿಯಂತ್ರಣವಿಲ್ಲದ ಮತ್ತು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವ ತೆರಿಗೆಗಳು ಗಣಿಗಾರಿಕೆಯ ಲಾಭದಾಯಕತೆಯನ್ನು ನಿರಂತರವಾಗಿ ಕುಗ್ಗಿಸುತ್ತಿದ್ದು ಉದ್ಯಮ ಮತ್ತು ಮನೆ ಬಳಕೆಯ ವೆಚ್ಚಗಳನ್ನು ಹೆಚ್ಚಿಸುತ್ತಿವೆ. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ಖನಿಜಗಳ ತೆರಿಗೆ ವಿಧಿಸುವಿಕೆಯಲ್ಲಿ ಮುನ್ಸೂಚನೆ, ಏಕರೂಪತೆ ಮತ್ತು ವೈಚಾರಿಕತೆಯನ್ನು ತರುವ ಮೂಲಕ ಈ ಕಳವಳಗಳನ್ನು ಪರಿಹರಿಸಲು ಶ್ರಮಿಸುತ್ತದೆ. ಹೆಚ್ಚುತ್ತಿರುವ ಜಾಗತಿಕ ಅನಿಶ್ಚಿತತೆಯು ದೇಶೀಯ ಗಣಿಗಾರಿಕಾ ವಲಯವನ್ನು ದೃಢವಾಗಿಸಿರುವುದನ್ನು ಕಡ್ಡಾಯಗೊಳಿಸುತ್ತದೆ. ಬಾಹ್ಯ ಆಘಾತಗಳಿಂದ ಪೂರೈಕೆಯನ್ನು ರಕ್ಷಿಸಲು ಸರ್ಕಾರವು ನಿರ್ಣಾಯಕ ಖನಿಜಗಳಿಗೆ ವಿಶೇಷ ಆದ್ಯತೆ ನೀಡಿದೆ. ಆಮದು ಅವಲಂಬತೆಯನ್ನು ಕಡಿಮೆ ಮಾಡಲು ಕಲ್ಲಿದ್ದಲು ವಲಯವನ್ನು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ತಾಂತ್ರಿಕವಾಗಿ ಮುನ್ನಡೆಸಲಾಗುತ್ತಿದೆ. ಸಮರ್ಥನೀಯ ಮತ್ತು ಮುನ್ಸೂಚಿಸಬಹುದಾದಂತಹ ತೆರಿಗೆ ವ್ಯವಸ್ಥೆಯು ಇವೆರಡಕ್ಕೂ ಪೂರ್ವಾಪೇಕ್ಷಿತವಾಗಿದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆಯ ಮೇಲೆ ಸುಮಾರು 14 ತೆರಿಗೆಗಳು, ಶುಲ್ಕಗಳು ಮತ್ತು ದರಗಳನ್ನು ವಿಧಿಸುತ್ತವೆ. ಇವುಗಳಲ್ಲಿ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಡಿಎಂಎಫ್ ಪಾವತಿಗಳು, ಜಿಎಸ್ಟಿ ಮತ್ತು ಸಾರಿಗೆ ಶುಲ್ಕ ಸೇರಿವೆ. ಕೆಲವು ರಾಜ್ಯಗಳು ಹೆಚ್ಚುವರಿಯಾಗಿ ಖನಿಜಯುಕ್ತ ಭೂಮಿಯ ಮೇಲೆಯೂ ತೆರಿಗೆ ವಿಧಿಸಲು ಪ್ರಾರಂಭಿಸಿವೆ. ಕೆಲವು ಪ್ರಕರಣಗಳಲ್ಲಿ ಇದು 20% ಹೆಚ್ಚಾಗಿದೆ. ಈ ಕಾಯ್ದೆಯು ಈ ವಲಯದ ಮೇಲಿನ ಸಂಚಿತ ಮತ್ತು ಅಪರಿಮಿತ ಹೊರೆಯನ್ನು ಪರಿಹರಿಸುತ್ತದೆ. ಗ್ರಾಫೈಟ್ನಂತಹ ನಿರ್ಣಾಯಕ ಖನಿಜಗಳು ಮತ್ತು ಯುರೇನಿಯಂನಂತಹ ಪರಮಾಣು ಖನಿಜಗಳ ಮೇಲೆಯೂ ತೆರಿಗೆಗಳು ವಿಸ್ತರಿಸುತ್ತವೆ. ಹೆಚ್ಚಿನ ತೆರಿಗೆಗಳು ಈ ಕಾರ್ಯತಂತ್ರದ ಖನಿಜಗಳನ್ನು ಹೊರತೆಗೆಯುವುದನ್ನು ಲಾಭದಾಯಕವಲ್ಲದ ಉದ್ಯಮವಾಗಿ ಮಾಡುತ್ತವೆ. ರಾಜ್ಯಗಳಾದ್ಯಂತ ಇರುವಂತಹ ವಿಭಿನ್ನ ದರಗಳು ಈ ವಲಯದೊಳಗೆ ಅಸಮಾನತೆಯನ್ನು ಸೃಷ್ಟಿಸುತ್ತವೆ. ಕಾರ್ಯತಂತ್ರದ ಖನಿಜ ಯೋಜನೆಗಳನ್ನು ವಾಣಿಜ್ಯಿಕವಾಗಿ ಲಾಭದಾಯಕವಾಗಿರಿಸಲು ಸರಳೀಕರಣ ಅಗತ್ಯವಾಗಿದೆ. ಭಾರತೀಯ ಖನಿಜಗಳ ಬೆಲೆ ಆಮದು ಮಾಡಿಕೊಂಡ ಖನಿಜಗಳಿಗಿಂತ ಹೆಚ್ಚಾದಾಗ ಉಕ್ಕಿನಂತಹ ಬಳಕೆದಾರ ಉದ್ಯಮಗಳು ಕಚ್ಚಾ ವಸ್ತುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುತ್ತವೆ. ಹಣಕಾಸು ವರ್ಷ 2025-26 ಭಾರತವು 10,12,529 ಕೋಟಿ ರೂಪಾಯಿ ಮೌಲ್ಯದ ಖನಿಜಗಳನ್ನು ಆಮದು ಮಾಡಿಕೊಂಡಿದೆ. ಅದೇ ಸಮಯದಲ್ಲಿ ಹೆಚ್ಚಿನ ಬೆಲೆಯ ದೇಶೀಯ ಖನಿಜಗಳು ರಫ್ತು ಮಾರುಕಟ್ಟೆಗಳಲ್ಲಿ ಹಿನ್ನಡೆ ಅನುಭವಿಸುತ್ತವೆ. ಅಲ್ಲಿ ಕಬ್ಬಿಣದ ಅದಿರು ಒಂದೇ ಹಣಕಾಸು ವರ್ಷ 2025-26 15,136 ಕೋಟಿ ರೂಪಾಯಿ ಗಳಿಸಿತ್ತು. ಖನಿಜ ವಲಯದಲ್ಲಿ ಆತ್ಮನಿರ್ಭರ ಗುರಿಯನ್ನು ತಲುಪಲು ಈ ವೆಚ್ಚದ ಏರಿಕೆಯನ್ನು ತಡೆಯುವುದು ಅತ್ಯಗತ್ಯ. ರಾಜ್ಯಗಳ ಅತ್ಯಂತ ವಿಭಿನ್ನವಾದ ತೆರಿಗೆಗಳು ಪ್ರಾದೇಶಿಕವಾಗಿ ಖನಿಜಗಳ ವೆಚ್ಚದಲ್ಲಿ ತೀವ್ರ ವ್ಯತ್ಯಾಸವನ್ನು ಉಂಟುಮಾಡುತ್ತವೆ. ಇಂತಹ ವ್ಯತ್ಯಾಸಗಳು ಪೂರೈಕೆ ಸರಪಳಿಗಳಿಗೆ ಅಡ್ಡಿಪಡಿಸುತ್ತವೆ ಮತ್ತು ಸಾರಿಗೆ ಹಾಗೂ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಹೆಚ್ಚಿಸುತ್ತವೆ. ವಿಭಜಿತ ತೆರಿಗೆ ದರಗಳ ಅಡಿಯಲ್ಲಿ ಏಕೀಕೃತ ರಾಷ್ಟ್ರೀಯ ಖನಿಜ ಮಾರುಕಟ್ಟೆಯು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಕಾಯ್ದೆಯು ಹೆಚ್ಚಿನ ಏಕರೂಪತೆಯನ್ನು ಖಚಿತಪಡಿಸಿಕೊಳ್ಳಲು ಶ್ರಮಿಸುತ್ತದೆ. ರಾಜ್ಯಗಳು ಪ್ರಸ್ತುತ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಜಿಲ್ಲಾ ಖನಿಜ ಪ್ರತಿಷ್ಠಾನಗಳಿಗೆ ಪಾವತಿಗಳು, ಜಿಎಸ್ಟಿ ಮತ್ತು ರವಾನೆ ಶುಲ್ಕಗಳು ಸೇರಿದಂತೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕಗಳು, ದರಗಳು ಮತ್ತು ಇತರ ವಸೂಲಾತಿಗಳನ್ನು ಪೂರೈಸುತ್ತವೆ. ಇದಲ್ಲದೆ ಕೆಲವು ರಾಜ್ಯಗಳು ಖನಿಜವನ್ನು ಹೊಂದಿರುವಂತಹ ಭೂಮಿಯ ಮೇಲೆಯೂ ತೆರಿಗೆಗಳನ್ನು ವಿಧಿಸಿದ್ದು ಇದು ಸರ್ಕಾರಿ ಕಂಪನಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆಯಾಗಲು ಕಾರಣವಾಗಿದೆ. ಕೆಲವು ಪ್ರಕರಣಗಳಲ್ಲಿ ಇಂತಹ ತೆರಿಗೆಗಳು 20% ಹೆಚ್ಚಾಗಿವೆ. ಪ್ರಸ್ತುತ ಗಣಿಗಾರಿಕೆ ವಲಯದಿಂದ ಬರುವ ಆದಾಯದ ಸುಮಾರು 90% ಭಾಗವು ರಾಜ್ಯಗಳಿಗೆ ಸಿಗುತ್ತಿದೆ. ಕಳೆದ ದಶಕದಲ್ಲಿ ಒಟ್ಟು ಕಲ್ಲಿದ್ದಲು ಮತ್ತು ಕಲ್ಲಿದ್ದೇತರ ಖನಿಜ ಆದಾಯದಲ್ಲಿ ರಾಜ್ಯಗಳ ಪಾಲು ವಾಸ್ತವವಾಗಿ ಸುಮಾರು 28% ಅಂಕಗಳಷ್ಟು ಹೆಚ್ಚಾಗಿದ್ದು 2025-26 ಸುಮಾರು 114,549.28 ಕೋಟಿ ರೂಪಾಯಿಗೆ ತಲುಪಿದೆ. ಈ ಕಾಯ್ದೆಯ ಅಂಗೀಕಾರದೊಂದಿಗೆ ರಾಜ್ಯಗಳಿಗೆ ಬರುವ ಆದಾಯದಲ್ಲಿ ಯಾವುದೇ ಕಡಿತವಾಗಿಲ್ಲ. ಖನಿಜ ಉತ್ಪಾದನೆಯಿಂದ ಬರುವ ಆದಾಯದ ಸುಮಾರು 90% ರಾಜ್ಯಗಳು ಪಡೆಯುವುದನ್ನು ಮುಂದುವರಿಸುತ್ತದೆ. 2015 ಗಣಿಗಾರಿಕೆ ವಲಯದಲ್ಲಿ ಕೆಲವು ಕ್ರಮಗಳನ್ನು ತರಲಾಗಿದ್ದು ಇದನ್ನು ಪಾರದರ್ಶಕ, ಸ್ಪರ್ಧಾತ್ಮಕ ಮತ್ತು ಭವಿಷ್ಯದ ಬೇಡಿಕೆಗೆ ಉತ್ತಮವಾಗಿ ಸಜ್ಜುಗೊಳಿಸಲಾಗಿದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಗೆ 2015 ತಿದ್ದುಪಡಿ ಮಾಡಲಾಗಿದ್ದು ರಿಯಾಯಿತಿಗಳ ಸ್ವಯಂ ಪ್ರೇರಿತ ಹಂಚಿಕೆಯನ್ನು ಅಂತ್ಯಗೊಳಿಸಿತು. ರಾಷ್ಟೀಯ ನಿರ್ಣಾಯಕ ಖನಿಜ ಮಿಷನ್ಗೆ 2025 ಜನವರಿ 29 16,300 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಅನುಮೋದನೆ ನೀಡಲಾಯಿತು. ಇದರಲ್ಲಿ ಆರ್ಥಿಕ ವರ್ಷ 2030-31 2,600 ಕೋಟಿ ರೂಪಾಯಿ ಬಜೆಟ್ ಬೆಂಬಲವೂ ಸೇರಿದೆ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಮತ್ತು ರಾಷ್ಟೀಯ ಖನಿಜ ಅನ್ವೇಷಣೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಎನ್ಎಂಇಡಿಟಿ 1,200 ನಿರ್ಣಾಯಕ ಖನಿಜ ಯೋಜನೆಗಳತ್ತ ಕೆಲಸ ಮಾಡುತ್ತಿವೆ. ಎನ್ಎಂಇಡಿಟಿ ಅನುಮೋದಿಸಿದ 3,828.52 ಕೋಟಿ ರೂಪಾಯಿ ಮೌಲ್ಯದ 777 ಯೋಜನೆಗಳಲ್ಲಿ 255 ಯೋಜನೆಗಳು ನಿರ್ಣಾಯಕ ಖನಿಜಗಳಿಗೆ ಸಂಬಂಧಿಸಿವೆ. 2025 ತಿದ್ದುಪಡಿಯು ಎನ್ಎಂಇಡಿಟಿಗೆ ವಿದೇಶದಲ್ಲಿ ಅನ್ವೇಷಣೆಯನ್ನು ಬೆಂಬಲಿಸಲು ಅನುಮತಿಸುತ್ತದೆ. ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅರ್ಜೆಂಟೀನಾದಲ್ಲಿ ವಿಶೇಷ ಲಿಥಿಯಂ ಅನ್ವೇಷಣೆ ಹಕ್ಕುಗಳನ್ನು ಪಡೆದುಕೊಂಡಿದೆ. ನಿರ್ಣಾಯಕ ಖನಿಜ ಮರುಬಳಕೆಗಾಗಿ 1,500 ಕೋಟಿ ರೂಪಾಯಿ ಪ್ರೋತ್ಸಾಹ ಯೋಜನೆ 2025 ಅಕ್ಟೋಬರ್ 2 ಪ್ರಾರಂಭಿಸಲಾಯಿತು. ಆಂಧ್ರಪ್ರದೇಶ, ಗುಜರಾತ್, ಒಡಿಶಾ ಮತ್ತು ಮಹಾರಾಷ್ಟದಲ್ಲಿ ನಿರ್ಣಾಯಕ ಖನಿಜ ಸಂಸ್ಕರಣಾ ಪಾರ್ಕ್ಗಳಿಗೆ 500 ಕೋಟಿ ರೂಪಾಯಿಯೊಂದಿಗೆ ಬೆಂಬಲ ನೀಡಲಾಗುತ್ತಿದೆ. 3 ಸತತ ಬಜೆಟ್ಗಳಲ್ಲಿ ನಿರ್ಣಾಯಕ ಖನಿಜಗಳು, ಲೇಥಿಯಂ, ಅಯಾನ್ ಬ್ಯಾಟರಿ ತ್ಯಾಜ್ಯ ಮತ್ತು ಸಂಸ್ಕರಣಾ ಬಂಡವಾಳ ಸರಕುಗಳ ಮೇಲಿನ ಮೂಲಭೂತ ಸುಂಕವನ್ನು ತೆಗೆದುಹಾಕಲಾಗಿದೆ. ಮಹಾ ಮಿಷನ್ ಅಡಿಯಲ್ಲಿ 210 ಕೋಟಿ ರೂಪಾಯಿಯೊಂದಿಗೆ 9 ಸಂಸ್ಥೆಗಳನ್ನು ಉತ್ಕೃಷ್ಟತಾ ಕೇಂದ್ರಗಳು ಎಂದು ಹೆಸರಿಸಲಾಗಿದೆ. 2014 ಅನ್ವೇಷಣಾ ಚಟುವಟಿಕೆಯು ಸುಮಾರು 200 ಪಟ್ಟು ಬೆಳೆದಿದ್ದು ಪ್ರಸ್ತುತ 51 ಖಾಸಗಿ ಏಜೆನ್ಸಿಗಳನ್ನು ಈ ಕೆಲಸಕ್ಕಾಗಿ ಅಧಿಸೂಚಿಸಲಾಗಿದೆ. ಎನ್ಎಂಇಡಿಟಿ ಕೊಡುಗೆಯನ್ನು 3% ಹೆಚ್ಚಿಸಲಾಗಿದೆ ಮತ್ತು ನೇರ ಅನ್ವೇಷಣಾ ವೆಚ್ಚದ 1/2 ಮರುಪಾವತಿಸಲಾಗುತ್ತದೆ. ಅನ್ವೇಷಣಾ ವೆಚ್ಚದ ಮರುಪಾವತಿಯ ಗರಿಷ್ಠ ಮಿತಿಯು ಅನ್ವೇಷಣಾ ಪರವಾನಗಿ ಹೊಂದಿರುವವರಿಗೆ 20 ಕೋಟಿ ರೂಪಾಯಿ ಮತ್ತು ಸಂಯೋಜಿತ ಪರವಾನಗಿ ಹೊಂದಿರುವವರಿಗೆ 8 ಕೋಟಿ ರೂಪಾಯಿಯಾಗಿದೆ. ಜಿಎಸ್ಐ ಫೀಲ್ಡ್ ಸೀಸನ್ 2025-26 457 ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಇದರಲ್ಲಿ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜಗಳ ಮೇಲಿನ 230 ಯೋಜನೆಗಳು ಸೇರಿವೆ. ಆದರೆ ಎನ್ಎಂಇಡಿಟಿ 2024-25 62 ಮತ್ತು 2025-26 84 ಇಂತಹ ಯೋಜನೆಗಳಿಗೆ ಧನ ಸಹಾಯ ನೀಡಿದೆ. ಗಣಿಗಾರಿಕೆ ಗುತ್ತಿಗೆಗಳು ಈಗ 10% ಮತ್ತು ಸಂಯೋಜಿತ ಪರವಾನಗಿಗಳು 30% ಒಮ್ಮೆಯ ಪ್ರದೇಶ ವಿಸ್ತರಣೆಯನ್ನು ಪಡೆಯಬಹುದು. ಸ್ವಂತ ಬಳಕೆಯ ಗಣಿಗಳಿಂದ ಖನಿಜ ಮಾರಾಟದ ಮೇಲಿನ ಮಿತಿಯನ್ನು ತೆಗೆದುಹಾಕಲಾಗಿದೆ. ಜೊತೆಗೆ ಗುತ್ತಿಗೆಗೆ ನಿರ್ಣಾಯಕ ಕಾರ್ಯತಂತ್ರದ ಅಥವಾ ಆಳದಲ್ಲಿರುವ ಖನಿಜಗಳನ್ನು ಸೇರಿಸಲು ಹೆಚ್ಚುವರಿ ಪಾವತಿಯನ್ನು ರದ್ದುಗೊಳಿಸಲಾಗಿದೆ. ರಾಜ್ಯಗಳೊಂದಿಗೆ ನಿರ್ಮಿಸಲಾದ ಏಕೀಕೃತ ಗಣಿಗಾರಿಕೆ ಪೋರ್ಟಲ್ ಹರಾಜಿನಿಂದ ಕಾರ್ಯಾಚರಣೆಯವರೆಗಿನ ಸಂಪೂರ್ಣ ಬ್ಲಾಕ್ ಜೀವಿತಾವಧಿಯನ್ನು ಟ್ರ್ಯಾಕ್ ಮಾಡುತ್ತದೆ. ಕಲ್ಲಿದ್ದಲು ಮತ್ತು ಖನಿಜ ವಿನಿಮಯ ಕೇಂದ್ರಗಳು ನ್ಯಾಯಯುತ ಬೆಲೆ ಶೋಧನೆಗೆ ಮತ್ತಷ್ಟು ಬೆಂಬಲ ನೀಡುತ್ತವೆ. 2015 ಕೇಂದ್ರ ಸರ್ಕಾರವು ಗಣಿಗಾರಿಕೆಯಿಂದ ಸಂತ್ರಸ್ತರಾದ ಜನರೊಂದಿಗೆ ಗಣಿಗಾರಿಕೆಯ ಪ್ರಯೋಜನವನ್ನು ಹಂಚಿಕೊಳ್ಳಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ಪರಿಕಲ್ಪನೆಯನ್ನು ಪರಿಚಯಿಸಿತು. ಆಕಾಂಕ್ಷಿ ಜಿಲ್ಲೆಗಳಲ್ಲಿನ 106 ಡಿಎಂಎಫ್ಗಳು ಸೇರಿದಂತೆ ಸ್ಥಳೀಯ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮತ್ತು 656 ಜಿಲ್ಲಾ ಖನಿಜ ಪ್ರತಿಷ್ಠಾನಗಳನ್ನು ಸ್ಥಾಪಿಸಲಾಯಿತು. ಡಿಎಂಎಫ್ ಅಡಿಯಲ್ಲಿ ಸಂಗ್ರಹಿಸಲಾದ ಸಂಪೂರ್ಣ ಮೊತ್ತವನ್ನು ಸ್ಥಳೀಯ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಲಾಗುತ್ತದೆ. ಜಿಲ್ಲಾಡಳಿತವು ಧನ ಸಹಾಯ ನೀಡಬೇಕಾದ ಪ್ರದೇಶಗಳು ಮತ್ತು ಯೋಜನೆಗಳನ್ನು ನಿರ್ಧರಿಸುತ್ತದೆ. ಈ ಉಪಕ್ರಮಗಳು ರಸ್ತೆ, ಆಸ್ಪತ್ರೆ, ಶಾಲೆ, ಕುಡಿಯುವ ನೀರು ಮತ್ತು ಸುಧಾರಿತ ಜೀವನ ಪರಿಸ್ಥಿತಿಗಳಂತಹ ಅತ್ಯಗತ್ಯ ಮೂಲಸೌಕರ್ಯಗಳು ಮತ್ತು ಸೇವೆಗಳನ್ನು ಬೆಂಬಲಿಸುತ್ತವೆ. ಈ ಕಾಯ್ದೆಯು ದೇಶೀಯ ಆರ್ಥಿಕ ಬೆಳವಣಿಗೆ ಅಥವಾ ಪ್ರಾದೇಶಿಕ ಬೆಳವಣಿಗೆ ಮತ್ತು ರಾಷ್ಟೀಯ ಕಾರ್ಯತಂತ್ರದ ಹಿತಾಸಕ್ತಿಗಳು ಎರಡಕ್ಕೂ ಸ್ಥಿರ ಮತ್ತು ವೈಚಾರಿಕ ತೆರಿಗೆ ರಚನೆಯನ್ನು ಒದಗಿಸುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಖನಿಜಗಳ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆ ಕಾರ್ಯಾಚರಣೆಗಳ ಮೇಲೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕ, ದರ ಮತ್ತು ಇತರ ವಸೂಲಾತಿಗಳನ್ನು ವಿಧಿಸುತ್ತಿವೆ. ಗಣಿಗಾರಿಕೆ ವಲಯದ ಒಟ್ಟು ತೆರಿಗೆಗಳು ಮತ್ತು ಶಾಸನಬದ್ಧ ಪಾವತಿಗಳಲ್ಲಿ ಸುಮಾರು 90% ರಾಜ್ಯಗಳಿಗೆ ಹೋಗುತ್ತದೆ ಮತ್ತು ತಿದ್ದುಪಡಿಯ ನಂತರವೂ ಈ ಪರಿಸ್ಥಿತಿ ಮುಂದುವರಿಯುತ್ತದೆ. ಆದ್ದರಿಂದ ಎಂಎಂಡಿಆರ್ ಕಾಯ್ದೆಯಲ್ಲಿನ ಪ್ರಸ್ತುತ ತಿದ್ದುಪಡಿಯ ಕಾರಣದಿಂದಾಗಿ ರಾಜ್ಯಕ್ಕೆ ಯಾವುದೇ ಆದಾಯದ ನಷ್ಟವಾಗುವುದಿಲ್ಲ. ಗಣಿಗಾರಿಕೆ ಯೋಜನೆಗಳಿಗೆ ವರ್ಷಾನುಗಟ್ಟಲೆ ಭಾರೀ ಪ್ರಮಾಣದ ಮುಂಗಡ ಬಂಡವಾಳದ ಅಗತ್ಯ ಇರುವುದರಿಂದ ಈ ಕಾಯ್ದೆಯು ದೀರ್ಘಕಾಲೀನ ರಾಜಸ್ವ ನಿಶ್ಚಿತತೆಯನ್ನು ಸ್ಥಾಪಿಸುತ್ತದೆ. ಈ ಕಾಯ್ದೆಯು ರಾಜ್ಯ ಸರ್ಕಾರದ ಉತ್ಪಾದನೆ ಮತ್ತು ಆದಾಯದಲ್ಲಿ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಕಾಯ್ದೆಯು ರಾಜ್ಯಗಳಿಗೆ ಬರುವ ಆದಾಯವನ್ನು ಕಡಿಮೆ ಮಾಡುವುದಿಲ್ಲ. ರಾಜ್ಯಗಳು ರಾಯಲ್ಟಿ, ಹರಾಜು ಪ್ರೀಮಿಯಂ, ಡಿಎಂಎಫ್ ಮತ್ತು ಜಿಎಸ್ಟಿಯಲ್ಲಿನ ತಮ್ಮ ಪಾಲನ್ನು ಪಡೆಯುವುದನ್ನು ಮುಂದುವರಿಸುತ್ತವೆ. 2015 ಹರಾಜು ವ್ಯವಸ್ಥೆಯು ಪ್ರಾರಂಭವಾದಾಗಿನಿಂದ ಕಲ್ಲಿದ್ದಲು ಸೇರಿದಂತೆ ಗಣಿಗಾರಿಕೆ ವಲಯದಿಂದ ರಾಜ್ಯಗಳು 7 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದುಕೊಂಡಿವೆ. ಇಂದು ಗಣಿಗಾರಿಕೆ ವಲಯದ ಆದಾಯದ ಸುಮಾರು 96% ರಾಜ್ಯಗಳಿಗೆ ಲಭ್ಯವಾಗುತ್ತಲಿದೆ. ಆದರೆ ಕೇಂದ್ರವು ಜಿಎಸ್ಟಿ ಮೂಲಕ ಸುಮಾರು 4% ಪಡೆಯುತ್ತದೆ. ಬದಲಾಗಿ ಈ ಕಾಯ್ದೆಯು ಗಣಿಗಾರಿಕೆ ಯೋಜನೆಗಳನ್ನು ಆರ್ಥಿಕವಾಗಿ ಲಾಭದಾಯಕವಾಗಿರಿಸಲು ಶ್ರಮಿಸುತ್ತದೆ. ಇದರಿಂದ ಹೆಚ್ಚಿನ ಉತ್ಪಾದನೆ, ಹೂಡಿಕೆ ಮತ್ತು ನಿರಂತರ ಗಣಿಗಾರಿಕೆ ಚಟುವಟಿಕೆಯು ರಾಜ್ಯಗಳಿಗೆ ಹೆಚ್ಚು ಸುಸ್ಥಿರ ಆದಾಯವನ್ನು ಸೃಷ್ಟಿಸುತ್ತದೆ. ವಾಸ್ತವವಾಗಿ ರಾಜ್ಯದ ಖನಿಜ ಆದಾಯವು ಕಳೆದ ದಶಕದಲ್ಲಿ ಸುಮಾರು 354% ಹೆಚ್ಚಾಗಿದ್ದು 2025-26 ಸುಮಾರು 82,366 ಕೋಟಿ ರೂಪಾಯಿಗೆ ತಲುಪಿದೆ. ಮುನ್ಸೂಚಿಸಬಹುದಾದಂತಹ ರಾಜಸ್ವ ವ್ಯವಸ್ಥೆಯನ್ನು ಸೃಷ್ಟಿಸುವ ಮೂಲಕ ದೀರ್ಘಕಾಲೀನ ನೀತಿ ದೃಷ್ಟಿಕೋನವು ದೇಶದಲ್ಲಿ ಹೆಚ್ಚಿನ ಉದ್ಯಮಗಳ ಭಾಗವಹಿಸುವಿಕೆ ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಹೂಡಿಕೆದಾರರು ತಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಮುಂಚಿತವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಸುಗಮಗೊಳಿಸುತ್ತದೆ. ಖನಿಜಗಳು, ಉಕ್ಕು, ವಿದ್ಯುತ್, ಸಿಮೆಂಟ್ ಮತ್ತು ಮೂಲ ಸೌಕರ್ಯಗಳಿಗೆ ಪ್ರಾಥಮಿಕ ಕಚ್ಚಾ ವಸ್ತುಗಳಾಗಿವೆ. ರಾಜ್ಯಗಳು ಗಣಿಗಾರಿಕೆಯ ಹಂತದಲ್ಲೇ ಭಾರಿ ತೆರಿಗೆಗಳನ್ನು ವಿಧಿಸಿದಾಗ ಅದು ತೆರಿಗೆಯ ಮೇಲೆ ತೆರಿಗೆ ಬೀಳುವ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಇದು ಖನಿಜದ ಇನ್ಪುಟ್ ವ್ಯವಸ್ಥೆಯನ್ನು ಹೆಚ್ಚಿಸಿ ಉತ್ಪಾದನಾ ವೆಚ್ಚವನ್ನು ಏರಿಸುತ್ತದೆ ಮತ್ತು ಅಂತಿಮವಾಗಿ ಸಾಮಾನ್ಯ ನಾಗರಿಕರ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. ಈ ಕಾಯ್ದೆಯು ಯಾವುದೇ ನಿರ್ದಿಷ್ಟ ಕಾರ್ಪೊರೇಟ್ಗೆ ಪ್ರಯೋಜನ ನೀಡಲು ಉದ್ದೇಶಿಸಿಲ್ಲ. ಇದು ಗಣಿಗಾರಿಕೆ ವಲಯದ ತೆರಿಗೆ ರಚನೆಗೆ ಸ್ಪಷ್ಟನೆ, ನಿಯಂತ್ರಣ ಮತ್ತು ಶಾಸನಬದ್ಧ ತಿದ್ದುಪಡಿಯನ್ನು ತರಲು ಉದ್ದೇಶಿಸಿದೆ. ಇಂದು ಖನಿಜ ಬ್ಲಾಕ್ಗಳನ್ನು ಯಾರದೇ ಸ್ವಯಂ ಪ್ರೇರಿತ ನಿರ್ಧಾರದಿಂದ ಹಂಚಿಕೆ ಮಾಡಲಾಗುವುದಿಲ್ಲ. ಎಲ್ಲಾ ಬ್ಲಾಕ್ಗಳನ್ನು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಆಧರಿಸಿ ಶೇಕಡಾ 100% ಪಾರದರ್ಶಕ

0: ಈ ಹರಾಜಿನ ಮೂಲಕ ಹಂಚಿಕೆ ಮಾಡಲಾಗುತ್ತದೆ. 2014ಕ್ಕಿಂತ ಮುಂಚಿತವಾಗಿ ಇದ್ದ ವ್ಯವಸ್ಥೆಯೂ ಈಗ ಇಲ್ಲ. ಇಂದು ಹಂಚಿಕೆಯು ಕನಿಷ್ಠ ಬಿಡ್ ಆಧಾರಿತವಾಗಿದೆಯೇ ಹೊರತು ವೈಯಕ್ತಿಕ ನಿರ್ಧಾರ ಅಥವಾ ಪ್ರಭಾವದ ಮೇಲಲ್ಲ. ಸುಮಾರು 725 ಖನಿಜ ಬ್ಲಾಕ್ಗಳನ್ನು ಹರಾಜು ಮಾಡಲಾಗಿದ್ದು 105 ಕಾರ್ಯಾಚರಣೆಯಲ್ಲಿದ್ದರೆ 141 ಕಲ್ಲಿದ್ದಲು ಗಣಿಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದ್ದು ಅವುಗಳಲ್ಲಿ 23 ಕಾರ್ಯಾಚರಣೆಯಲ್ಲಿವೆ. ಹರಾಜು ಪ್ರಕ್ರಿಯೆಯು ಪಿಎಸ್ಯುಗಳು, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ಗಳು, ಭಾರತೀಯ ಕಂಪನಿ ಮತ್ತು ಜಾಗತಿಕ ಕಂಪನಿಗಳಿಗೆ ಸಮಾನ ಅವಕಾಶವನ್ನು ನೀಡುತ್ತದೆ. ಹರಾಜು ಮಾಡಲಾದ 725 ಪ್ರಮುಖ ಖನಿಜ ಬ್ಲಾಕ್ಗಳಲ್ಲಿ 300 ವಿಶಿಷ್ಟ ಬಿಡ್ದಾರರಿದ್ದಾರೆ ಮತ್ತು ದೇಶದಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು ಗಣಿಗಳಲ್ಲಿ 337 ವಿಶಿಷ್ಟ ಕಂಪನಿಗಳು ಗಣಿಗಾರಿಕೆ ಗುತ್ತಿಗೆಗಳನ್ನು ಹೊಂದಿವೆ. ಹಳೆಯ ಮತ್ತು ಅನಿಶ್ಚಿತ ತೆರಿಗೆ ಬೇಡಿಕೆಗಳನ್ನು ಪೂರ್ವಾಪರ ಅನ್ವಯವಾಗುವಂತೆ ಅಥವಾ ಒಮ್ಮೆಲೆ ವಿಧಿಸಿದರೆ ಅದು ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ ಮತ್ತು ವಿದ್ಯುತ್ನಂತಹ ವಲಯಗಳ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಮೂಲಸೌಕರ್ಯ, ವಸತಿ ಮತ್ತು ವಿದ್ಯುತ್ ಹಾಗೂ ಇತರ ಅತ್ಯಗತ್ಯ ಸರಕು ಮತ್ತು ಸೇವೆಗಳ ಹೆಚ್ಚಿನ ವೆಚ್ಚಗಳ ಮೂಲಕ ಇದರ ಪ್ರಭಾವವು ಅಂತಿಮವಾಗಿ ಸಾಮಾನ್ಯ ನಾಗರಿಕರನ್ನ ತಲುಪುತ್ತದೆ. ಈ ಕಾಯ್ದೆಯು ರಾಜ್ಯದ ಖಜಾನೆಯಿಂದ ಯಾವುದೇ ಹಣವನ್ನ ಯಾವುದೇ ಕಾರ್ಪೊರೇಟ್ಗೆ ವರ್ಗಾಯಿಸುವುದಿಲ್ಲ ಮತ್ತು ಯಾರ ಬಾಕಿಯನ್ನು ಮನ್ನಾ ಮಾಡುವುದಿಲ್ಲ. ಇದು ಗಣಿಗಾರಿಕೆ ವಲಯ ಮತ್ತು ವಿಶಾಲ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದಾದಂತಹ ವಸೂಲಾತಿಗಳನ್ನು ನಿಯಂತ್ರಿಸಲು ಸ್ಪಷ್ಟ ಕಾನೂನು ಚೌಕಟ್ಟನ್ನು ಮಾತ್ರ ಒದಗಿಸುತ್ತದೆ. ವ್ಯಾಜ್ಯಗಳನ್ನು ಕಡಿಮೆ ಮಾಡುವುದು, ನೀತಿ ನಿಶ್ಚಿತತೆಯನ್ನು ಒದಗಿಸುವುದು ಮತ್ತು ಸ್ಥಿರ ಹಾಗೂ ಸ್ಪರ್ಧಾತ್ಮಕ ಗಣಿಗಾರಿಕೆ ವಲಯಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಇದರಿಂದ ಉದ್ಯಮ ಮತ್ತು ದೇಶ ಎರಡೂ ಬೆಳೆಯಬಹುದು. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕವಾಗಿ ನಿಯಂತ್ರಿಸಲ್ಪಡುವ ಮತ್ತು ನಿರ್ವಹಿಸಲ್ಪಡುವಂತಹ ಉಪ ಖನಿಜಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
3: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಫೀಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ರಾಣೆಬೆನ್ನೂರಿನ ಜೆಸಿವಾಣಿ ಅರಮನೆಯಲ್ಲಿ ನಡೆಯಿತು. 3 ದಿನಗಳ ಕಾಲ ನಡೆದ ಕ್ಲಾಸಿಕಲ್ ಫೀಡರೇಟೆಡ್ ಟೂರ್ನಮೆಂಟ್ನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸುಮಾರು 100 ಹೆಚ್ಚು ಮಹಿಳಾ ಚೆಸ್ ಆಟಗಾರ್ತಿಯರು ಭಾಗವಹಿಸಿದ್ದರು. ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನ ಆಯೋಜಕರಾದ ಅನುರಾಗ್ ಖನ್ನೂರ್ ಅವರು ಚೆಸ್ ಟೂರ್ನಮೆಂಟ್ ಕುರಿತಾಗಿ ಮಾತನಾಡುತ್ತಾ,
4: ಕರ್ನಾಟಕ ಸ್ಟೇಟ್ ಮಹಿಳೆಯವರದು ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮಾಡ್ತಿದ್ದೇವೆ. ಇದು 150,000 ಕ್ಯಾಶ್ ಪ್ರೈಸ್ ಇದೆ. ಇಷ್ಟು ವರ್ಷ ನಡೆದಿದ್ದು ಮಹಿಳೆಯರ ಚಾಂಪಿಯನ್ಶಿಪ್ ಅಲ್ಲಿ ಅತಿ ಹೆಚ್ಚು ಇರೋದು ಕ್ಯಾಶ್ ಪ್ರೈಸ್ ಟೂರ್ನಮೆಂಟ್. ಇದು 150,000 ಟೋಟಲ್ ಇರೋದು. 2016-17 ಯಾವಾಗ ಯಾವಾಗ ಮಹಿಳೆಯರ ಚಾಂಪಿಯನ್ಶಿಪ್ ಆಗಿದೆಲ್ಲ, ಚೆಸ್ ಬರೀ ಬೆಂಗಳೂರಲ್ಲಿ ಅಷ್ಟೇ ಆಗಿತ್ತು. ಈ ವರ್ಷ ನಾವಾಗೆ ಸ್ಟೇಟ್ ಅಸೋಸಿಯೇಷನ್ ಇದೆಲ್ಲ ಚೆಸ್ ಇಂದು, ಅದಕ್ಕೆ ರಿಕ್ವೆಸ್ಟ್ ಮಾಡಿ ನಮ್ ಕೊಡಿ, ಉತ್ತರ ಕನ್ನಡಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಕ್ಕೆ ಅಂತ ಇತ್ತು. ಅದಕ್ಕೆ ಸ್ಟೇಟ್ ಅಸೋಸಿಯೇಷನ್ ಅವರು ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಇವಾಗ 110 ಪ್ಲೇಯರ್ಸ್ ರಿಜಿಸ್ಟರ್ ಮಾಡಿದ್ರು. ಸೊ ಇದರಲ್ಲಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಿಂದ ಒಂದು 30 ಜನ ಇದಾರೆ. ಮುಂಚೆ ಎಲ್ಲ ಬೆಂಗಳೂರಲ್ಲಿ ಆಗ್ತಿತ್ತಲ್ಲ, ಅಷ್ಟು ಜನ ಇರ್ತಿರ್ಲಿಲ್ಲ. ಇವಾಗ ಬಂದ್ಬಿಟ್ಟು ಕ್ರಮೇಣವಾಗಿ ಜಾಸ್ತಿ ಆಗಿದ್ದಾರೆ ಇಲ್ಲಿ. ಮತ್ತೆ ಲೋಕಲ್ ಪ್ಲೇಯರ್ಸ್ ಒಬ್ರು ಇರ್ಲಿಲ್ಲ 3 ಹಿಂದೆ ವುಮೆನ್ಸ್. ಬಟ್ ಇವಾಗ ಒಂದು 8-10 ಜನ ಆಡ್ತಿದ್ದಾರೆ ಹಾವೇರಿಯಿಂದ. ಟೋಟಲ್ 8 ರೌಂಡ್ಸ್ ಇತ್ತು. 8 ರೌಂಡ್ಸ್ ಅಲ್ಲಿ 4 ಜನ ಟಾಪ್ ಯಾರು ಇರ್ತಾರಲ್ಲ, ನ್ಯಾಷನಲ್ಸ್ ನ ಅಫಿಷಿಯಲ್ ಆಗಿ ಸ್ಟೇಟ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. 2020 MBBS ಜಾಯ್ನ್ ಆದೆ, ಅವಾಗಿಂದ ನಾನು ಇವೆಂಟ್ ಸ್ಟಾರ್ಟ್ ಮಾಡಕ್ ಶುರು ಮಾಡಿದೆ. ಇನ್ನೊರ್ಗೂ ಒಂದು 43 ಇವೆಂಟ್ಸ್ ಮಾಡಿರ್ಬೇಕು ಚೆಸ್ ಇಂದು. ಉತ್ತರ ಕರ್ನಾಟಕ, ಸೊ ದಾವಣಗೆರೆಯಿಂದ ಈ ಕಡೆ ಪಾಟಲ್ಲಿ 5 ಡಿಸ್ಟ್ರಿಕ್ಟ್ ಅಲ್ಲಿ ಸ್ವಲ್ಪ ಚೆಸ್ ಅನ್ನೋದಿದೆ. ಅದು ಯಾವ್ಯಾವ ಡಿಸ್ಟ್ರಿಕ್ಟ್ ಅಂದ್ರೆ ಉತ್ತರ ಕನ್ನಡ, ಗುಲ್ಬರ್ಗಾ, ಧಾರವಾಡ ಡಿಸ್ಟ್ರಿಕ್ಟ್, ಬೆಳಗಾಂ ಡಿಸ್ಟ್ರಿಕ್ಟ್. ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಇದಕ್ಕೆ ಜಾಸ್ತಿ ಆಗಿದೆ, ಚೆನ್ನಾಗಿದೆ ಡೆವಲಪ್ಮೆಂಟ್. ಅದ್ರ ನೆಕ್ಸ್ಟ್ ಬರೋದೇ ಹಾವೇರಿ. 3 ಕೆಳಗೆ ಏನು ಇರಲಿಲ್ಲ. ಮುಂಚೆ ಒಂದು 23 ಜನ ಪ್ಲೇಯರ್ಸ್ ರೆಗ್ಯುಲರ್ ಆಗಿ ಆಡ್ತಿದ್ರು ನಮ್ಮಿಂದ. ಇವಾಗ ಎಷ್ಟಾಗಿದೆ?

0: ನೂರಿಂದ 120 ಜನ ಆಗಿದ್ದಾರೆ. ಯಾಕಂದ್ರೆ ಕೋಚಿಂಗ್ ಸೆಂಟರ್ ಒಂದು ಸ್ಟಾರ್ಟ್ ಮಾಡಿದ್ದೇವೆ, ಇದು ಹಾವೇರಿಯಲ್ಲಿ ಇದೆ, ನಮ್ಮ ಸ್ಕೂಲಲ್ಲೂ ಇದೆ, ಅದ್ರ ಜೊತೆ ರಾಣೆಬೆನ್ನೂರಲ್ಲೂ ಕೋಚಿಂಗ್ ಸೆಂಟರ್ಸ್ ಇದೆ. ಇಷ್ಟರಿಂದ 4 ಪಟ್ಟು ಜಾಸ್ತಿ ಆಗಿದ್ರೆ ಇನ್ನೊಂದೆರಡು ವರ್ಷದಲ್ಲಿ ಇನ್ನೂ 2 ಪಟ್ಟು ಜಾಸ್ತಿ 500 ಜನ ಮುಟ್ಟಿಸಬಹುದು. ಇವಾಗ ಹಳ್ಳಿಗಳಿಗೆಲ್ಲ ನಾವು ಫ್ರೀ ಕೋಚಿಂಗ್ ಕೊಡಕ್ಕೆ ರೆಡಿ ಇದ್ದೇವೆ, 2 ಡೇಸ್ 3 ಡೇಸ್ ಕ್ಯಾಂಪ್ಸ್ ಎಲ್ಲ. ಬಟ್ ಅದಕ್ಕೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರೆ ನಾವಂತೂ ಫಸ್ಟ್ ರೆಡಿ ಇರ್ತೇವೆ. ಅಟ್ ಲೀಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಅವರಷ್ಟು ಮುಟ್ಟೋಣ ಅಂತ. ಒಂದು ಬೆಂಗಳೂರು, ಇನ್ನೊಂದು ಮೈಸೂರು, ಮಂಗಳೂರು, ಶಿವಮೊಗ್ಗ, ಇಷ್ಟರಲ್ಲಿ ಚೆಸ್ ಚೆನ್ನಾಗಿರೋದು ಸದ್ಯಕ್ಕೆ. ಪ್ರತಿ ವರ್ಷ ಬಿಡ್ ಮಾಡಕ್ಕೆ ಅಂತ ಕೊಡ್ತಾರೆ ಸ್ಟೇಟ್ ಅಸೋಸಿಯೇಷನ್ ಇಂದ, ಯಾವ ಸ್ಟೇಟ್ ಚಾಂಪಿಯನ್ಶಿಪ್ ಹೋಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಆಮೇಲೆ ಅವ್ರು ಅಲಾಟ್ ಮಾಡ್ತಾರೆ ಇದಿದ್ದು ತಗೊಳ್ಳಿ ಅಂತ. ಇಷ್ಟು ವರ್ಷ ಬಂದ್ಬಿಟ್ಟು ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ಇದ್ದಿದ್ದೆ 75,000, ಇದಕ್ಕಿಂತ ಮುಂಚೆ. ಬಟ್ ಈ ವರ್ಷ ಡಬಲ್ ಮಾಡಿದ್ದೀನಿ, 1,50,000. ಸೊ ಎಂಟ್ರಿ ಫೀಸ್ ಎಲ್ಲ ಸೇಮ್ ಇರುತ್ತೆ, ಮೆನ್ಸ್ ಗೆಲ್ಲ 3-5 ಲಕ್ಷ ಇರುತ್ತೆ ಓಪನ್ ಇದ್ದಾಗ ಮೆನ್ಸ್ ಅಂದ್ರೆ. ಸೊ ವುಮೆನ್ಸ್ ಗೆ ಯಾಕೆ ಅದೇ ಲೆವೆಲ್ ಗೆ ಇದು ಮಾಡಿ ಕ್ಯಾಶ್ ಪ್ರೈಸ್ ಜಾಸ್ತಿ ಇದ್ದಾಗ ಅವ್ರಿಗೂ ಬರುತ್ತೆ ಇಂಟ್ರೆಸ್ಟ್, ಅದ್ರ ಜೊತೆ ನಮ್ ಲೋಕಲ್ ಪ್ಲೇಯರ್ಸ್ ಗೂ ಚಾನ್ಸ್ ಸಿಗುತ್ತೆ, ಅಪರ್ಚುನಿಟಿ ಮೇನ್ಲಿ. ಸೊ ನಮ್ ಲೋಕಲ್ ಸಲ್ಲಿಗೆ ಹೋದ್ರೆ ಒಂದ್ 8,000 ಖರ್ಚಾಗುತ್ತೆ ಬೆಂಗಳೂರು ಅವ್ರಿಗೆ. ಬಟ್ ಬೆಂಗಳೂರು ಯಾರಿದಾರಲ್ಲ ಮೋಸ್ಟ್ ಆಫ್ ದೇಮ್ ಅಫೋರ್ಡೇಬಲ್ ಇದಾರೆ. ಸೊ ಅವರೆಲ್ಲ ಯೂಶಲಿ ಬಂದು ಆಡ್ತಾರೆ ಹೊರಗಡೆ, ಬಟ್ ನಮ್ಮವರು ಅಲ್ಲಿ ಹೋಗಕ್ಕೆ ಚಾನ್ಸ್ ಸಿಗಲ್ಲ. 3 ವರ್ಷದಿಂದ ಇಂಡಿಯನ್ ಚೆಸ್ ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿ ಆಗಿದೆ. ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆದ 1ನೇ ಪಾರ್ಟು, ಇನ್ನೊಂದು ಇಂಡಿಯನ್ ವುಮೆನ್ಸ್ ಟೀಮು ಮೆನ್ಸ್ ಟೀಮು 2 ವರ್ಲ್ಡ್ ಒಲಿಂಪಿಯಾಡ್ ಗೆದ್ರು. ಸೊ ಅದು ಒಂದೇ ವರ್ಷದಲ್ಲಿ ಎಲ್ಲ ಆಯ್ತು. ಸೊ ಅವಾಗ ಫುಲ್ ಬೂಸ್ಟ್ ಕೊಡ್ತು ಇಂಡಿಯನ್ಗೆ. ಒಂದ್ 100 ಜನ 150 ಜನ ಪಾರ್ಟಿಸಿಪೆಂಟ್ಸ್ ಇದ್ರೆ ಒಂದು 6 ಮಂತ್ಸ್ ಆದ್ಮೇಲೆ 300 ಪಾರ್ಟಿಸಿಪೆಂಟ್ಸ್ ಆಗ್ಬಿಟ್ರೆ ಎಲ್ಲ ಇವೆಂಟ್ ಮಾಡ್ತೇವೆ. ಸೊ ಡಬಲ್ ಡಬಲ್ ಆಯ್ತಲ್ಲ. ಮತ್ತೆ ಕೋಚಿಂಗ್ ಸೆಂಟರ್ಸ್ ಜಾಸ್ತಿ ಆದವು, ಚೆಸ್ ಅಲ್ಲಿ ಕೆರಿಯರ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಒಳ್ಳೆ ಪ್ಲೇಯರ್ಸ್ ಇದೆ ಇವಾಗ, ಮುಂಚೆ ಅದು ಕೆರಿಯರ್ ಮಾಡಕ್ ಇರ್ಲಿಲ್ಲ. ಸೊ ಒಂದ್ಸತಿ ಪ್ಲೇಯರ್ ಬರೀ ಖರ್ಚಾಗುತ್ತೆ ಪ್ಲೇಯರ್ ಆಗಿ, ಪ್ಲೇಯರ್ ಆಗಿ ಇನ್ಕಮ್ ಇರಲ್ಲ. ಸೊ ಒನ್ಸ್ 2 ಬ್ಯಾಲೆನ್ಸ್ ಮಾಡೋಂಗೆ ಇವಾಗ ಅಪರ್ಚುನಿಟಿ ಸಿಕ್ಕಿದೆ. ಕರ್ನಾಟಕ ಅಲ್ಲಿ 2020-25 ಇದೆಲ್ಲ, ಇವಾಗ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇವಾಗ ಅಂಡರ್ 9 ಅಂಡರ್ 11 ಅಲ್ಲಿ ಇಂಡಿಯಾ ಒಳಗೆ ಟಾಪ್ 3 ರೇಟೆಡ್ ಪ್ಲೇಯರ್ಸ್ ಇದಾರೆ. ನಕ್ಷತ್ರ ಗುಮ್ಮದೇವಳಿ ಅಂತ ರೀಸೆಂಟ್ ಆಗಿ ಏಷ್ಯನ್ಸ್ ಅಲ್ಲಿ ಗೆದ್ದಿದ್ಲು. ಅಪ್ಕಮಿಂಗ್ ಪ್ಲೇಯರ್ಸ್ ಬಹಳ ಇದಾರೆ ಅಂಡರ್ 11 ಇದೆಲ್ಲ ಕರ್ನಾಟಕ ಏಜ್ ಕ್ಯಾಟಗರಿ, ಅವರು ಆಲ್ಮೋಸ್ಟ್ ಲೈಕ್ ಫ್ಯೂಚರ್ ಅಂತ ಅನ್ಬೋದು.
1: ಸೀನಿಯರ್ ನ್ಯಾಷನಲ್ ಆರ್ಬಿಟರ್ ಕಿರಣ್ ಅವರು ಚೆಸ್ ಚಾಂಪಿಯನ್ಶಿಪ್ ಕುರಿತು ಮಾಹಿತಿ ನೀಡಿದರು.
2: ಟೂರ್ನಮೆಂಟ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಫಿಡಿಯಾ ರೇಟೆಡ್ ಚಾಂಪಿಯನ್ಶಿಪ್ ನಾವು ರಣೇಮರಲ್ಲಿ ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಕ್ಲಾಸಿಕಲ್ ವಿಭಾಗ ಇದು, 3 ದಿವಸದ. ಒಟ್ಟು ಪಾರ್ಟಿಸಿಪೆಂಟ್ಸ್ ಬಂದು 105 ಜನ. ಟೋಟಲ್ ನಂಬರ್ ಆಫ್ ರೌಂಡ್ಸ್ 8 ರೌಂಡ್ಸ್ ಇದೆ. ಹಾಗೆ ಪ್ರೈಸ್ ಮನಿ ಬಂದ್ರೆ 1.5 ಲಕ್ಷ ಇದೆ ಕ್ಯಾಶ್ ಪ್ರೈಸ್. ಫಸ್ಟ್ ಪ್ರೈಸ್ ಬಂದವರಿಗೆ 50,000, ಸೆಕೆಂಡ್ ಪ್ರೈಸ್ 30, ಹಾಗೆ ಕ್ರಮೇಣ ಹೋಗ್ತಾ ಇದೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 20,500 ಇದೆ. Under 8, 10, 12, 14, 16 ಟಾಪ್ 5 ಪ್ಲೇಯರ್ಸ್ಗೆ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ನಾವು ಹಾವೇರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಮಾಡ್ತಾ ಇರೋದ್ರಿಂದ ಟಾಪ್ 3 ಹಾವೇರಿ ಡಿಸ್ಟ್ರಿಕ್ಟ್ ಪ್ಲೇಯರ್ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಪೇರೆಂಟ್ಸ್ ಸುಮಾರು ಕಡೆಯಿಂದ ಬೆಂಗಳೂರು, ಮೈಸೂರು, ಹಾಗೆ ಮಂಡ್ಯ, ಬೇರೆ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂತಂದು ಆರ್ಗನೈಸರ್ ಕಡೆಯಿಂದ ಬಸ್ ಫೆಸಿಲಿಟಿ, ಬೆಳಿಗ್ಗೆ 2 ಟ್ರಿಪ್, ಹಾಗೆ ಸಂಜೆ ಟೂರ್ನಮೆಂಟ್ ಮುಗಿದ್ಮೇಲೆ 2 ಟ್ರಿಪ್, ಬ್ರೇಕ್ಫಾಸ್ಟ್ ಮತ್ತೆ ಊಟ ಅರೇಂಜ್ ಮಾಡಿದ್ದೀವಿ. ಹಾಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದ್ದೀವಿ. ಇದು ಒಂದ್ ಸ್ವಲ್ಪ ಔಟ್ಸ್ಕರ್ಟ್ಸ್ ಆಗುತ್ತೆ ಲೊಕೇಶನ್, ಹಾಗಾಗಿ ಅರೇಂಜ್ಮೆಂಟ್ಸ್ ಎಲ್ಲ ನಮ್ ಕಡೆ ಅಂತ ಸಾಧ್ಯ ಆದಷ್ಟು ಮಾಡಿಕೊಟ್ಟಿದ್ದೇವೆ. ಪೇರೆಂಟ್ಸ್ ಎಲ್ಲ ಅದಕ್ಕೆ ಸ್ಯಾಟಿಸ್ಫೈ ಆಗಿದ್ದಾರೆ. ಲಾಸ್ಟ್ ಇಯರ್ ನಾವು ಕರ್ನಾಟಕ ಸ್ಟೇಟ್ ಓಪನ್ ಮಾಡಿದ್ವಿ ಇದೇ JCVani ಅಲ್ಲಿ. April 2025 ಅಲ್ಲಿ Under 9 ಮಾಡಿದ್ವಿ ಓಪನ್ ಕ್ಯಾಟಗರಿ ಕ್ಲಾಸಿಕ್ ಅಲ್ಲಿ. ಇದು ಈಗ ಸ್ಟೇಟ್ ವುಮೆನ್ ಮಾಡಿದ್ವಿ.
1: ಇಂಟರ್ನ್ಯಾಷನಲ್ ಆರ್ಬಿಟರ್ ಸಲೀಂ ಬೇಗ್ ಅವರು ಕರ್ನಾಟಕದ ಮಹಿಳಾ ಚೆಸ್ ಸ್ಥಿತಿಗತಿಯ ಕುರಿತು ಮಾತನಾಡಿದರು.
3: ಚೆಸ್ ಸ್ಪೆಕ್ಟೇಟರ್ ಫ್ರೆಂಡ್ಲಿ ಗೇಮ್ ಅಲ್ಲ. ಆಮೇಲೆ 6 hours, 7 hours ಸೈಲೆಂಟ್ ವಾತಾವರಣ ಬೇಕು. ಅದೇ ಕ್ರಿಕೆಟ್ಗೆ ನಿಮಗೆ ಒಂದು 4 ಹೊಡೆದ್ರೆ ಜನ ಕ್ಲಾಪ್ ಮಾಡೋರು, ಖುಷಿ ಪಡೋರು ಇರ್ತಾರೆ. ಇಲ್ಲಿ ಒಂದು ಪೀಸ್ ಕ್ಯಾಪ್ಚರ್ ಆಯ್ತು, ನಾನು ಪೀಸ್ ಅಪ್ಪ, ಅದೇ ಪ್ಲೇಯರ್ ಸೆಲೆಬ್ರೇಟ್ ಮಾಡಂಗಿಲ್ಲ. ಆರ್ಗನೈಸರ್ಸ್ ಗೆ ಸ್ಪಾನ್ಸರ್ಶಿಪ್ ಇಸ್ ಎ ಬಿಗ್ ಪ್ರಾಬ್ಲಮ್. 5 ದಿನ ನಿಮಗೆ ಒಂದು ದೊಡ್ಡ ಸ್ಪೇಸ್, ಪೇರೆಂಟ್ಸ್ ಕುತ್ಕೊಳ್ಳಿಕ್ಕೂ ಬೇಕು, ಪ್ಲೇಯರ್ಸ್ಗೂ ಬೇಕು, ಆಮೇಲೆ ಫೆಸಿಲಿಟೀಸ್ ಬೇಕು. ಇದೆಲ್ಲ ನೋಡಿದ್ರೆ ಆರ್ಗನೈಸರ್ಸ್ 5 ಡೇಸ್ ಮಾಡೋಕೆ ಸ್ವಲ್ಪ ಹೆದರ್ತಾ ಇದಾರೆ. ಇತ್ತೀಚೆಗೆ ಆಫ್ಟರ್ ಕೋವಿಡ್ ಏನಾಗಿದೆ, ಆನ್ಲೈನ್ ಶುರು ಆಯ್ತು. ಎಲ್ಲಿ ಹಾಳಾಯ್ತು ಸ್ವಲ್ಪ ಅಂತಂದ್ರೆ ಆನ್ಲೈನ್ ಶುರು ಆಯ್ತಲ್ವಾ ಕೋವಿಡ್ ಟೈಮಲ್ಲಿ. ಸೊ ಜನ ಏನ್ ಮಾಡಿದ್ರು, ಇದೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ ಮಾಡ್ಕೊಂಡು ಹೋದ್ರು. ಆಮೇಲೆ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಆರ್ ವರ್ಕಿಂಗ್ ಪೇರೆಂಟ್ಸ್, ಅವ್ರು ಏನ್ ಮಾಡ್ತಾರೆ, ಸ್ಯಾಟರ್ಡೇ ಸಂಡೇ ರಜಾ ಇದೆ. ಸೊ ವೀಕೆಂಡ್ ಅಲ್ಲಿ ಒಂದು ಟೂರ್ನಮೆಂಟ್ ಆಡೋಣ, ರಾಪಿಡ್ ಆಡೋಣ, ಬ್ಲಿಟ್ಸ್ ಆಡೋಣ. ಕ್ಲಾಸಿಕಲ್ 5 ಡೇಸ್ ಯಾರು ಆಡ್ತಾರೆ, ಖರ್ಚು ವೆಚ್ಚನೂ ಜಾಸ್ತಿ ಬರುತ್ತೆ, ಅಕಾಮಡೇಷನ್, ಊಟ, ತಿಂಡಿ, ಲಾಡ್ಜಿಂಗ್. ಅದರಲ್ಲೂ ಈಗ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಕ್ಲಾಸಿಕಲ್ ಇವೆಂಟ್ಸ್ ಕೊರತೆ ಕೊರತೆ ಇದೆ ಆಫ್ಟರ್ ಕೋವಿಡ್. ಅಸೋಸಿಯೇಷನ್ ಬಹಳಷ್ಟು ಸ್ಟೆಪ್ಸ್ ತಗೊಳ್ತಾ ಇದೆ, ಆರ್ಗನೈಸರ್ಸ್ ಮುಂದೆ ಬರ್ತಾ ಇಲ್ಲ, ಭಯ ಬೀಳ್ತಾ ಇದಾರೆ. ಎಸ್ಪೆಷಲಿ ಈಗ ಜಾಸ್ತಿ ಪ್ಲೇಯರ್ಸ್ ಇರೋದು ನಮಗೆ ಸ್ಟ್ರೆಂತ್ ಇರೋದು ಬೆಂಗಳೂರಲ್ಲಿದೆ, ಅದು ಬಿಟ್ರೆ ನಿಮಗೆ ಮಂಗಳೂರು ಮೈಸೂರು ಸ್ವಲ್ಪ ಸ್ಟ್ರೆಂತ್ ಇದೆ. ಮೇ ಬಿ ಅವರಿಗೆ ರ್ಯಾಪಿಡ್ ಒನ್ ಡೇ ಸ್ಕೂಲ್ ರಜೆ ಇಲ್ಲ, ಪೇರೆಂಟ್ಸ್ಗೂ ಒಳ್ಳೇದು. ಈ ಸೆಟಪ್ ಈಗ ಸೆಟ್ ಆಗ್ಬಿಟ್ಟಿದ್ರೆ ನಮಗೆ ಕ್ಲಾಸಿಕಲ್ ಅಲ್ಲಿ ಚೆಸ್ ಬೆಳಿಬೇಕು, ನಮ್ದ್ರಲ್ಲಿ GMs ಆಗ್ಬೇಕು, IMs ಆಗ್ಬೇಕು ಅನ್ನೋ ಆಸೆ ನಮ್ದಿದೆ. ಅಸೋಸಿಯೇಷನ್ ಆಗ್ಲಿ, ಆರ್ಬಿಟರ್ಸ್ ಆಗ್ಲಿ, ಚೆಸ್ ಲವರ್ದಾಗ್ಲಿ ಇದೆ. ಇದನ್ನ ಎಲ್ಲೋ ಸ್ವಲ್ಪ ಹಿಂದೆ ಆಗ್ತಾ ಇದೀವಲ್ಲ, ನಮ್ಮ ಪ್ಲೇಯರ್ಸ್ ಹೊರಗಡೆ ಹೋಗಿ ಆಡ್ತಾ ಇದಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನಮ್ಮಲ್ಲೇ ಆಗ್ಲಿ ಅನ್ನೋ ಒಂದು ಆಶಾಭಾವನೆ ನಾವು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ಇದು ಚೆಸ್ ಏನಿತ್ತು ಮೊದ್ಲೇ, ಯಾರು ನೋಡಂಗಿಲ್ಲ, ಮಾತಾಡಂಗಿಲ್ಲ, ಚಪ್ಪಾಳೆ ತಟ್ಟಂಗಿಲ್ಲ, ಇಂತ ಗೇಮ್ ಗಂಟೆಗಟ್ಟಲೆ ಕೂತ್ಕೊಂಡಿರ್ತಾರೆ, ಮೂನೆ ಆಡಲ್ವಲ್ಲಪ್ಪ ಇವರು ಅಂತೇಳಿ ಜನಕ್ಕೆ ಇದೊಂದಿತ್ತು. ಸೊ ಫೆಡರೇಷನ್ಗಳು ಏನ್ ಮಾಡ್ತು, ಮೇ ಬಿ ಒಲಿಂಪಿಕ್ ಅಲ್ಲಿ ಇದನ್ನ ನಾಟ್ ರಿಸಲ್ಟ್ ಓರಿಯೆಂಟೆಡ್ ಗೇಮ್, ಯಾಕಂದ್ರೆ ಅಷ್ಟೊತ್ತಾಡಿ ಡ್ರಾ ಮಾಡ್ಕೊಂಡು ಹೋಗ್ತಾರಲ್ಲ. ಸೊ ಒಲಿಂಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಒಲಿಂಪಿಕ್ಸ್ ಇನ್ಕ್ಲೂಡ್ ಮಾಡ್ಲಿಕ್ಕೆ ರಾಪಿಡ್ ಬ್ಲಿಟ್ಸ್ ಬಂತು. ಆ ಬಂದಿದ್ಯಾನಪ್ಪ ಅಂತಂದ್ರೆ ಅದು ಒಲಿಂಪಿಕ್ ಅಲ್ಲೂ ಸೇರ್ತಾ ಇಲ್ಲ, ಗೇಮ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ. ಗ್ರ್ಯಾಂಡ್ ಮಾಸ್ಟರ್ IM ಇದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಒಬ್ಬ ಮಗು ಚೆಸ್ ಆಡ್ತಾ ಇದೆ ಅನ್ಕೊಳ್ಳಿ, ಗೆಲ್ಲಿ ಸೋಲ್ಲಿ, ಹೈಯೆಸ್ಟ್ ಪೊಸಿಷನ್ ಬರ್ಲಿ ಬಲದೇ ಇರ್ಲಿ, ಅವನು ಒಂದ್ ಕಡೆ ಕೂತ್ಕೊಳ್ಳ ಫೋಕಸ್, ಪೇಷನ್ಸ್, ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಇವತ್ತು ನೋಡಿ ನೀವು, ಮಕ್ಕಳು ರಿಸಲ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಸುಸೈಡ್ ಮಾಡ್ಕೊಳ್ಳೋದು, ಫಿಕಲ್ ಮೈಂಡ್ ಮೆಂಟಾಲಿಟಿ ಇದೆ. ಇಲ್ಲಿ ಯು ಹ್ಯಾವ್ ದಿ ಆಲ್ವೇಸ್ ನೆಕ್ಸ್ಟ್ ಮೂವ್, ಏನು ನಾನು ಇಲ್ಲಿ ಸ್ಟಕ್ ಆಗಿದ್ದೀನಿ, ವಾಟ್ ಇಸ್ ದಿ ಆಲ್ಟರ್ನೇಟ್ ವೇ. ಸೊ ಇದನ್ನ ಫೈಂಡ್ ಮಾಡ್ತಾ ಮಾಡ್ತಾ ಅವ್ರ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ದಿಸ್ ಇಸ್ ಎ ಡೆಡ್ ಬ್ಲಾಕ್, ಇಟ್ ನಾಟ್ ದಿ ಎಂಡ್ ಆಫ್ ದಿ ಗೇಮ್, ಐ ಕಮ್ ಔಟ್ ವಿತ್ ಒನ್ ಮೋರ್ ಪ್ಲಾನ್ ಅನ್ನೋ ಒಂದು ಮೈಂಡ್ ಸೆಟ್ ರೆಡಿ ಆಗುತ್ತಲ್ಲ. ಸೊ ಮೆಂಟಲಿ ಸಿಕ್ಕಾಪಡೆ ಸ್ಟ್ರಾಂಗ್ ಆಗ್ತಾರೆ. ವಾಟ್ ಇಸ್ ಇಂಪಾರ್ಟೆಂಟ್, ಇವತ್ತಿನ ಮಕ್ಕಳ ಜನರೇಷನ್ ಅಲ್ಲಿ ಎನರ್ಜಿ ಜಾಸ್ತಿ ಇದೆ, ಅಟ್ ದಿ ಸೇಮ್ ಟೈಮ್ ದೇ ಆರ್ ವೆರಿ ಹೈಪರ್. ಆ ಹೈಪರ್ ಸೆನ್ಸಿಟಿವಿಟಿನ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ಬೇಕಂತಂದ್ರೆ ಇಟ್ ಇಸ್ ಓನ್ಲಿ ಪಾಸಿಬಲ್ ಇನ್ 2 ways. ಒನ್ ಇಸ್ ಚೆಸ್, ದಿ ಅದರ್ ಇಸ್ ಯೋಗ. ಒಂದು 50 ಜನ ಟಾಪರ್ಸ್ ಇದಾರೆ ಅಂತಂದ್ರೆ ಅದ್ರಲ್ಲಿ 25 ಜನ 30 ಜನ ಚೆಸ್ ಅವರು ಇರ್ತಾರೆ. ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕು, ಸೊ ಪೇರೆಂಟ್ ಬರಲೇಬೇಕು. ಸೊ ಆ ಪ್ರಾಬ್ಲಮ್ಸ್ ಇಂದ ಸ್ವಲ್ಪ ಕಡಿಮೆ ಆಗ್ತಾರೆ. ನಿಮಗೆ ಜೆಂಡರ್ ಡಿಸ್ಪಾರಿಟಿ ಏನಿಲ್ಲ, ಈಕ್ವಲ್ ಪ್ರೈಸಸ್, ಈಕ್ವಲ್ ಎಲ್ಲ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಟ್ರೆಮೆಂಡಸ್ ಥಿಂಗ್. ಏನಪ್ಪಾ ಅಂದ್ರೆ ಚೆಸ್ ಅಲ್ಲಿ ಇಟ್ ಇಸ್ ಅಬೌಟ್ ಎ ಮೈಂಡ್ ಗೇಮ್. ಎ ಚೈಲ್ಡ್ ಈಸ್ ಅಬೌಟ್ 10 years, ಹೀ ಈಸ್ ಈಕ್ವಲ್ ಟು ಎನಿಬಡಿ, ವೆದರ್ ಇಟ್ ಇಸ್ ಮೇಲ್ ಫಿಮೇಲ್ ಏಜ್. ಪರ್ಟಿಕ್ಯುಲರ್ ಟೋರ್ನಮೆಂಟ್ ಅಲ್ಲಿ ಒಬ್ಬ ಫೋಟೋಗ್ರಾಫರ್ ಬಂದಿದ್ರು, ಬಹಳ ಖುಷಿ ಪಟ್ರು, 85-year-old ಇಸ್ ಪ್ಲೇಯಿಂಗ್ ವಿತ್ ಎ 6-year-old ಚೈಲ್ಡ್. ಸೊ ದಟ್ ಇಸ್ ಗ್ರೇಟ್ ಸ್ಪೆಕ್ಟಕಲ್ ನಮಗೆ ನೋಡಕ್ಕೆ. ಏನಪ್ಪ ಮೊಮ್ಮಗ ಅಥವಾ ಮರಿ ಮೊಮ್ಮಗ ಇರ್ಬೋದು, ಫೈನಲಿ ಇಟ್ ಇಸ್ ಹೌ ಕ್ಯಾಲ್ಕುಲೇಟಿವ್ ಯು ಆರ್. ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಏನ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ಇಲ್ಲಿ ಜೆಂಡರ್ ಬಗ್ಗೆ ಏನು ಬರಲ್ಲ, ಬಟ್ ಆದ್ರೂ ಹೆಣ್ಮಕ್ಳು ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ಸ್ ಗೆ ಕಂಪೇರ್ ಮಾಡಿದ್ರೆ ತಮಿಳುನಾಡು ಕೇರಳದಲ್ಲಿ ಹೆಣ್ಮಕ್ಳು ಜಾಸ್ತಿ ಇದಾರೆ, ಕರ್ನಾಟಕದಲ್ಲಿ 3rd place ಅಲ್ಲಿ ನಾವ್ ಇದೀವಿ ಹೆಣ್ಮಕ್ಳ ಪ್ರಮೋಷನ್ ಅಲ್ಲಿ. ಈಗ ಇದು 2nd year ನಾವು ರೇಟಿಂಗ್ ಟೂರ್ನಮೆಂಟ್ ಮಾಡ್ತಾ ಇರೋದು ಹೆಣ್ಮಕ್ಳಿಗಾಗಿ. ಏನಾದ್ರೂ ಹೆಣ್ಮಕ್ಳು ಅಯ್ಯೋ 40 ಜನ ಬರ್ತಾರೆ ಬಿಡ್ರಿ, ಯಾಕೆ ರೇಟಿಂಗ್ ಮಾಡೋದು, ಈ ತರ ಆರ್ಗನೈಸರ್ಸ್ ಇದ್ರು. ಈ ಅನುರಾಗ್ ಕಣ್ಣೂರ್ ಅವ್ರು ಏನ್ ಮಾಡಿದ್ರು, ನಾನು ರೇಟಿಂಗ್ ಮಾಡ್ತೀನಿ ಬರ್ಲಿ, ಕ್ಯಾಶ್ ಪ್ರೈಸ್ ಜಾಸ್ತಿ ಮಾಡ್ತೀನಿ, ಹೆಣ್ಮಕ್ಳಿಗೆ ಸಿಗ್ಲಿ ಅಂತಂದ್ರು. ರಿಮೋಟ್ ಪ್ಲೇಸ್ ಅಲ್ಲಿ ಮಾಡಿದ್ರು, ಇವರಲ್ಲಿ ನಮಗೆ 105 ಜನ ಬಂದಿದ್ದಾರೆ. ಪ್ರಮೋಷನ್ ಚೆನ್ನಾಗ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ಪೊಸಿಷನ್ ಚೆನ್ನಾಗಿದೆ ವರ್ಲ್ಡ್ ಸ್ಟೇಜ್ ಅಲ್ಲಿ. ಚಾರ್ವಿ ಅನ್ನೋ ಒಂದು ಹುಡುಗಿ ಇದ್ದಾಳೆ ನಮ್ಮಲ್ಲಿ, ಅವಳು ಏಜ್ ಕ್ಯಾಟಗರಿಲಿ ವರ್ಲ್ಡ್ ಅಲ್ಲಿ 1 ಇದಲ್ಲ ಅವಳು. ಈಗ ರೀಸೆಂಟ್ ಆಗಿ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿರೋದು ಅಂದ್ರೆ ನಕ್ಷತ್ರ ಗುಮ್ಮಡಿಬಳ್ಳಿ ಮತ್ತೆ ಪ್ರತಿತಿ ಬಡ್ಲೆ ಅನ್ನೋರು. ಈ ಇಬ್ಬರು ಹೆಣ್ಮಕ್ಳು ಯಾವ ಚಾಂಪಿಯನ್ಶಿಪ್ ಅಲ್ಲಿ ಹೋದ್ರು ಪೋಡಿಯಂ ಫಿನಿಶ್ ಮಾಡ್ತಿದ್ದಾರೆ, ಇದ್ರ ಗೋಲ್ಡ್ ಸಿಲ್ವರ್ ಆರ್ ಬ್ರಾಂಜ್ ಏನೋ ಒಂದು ತಗೊಂಡ್ ಬರ್ತಾ ಇದಾರೆ. ಹೆಣ್ಮಕ್ಳು ಒಂದು ಏಜ್ ವರ್ಗ ಆಡಾದ್ಮೇಲೆ ಐದರ್ ಕರಿಯರ್ ಆರ್ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಮೇಲೆ ಅವರಿಗೆ ಕಷ್ಟ ಕಾನ್ಸಂಟ್ರೇಟ್ ಮಾಡಕ್ಕೆ, ಡಿವೈಡ್ ಆಗ್ಬಿಡ್ತಾರೆ. ಸೀರಿಯಸ್ ಆಗಿ ಚೆಸ್ ಪರ್ಸ್ಯೂ ಮಾಡಿ ನಾನು ಇದರಲ್ಲಿ ಟೈಟಲ್ ಬೇಕು, ನನಗೆ ನಾನು ಇದ್ರಲ್ಲಿ ಹೆಸರು ಮಾಡಬೇಕು ಅನ್ನೋ ಮೆಂಟಾಲಿಟಿ ನಮ್ಮ ಕರ್ನಾಟಕದಲ್ಲಿ ಪ್ಲೇಯರ್ಸ್ ಅಲ್ಲಿ ಬಹಳ ಕಡಿಮೆ. ಕಂಪೇರ್ಟಿವ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಸ್ಟ್ರೆಂತ್ ನೋಡಿದ್ರೆ 1:2, ಇಬ್ರು ಗಂಡ್ಮಕ್ಳಿಗೆ ಒಂದ್ ಹೆಣ್ಮಗು ಪಾರ್ಟಿಸಿಪೇಷನ್ ಇರುತ್ತೆ. ಪುಷಪ್ ಮಾಡಕ್ಕೆ ಈಗ ಇನ್ಸ್ಟಿಟ್ಯೂಟ್ ತಗೊಂಡಿದ್ದಾರೆ ಕರ್ನಾಟಕ ಸ್ಟೇಟ್ಸ್ ಅಸೋಸಿಯೇಷನ್ ಅವರು, ಹೆಣ್ಮಕ್ಳಿಗೆ ಫ್ರೀ ಕೋಚಿಂಗ್ ನಡೆಸೋಣ ಅಸೋಸಿಯೇಷನ್ ವತಿಯಿಂದ ಅಂತ ಹೇಳೋದು ಒಂದು ಸ್ಟೆಪ್ ತಗೊಂಡಿದ್ದಾರೆ. ಆಮೇಲೆ ಈ ಟೂರ್ನಮೆಂಟ್ ಗೆ ಆರ್ನೇಜರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು 75,000 rupees ಫಂಡ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಎ ಬಿಗ್ ಥಿಂಗ್. ಅಸೋಸಿಯೇಷನ್ಸ್ ಬಂದು ಆರ್ನೇಜರ್ ಗೆ ಸಪೋರ್ಟ್ ಮಾಡೋದಂದ್ರೆ ಕಷ್ಟ, ನಾವು ಬರೀ ದುಡ್ಡು ತಗೊಳ್ಳೋದು ನೋಡ್ತಾ ಇರ್ತಾರೆ. ನಮ್ಮ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಾ ಇದೆ. ಇಶಾ ಶರ್ಮಾ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್, ಇಲ್ಲಿ ಮಾನಸಾಕಿ ಅಂತೇಳಿ ಆಡ್ತಾ ಇದ್ದಾಳೆ ಹುಡುಗಿ. ಆ ಹುಡುಗಿ ನಾನು ನೋಡ್ದಂಗೆ 2012 ಅಲ್ಲಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ, ಟಾಪ್ ಪೊಸಿಷನ್ ಅಲ್ಲಿ ಇದ್ದು. ಆಮೇಲೆ ಕರಿಯರು ಆಮೇಲೆ ಬೇರೆ ಬೇರೆ ಇದ್ರಲ್ಲಿ ಹೋಗಿ ಈಗ ಸ್ಟಿಲ್ ಶಿ ಹ್ಯಾಸ್ ಕಮ್ ಪ್ಯಾಷನ್ ಇಂದ ಬಂದು ಇಲ್ಲಿ ಆಡಕ್ಕೆ ಬಂದಿದ್ದಾಳೆ. ಮೇನ್ ನಾವೇನ್ ಹೇಳ್ತಿದೀವಿ ಅಂತಂದ್ರೆ, ಪೇರೆಂಟ್ಸ್ ಸ್ವಲ್ಪ ಸಪೋರ್ಟಿವ್ ಆಗಿ ಮಕ್ಕಳನ್ನ ಎನ್ಕರೇಜ್ ಮಾಡಿ, ಎಸ್ಪೆಷಲಿ ಫಿಮೇಲ್ ಚೈಲ್ಡ್, ಯಾಕಂದ್ರೆ ಅವ್ರು ಮೆಂಟಲಿ ಟಫ್ ಇದ್ರೆ ಇಡೀ ಫ್ಯಾಮಿಲಿ ಮೆಂಟಲಿ ಟಫ್ ಇರುತ್ತೆ. ಹೆಣ್ಮಕ್ಳು ವೀಕ್ ಆದ್ರೆ ಮನೆನೇ ವೀಕ್ ಆಗ್ಬಿಡುದು. ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಾಗ್ಲಿ ಅಥವಾ ಪ್ರೈವೇಟ್ ಸ್ಕೂಲ್ಸ್, ಯಾವುದೇ ಶಾಲೆಯಲ್ಲಿ ನೋಡಿ, ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಗೊತ್ತಿರೋದು ಫಿಸಿಕಲ್ ಗೇಮ್ ಗೊತ್ತಿದೆ, ಔಟ್ಡೋರ್ ಗೇಮ್ಸ್ ಗೊತ್ತಿದೆ. ಈ ಇಂಡೋರ್ ಗೇಮು ಇದು ಒಂದು ಗೇಮು, ಇದರಲ್ಲೂ ನಾವು ಏನಾದ್ರು ಒಂಚೂರು ಕಲ್ತು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಅವ್ರು ಮಾಡಿದಾಗ ಮಕ್ಕಳು ಆಸಕ್ತಿ ತೋರಿಸ್ತಾರೆ. ಅದಾದ್ಮೇಲೆ ಅವರಿಗೆ ಯಾರೋ ಒಬ್ರು ಕೋಚ್ ಸಿಗ್ತಾರೆ. ಇವತ್ತಿನ ಕಾಲದಲ್ಲಿ ಆನ್ಲೈನ್ ಎಲ್ಲ ಇದೆ, ಚೆಸ್ ಕೋಚ್ ಸೊ ಹಾಗಾಗಿ ಅಲ್ಲಿ ನೀವು ಅಲ್ಲಿ ನೋಡಿ, ಅಲ್ಲಿ ಇಂಡಿಯಾದಲ್ಲಿ 100 ಗ್ರ್ಯಾಂಡ್ ಮಾಸ್ಟರ್ ಇದ್ರೆ 50 ಮೇಲೆ ಅಲ್ಲಿ ಇದಾರೆ. ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಅದರ್ ಸ್ಟೇಟ್ಸ್ ಅಂಡ್ ತಮಿಳುನಾಡು. ಸೊ ಇಲ್ಲೂ ನೀವು ಚೆಸ್ ಇಂಟ್ರೊಡ್ಯೂಸ್ ಮಾಡಿ, ನೀಡ್ ನಾಟ್ ಪ್ರೊಡ್ಯೂಸ್ ಗ್ರ್ಯಾಂಡ್ ಮಾಸ್ಟರ್ಸ್. ಚದುರಂಗ ಅಂತೇಳಿ ನಮ್ಮ ದೇಶದಿಂದ ಬಂದಿರೋದು, ಇದರಲ್ಲಿ ನಮ್ಮವರು 5 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಕ್ರಿಕೆಟ್ ಗಿರೋ ಕ್ರೇಜ್ ನಮಗೆ 10% ಚೆಸ್ ಗೇಮ್ಗೂ ತೋರಿಸಿ, ಬೇರೆ ಎಲ್ಲ ಗೇಮ್ಗೂ ಇವನ್ ಆಗಿ ಡಿವೈಡ್ ಆಗಲಿ. ದೇರ್ ಶುಡ್ ಬಿ ಸಮ್ ಸಪೋರ್ಟ್ ಫ್ರಮ್ ದಿ ಗೌರ್ಮೆಂಟ್, ಫ್ರಮ್ ದಿ ಪಬ್ಲಿಕ್. ಅವಾಗ ನಾವು ಏನಾದರೂ ಇಂಪ್ರೂವ್ ಮಾಡಬಹುದು. ಪ್ರತಿ ಇಯರ್ ನಾವೇ ಚಾಂಪಿಯನ್ ಆಗ್ಬಹುದು ವರ್ಲ್ಡ್ ಅಲ್ಲಿ. ನಮ್ಮಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇದೆ. ಕ್ರಾಸ್ ರೂಟ್ ಲೆವೆಲ್, ಇನ್ಫ್ರಾಸ್ಟ್ರಕ್ಚರ್, ಫಂಡ್ಸ್, ಇದು ಬಂದ್ರೆ ಎಲ್ಲವೂ ಚೆನ್ನಾಗಾಗುತ್ತೆ.
1: ಚೆಸ್ ಆಟಗಾರ್ತಿಯರು ಚಾಂಪಿಯನ್ಶಿಪ್ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು.
4: ನನ್ನ ಹೆಸರು ವೃತ್ತಿ ಜೈನ್ ಅಂತ. ಮಿಡಲ್ ಬ್ಲೈಂಡ್ ಮ್ಯಾಮ್, ರೆಟಿನೋಪ್ಲಾಸ್ಟಮಾ ಅಂತ ಆಗಿತ್ತು, ಟೈಪ್ ಆಫ್ ಐ ಕ್ಯಾನ್ಸರ್. ಸೊ ಒನ್ ಐಯಲ್ಲಿ ಪ್ರಾಬ್ಲಮ್ ಇತ್ತು, ಇನ್ನು ಬಾಡಿಗೆಲ್ಲ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಸೊ ಇನ್ನೊಂದು ಐನ ರಿಮೂವ್ ಮಾಡೋಯ್ತು. ನಾನು 14 ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಕಲಿಯೋಕೆ ಚೆಸ್ನ. ಚೆಸ್ಸಲ್ಲಿ ನನಗೆ ಇಂಟ್ರೆಸ್ಟ್ ಯಾಕೆ ಬಂತು ಅಂದರೆ, ನಾನು ಬೇರೆ ಏನು ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಮ್ಯೂಸಿಕ್ ಕಲಿತಾ ಇದ್ದೆ, ಮ್ಯೂಸಿಕಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಚೆಸ್ಸಲ್ಲಿ ನನ್ನ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಆ ಟೈಪ್ ಆಫ್ ಮೆಂಟಲ್ ಜಿಮ್ ಅಂತ ಹೇಳ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವರೆಗೂ ನಾನು ಶಿವಮೊಗ್ಗ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ ಆ ಶಾಲೆಯಲ್ಲಿ ವ್ಯಾಸಂಗ ಮಾಡಿದೆ. DVS ಇಂಡಿಪೆಂಡೆಂಟ್ ಕಾಲೇಜ್ ಅಂತ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ 11th-12th ಓದ್ಕೊಂಡೆ. ಅಂಡ್ ಡಿಗ್ರಿ ಕೂಡ DVS ಅಲ್ಲೇ ಮುಗಿಸಿದೀನಿ. ನಾನು 2019 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಉಡ್ಪ ಸರ್ ಅಂತ ಇದ್ದಾರೆ, ಅವರು ಹೇಳ್ಕೊಡ್ತಾ ಇದ್ದಾರೆ. ಪ್ರೆಸೆಂಟ್ ಅಜಿತ್ ಸರ್ ಅಂತ ಇದ್ದಾರೆ ಮೈಸೂರಿಂದ, ಅವ್ರ ಹತ್ರ ಕೋಚಿಂಗ್ ತಗೊಳ್ತಾ ಇದ್ದೀನಿ. ಬ್ಲೈಂಡ್ಸ್ ಗೋಸ್ಕರ ಚೆಸ್ ಬೋರ್ಡ್ ಸಪರೇಟ್ ಆಗಿ ಬರುತ್ತೆ, ಅದರಲ್ಲಿ ಸ್ಕ್ವೇರ್ಸ್ ಅಷ್ಟೇ, ಬ್ಲ್ಯಾಕ್ ಮೇಲ್ ಇರುತ್ತೆ, ವೈಟ್ ಟಚ್ ಮಾಡಿದಾಗ ಸ್ವಲ್ಪ ಡೌನ್ ಇರುತ್ತೆ. ಅಂಡ್ ಪೀಸಸ್ ಅಲ್ಲಿ ಬ್ಲ್ಯಾಕ್ ಪೀಸಸ್ ಗೆ ಮೇಲೆ ಡಾಟ್ ಇರುತ್ತೆ, ಚುಕ್ಕಿ ಇರುತ್ತೆ ಒಂದು. ಸೊ ಅದು ಟಚ್ ಮಾಡಿದ ತಕ್ಷಣ ಬ್ಲ್ಯಾಕ್ ಅಂತ ಗೊತ್ತಾಗುತ್ತೆ, ವೈಟ್ ಗೆ ಪ್ಲೇನ್ ಇರುತ್ತೆ, ಚುಕ್ಕಿ ಇರೋದಿಲ್ಲ. ಹಾಗೆ ಅದರ ಶೇಪ್ಸ್ ನೆನಪಿಟ್ಕೊಂಡಿರ್ತೀವಿ, ಬಿಷಪ್ ಯಾವ ಶೇಪ್ ಇರುತ್ತೆ, ನೈಟ್ ಏನ್ ಶೇಪ್ ಇರುತ್ತೆ, ಕಿಂಗ್, ರುಕ್, ಕ್ವೀನ್, ಎಲ್ಲ ಶೇಪ್ಸ್ ನೆನಪಿಟ್ಕೊಂಡಿರ್ತೀವಿ. ಅಂಡ್ ಡಾಟ್ ಇದ್ರೆ ಬ್ಲ್ಯಾಕ್, ಡಾಟ್ ಇಲ್ಲ ಅಂದ್ರೆ ವೈಟ್. ಅವರು ನನ್ನ ಚೆಸ್ ಬೋರ್ಡಲ್ಲೂ ಆಡ್ಬೋದು, ಅವ್ರ ಬೋರ್ಡಲ್ಲೂ ಆಡ್ಬೋದು. ಅವರು ಮೂವ್ ಪ್ರೊನೌನ್ಸ್ ಮಾಡಬೇಕು, ಏನ್ ಮೂವ್ ಮಾಡ್ತಾರಲ್ಲ ಅದನ್ನ ಅನೌನ್ಸ್ ಮಾಡಬೇಕು. ನೊಟೇಷನ್ ಅಂತ ಇರುತ್ತೆ ಚೆಸ್ ಅಲ್ಲಿ, ಪ್ರತಿ ಸ್ಕ್ವೇರ್ಗೂ ಒಂದು ಆಲ್ಫಾಬೆಟ್ ಇರುತ್ತೆ, ಒಂದ್ ನಂಬರ್ ಇರುತ್ತೆ, A-H-1-8. ಸೊ ಯಾವ ಸ್ಕ್ವೇರ್ ಅಲ್ಲಿ ಇಟ್ಟಿದ್ದಾರೆ ನಂಬರ್ ಮತ್ತೆ ಆಲ್ಫಾಬೆಟ್ ಹೇಳಿದಾಗ ನಾವು ಈಸಿಲಿ ಅದನ್ನ ಟಚ್ ಮಾಡಿ ಕೂಡ ನೋಡಬಹುದು. ನಮ್ದು ಲೈನ್ಸ್ ಅಲ್ಲಿ ಲಿಫ್ಟ್ ಅಂಡ್ ಮೂವ್ ಅಂತ ಇರುತ್ತೆ. ಸೈಟೆಡ್ ಸಾಮಾನ್ಯ ಪ್ಲೇಯರ್ಸ್ ಗೆ ಈಗ ಅವರು ಏನಾದ್ರು ಪೀಸ್ ಟಚ್ ಮಾಡಿದ್ರು ಅಂದ್ರೆ ಅದನ್ನೇ ಮೂವ್ ಮಾಡ್ಬೇಕು, ಬಟ್ ನಾವು ಪೀಸಸ್ ನ ಸ್ಕ್ವೇರ್ ಅಲ್ಲಿ ಫಿಕ್ಸ್ ಮಾಡ್ತೀವಿ. ಲಿಫ್ಟ್ ಮಾಡಿದ್ರೆ, ಅದನ್ನ ಎತ್ತಿದ್ರೆ ಅದನ್ನೇ ಮೂವ್ ಮಾಡ್ಬೇಕು, ಯಾಕಂದ್ರೆ ನಮ್ದು ಟಚ್ ಇಂಪಾರ್ಟೆಂಟ್. ಎಲ್ಲಾ ಪೀಸಸ್ ನ ಟಚ್ ಮಾಡ್ತೀವಿ, ಆದ್ರೆ ಯಾವ್ದಾದ್ರು ಲಿಫ್ಟ್ ಮಾಡಿದ್ರೆ ಎತ್ತಿದ್ರೆ ಅದನ್ನ ಮೂವ್ ಮಾಡ್ಬೇಕು. ಸೊ ಲಿಫ್ಟ್ ಅಂಡ್ ಮೂವ್ ಅಂತ ಅಷ್ಟೇ ರೂಲ್ ಡಿಫ್ರೆನ್ಸ್ ಬಿಟ್ರೆ ಇನ್ನೆಲ್ಲಾ ರೂಲ್ಸ್ ಸೇಮ್, ಟೈಮಿಂಗ್ಸ್ ಸೇಮ್ ಇರುತ್ತೆ, ಎಲ್ಲಾ ರೂಲ್ಸ್ ಸೇಮ್ ಅಪ್ಲೈ ಆಗುತ್ತೆ. ನನ್ಗೆ ಕೆಲವೊಂದ್ಸತಿ ಟ್ಯಾಕ್ಟಿಕಲ್ ಮೂವ್ಸ್ ಅಂತ ಇರುತ್ತೆ, ಅದು ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಲೈಕ್ ನಾವು ಬೆಳೀತಾ ಹೋಗ್ತೀವಿ. ಅದರಲ್ಲಿ ಟ್ಯಾಕ್ಟಿಕಲ್ ಮೂವ್ ಏನೋ ನಾನು ಪ್ಲಾನಿಂಗ್ ಲೈಕ್ ಪ್ರೊಸೆಸ್ ಅಲ್ಲಿ ಇದ್ದೀನಿ, ಡೆವಲಪ್ ಆಗ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಹೊಸೂರಲ್ಲಿ ಚೆಸ್ ಟೂರ್ನಮೆಂಟ್ ಇತ್ತು ಫೆಬ್ರವರಿಯಲ್ಲಿ 2026 ಅಲ್ಲಿ, ಅದು ಸೈಟೆಡ್ ಟೂರ್ನಮೆಂಟ್, ಅಲ್ಲಿ ಆಡಿದ್ದೀನಿ. ಹಾಗೆ ಜಾನ್ವರಿಯಲ್ಲಿ ಶಿವಮೊಗ್ಗದಲ್ಲೇ ನಡೆದಿತ್ತು, ಅದಾದ್ಮೇಲೆ ಚಂಡೀಗಢ ಅಲ್ಲಿ ಟೂರ್ನಮೆಂಟ್ ಆಡಿದ್ದೆ, ಚೈನಾದಲ್ಲೂ ಟೂರ್ನಮೆಂಟ್ ಆಡಿದ್ದೆ ನಾನು ಇಂಟರ್ನ್ಯಾಷನಲ್ ಚೆಸ್ ಅಲ್ಲಿ. ಏಷ್ಯನ್ ಪ್ಯಾರಾಗೇಮ್ಸ್ ನ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ನಾನು. ಕ್ಲಾಸಿಕಲ್ ಟೂರ್ನಮೆಂಟ್ಸ್ ಜಾಸ್ತಿ ಆಡ್ತೀನಿ, ರ್ಯಾಪಿಡ್ ಆಡೋದಿಲ್ಲ. ಮತ್ತೆ ಬ್ಲಿಡ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಿಡ್ಸ್ ಅಲ್ಲಿ 3 minutes ಅಷ್ಟೇ ಇರುತ್ತೆ, ಮತ್ತೆ 2 seconds ಅಷ್ಟೇ ಇನ್ಕ್ರಿಮೆಂಟ್ ಇರುತ್ತೆ. ಸೊ ನಾವು ಬೋರ್ಡ್ ಟಚ್ ಮಾಡಿ ಆಡೋಷ್ಟೊತ್ತಿಗೆ ಸೆಕೆಂಡ್ಸ್ ಎಲ್ಲ ಹೋಗಿರುತ್ತೆ, ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಲಿಡ್ಸ್. ಬ್ಲೈಂಡ್ ಅಲ್ಲಿ ವಿಮೆನ್ ಚೆಸ್ ಚಾಂಪಿಯನ್ಶಿಪ್ ಅಂತ ಆಗಿತ್ತು ಚಂಡೀಗಢ ಅಲ್ಲಿ 2023 ಅಲ್ಲಿ. 3 totally blind, 3 partially blind ಅಂತ ಅವ್ರ ಸೆಲೆಕ್ಷನ್ ಕ್ರೈಟೀರಿಯಾ ಇತ್ತು. ನಾನು 2nd ಪ್ಲೇಸ್ ಆದೆ ಟೋಟಲಿ ಬ್ಲೈಂಡ್ ಟೀಮ್ ಅಲ್ಲಿ, ಅದರಿಂದ ನಾನು ಸೆಲೆಕ್ಷನ್ ಆಗಿ ದೆನ್ ಚೈನಾದಲ್ಲಿ ಟೂರ್ನಮೆಂಟ್ ಆಡಕ್ಕೆ ಅವಕಾಶ ಸಿಕ್ತು. ಅಲ್ಲಿ ನನಗೆ ಟೀಮ್ ಬ್ರಾಂಜ್ ಮೆಡಲ್ ಆಯ್ತು. ಏಷ್ಯನ್ ಪ್ಯಾರಾ ಗೇಮ್ಸ್ ಗೋಸ್ಕರ ಫುಲ್ ಒಂದು ವಿಲೇಜ್ ನ ರೆಡಿ ಮಾಡಿದ್ರು ಎಲ್ಲಾ ಸ್ಪೋರ್ಟ್ಸ್ ಗೆ, ಇಂಡಿಯನ್ ಪ್ಲೇಯರ್ಸ್ ಗೆ ಒಂದು ಬಿಲ್ಡಿಂಗ್ ಕೊಟ್ಟಿದ್ರು ಅಲ್ಲಿ. ಫುಲ್ ಲೈಕ್ ಇಂಡಿಯಾ ರೆಕಗ್ನೈಸ್ ಮಾಡ್ಬೇಕಂದ್ರೆ ಅಲ್ಲಿ ಇಂಡಿಯನ್ ಫ್ಲಾಗ್ ಹಾಕಿರ್ತಾರೆ, ಈವನ್ ಲಿಫ್ಟ್ ಅಲ್ಲಿ ಫ್ಲಾಗ್ ಹಾಕಿದ್ರು. ಸೊ ಅದು ತುಂಬಾ ಚೆನ್ನಾಗಿತ್ತು, ಪ್ರೌಡ್ ಮೂಮೆಂಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಚೆಸ್ ಆಡಿದ್ದು. ಸೊ ನಮಗೆ ಮೆಡಲ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ಗೆ ಮೆಡಲ್ ಬಂತಲ್ಲ, ಅದರಿಂದ ನಂಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಜೊತೆಗೂ ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ತುಂಬಾ ಸರ್ಪ್ರೈಸಿಂಗ್ ಅಂಡ್ ತುಂಬಾ ಚೆನ್ನಾಗಿತ್ತು, ಹ್ಯಾಪಿ ಮೂಮೆಂಟ್. ಬ್ಲೈಂಡ್ ಚೆಸ್ ಅಲ್ಲಿ ಫಸ್ಟ್ ಬರಬೇಕು, ವಿಮೆನ್ ಟಾಪ್ 5 ಅಲ್ಲಿ ಬರಬೇಕು ಅಂತ ಆಸೆ ಇದೆ. ಅಟ್ ಪ್ರೆಸೆಂಟ್ ಟಾಪ್ 10 ಅಲ್ಲಿ ಬರ್ತೀನಿ. ಚೆಸ್ ಅಲ್ಲಿ ಟಾಪ್ 3 ಅಲ್ಲಿ ಫಸ್ಟ್ ಇಲ್ಲ ಸೆಕೆಂಡ್ ಬರಬೇಕು ಅಂತ ಒಂದಿದೆ. ಹಾಗೆ ರೇಟಿಂಗ್ ಇನ್ಕ್ರಿಮೆಂಟ್ ಮಾಡಬೇಕು, ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಇನ್ನೂ ಜಾಸ್ತಿ. ಚೆಸ್ ನೀವು ಆಡಿದ್ರೆ ಒಂದು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಅದರಿಂದ ಬೇರೆ ಬೇರೆ ಲೈಫ್ ಲೆಸನ್ಸ್ ಸಿಗತ್ತೆ, ತಾಳ್ಮೆ ಕಲಿಯಕ್ ಸಿಗತ್ತೆ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀವಿ. ಸೊ ಈ ತರ ತುಂಬಾ ಲೈಫ್ ಸ್ಕಿಲ್ಸ್ ನ ಚೆಸ್ ಹೇಳ್ಕೊಡತ್ತೆ. ಲೈಫ್ ನ ನಾವು ಚೆಸ್ ನ ರೀತಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ಚೆಸ್ ಕಲಿಬೇಕು ಅಂದ್ರೆ ನೀವು AICFB ಇದೆ, ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ಬ್ಲೈಂಡ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆಸ್ ಬೋರ್ಡ್ ಅಂಡ್ ಕೋಚಿಂಗ್ ಎಲ್ಲ ಎಲ್ಲಿ ತಗೊಳ್ಳೋದು ಅಂತ ಟ್ರೈ ಮಾಡ್ಬೋದು. ಇಲ್ಲ ಬೇರೆ ಸ್ಪೋರ್ಟ್ಸ್ ಕೂಡ ಇದೆ, ನಾ ಬ್ಲೈಂಡ್ ಅಂತ ಏನು ಆಡಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೋಬಾರ್ದು. ಯಾಕಂದ್ರೆ ತುಂಬಾ ಜನ ಸ್ಪೆಷಲಿ ಏಬಲ್ಡ್ ಪೀಪಲ್ ತುಂಬಾ ಅಚೀವ್ ಮಾಡಿದ್ದಾರೆ, ಇನ್ನೂ ಅಚೀವ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಲಿಮಿಟ್ ಮಾಡ್ಕೋಬಾರ್ದು. ಸೊ ಯು ಆರ್ ಲಿಮಿಟ್ಲೆಸ್ ಅಂತ ಅನ್ಕೊಂಡು ಯಾವ ಗೇಮ್ ನಿಮಗೆ ಇಷ್ಟ ಆಗತ್ತೆ ಅದನ್ನ ಆಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ.
5: Hi, my name is Arushi Severin Helen De Silva. I'm from Mangalore and I played in the recent Karnataka State Women's Chess Championship and I secured second place. The tournament itself was conducted very nicely by the guidance of Anurag Sir and other orbiters. The food was given on time, the pairings were scheduled and the bus details were given every single time day. The parents' waiting hall was very clean and tidied. All the orbiters and the volunteers were very kind. Throughout the tournament, I felt nervous and excited both at the same time. Few of my games were hard, especially the draw ones, but somehow I managed to convert it either into a win or into free draw. Tournament idu first place cash prize 50,000. ಇಷ್ಟು ದೊಡ್ಡ ಕ್ಯಾಶ್ ಪ್ರೈಸ್ ಟೂರ್ನಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಬಹಳ ಅಪರೂಪ. ಊಟ ಚೆನ್ನಾಗಿತ್ತು, ಒಳ್ಳೆ ವಾತಾವರಣ, ಚೆಸ್ ಆಡ್ಲಿಕ್ಕೆ ಸೂಕ್ತ ಸ್ಥಳ. ಅನುರಾಗ್ ಸರ್ ಅವರು ಈ ತರ ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ ನಾನು ಖಂಡಿತ ಭಾಗವಹಿಸುತ್ತೇನೆ.
1: ಪಾಲಕರು ತಮ್ಮ ಮಕ್ಕಳ ಚೆಸ್ ಸಾಧನೆಯ ಕುರಿತಾಗಿ ಅಭಿಮಾನದಿಂದ ಮಾತನಾಡುತ್ತಾ,
6: ನನ್ನ ಹೆಸರು ಶಗನ್ಲಾಲ್ ಜೈನ್ ಅಂತ, ನನ್ನ ಮಗಳು ಹೆಸರು ವೃತ್ತಿ ಜೈನ್ ಅಂತ, ಅವಳು ಡಿಸೇಬಲ್ಡ್ ಇದ್ದಾಳೆ. ಕೃಷ್ಣ ಉಡುಪ ಸರ್ ಅಂತ ಇದ್ದಾರೆ, ಅವರು ಟೋಟಲ್ ಬ್ಲೈಂಡ್ ಇದ್ದಾರೆ. ಅವರು ಇವಳಿಗೆ ಪ್ರಮೋಟ್ ಮಾಡಿರೋದು, ನೀನು ಚೆಸ್ ಕಲಿಬೇಕು, 2019 ಅಲ್ಲೇ ಹೇಳಿದ್ರು, 2022 ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಬರುತ್ತೆ, ನೀನು ಅಲ್ಲಿ ಹೋಗಿ ದೇಶಕ್ಕೋಸ್ಕರ ಗೋಲ್ಡ್ ಮೆಡಲ್ ತರಬೇಕು ಅಂತ ಹೇಳಿದ್ರು. ಅವಾಗಿಂದಾನೇ ಅವಳು ಪ್ರಮೋಟ್ ಆಗಿದ್ದು. ಆ ಟೈಮಲ್ಲಿ ಕೊರೋನಾ ಇತ್ತು, ಕೊರೋನಾ ಟೈಮಲ್ಲಿ ಫುಲ್ ಡೇ ಚೆಸ್, ಫುಲ್ ಡೇ ಚೆಸ್ ನಾನು ಅವಳಿಗೆ ಹೆಲ್ಪ್ ಮಾಡಿದ್ನಿ. ಅವಳು ಪೂರ ಅದರಲ್ಲಿ ಇರ್ತಿದ್ಲು. ಚಂಡೀಗಢ ಹೋಗಿ ನ್ಯಾಷನಲ್ಸ್ ಇತ್ತು, ಅಲ್ಲಿ ಸೆಲೆಕ್ಷನ್ ಆಯ್ತು ಅವಳದು. ಸೆಲೆಕ್ಷನ್ ಆಗಿ 2022 ನಲ್ಲಿ ಚೈನಾದಲ್ಲಿ ಅಲ್ಲಿಗೆ ಅವಳು ಸೆಲೆಕ್ಷನ್ ಆಯ್ತು. ಅವಳ ಟೀಮ್ ಅಲ್ಲಿ ಜೊತೆಗೆ ಅವ್ರು ಹೋಗಿದ್ಲು, ಅಲ್ಲಿ ನಮ್ಮ ದೇಶಕ್ಕೋಸ್ಕರ ಬ್ರಾಂಜ್ ಮೆಡಲ್ ವಿನ್ ಆಗಿ ಬಂದಿದ್ರು. ಈಗ ನಮ್ಮ AICFB ಅಂತ ಇದೆ, ಅದರಿಂದಾನೆ ಅವರಿಗೆ ಗ್ರ್ಯಾಂಡ್ ಮಾಸ್ಟರ್ ಇಂದ ತರಬೇತಿ ಕೊಡ್ತಿದ್ದಾರೆ ಆಲ್ರೆಡಿ. ಈಗ ಇನ್ನು ಮುಂದೆ ಹೋಗ್ಲಿಕ್ಕೆ ಅವ್ರ ಸರ್ರು ಸಹ ಪ್ರಮೋಟ್ ಮಾಡ್ತಾರೆ. ಇನ್ನೊಬ್ರು ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವರು ಈ ತರ ಡಿಸೇಬಲ್ಡ್ ಮಕ್ಕಳಿಗಂತಾನೆ ಅವರು ಸ್ಪೆಷಲ್ ಆಗಿ ಕೋಚಿಂಗ್ ಕೊಡ್ತಾರೆ, ಅದಕ್ಕೇನು ಅವ್ರು ಚಾರ್ಜ್ ಮಾಡ್ತಾ ಇಲ್ಲ. ಹೋಗ್ ಬರೋ ಚಾರ್ಜಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗತ್ತೆ. ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅಂತ ಇಷ್ಟ ಮಾಡ್ತಾ ಇದ್ದೀವಿ, ಅವಳಿಗೂ ಇಷ್ಟ ಇರೋದು IPS ಆಗ್ಬೇಕು ಅಂತ ಇದ್ದಾಳೆ. ನೋಡ್ಬೇಕು ಈಗ ಮುಂದೆ ಏನಾಗತ್ತೆ ನೋಡಿ.
7: ನಾವು ಮಂಗಳೂರಿಂದ, ಮಗಳು ಮಾನಸ, ಬೆಂಗಳೂರಲ್ಲಿದ್ದೀವಿ. ರೀಸೆಂಟ್ಲಿ ವರ್ಕಿಂಗ್ ಆರಂಭ ಮಾಡಿದ್ದು ಒಂದು 10th ವರ್ಷಕ್ಕೆ, ಸ್ವಲ್ಪ ಬಿಗಿನಿಂಗ್ ಅವಳ ತಂದೆ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಸೆಲ್ಫ್ ಸ್ಟಡಿ ಮಾಡಿ. ಮನೆಯಲ್ಲಿ ಅಂದರೆ ಅವಳ ತಂದೆಗೆ ಇಂಟ್ರೆಸ್ಟ್ ಇತ್ತು, ಈ ರೈನಿ ಸೀಸನ್ ಅಲ್ಲಿ ಔಟ್ಸೈಡ್ ಆಡ್ಲಿಕ್ಕೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ, ಆ ಟೈಮಲ್ಲಿ ಅಪ್ಪನೊಟ್ಟಿಗೆ ಕೂತ್ಕೊಂಡು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಇಂಟ್ರೆಸ್ಟ್ ಬಂತು. ಮಂಗಳೂರಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇತ್ತು, ಡೈರೆಕ್ಟ್ ಚೆಸ್ ಸ್ಕೂಲ್ನವರೆಲ್ಲ ಕಂಡಕ್ಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವಳನ್ನು ಫಸ್ಟ್ ಕರ್ಕೊಂಡೋಗಿದ್ದು, ಫಸ್ಟ್ ಟೂರ್ನಮೆಂಟಲ್ಲೇ 2 or 3 ಪಾಯಿಂಟ್ಸ್ ಮಾಡಿದ್ಲು, ಅಲ್ಲಿಂದ ಸ್ಟಾರ್ಟ್ ಆಯಿತು. ನ್ಯಾಷನಲ್ಸಿಗೂ ಸಿಲೆಕ್ಟ್ ಆಗಿದ್ಲು, ಚೆನ್ನೈಗೆ ಕರ್ಕೊಂಡು ಬಂದಿದ್ವಿ. ಸ್ವಲ್ಪ ಏಜ್ ಕ್ಯಾಟಗರಿಯಲ್ಲೆಲ್ಲ ಅವಳು ಚಾಂಪಿಯನ್ ಆಗಿದ್ದಾಳೆ. ಸ್ಕೂಲ್ ಗೇಮ್ಸಲ್ಲಿ ಅವಳು 2 times ಗೋಲ್ಡ್ ಮೆಡಲಿಸ್ಟ್ ಅವರ ಟೀಮ್, ಆಮೇಲೆ 1 time ಸಿಲ್ವರ್ ಮೆಡಲ್. ಶಿ ಸಿಲೆಕ್ಟೆಡ್ ಟು ಏಷ್ಯನ್ ಗೇಮ್ಸ್, ನ್ಯಾಷನಲ್ ಲೆವೆಲಲ್ಲಿ 4th ಬಂದಿದ್ಲು. ಅಲ್ಲಿಂದ ಸಿಲೆಕ್ಟ್ ಆಗಿದ್ದು, ಅದು ಟೆಹರಾನಲ್ಲಿ ಆಗಿದ್ದು. ಆಮೇಲೆ ಡೆಲ್ಲಿಯಲ್ಲಿ ಎಲ್ಲ ಆಗಿತ್ತು ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್, ಆಗಲ್ಲ ಆಡಿದ್ಲು. ಆದರೆ ಅವಳು ಅದನ್ನೇ ಕಂಪ್ಲೀಟ್ ಅದಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ಟಡೀಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೈನ್ಸ್ ತಗೊಂಡು MSc ಮಾಡಿ PhD ಮಾಡಿದ್ದಾಳೆ ಅವಳು. ಚೆಸ್ಸನ್ನು ಅವಳಿಗೆ ಹಾಬಿಯಾಗಿ ಯಾವಾಗಲೂ ಪರ್ಮನೆಂಟ್ ಆಡಲಿಕ್ಕೆ ಇಂಟ್ರೆಸ್ಟ್.
8: ನನ್ನ ಹೆಸರು ಶಿಲ್ಪಾ ಅಂತ. ನಾನು ದೀಕ್ಷಿತಾ ಎಚ್ ರಾಜ್ ಅನ್ನ ಪೇರೆಂಟು. ಆಕ್ಚುಲಿ ಅವಳು ಅಂಡರ್ ಸೆವೆನ್ ಕರ್ನಾಟಕ ಸ್ಟೇಟ್ ಇಂದ ಸೆಲೆಕ್ಟ್ ಆಗಿದ್ಲು ನ್ಯಾಷನಲ್ಸ್ ಆಡೋದ್ಲು. ನಂತರದಲ್ಲಿ ಅವಳಿಗೆ ಫಿಡೆ ರೇಟಿಂಗ್ ಇದೆ, ಕ್ಲಾಸಿಕಲಿ 1436 ಇದೆ, ರ್ಯಾಪಿಡ್ 1448 ಇದೆ. ಈ ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ಕೂಡ. ವುಮೆನ್ಸ್ ಗೆ ಇರೋದ್ರಿಂದ ಅದೊಂದು ಬೆನಿಫಿಟ್, ಯಾಕೆ ಅಂದ್ರೆ ಓಪನ್ಸ್ ಅಲ್ಲೆಲ್ಲ ಆಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಗರ್ಲ್ಸ್ ಗೆ. ಸೊ ಬರೀ ವುಮೆನ್ ಕೆಟಗರಿನಲ್ಲೇ ಆಡಿಸೋದ್ರಿಂದ ಮಕ್ಕಳ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ಏನಾದರೂ ಅಚೀವ್ಮೆಂಟ್ ಮಾಡ್ಲಿಕ್ಕೂ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಮಕ್ಕಳಿಗೂ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ಚೆನ್ನಾಗಿ ಪೇರೆಂಟಿಗೂ ಮಾಡಿದ್ದಾರೆ, ಹಾಗೆ ಪೇರೆಂಟ್ಗಳನ್ನ ಪಿಕಪ್ ಡ್ರಾಪ್ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ, ಟೋಟಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ನನ್ನ ಮಗಳಿಗೆ ಬಂದಿವಾಗ 9 ಇಯರ್ಸ್ ಅಂಡರ್ 9 ಕೆಟಗರಿನಲ್ಲಿ ಬರ್ತಾಳೆ. ನಾವು ಪೇರೆಂಟ್ ಆಗಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕೆಂದ್ರೆ ಮಕ್ಕಳಿಗೆ ಯಾವುದನ್ನೇ ಆ ಓನ್ ಇಂಟ್ರೆಸ್ಟ್ ಇಂದ ಕಲಿಯೋ ತನಕ ನಾವು ಬಿಡಬೇಕಾಗತ್ತೆ. ಹಾಗಾಗಿ ನಾವು ಓಕೆ ಅನ್ಕೊಂಡು ಇವಾಗ ಬಿಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ. ಓವರ್ ಆಲ್ ಚೆನ್ನಾಗಿದೆ. ಸುಮ್ಮನೆ ಮನೆ ಹತ್ರ ಒಂದು ಅಕಾಡೆಮಿ ಇತ್ತು, ಪ್ರಾಕ್ಟೀಸಿಗೆ ಹೋಗ್ಲಿ ಅಂತ ಬಿಟ್ಟೆ. ಆಮೇಲೆ ಅವ್ರು ಸರ್ ತ್ಯಾಗರಾಜ್ ಅಂತ ಇದ್ದಾರೆ ಹಾಸನಲ್ಲಿ, ಅವರು ಇಲ್ಲ ಮೇಡಮ್ ಟೂರ್ನಮೆಂಟ್ಸ್ಗಳೆಲ್ಲ ಇರುತ್ತೆ, ಚೆನ್ನಾಗಿ ಆಡ್ತಾಳೆ, ನೀವು ಕರ್ಕೊಂಡು ಹೋಗಿ ಆಡಿಸಿ ಅಂತ ಅವ್ರು ಸ್ವಲ್ಪ ನನಗೆ ತುಂಬ ಸಜೆಷನ್ಸ್ ಕೊಟ್ಟರು. ಹಾಗಾಗಿ ನಾನು ಎಲ್ಲ ಕಡೆ ಕರ್ಕೊಂಡೋಗಿ ಸ್ವಲ್ಪ ಆಡಿಸಿ ಒಂದು ಲೆವೆಲಿಗೆ ಬಂದಲು. ಆಮೇಲೆ ಅಂಡರ್ 7 ಕೂಡ

0: ಇನ್ಸ್ಟ್ರಕ್ಷನ್ ಅವ್ರು ಕೊಟ್ಟರು. ಫಸ್ಟ್ ಡೇ ಒನ್ ಪಾಯಿಂಟ್ ಅಷ್ಟೇ ಮಾಡಿದ್ಲು, ಬಿಕಾಸ್ ಇದು ಓಪನ್ ಆಗಿರೋದ್ರಿಂದ ಅಂಡರ್ 19 ಅಲ್ಲಿ 1.6-1.5 ಅನ್ನೋ ರೇಟಿಂಗ್ ಬಂದಿದ್ರು. ಅವರಿಬ್ರ ಜೊತೆ ಹೋಯ್ತು.
1: ಆನಂದ್ ಡಿಸಿಲ್ವಾ ನನ್ನ ಹೆಸರು, ನಾನು ಮಂಗಳೂರಿಂದ ಬಂದಿದ್ದೀನಿ. ನನ್ನ ಮಗಳು ಅರುಷಿ ಡಿಸಿಲ್ವಾ ಅಂತ, ಈಗ ಫಸ್ಟ್ ಪಿ ಯು ಸಿ ಮಂಗಳೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಈ ಟೂರ್ನಮೆಂಟಲ್ಲಿ ಭಾಗಿಯಾಗಲಿಕ್ಕೆ ಅವಳಿಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಅವಳು ಇತ್ತೀಚಿನ ಕರ್ನಾಟಕ ರಾಜ್ಯ ಅಂಡರ್ 19 ಮತ್ತು ಅಂಡರ್ 17 ಅಲ್ಲಿ ಪ್ರಥಮ ಸ್ಥಾನ ಗೆದ್ದಿದ್ದಾಳೆ. ಚೆಸ್ ಸಾಧಾರಣ ಮೊದಲನೇ ತರಗತಿಯಲ್ಲೇ ಕಲ್ತಿದ್ಲು ಅವಳು. ಆಗ ಡೆರಿಕ್ ಶಾಲೆ ಅಂತ ಮಂಗಳೂರಲ್ಲಿ ಒಂದು ಶಾಲೆ ಇದೆ, ಅದು ಚೆಸ್ ಕಲಿಸುವುದು. ನಾವು ಅಲ್ಲಿ ಅವಳನ್ನು ಕಳಿಸಿದ್ದು, ಮತ್ತು ಪ್ರತಿದಿನ ಎಂಬಂತೆ ನಾವು ಅಲ್ಲಿ ಕಳಿಸ್ತಿದ್ದೆವು. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಆ ಮುಂಚಿನ ತುಂಬ ವರ್ಷಗಳಲ್ಲಿ ಅವಳಿಗೆ ಬೇರೆ ಏನು ಹೊರಗಡೆ ಟೂರ್ನಮೆಂಟ್ ಕರ್ಕೊಂಡು ಹೋಗಿಲ್ಲ. ಇತ್ತೀಚೆಗಂತೂ ಕಳೆದ 5 ವರ್ಷಗಳಲ್ಲಿ ಬೇರೆ ಬೇರೆ ಟೂರ್ನಮೆಂಟ್ಗೆಲ್ಲ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಕಳೆದ ವರ್ಷ SLC ಇದ್ದದ್ರಿಂದ ಅವಳನ್ನು ನಾವು ಜಾಸ್ತಿ ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗಿಲ್ಲ. ಆದರೆ ಅವಳು ಒಳ್ಳೆ ಆಡ್ತಾಳೆ, ಹೆಚ್ಚಾಗಿ ಕರ್ನಾಟಕ ಒಳಗಡೆ ಎಲ್ಲ ಆಡ್ತಿದ್ಲು. ಅವಳದು 1924 ಇದೆ ಈಗ, ಮತ್ತು ರ್ಯಾಪಿಡಲ್ಲಿ ಸ್ವಲ್ಪ 1800 ಇದೆ, ಬ್ಲಿಟ್ಸಲ್ಲಿ 1700 ಏನೋ ಇದೆ. ಕ್ಲಾಸಿಕಲ್ ಇಂಟ್ರೆಸ್ಟ್ ಜಾಸ್ತಿ, ಮತ್ತು ಅವಳು ಈಗ ಫಸ್ಟ್ ಪಿ ಯು ಸಿ ಸೈನ್ಸ್ ತೊಗೊಂಡಿದ್ದಾಳೆ. ಆದ್ದರಿಂದ ಎರಡು ಬ್ಯಾಲೆನ್ಸ್ ಮಾಡಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಕಳಿಸುಕ್ಕಿಂತ ಸ್ವಲ್ಪ ವಿದೇಶಕ್ಕೆ ಹೋಗಿ ಒಂದು ಸಲ ಪ್ರಯತ್ನ ಮಾಡುವ ಅಂತ ಬರೋ ತಿಂಗಳಲ್ಲಿ ಅವಳಿಗೆ ಯುರೋಪ್ ದೇಶಗಳಿಗೆಲ್ಲ ಕಳಿಸುವ ಆಲೋಚನೆ ಇದೆ. ಕಳೆದ ವರ್ಷ ಸಹ ವಿಮೆನ್ಸ್ ರನ್ನಿಂಗ್ ಚಾಂಪಿಯನ್ ಅವಳು ಈ ಟೂರ್ನಮೆಂಟಿದು. ಚೆಸ್ಸಲ್ಲಿ ಮತ್ತು ವಿದ್ಯಾಭ್ಯಾಸ ಎರಡು ಜೊತೆ ಜೊತೆಗೆ, ನಾವು ಚೆಸ್ಸು ಬಿಡುವುದಿಲ್ಲ, ವಿದ್ಯಾಭ್ಯಾಸ ಸಹ ಬಿಡುವುದಿಲ್ಲ, ಎರಡು ಒಟ್ಟಾಗಿ ಮುಂದುವರಿಸ್ತೇವೆ ಅಂತ ಹೇಳಿದ್ದೇವೆ.
2: ನನ್ನ ಹೆಸರು ಸುಜಾತ, ನನ್ನ ಮಗಳು ಶರದಿ ಶಾಸ್ತ್ರಿ ಅಂತ, 18 ಇಯರ್ಸ್ ಅವಳು. ಫಸ್ಟ್ ಸ್ಟ್ಯಾಂಡರ್ಡ್ಲಿ ಇರಬೇಕಾದ್ರೆ ಚೆಸ್ ಕ್ಲಾಸಿಗೆ ಅಂತ ಹಾಕಿದ್ದು ಸುರೇಶ್ ಸರ್ ಅವಳಿಗೆ ಫಸ್ಟ್ ಕೋಚ್. ತುಂಬ ಚೆನ್ನಾಗಿ ಬೇಸಿಕ್ಸ್ ಎಲ್ಲ ರೆಡಿ ಮಾಡಿ, ಆವಾಗ ಚೆಸ್ ಅಂದರೆ ಇಂಟ್ರೆಸ್ಟ್ ಬರೋಕ್ಕೆ ರೀಸನೇ ಸುರೇಶ್ ಸರ್. ತುಂಬ ಸೀರಿಯಸ್ ಆಗಿ ಅಂತ ನಾವು ತಗೊಂಡಿರಲಿಲ್ಲ, ಯಾಕೆಂದರೆ ಜಸ್ಟ್ ಮಕ್ಕಳೆಲ್ಲ ಮೊಬೈಲ್ಗೆ ತುಂಬ ಎಡಿಕ್ಟ್ ಆಗಿದ್ರಲ್ಲ. ಸೊ ಆ ಟೈಮಲ್ಲಿ ಏನಂದರೆ ಒಳ್ಳೆ ಹಾಬಿ ಒಂದು ಡೆವಲಪ್ ಆಗಲಿ ಮಕ್ಕಳಿಗೆ ಅಂತ ಚೆಸ್ಗೆ ಹಾಕಿದ್ವಿ. ಎವ್ರಿ ವೀಕೆಂಡ್ ಟೂರ್ನಮೆಂಟ್ ಹೋಗೋದು ಬರೋದು, ನ್ಯಾಷನಲ್ಸು ಹೋಗೋದು ಬರೋದು ಮಾಡ್ತೀವಿ. ತುಂಬ ಅಚೀವ್ ಮಾಡಿರೋದು ಆ ಥರ ಎಲ್ಲ ಅಲ್ಲ, ಜಸ್ಟ್ ಮೊಬೈಲ್ ಅಡಿಕ್ಷನಿಂದ ತಪ್ಪಿಸೋಕ್ಕೆ ಒಳ್ಳೆ ಹಾಬಿ ಅಂದ್ಕೊಂಡು ಸೆಲೆಕ್ಟ್ ಮಾಡಿರೋದು. ನಾವು ಕೋವಿಡ್ ಟೈಮ್ ಅವರೆಲ್ಲ ಕರೆಕ್ಟ್ ಆಡೋ ಟೈಮಿಗೆ 13-15 ಇಯರ್ಸ್ಗೆ ಆಗುವಾಗ ನಮ್ಗದು ಸಿಗಲೇ ಇಲ್ಲ, ಯಾಕೆಂದರೆ ಕೋವಿಡ್ ಟೈಮಲ್ಲಿ ಕ್ಲೋಸ್ ಆಯಿತು. ಆಮೇಲೆ ಓಪನ್ ಆದಾಗ ಇವರು 9th-10th standard ಬಂದಿದ್ದರು, ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಈಗ ಪಿ ಯು ಸಿ ಮುಗಿಸಿದ್ಲು, ಜಸ್ಟ್ ಈಗ ಟೂರ್ನಮೆಂಟ್ ಆಡೋಣ ಅಂತ ಶುರು ಮಾಡಿದ್ದಾಳೆ. ಕೋಚಿಂಗ್ ಬಿಟ್ಟೆ 4 ವರ್ಷ ಆಯಿತು. ತೇಜ್ ಕುಮಾರ್ ಸರ್ ಮತ್ತು ಪುತ್ತೂರು ಕೋಟೆ ಸರ್ ಕೋಚ್ ಮಾಡ್ತಾ ಇದ್ರು ಅವಳಿಗೆ. ಸೊ ಕ್ಲಾಸ್ ಬಿಟ್ಟು 4 ವರ್ಷ ಆಯಿತು, ಬಟ್ ಈಗ ಹಳೆಯ ಇದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಏನೋ ಆಡ್ತಾ ಇದ್ದಾರೆ ಖುಷಿಲಿ ಅಷ್ಟೇ. ಟೂರ್ನಮೆಂಟ್ ಹೇಳೋದಾದರೆ ನಿಜವಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಸ್ಪೆಷಲಿ ವೆನ್ಯೂ ತುಂಬ ದೂರ ಇದೆ ಸಿಟಿಯಿಂದ, ಆದರೆ ತುಂಬ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಟು ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಆಮೇಲೆ ಗ್ರೂಪ್ ಮಾಡಿ ಕಮ್ಯುನಿಕೇಶನ್ ತುಂಬ ಚೆನ್ನಾಗಿತ್ತು ಅವ್ರದ್ದು, ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾ ಇದ್ರು. ಬಸ್ ನಂಬರು, ಡ್ರೈವರ್ಸು, ಎಕ್ಸ್ಟ್ರಾ ಆಟೋ, ಆಮೇಲೆ ಆಟೋ ಫೇರ್ ಕೂಡ ಫಿಕ್ಸ್ ಮಾಡಿ ಹಾಕಿದ್ರು. ಫುಡ್ ಅರೇಂಜ್ಮೆಂಟು ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಅವಳು 1.597 ರೇಟಿಂಗ್ ಇವಾಗ. ಫೀಲ್ಡ್ಗೆ ಬಂದ ತಕ್ಷಣ ನಮಗೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ರಿಸಲ್ಟ್ ಬರಬೇಕು ಅಂದರೆ ಕೋಚಿಂಗ್ ಹೋಗಲೇಬೇಕು. ಸೊ ಕೋಚಿಂಗ್ ಹೋದಾಗ ನಾವು ದುಡ್ಡು ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿಕೊಂಡ್ರೆ. ಅದು ಯಾಕೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಂಟ್ರಿ ಫೀಸು ಬೇರೆ ಸ್ಟೇಟಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ಯಾಕೆ ಫಿಡೇ ಎಲ್ಲ ಅಷ್ಟು ಜಾಸ್ತಿ ಎಂಟ್ರಿ ಫೀಸ್ ಇಟ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಬೇಕಿರೋ ಪ್ರೈಸ್ ಮನಿ ಕಮ್ಮಿನೇ ಇಡಲಿ, ತೊಂದರೆ ಇಲ್ಲ, ಯಾಕೆಂದರೆ ಮಕ್ಕಳಿಗೆ ಫಿಡೇ ಸಿಗಬೇಕು. ಈಗ ರೇಟಿಂಗ್ ಇನ್ಕ್ರೀಸ್ ಆಗಬೇಕಂದ್ರೆ ಫಿಡೇ ಸಿಗಬೇಕು. ಇವರು ಪ್ರತಿ ಸರ್ತಿನೂ ಟೂರ್ನಮೆಂಟ್ ಫೀ ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲರೂ ಆಡೋಕ್ಕಾಗಲ್ಲ. ಸೊ ಮೇನ್ ಎಲ್ರಿಗೂ ಏನಾಗಬೇಕಾಗಿರೋದು ಫಿಡೇ ರೇಟಿಂಗ್ ಜಾಸ್ತಿ ಮಾಡ್ಕೋಬೇಕಾಗಿರೋದು. ತುಂಬ ಜನ ಪೇರೆಂಟ್ಸ್ ಹತ್ರ ಪ್ರೈಸ್ ಬೇಡ, ಫಿಡೇ ರೇಟಿಂಗ್ ಹೆಚ್ಚು ಮಾಡ್ಕೊಳ್ಳೋಣ ಅಂದರೂ ಎಂಟ್ರಿ ಫೀಸ್ ಅಷ್ಟು ಕೊಡಬೇಕಲ್ಲ. ಹಾಗೆ ಸಾಮಾನ್ಯ ಜನಕ್ಕೆ ಸಿಗೋ ತರಕ್ಕೆ ಅವ್ರಿಗೂ ಲಾಸ್ ಮಾಡ್ಕೊಳ್ಳ್ದಂಗೆ ಈಚೆ ನಮಗೂ ಬರ್ಡನ್ ಆಗದೆ ಇರೋದು ಮಾಡಿಕೊಂಡ್ರೆ ಒಳ್ಳೇದಂತ. ಚೆಸ್ ಆಡೋಕ್ಕೆ ತುಂಬ ಕಷ್ಟ ಇದೆ ಅನ್ಕೋತೀನಿ, ಯಾಕೆಂದರೆ ಮೆಂಟಲಿ ಒಂದು ಮಗು ಅದನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ರಿಯಲ್ಲಿ ತುಂಬ ಕಷ್ಟ ಇದೆ. ಸೋಲು ಗೆಲುವು ಎರಡನ್ನು ತಗೊಳ್ಳೋದಿದೆಯಲ್ಲ, ಜೊತೆಗೆ ಬೋರ್ಡಲ್ಲಿ ಏನಾಗುತ್ತೆ ಅಂದರೆ ಈಗ ಇನ್ನೇನು ಗೆಲ್ತೀವಿ ಅನ್ನೋ ಮ್ಯಾಚ್ ಸೋತ್ಕೊಂಡು ಬಂದಾಗ ಅದನ್ನು ತಗೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ ಇದೆ. ನಾವು ಈವನ್ ಇಷ್ಟು ದೊಡ್ಡವರಿಗೆ ನಮಗೆ ಬೇಜಾರಾಗುತ್ತೆ, ಮಕ್ಕಳಿಗೆ ತುಂಬ ಫೀಲ್ ಮಾಡ್ಕೋತಾರೆ. ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಆಡೋಕ್ಕೆ ತುಂಬ ಕಷ್ಟ ಇದೆ ಚೆಸ್.
3: ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 4 ಮಹಿಳಾ ಚೆಸ್ ಆಟಗಾರ್ತಿಯರು ಅತ್ಯುತ್ತಮ ಪ್ರದರ್ಶನ ನೀಡಿ ಮೊದಲ 4 ಸ್ಥಾನ ಗಳಿಸುವುದರೊಂದಿಗೆ ರಾಷ್ಟೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ಗೆ ರಾಜ್ಯ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪಾಲ್ಗೊಂಡಿದ್ದ ಚೆಸ್ ಆಟಗಾರ್ತಿಯರ

0: ಪೈಕಿ ಶ್ರೇಯಾ ರಾಜೇಶ್ ಪ್ರಥಮ, ಆರುಷಿ ಸೆವರಿನ್ ಹೆಲನ್ ಡಿಸೆಲ್ವಾ ದ್ವಿತೀಯ ಸ್ಥಾನ, ಸಿಮ್ರಾ ನದಾಪ್ ಅವರು 6 ಅಂಕಗಳೊಂದಿಗೆ ತೃತೀಯ ಸ್ಥಾನ ಮತ್ತು ಹರ್ಷಿಣಿ ಎ ಅವರು 4 ಸ್ಥಾನ ಪಡೆದು ರಾಷ್ಟ್ರೀಯ ಪಂದ್ಯಾವಳಿಗೆ ಅರ್ಹತೆ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
1: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 10:06. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇದರಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಯಮನ್, ತಬಲಾ ಸಾತ್ ಆದರ್ಶ್ ಶೆಣೈ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳಿದಿರಿ. ರಾಗ್ ಯಮನ್, ತಬಲಾ ಸಾಥ್ ನೀಡಿದವರು ಆದರ್ಶ ಶೆಣೈ.

0: ಆಕಾಶವಾಣಿ ಬೆಂಗಳೂರು, ಸಮಯ 10:30.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಹಳೆಯ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮೃತ್ಯುಪಂಜರದಲ್ಲಿ ಗೂಢಾಚಾರಿ 555 ಚಿತ್ರದ ಗೀತೆ. ಹಾಡಿದ್ದಾರೆ PB ಶ್ರೀನಿವಾಸ್. ಗೀತಪ್ರಿಯ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

0: कभी तो हंसाए।
1: ಗೀತ ಚಂದ್ರಿಕೆಯ ಮುಂದಿನ ಗೀತೆ ಭಲೆ ಜೋಡಿ ಚಿತ್ರದಿಂದ ಮೂಡಿಬರಲಿದೆ. ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರತ್ನ ಆರ್ ಅವರ ಸಂಗೀತ.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಕೇಳಿ ಗೀತ್ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿಯವರ ಸಂಗೀತ.

ರಾಷ್ಟ್ರಕವಿ ಕುವೆಂಪು ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ಅನಿರೀಕ್ಷಿತ ಚಿತ್ರದಿಂದ ಮೂಡಿಬರಲಿದೆ.

ಮುಂದಿನ ಗೀತೆ ಗರ್ ಗರ್ ಕಿ ಕಹಾನಿ ಚಿತ್ರದ್ದು, ಹಾಡಿದ್ದಾರೆ ಕಿಶೋರ್ ಕುಮಾರ್. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಇದುವರೆಗೆ ಗೀತಚಂದ್ರಿಕೆ. ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.

0: ಅಭಿವೃದ್ಧಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
0: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
0: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಮತ್ತು ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:05. ಇನ್ನೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ರಸನಾ ಮಾನ್ವಿ ಅವರು ಹಾಡಿರುವ ಗೀತೆಗಳು. ಹಾರ್ಮೋನಿಯಂ ಮಧುಸೂದನ್ ಭಟ್, ತಬಲಾ ಸಾತ್ ಕಾರ್ತಿಕ್ ಡಿ. ನಂತರ ವಚನ ಮತ್ತು ಪುರಂದರದಾಸರ ಪದ. 6:30 ಚಿಂತನ ಕೆ ರಘುನಾಥ್ ರೈ ಅವರಿಂದ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಗಣೇಶ್ ದೇಸಾಯಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ. ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾ ರಾವ್ ಕೆಎಲ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಸಯಾಟಿಕ ಸಮಸ್ಯೆ ಕುರಿತು ಭದ್ರಾವತಿಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ, ಕೆ ಆಶಾ ಜ್ಯೋತಿ ಅವರೊಂದಿಗೆ ಚರ್ಚೆ. ಇವರೊಂದಿಗೆ ನೀಲಿಮಾ ವಲ್ಲೂರಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ. ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. ಕ್ಕೆ ಋತ್ವಿಕ್ ರಾಜನ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಇಂಗ್ಲಿಷ್ ಯುವವಾಣಿ, ಮ್ಯೂಸಿಕ್ ಬಿಯಾಂಡ್ ಬರೀಸ್, ವೈ ವಿ ಲವ್ ಸಾಂಗ್ಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ಈ ಕುರಿತು ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮೌಂಟ್ ಕಾರ್ಮೆಲ್ ಕಾಲೇಜ್ನ ಮೀಡಿಯಾ ಸ್ಟಡಿ ವಿಭಾಗದ ಪೂರ್ವಿ ಹರೀಶ್ ನಡಿಗಾರ್, ಮಾಳವಿಕಾ ಬಾಬು ತ್ಯಾಕಟಿಲ್, ಸಿಂಚನ ಸತೀಶ್ ಹಾಗೂ ಅನಘಾವಿ. 9:45 ಇಂಗ್ಲಿಷ್ನಲ್ಲಿ ಭಾಷಣ. ಪುಟ್ಟೇನಹಳ್ಳಿ ಕೆರೆಯನ್ನು ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜಗೋಪಾಲನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪೂಜಾ ಗೋಯಲ್. ಇನ್ನು ರಾತ್ರಿ 10:00 ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಜಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ನಂತರ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು. ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.

0: ಹುತಾತ್ಮರಾದ ಸುದ್ದಿ ಹಾವೇರಿಯಲ್ಲಿ ಹಬ್ಬಿತು. ಊರಲ್ಲೆಲ್ಲ ಹರತಾಳ ಆಚರಿಸಲಾಯಿತು. ಇನ್ನೂ ಜೈಲಿನಲ್ಲಿದ್ದ ಮಹಾತ್ಮ ಗಾಂಧೀಜಿಯವರಿಗೆ ಈ ಸುದ್ದಿ ತಲುಪಿತು.
1: ಮಹಾದೇವ ನನ್ನ ಶಿಷ್ಯ ಮಾಡಿ ಮಡಿದ ವೀರ ತ್ಯಾಗ್ರಹಿ ಎಂದು ಉದ್ಘರಿಸಿದರು. ಸ್ವಾವಲಂಬಿ ಜೀವನ ನಡೆಸುತ್ತಿರುವ 80 ಇಳಿವಯಸ್ಸಿನಲ್ಲೂ 30 ಹರಿಯದ ಹುಮ್ಮಸ್ಸಿನಲ್ಲಿರುವ ಮಹಾದೇವಪ್ಪನವರ ಇನ್ನೋರ್ವ ಸಹಚರ ಹಾಡಿ ತಾಲೂಕು ಚೆನ್ನೂರಿನ ಶ್ರೀ ಗುರುಸಿದ್ದಯ್ಯ ಚನ್ನಬಸಯ್ಯ ಮಠ ಅವರ ನೆನಪುಗಳು ಹೀಗಿವೆ.
2: ನೋಡಪ್ಪ, ನನ್ನ ಮಗನ್ ಕರ್ಕೊಂಡ್ರೆ ಅವನಿಂದ ನಮ್ಮಂತನ, ನಾವು ನಿಮ್ ಬ್ಯಾಸ್ನ ಕರ್ಕೊಂಡ್ರೆ ನನ್ನ ಮನೆ ಹಾಳಾಗ್ತತಿ, ದಯವಿಟ್ಟು ಅವನ್ ಕರ್ಕೋಬೇಡ ಅಂತ ನಮ್ಮ ತಾಯಿಯವ್ರು ಹೇಳಿದ್ರು. ಅದಕ್ಕೆ ಮಾರಿಯಪ್ಪನವ್ರು, ಇಲ್ಲಮ್ಮ ನಮ್ಮ ಮಗು ವ್ಯಾಯಾಮ ಮಾಡಕ್ ಬರ್ತಾನ ಅಷ್ಟೇ, ಅವನು ನಾ ಅವನ್ ಕರ್ಕೋಬ ನೀ ಹೇಳ್ತಿದ್ದೆ ಅಂತ ಅಂದರು. ಅಂದಮೇಲೆ ಅವ್ರು ಅದರಂತ ನಡ್ಕೊಂಡ್ರು. ಏನೇನಪ್ಪ, ನಿಮ್ಮ ತಾಯಿಯವ್ರಿಗೆ ವರ್ಷನ್ ಕೊಡ್ತಾನೆ, ನೀ ಬರಬೇಡ, ನಾವು ಏನಾಗ್ತೈತೆ ಹಕೀಕತ್ ಮಾತ್ರ ತಿಳಿಸು ಅಂದಿದ್ದೆ. ಹಸುರಿತಿ ಹತ್ತೆ ಹೊಡೆ ಮುಂದೆ ನೀವು ಬರಾಕಬೇಕಪ್ಪ. ಏನಾಗೈತೆ ಅಂದ್ರೆ, ಮತ್ತೊಂದು ಏನು ಮಾಡಿದ ನೀ ಕೆಲಸನ, ನಿಮ್ಮ ಮಾವ ನನ್ನ ಹಿರಿಯ ತಂದೆ ಹವಾಲ್ದಾರ ಇದ್ದ, ಅವನ್ ಏನಾರು ಮಾಡಿ ಒಳಗೆ ಹಾಕು, ನಾವು ನಮ್ಮ ಕೆಲಸ ಮಾಡ್ಕೊಂತ ಆತ್ರಪ್ಪ ಬರ್ತೇನೆ ಅಂದ. ಹಂಗಾರೆ ಇವತ್ತು ಸಾಯಂಕಾಲಕ್ಕೆ ನೀವು ಕಾನೂರಿಗೆ ಬರಬೇಕು ಅಂತ. ಹ್ಞೂ ರೀ, ಬರ್ತೇನೆ. ಆವಾಗ ಕಾನೂರಿಗೆ ಹೋದ್ ನಾನು ಸಾಯಂಕಾಲ 3 ಗಂಟೆಗೆ. ಅಲ್ಲಿಂದ ನಾವು ಗಾಡಿ ಕಾಳು ಕಟ್ಟಿದ್ವಿ. ಅವತ್ತು 21 ಬಂದವು ಇದ್ದವರು, ಅದರಾಗ 14 ಗಾಡಿಯಾಗ ಬಂದ್ವಿ ನಾವು. ಬಂದಪ್ಪ ಅಂದ್ರೆ ಅದು ಧರ್ಮ ಕರ್ಮದಿಂದ 3 ಗಂಟೆ ಗಾಡಿ ಕಟ್ಟಿದ್ದು ಇದ್ರ ಕಡೆ ಹೋದ್ವಿ. ನಾಗರಮಲೆ ಬಿದ್ದೂರ್ ಕಡೆ ದಾರಿ ತೆಗೆದು ಹಿಂದಗಡೆ ತಿಳ್ಕೊಂಡು ಹಳ್ಳಿ ಬಂದ್ವಿ. ಹಳ್ಳಿ ಬಂದು ನಮ್ಮ ಹೊಸರಿತ ದಾರಿ ಹಿಡಿದು ಬರುತ್ತೆ ಕಿತ್ತೂರಿಗೆ ಬಂದ್ವಿ. ಬೆಳಗಾಗತ್ತಿ ಯಾಕೋ ಏನೋ ಇವತ್ತು ಅಪಶಕುನ ಆದಂಗೆ ಆತು, ಬಿಟ್ಟು ಬಿಡಂದ್ರಿ ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರು ಹೇಳಿದರು. ಮಾರಿಯಪ್ಪನವರು, ಏ ಮಾಡಿರಿ ಮಡಿಯಿರಿ ಎಂಬ ಮಹಾತ್ಮರನ್ನು ಮರೆಯದಿರಿ, ಮಾಡನು ಮಡಿಯನು, ಈ ಸಮಯದಲ್ಲಿ ಸತ್ತರೆ ತಕ್ಷಣ ಹುಟ್ಟುವುದು ಭಾರತ ಮಾತೆಯ ಹಿತಕಾರಿ. ನಮ್ಮೆಲ್ಲರನ್ನ ಹುರಿದುಂಬಿಸಿ ಅವರು ಹಸರಿತಿ ಕರ್ಕೊಂಡ್ಬಂದರು. ಆಮೇಲೆ ನಮ್ಮ ಮಾವನ್ನ ಹಜಾಮತಿ ಮಂತ್ರ ಕುಂದಿರಿಸಿ ನನ್ನ ಕಡೆ 10 ಇದ್ದರು. ಆಮೇಲೆ ಮಾದಪ್ಪನವರು, ಜಿಂಬ್ಳಿ ಹನುಮಣ್ಣವರು, ಕಾನೂರು ನಿಂಗಪ್ಪರು 4 ಬ್ಯಾಟಾಗಿದ್ದ ಬಂದರು. ತಿರುಕಪ್ಪ ಅವರು ಹೊಳೆ ಕಡಿದ್ದ ಇದು ಏನು ಹನುಮಪ್ಪನ ಗುಡಿ ಹತ್ರ ಅವ್ರು ಬರುತ್ತೆ, ಮಾದೇವಪ್ಪನವ್ರು ಅವ್ರಿಗೆ ಸನ್ನಿ ಮಾಡಿದ್ರು. ಅವರು ಅಚ್ಚ ಕಡೆ ಇದ್ದ ಪಾರದವನ್ನ, ಉತ್ತರ ಕಡೆ ಇದ್ದ ಪಾರದವನ್ನ ಅವ್ರು ಎತ್ತಿ ಹೋಗಿ ಅವನ ಕಾಲು ಕಟ್ಟಿ ಅವನ ರಾಯಫಲ್ ಹಿಡ್ಕೊಂಡ್ರು. ಈಚೆ ಕಡೆಗೆ ನಮ್ಮ ಆರು ಮನೆ ಸಂದ್ಯಾಗ ನಿಂತ 8 ಮಾದೇವಪ್ಪನವ್ರು ನಮ್ಗೆ ಸನ್ನಿ ಮಾಡುತ್ತೆ, ನಾನು ಅವ್ರಿಗೆ ಮಾಡಿದೆ. ಅವರು ಬಂದು ದಕ್ಷಿಣ ಭಾಗಕ್ಕಿದ್ದವನ್ನ ಅವನ ರಾಯಫಲ್ ಹಿಡ್ಕೊಂಡು ಅವನ ಕಾಲು ಕಟ್ಟಿದ್ರು. ಅಷ್ಟೊಂದು ಬಾಂಬ್ ಸ್ಫೋಟ ಆಗಿಬಿಟ್ಟು ಆದ ಕೂಡಲೇ ಇದೇನಪ್ಪ ಅಂತ ಹೇಳಿ ನಮ್ಮ ಅಂದ, ಏ ಕಾಂಗ್ರೆಸ್ ನಿಂತ್ಕೊಂತಾರ ಅಂದ್ರೆ ಗಣನ ಒಳಗೆ ಹಾಕಿ ಕದ ಹಾಕಿ ಚಿಲ್ಕ ಹಾಕಿ ಬಂದೆ. ಅವ್ರ ಕೈಯಾಗಿ ಸಿಕ್ಕಿಂದ ಅವತ್ತು ಅದರಾಗ ಸೇರ್ಬೇಕಾಯ್ತು. ಫಂಕ್ಷನ್ ಬಂದು ನಾ ಬಂದು ಹಿಂಗ 20 ಗುಡಿ ಮುಂದೆ ಹೊಳ್ಳದರಾಗ ಒಬ್ಬ ಪುಸ್ತ ಜಾಲಿಟ್ನಿಂದ ಅಯನ್ ಮಾಡಕ್ ಆಗ್ಲಿಲ್ಲ, ಹಿಂಗ ರಿವಾಲ್ವಾರ್ನಿಂದ ತಿಳಿದು ಕೂಡಲೇ ಮುಂದಿನ ತಲಿಟ್ಟು ಬೆನ್ನಾಗ ಕಂಡಿತು 3 ನನ್ಗೆ. ಅದನ್ನ ಇವತ್ತು ಹಿಂಗ ಮಾದೇವಪ್ಪನವ್ರ ದೂಡ್ ಹಿಂಗ ಕೈ ಮಾಡಿದಾಗ ಅದು ಫೈರ್ ಮಾಡಿದ್ರು, 2 ಹೋದ್ರು. ಆಮೇಲೆ ಅವ್ರದ್ದು ಒಬ್ಬ ರಾಯಫಲ್ ಹಾಕೊಂಡು ಇನ್ನಿಬ್ಬರ್ದು 3 ರಾಯಫಲ್ ಹಾಕೊಂಡು ದಕ್ಷಿಣ ದಿಕ್ಕಿನ ಗಾಡಿಗೆ ಅವ್ರ ಹತ್ತಿ ಹಿಡಿದ್ರು ನಿಂತ್ಕೊಂಡ್ರು ಮಾದೇವಪ್ಪನವರು. ಅಲ್ಲೇ ಆ ಕಂಬಕ್ಕೆ ಕಬ್ಬಿಣ ಸರಪಳಿ ಹೆಚ್ಚಿ ಕಟ್ಟಿದ್ರು, 22,000 ರೂಪಾಯಿ ಇತ್ತು ಅವತ್ತು ಇರ್ ಸಾಲ ಅದು ಹೊಡಿಬೇಕಂತ ಹೇಳಿ ಆ ಸರಪಳಿ ರಾಯಫಲ್ ಹಾಕಿ ತಿರುಗಿದ ರಾಯಫಲ್ ಮುರ್ಕಂತ ಹೊರತು ಸರಪಳಿ ಹಿಡಿದಿಲ್ಲ. ಅಷ್ಟರಾಗ ಮಾದೇವಪ್ಪನವರು ಬಿದ್ದು ಅವ್ರ ಜೀವನ ಹೋಗಿಬಿದ್ದರು. ಆ ಬಗ ಬಿದ್ದು ಕೂಡಲೇ ಅವ್ರು ಬದಲಾಗಿದ್ದು ರಾಯಫಲ್ ತಗೊಂಡು ಕರಾಕರ ಯಾರ್ತಾರೆ ಒಬ್ಬ ಎದುರಿಗಿರುದ. ಆಮೇಲೆ ಹರಬ ಬಿದ್ದು ಬೇಕಿದ್ದ ಉಳಿ ಕಾಶ್ವತ್ತ ಎದ್ದು ಮಾದೇವಪ್ಪನವ್ರು ಬಿದ್ದು ನೋಡ್ಕೊಂಡು ಎದ್ದು ಬಂದು ಬದಲಿಂದ ರಾಯಫಲ್ ಹಿಡ್ಕೊಂಡು ಒಳಗೆ ಹೋಗಿ ಕಟ್ಟಂಜಿನ ಹಾಕೊಂಡು ಪಾಕಿದ
3: ಗಾಡಿ ಚಾವುದಿಗೆ ಬೆಂಕಿ ಹತ್ತಿ ಸ್ಟೇಷನ್ ಕುಂಟು ಒಬ್ಬರು ಎದುರೆದುರ ಆಂಗ್ಲರ ಹಾವುಗಳು ಕಾವಲು ನಡೆಸಿದ್ರು. ಅವರ ಕಣ್ಣು ಮುಂದೆ ಇಂಥ ಕೆಲಸ ಮಾಡಿ ಮೆಟ್ಟಿಯ ಜನರ ಯುದ್ಧಕ್ಕೆ ಹೋಗದೆ ನಮ್ಮ ಯೋಧರನ್ನು ಹುಡುಕಿದರು. ನಾವ್ಯಾರೂ ಸಿಕ್ಕದಿಲ್ಲದೆ ಸಂಶಯದಲ್ಲಿ ಜಡಿದು ಬಡ ರೈತನ ಮರಡ ಹಿಡಿದು ಬಡ ಎತ್ತರಾಯಿ ನಮ್ಮ ಭಾರತ ರೈತರನ್ನ ನೋಡ ಆ ಸುಭಾಷ್ ಚಂದ್ರ ಮಡಿದ 824ನೇ ದಿನ ಇಲ್ಲಿ 74 ಈ ಭಾರತ ಸ್ವಾತಂತ್ರ್ಯಕ್ಕಾಗಿ ವೀರಯ್ಯ ತಿರುಕಪ್ಪ ಮೈಲಾರ ಮಾದೇವರ ಬಲಿದಾನವಾಗಿ ಇದೇ ನಮ್ಮ ನಾಡು ಹೊಸರಿತ್ತು ನೋಡಿ ಇಷ್ಟರು ಅನೇಕ ವೀರರನ್ನು ಕಂಡ ಈ ನಮ್ಮ ಭಾರತ ಹಾಕಿತು ಕಣ್ಣೀರ ಶಾಂತಿ ಸಮೂಹದಲ್ಲಿ ಗುಂಡಿ ನೇತು ಮಡಿದರು ಹೊಂದಿತ್ತು ಎಂದು ಈ ಕರಿನಾಡಿನ ಕಡೆ ವೀರ ಕಿರಣಗಳ ನೆನಪಿರೋದನ್ನು ನಿರಂತರ ಪರಿಸಿದ ಲಾವಣಿ ಲಾವಣಿಗಳನ್ನು ಹದಿನೆಂಟು ಆಡಲಿ ನಾನಾ
1: ಮಹಾತ್ಮರ ಪ್ರೀತಿಗೆ ಪಾತ್ರನಾಗಿದ್ದ, ದೇಶವನ್ನ ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸಲೆಂದು ಅವಿರತ ಶ್ರಮದಿಂದ ಹೋರಾಡಿ ಕಡೆಗೆ ಹೋರಾಟದಲ್ಲಿ ನಿರತನಾಗಿದ್ದಾಗಲೇ ತತ್ವಕ್ಕೆ ಬದ್ಧನಾಗಿ ಹಿಂಸೆಗೆ ಬಲಿಯಾಗಿ ಪ್ರಾಣತ್ಯಾಗ ಮಾಡಿದ ಮಹಾದೇವಪ್ಪ ಕೆಚ್ಚೆದೆಯ ಹೋರಾಟದ ಪ್ರತೀಕವಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಈ ಮಹಾನುಭಾವ ಅಸಂಖ್ಯ ತರುಣ ಕನ್ನಡಿಗರ ಮನದಲ್ಲಿ ತ್ಯಾಗದ ಪ್ರತೀಕವಾಗಿ ನೆಲೆ ನಿಂತು ಅಮರರಾಗಿದ್ದಾರೆ.

0: ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರ ಮೈಲಾರ ಮಹದೇವ ರೂಪಕ ಕೇಳಿದಿರಿ. ರಚನೆ ರಾಜು ನದಾಫ್. ಸಹ ನಿರೂಪಣೆ ಅನುರಾಧ ಕಟ್ಟಿ. ನಿರೂಪಿಸಿ ಪ್ರಸ್ತುತಪಡಿಸಿದವರು ಶರಣಬಸವ ಚೋಳಿನ್.
1: ರೂಪಕ ಕೇಳುತ್ತಿದ್ದೀರಿ. ಈಗ ಮಾರುತಿ ನಾವಲ್ಗಿ ಭಜಂತ್ರಿ ಅವರ ಶಹನಾಯಿ ವಾದನ, ರಾಗ್ ಶ್ಯಾಮ್ ಕಲ್ಯಾಣ್, ತಬಲಾ ಪಂಡಿತ್ ರಘುನಾಥ್ ನಾಕೋಡ್. ಕೇಳಿ

ಮಾರುತಿ ನಾವಲಗಿ ಭಜಂತ್ರಿ ಅವರ ಶಹನಾಯಿ ವಾದನದಲ್ಲಿ ಈವರೆಗೆ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಮೊದಲಿಗೆ ಧ್ರುವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತೇವೆ. ಧ್ವನಿಗಳು ಕುಮಾರ್ ಶಾನು ಹಾಗೂ ಚಿತ್ರ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುರು ಕಿರಣ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

0: feel the bass straight pumping through your system.
1: ತುಂಟಾಟ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಕೇಳಿ ಬರುತ್ತಿರುವ ಧ್ವನಿಗಳು ಗುರು ಕಿರಣ್ ಹಾಗೂ ಅನುಪಮಾ ಅವರದು. ಸಂಗೀತ ಗುರು ಕಿರಣ್, ಸಾಹಿತ್ಯ ಸದಾಶಿವ್ ಶೆಣೈ ಅವರದು.

ಮುಂದಿನ ಗೀತೆ ಲಾಲಿ ಹಾಡು ಚಿತ್ರದ್ದು. ಗೀತೆಗೆ ಧ್ವನಿ ನೀಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ನಂದಿತಾ. ಕೆ ಕಲ್ಯಾಣ್ ಅವರ ಸಾಧ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಾಧು ಕೋಕಿಲ.

ಇನ್ನು ಮುಂದೆ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು.

ಇನ್ನು ಮುಂದೆ ಕೇಳಿ ಜಾಕಿ ಚಿತ್ರದ ಗೀತೆಯನ್ನ. ಧ್ವನಿಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್ ಅವರು, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು.

ಸೌಂದರ್ಯ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗಳು ಸೋನು ನಿಗಮ್ ಹಾಗೂ ಚಿತ್ರ. ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಮುಂದಿನ ಗೀತೆ ಹೃದಯ ಹಾಡಿತು ಚಿತ್ರದ್ದು. ಧ್ವನಿಗಳು ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರದು. ಸಾಹಿತ್ಯ ಜಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ಮುಂದಿನ ಗೀತೆ ಹೃದಯ ಬಂಧನ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜನಕಿ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಬಾಡದ ಹೂ ಚಿತ್ರದ ಗೀತೆ. ಧ್ವನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಶ್ವಥ್ ವೈದಿ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಮಹಿಳಾವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಮಹಿಳಾವಾಣಿಯಲ್ಲಿ ಹಾಸನದ ಸುರಭಿ ಗಾನಕಲಾ ಮಂದಿರದ ಸದಸ್ಯರಿಂದ ಸಂಗೀತ ವೈವಿಧ್ಯ ಕಾರ್ಯಕ್ರಮ ಕೇಳಲಿದ್ದೀರಿ. ವಿಭವದನ ಅಭವತನಯ ಅಂಗಜ ವೈರಿಯ ಪ್ರೇಮದ ಪುತ್ರ ಗಣಪತಿ ವಿಭವದೋಳ್ ಅಭಯವ ನೀಡಿ ಪೊರೆಯೋ ಎಂದು ಅಜ್ಞಾನಿಗಳು ನಾವು ವಿಘ್ನ ನಿವಾರಿ ಸಲಹಲು ಪ್ರಾರ್ಥಿಸುವ ಮೋಹನರಾಗ ಚತುರಶ್ರ ಏಕತಾಳದಲ್ಲಿ ನಿಬದ್ಧವಾಗಿರುವ ಕವಿ ವಿರಚಿತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಿದ್ದೇವೆ.

ಅಜ್ಞಾನಿಗೆ ಸುಜ್ಞಾನ ನೀಡುವವಳು ಶಾರದೆ ಎಂಬುದು ನಮ್ಮೆಲ್ಲರ ನಂಬಿಕೆ. ಮಂದಮತಿಯನ್ನು ತಿದ್ದಿ ನಂಬಿದ ಭಕ್ತರಿಗೆ ಇಂಬು ಆಶ್ರಯದಾತಳಾಗಿ ಬೆಂಬಲಕ್ಕೆ ನಿಲ್ಲುವ ಕಮಲ ನೇತ್ರೆಯನ್ನು ಸ್ತುತಿಸುವ ವಾಗ್ಗೇಯಕಾರ್ತಿ.

ಮೈಸೂರು ವಾಗ್ಗೇಯಕಾರ ಸಿ ರಂಗಯ್ಯನವರು. ರಂಗದಾಸ ಅಂಕಿತದಲ್ಲಿ ಶಂಖ, ಚಕ್ರ, ಖಡ್ಗ ಮೊದಲಾಗಿ 16 ಆಯುಧಧಾರಿಣಿ ಸಿಂಹವಾಹಿನಿ ರಾಜ್ಯದ ಅಧಿದೇವತೆಯನ್ನು ಬಿಲ್ವದಳ ರಾಗ ತ್ರಿಶ್ರ ನಡೆ ಆದಿತಾಳದಲ್ಲಿ ಹೀಗೆ ಹಾಡಿ ಹೊಗಳಿದ್ದಾರೆ. ಪಾಹಿ ಎಂದಿದ್ದಾರೆ.

ಇರುವುದೇ ಇಲ್ಲ. ಅಂತಹುದೇ ಭಾವದೊಂದಿಗೆ ಸಾಗರ ಶಯನ ಹರಿಕೃಷ್ಣಗೆ ಶರಣೆನ್ನುವ ಚತುರಶ್ರ ಏಕತಾಳದಲ್ಲಿ ಸಾಗುವ ಬೃಂದಾವನಿ ರಾಗದ ಈ ಕೃತಿ.

ಆಕಾಶತತ್ವ, ಬಲದೃಷ್ಟಿ, ವಿಶಾಲ ಮನೋಭಾವ ಸಮಾನತೆಗೆ ಪೂರಕವಲ್ಲವೇ? ಇಂತಹ ಬೋಧ ಉಂಟಾದಾಗ ಕಿರಿದು ಹಿರಿದೆಂಬ ಭಾವ ಇರದು. ಈ ಜ್ಞಾನ ಪಡೆದ ಗುರು ತನ್ನ ಶಿಷ್ಯನ ಹೃದಯಾಂತರಾಳಕ್ಕೆ ಅನುಭವಾಮೃತ ಸಾರದ ಧಾರೆ ಎರೆದು ಬಯಲನ್ನು ತೋರಿ ದಿಗ್ದರ್ಶನಕ್ಕಾಗಿ ಜಗವ ತಿರುಗಿ ಅನುಭವ ಪಡೆಯಲು ಆದೇಶ ಕೊಟ್ಟಾಗ ಪುರಂದರ, ತಿರುಕ, ಫಕೀರ, ಜೋಗಿಯ ಶರಣಾಗತಿ ವ್ಯಕ್ತಪಡಿಸಿದ್ದಾರೆ, ಸಂತಸ ವ್ಯಕ್ತಪಡಿಸಿದ್ದಾರೆ. ಮೋಹನರಾಗ ಹೆಜ್ಜೆ ಹಾಕಲು ಪ್ರೇರೇಪಿಸುವ ಏಕತಾಳದ ತ್ರಿಷ್ಟ ನಡೆಯಲ್ಲಿ ಈ ಕೃತಿ.

ಶಾರದೆ ಉಮಾಮಹೇಶ್ವರಿಯರ ಒಳಗಿರ್ಪವನು ಹೆಮ್ಮೆ ಗಣನಾಥ ಎಂದು ಅವಿನಾಭಾವ ಸಂಬಂಧ ವ್ಯಕ್ತಪಡಿಸಿದ ಕನಕದಾಸರು, ಜಗನ್ಮಾತೆ ಲಕ್ಷ್ಮೀದೇವಿ ನಾರಾಯಣನ ಸ್ವರೂಪಕ್ಕೆ ಹೋಲಿಸಿದರೆ ಯಾವುದರಲ್ಲೂ ಕೊರತೆಯಿಲ್ಲ ಎಂಬುದನ್ನು ನಿಂದಾಸ್ತುತಿಯ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸ್ತ್ರೀ ಪುರುಷ ಸಮಾನತೆಯನ್ನು ಆಗಲೇ ಸಾರಿದ್ದಾರೆ ನೀಲಮಣಿ ರಾಗ ಚತುರಶ್ರ ಏಕತಾಳದಲ್ಲಿ ಈ ಕೃತಿ.

ರಾಗ ಆನಂದ ಭೈರವಿ, ತ್ರಿಶ್ರ ಏಕತಾಳದ ಕೃತಿ, ಜಾನಪದೀಯ ಶೈಲಿ ಸನಿಹ, ಜಾನಪದ ಹೃದಯಂಗಮ, ಅದೇ ಧಾಟಿ ಭಾವದಲ್ಲಿ ಸುಮತಿ ನೀಡಿ ಸವಿನುಡಿಯಾಡಿಸಿ, ನಾಲಿಗೆಯಲ್ಲಿ ಕ್ಷರವಾಗದ ಮಾತು ನುಡಿಸಿ, ಗಂಟಲೊಡರಾಗದ ಹಾಡ ಕಲಿಸೆಂದು ಸರಸ್ವತಿಯನ್ನು ಬೇಡುವ ಕವಿ ವಿರಚಿತ ಈ ಕೃತಿ.

0: ಇದುವರೆಗೂ ಹಾನದ ಸುರಭಿ ಗಾನಕಲಾಮಂದಿರದ ಸದಸ್ಯರಿಂದ ಸಂಗೀತ ವೈವಿಧ್ಯ ಕಾರ್ಯಕ್ರಮವನ್ನು ಕೇಳಿದಿರಿ. ಮಾರ್ಗದರ್ಶನ ಡಾ ಸುಕನ್ಯಾ ಪ್ರಭಾಕರ್. ಎಲ್ಲರಿಗೂ ಧನ್ಯವಾದಗಳು.
1: ಇದು ಇವತ್ತಿನ ಮಹಿಳಾ ವಾಣಿ ಕಾರ್ಯಕ್ರಮ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ. ಹಾಡಿದ್ದಾರೆ ಡಾ ರಾಜ್ಕುಮಾರ್, ಸಾಹಿತ್ಯ ರಂಗರಾವ್ ಅವರದು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಕಲ್ಯಾಣ್ ಮಂಗಲ್ಪಾಡಿ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಆಧುನಿಕ ಹೈನುಗಾರಿಕೆಯಲ್ಲಿ ಹಸಿರು ಮೇವಿನ ಮಹತ್ವ ಈ ಕುರಿತು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ನಿವೃತ್ತ ವ್ಯವಸ್ಥಾಪಕ ಡಿಎಸ್ ಹೆಗ್ಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಶ್ರೀ ರಾಮಸಾಲಿಯನ್ ಮಂಗಲ್ಪಾಡಿ ಬಳಗದವರಿಂದ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಗವತರು, ಶ್ರೀ ರಾಮಸಾಲಿಯನ್ ಮಂಗಲ್ಪಾಡಿ, ಚೆಂಡೆ ಶ್ರೀ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಶ್ರೀ ಜಗದೀಶ್ ಕುಮಾರ್ ಮಂಗಲ್ಪಾಡಿ, ಚಕ್ರತಾಳ ಶ್ರೀ ಮಹೇಶ್ ಹೇರೂರು, ನಿರೂಪಣೆ ಶ್ರೀ ಗೋಪಾಲಕೃಷ್ಣ ಮಾಸ್ತರ್ ಪಂಜತ್ತೊಟ್ಟಿ.
1: ಯಕ್ಷಗಾನದ ವಿವಿಧ ಪ್ರಸಂಗಗಳ ಆಯ್ದ ಹಾಡುಗಳು. ಆರಂಭದಲ್ಲಿ ಗಣಪತಿ ಸ್ತುತಿ.

0: ಪ್ರಸಂಗ ದೇವಿ ಮಹಾತ್ಮೆ, ಓಂಕಾರ ನಿನಾದದಿಂದ ಆವಿರ್ಭಾವಗೊಂಡ ತ್ರಿಮೂರ್ತಿಗಳು ಆದಿಮಾಯೆಯನ್ನು ಸ್ತುತಿಸುತ್ತಿರುವುದು. ಜಯತು ಜಯತು ಆದಿಮಾಯೆ.
1: ಜಯ

ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ಮೃಗಬೇಟೆಯಾಡಿ ಆಯಾಸ ಪರಿಹಾರಕ್ಕಾಗಿ ಕದಂಬ ವನದೆಡೆಗೆ ಸಾಗಿದಾಗ ಅಲ್ಲಿ ಶ್ರೀರವಿಯನ್ನು ಕಂಡು ಆಕೆ ಯಾರೆಂದು ಪರಸ್ಪರ ತರ್ಕಿಸುವಂತಹ ಸಂದರ್ಭ ವೀಣೆಯ ಪಿಡಿದಿರ್ಪ.

0: ಪ್ರಸಂಗ ಜಾಂಬವತಿ ಕಲ್ಯಾಣ. ಶಮಂತಕಮಣಿಯನ್ನು ಅರಸಿಕೊಂಡು ಕಾಡನ್ನು ಸೇರಿದ ಶ್ರೀಕೃಷ್ಣ ಕರಡಿಯ ಗುಹೆಯನ್ನು ಪ್ರವೇಶಿಸಿದಾಗ ಅಲ್ಲಿ ಜಾಂಬವತರಳ ಪ್ರವೀಣನನ್ನು ಅತಿ ಸೌಂದರ್ಯವತಿಯಾದಂತಹ ಜಾಂಬವತಿ ತೊಟ್ಟಿಲಲ್ಲಿರಿಸಿ ತೂಗುವ ದೃಶ್ಯವನ್ನು ಕಂಡು ಶ್ರೀಕೃಷ್ಣ ಆಕೆಯನ್ನು ಮನಸ ಈ ರೀತಿ ವರ್ಣಿಸುತ್ತಾನೆ. ಶರದ ಋತು ಪೂರ್ಣಿಮೆಯ
1: ಶರದ ಋತು ಪೂರ್ಣಿಮೆ

ಪ್ರಸಂಗ ಅಂಗದ ಸಂಧಾನ. ಶ್ರೀರಾಮನ ನಿರ್ದೇಶನದಂತೆ ರಾವಣನೊಂದಿಗೆ ಸಂಧಾನಕ್ಕೆ ಹೋಗಿ ಆತನ ಆಸ್ಥಾನದಲ್ಲಿ ಸೀತೆಯ ಕುರಿತಾಗಿ ಅಂಗದ ಈತಿ ಹೇಳುತ್ತಾನೆ. ಏನಪ್ಪ ರಾವಣೇಂದ್ರ,

ಪ್ರಸಂಗ ಚೂಡಾಮಣಿ ಅಶೋಕವನದಲ್ಲಿರಿಸಲ್ಪಟ್ಟಂತಹ ಸೀತಾಮಾತೆಯ ಮನವೊಲಿಸಿ ಆಕೆಯನ್ನು ತನ್ನಶಪಡಿಸಿಕೊಳ್ಳಬೇಕೆಂಬ ಹುಚ್ಚು ಬಯಕೆಯಿಂದ ಸುಗಂಧ ದ್ರವ್ಯಗಳನ್ನು ವಸನಾದಿಗಳನ್ನು ಸೀತೆಗಾಗಿ ತೆಗೆದುಕೊಂಡು ಹೋಗಿ ರಾವಣ ಮೌನ ಮುದ್ರೆಯಲ್ಲಿರುವಂತಹ ಸೀತಾಮಾತೆಯನ್ನು ಈ ರೀತಿ ಮಾತನಾಡಿಸುತ್ತಾನೆ. ಮಾತನಾಡಬಾರದೇನೇ ಸೀತಾ

0: ಪ್ರಸಂಗ ಅತಿಕಾಯ ಮೋಕ್ಷ. ರಾಮಸೇನೆಯೊಡನೆ ಹೋರಾಡಲು ತಾನೇ ಎದ್ದು ಹೊರಟು ನಿಂತಂತ ರಾವಣನನ್ನು ತಡೆದ ಅತಿಕಾಯ ತಂದೆಗೆ ನೀತಿಯನ್ನು ಈ ರೀತಿ ಹೇಳುತ್ತಾನೆ. ಯಾತಕ್ಕೆ ಮರುಳಾದೆ ತಾತ?
1: ಏ

ಪ್ರಸಂಗ ಸುದರ್ಶನ ವಿಜಯ ವೈಕುಂಠದ ವಿಷ್ಣು ಮತ್ತು ಲಕ್ಷ್ಮಿ ಒಡ್ಡೋಲೋಗದಲ್ಲಿರುವಂತಹ ಸಂದರ್ಭ. ಲಕ್ಷ್ಮಿ ತನ್ನ ಪತಿಯ ಗುಣವಿಶೇಷತೆಗಳನ್ನು ಈ ರೀತಿ ವರ್ಣಿಸುತ್ತಾಳೆ. ಏನ ಬಣ್ಣಿಪೆ ಪತಿಯೇ.

ಪ್ರಸಂಗ ವಾಲಿ ಮೋಕ್ಷ. ರಾತ್ರಿಯ ಹೊತ್ತು ಯುದ್ಧಕ್ಕಾಗಿ ಸುಗ್ರೀವನ ಕರೆಯನ್ನು ಕೇಳಿದ ವಾಲಿ ಸಮರಕ್ಕೆ ಅಣಿಯಾದಾಗ ವಾಲಿಯ ಮಡದಿಯಾದಂತಹ ತಾರೆ ಆತನನ್ನು ತಡೆದು ಈ ರೀತಿ ನೀತಿಯ ಮಾತುಗಳನ್ನು ಹೇಳುತ್ತಾಳೆ. ನೀತಿಯಲ್ಲ ಪೋಪುದಿಂದು ಪ್ರಾಣಕಾಂತ.

ಪ್ರಸಂಗ ಗದಾಯುದ್ಧ. ಭೀಮನೊಡನೆ ಹೋರಾಡುತ್ತಾ ಜಯ ಹೊಂದುವ ದಾರಿಯನ್ನು ಕಾಣದೆ ಕೌರವನು ರಣಭೂಮಿಯಿಂದ ತಪ್ಪಿಸಿಕೊಂಡು ಓಡುತ್ತಾನೆ. ಆತನ ಆ ದಯನೀಯ ಸ್ಥಿತಿಯನ್ನು ನೋಡಿದಂತಹ ಸಂಜಯ ಕೌರವನನ್ನು ತಡೆದು ಈ ರೀತಿ ಮಾತನಾಡಿಸುತ್ತಾನೆ. ಧಾತು ಗೆಡದೈ ತರುವ ಭೂಪನ,

0: ಪ್ರಸಂಗ ಗದಾಯುದ್ಧ. ವೈಶಂಪಾಯನದಲ್ಲಿ ಅಡಗಿದ ಕೌರವನ ಇರವನ್ನರಿತು ಪಾಂಡವರು ಕೃಷ್ಣನೊಂದಿಗೆ ಸರೋವರದೆಡೆಗೆ ಬರುತ್ತಾರೆ. ಆದರೆ ಪ್ರಾಣಭೀತಿಯಿಂದ ನೀರಿನಲ್ಲಿ ಅಡಗಿದವನನ್ನು ಮೇಲೆಬ್ಬಿಸಿ ಕೊಲ್ಲುವುದು ಯಾವ ನ್ಯಾಯ ಎಂಬುದಾಗಿ ಧರ್ಮಜ ಕೇಳಿದಾಗ ಶ್ರೀಕೃಷ್ಣ ಆತನೊಡನೆ ಈ ರೀತಿ ಆಡುತ್ತಾನೆ.
1: ಕೇಳು

ಪ್ರಸಂಗ ಅಂಬಾಶಪಥ. ಸಾನಲ್ಲಿ ಅನುರಕ್ತಳಾದಂತಹ ಅಂಬೆ ಭೀಷ್ಮನ ಅನುಮತಿ ಪಡೆದು ಸೌಭದೇಶಕ್ಕೆ ಹೋಗುತ್ತಾಳೆ. ಅಲ್ಲಿ ಸಾಲ್ವನೊಡನೆ ಈ ರೀತಿ ಹೇಳುತ್ತಾಳೆ, ಕೇಳಯ್ಯ ಕಳರಾಯ,

0: ಇದುವರೆಗೆ ಶ್ರೀರಾಮ ಸಾಲಿಯನ್ ಮಂಗಲ್ಪಾಡಿ ಮತ್ತು ಬಳಗವರಿಂದ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಗವತರು ಶ್ರೀರಾಮ ಸಾಲಿಯನ್ ಮಂಗಲ್ಪಾಡಿ, ಚೆಂಡೆ ಶ್ರೀ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಶ್ರೀ ಜಗದೀಶ್ ಕುಮಾರ್ ಮಂಗಲ್ಪಾಡಿ, ಚಕ್ರತಾಳ ಶ್ರೀ ಮಹೇಶ್ ಹೇರೂರು, ನಿರೂಪಣೆ ಶ್ರೀ ಗೋಪಾಲಕೃಷ್ಣ ಮಾಸ್ತರ್ ಮಂಜತ್ತು. ಇನ್ನು ಮುಂದೆ ಕೇಳಿ ಆಧುನಿಕ ಹೈನುಗಾರಿಕೆಯಲ್ಲಿ ಹಸಿರು ಮೇವಿನ ಮಹತ್ವ. ಈ ಕುರಿತು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ನಿವೃತ್ತ ವ್ಯವಸ್ಥಾಪಕ ಡಿಎಸ್ ಹೆಗ್ಡೆ ಅವರೊಂದಿಗಿನ ಸಂದರ್ಶನ.
1: ಡಿಎಸ್ ಹೆಗ್ಡೆ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಆಧುನಿಕ ಹೈನುಗಾರಿಕೆಯಲ್ಲಿ ಅವುಗಳಿಗೆ ಕೊಡುವಂತಹ ಆಹಾರ, ವಿಶೇಷವಾಗಿ ಒಂದು ಪಶು ಆಹಾರ ಇರಬಹುದು ಅಥವಾ ಒಂದು ಹಸಿರು ಮೇವು ಆಗ್ಬೋದು, ಒಣಮೇವು ಆಗ್ಬೋದು, ಎಲ್ಲದಕ್ಕೂ ಕೂಡ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಇರ್ತದೆ. ಈ ಹಸಿರು ಮೇವಿನ ಒಂದು ಮಹತ್ವ ಏನು ಹೇಳ್ತೀರಿ?
2: ಹೈನುಗಾರಿಕೆಯಲ್ಲಿ ಇವತ್ತು ಒಟ್ಟಾರೆ ವೆಚ್ಚವನ್ನು ನಾವು ಗಮನಿಸಿದಾಗ 60% ಭಾಗ ರೈತರು ಪಶು ಆಹಾರಕ್ಕಾಗಿ ಹೆಚ್ಚು ಮಾಡ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರಿಂದಾಗಿ ಏನಾಗಿದೆ ಅಂದರೆ ರೈತರ ಒಂದು ಮನಸ್ಸಿನಲ್ಲಿ ಹೈನುಗಾರಿಕೆ ಲಾಭದಾಯಕ ಅಲ್ಲ ಎನ್ನುವಂತಹ ಒಂದು ವಿಚಾರ ಮೂಡಿದೆ. ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನು ಇವತ್ತು ನಾವು ತೆಗೆದುಕೊಂಡ್ರೆ ಜಗತ್ತಿನ ಒಟ್ಟಾರೆ ಜಾನುವಾರುಗಳಲ್ಲಿ 20% ನಮ್ಮ ದೇಶದ ಒಂದು ಕೊಡುಗೆ ಆಗಿದೆ. ಪ್ರತಿ ವರ್ಷ ಸುಮಾರು 1100 metric tons ಪಶು ಆಹಾರ, 600 metric tons ಹಸಿರು ಹುಲ್ಲು, ಸುಮಾರು 300 metric tons ಒಣೆಯು ಇವತ್ತು ನಮ್ಮ ಜಾನುವಾರುಗಳಿಗಾಗಿ ನಮ್ಮ ರೈತರು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಇದು ಒಟ್ಟಾರೆ ಭೂ ಪ್ರದೇಶದ 4% ಭಾಗದಲ್ಲಿ ಮಾತ್ರ ಹಸಿರು ಮೇವನ್ನು ಬೆಳೆಯುತ್ತಿದ್ದು 54% ಮಾತ್ರ ನಮ್ಮ ರೈತರಿಗೆ ಹಸಿರು ಮೇವು ಇವತ್ತು ದಕ್ತಾ ಇದೆ. ಉಳಿದ ಭಾಗ ಏನಾಗಿದೆ, ಇದು ಬೇರೆ ರೀತಿಯಲ್ಲಿ ಆಹಾರ ಪದಾರ್ಥವಾಗಿ ಇವತ್ತು ರೈತರು ಇದನ್ನ ಬಳಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹೈನುಗಾರಿಕೆ ಲಾಭದಾಯಕವಾಗಬೇಕಾದ್ರೆ, ಹೈನುಗಾರಿಕೆಯ ಹಾಲಿನ ಉತ್ಪಾದನಾ ವೆಚ್ಚವನ್ನ ನಿಯಂತ್ರಿಸಬೇಕಾದ್ರೆ ಪಶು ಆಹಾರದ ಜೊತೆಗೆ ಹಸಿರು ಮೇವನ್ನ ಕೊಡುವಂತಹ ಒಂದು ಪದ್ಧತಿಯನ್ನ ನಾವು ಇವತ್ತು ಅದನ್ನು ವೈಜ್ಞಾನಿಕವಾಗಿ ಅದನ್ನು ರೂಢಿಸಿಕೊಳ್ಬೇಕಾಗಿದೆ. ಆ ಮೂಲಕ ಹೈನುಗಾರಿಕೆ ಲಾಭದಾಯಕ ಅಂತ ನಾವು ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ.
1: ಈಗ ಹಸಿರು ಮೇವನ್ನ ಈ ಜಾನುವಾರುಗಳಿಗೆ ಕೊಡುವುದರಿಂದ ಯಾವ ರೀತಿ ಒಂದು ಪ್ರಯೋಜನಗಳಾಗ್ತವೆ?
2: ಮುಖ್ಯವಾಗಿ ನಮ್ಮಲ್ಲಿ ಜಾನುವಾರುಗಳಲ್ಲಿ ಈ ಬರಡು ಸಮಸ್ಯೆ ಬಹಳ ಇದೆ, ಬಂಜೆತನದ ಸಮಸ್ಯೆ ಬಹಳ ಇದೆ. ನಮ್ಮ ಒಂದು ಸಮಯ ಪ್ರಕಾರ ಜಾನುವಾರುಗಳ ಈ ಒಂದು ಬಂಜೆತನಕ್ಕೆ ಹಸಿರು ಮೇವಿನ ಕೊರತೆಯೂ ಸಹ ಒಂದು ಕಾರಣ ಅಂತ ನಾವು ತಿಳಿದುಕೊಂಡಿದ್ದೇವೆ. ಮೊದಲನೇದಾಗಿ ಹಸಿರು ಮೇವಿನಲ್ಲಿ ಪ್ರಮಾಣದಲ್ಲಿ ಪ್ರೋಟೀನ್, ಖನಿಜಾಂಶ, ಅನ್ನಾಂಗ ಎಲ್ಲ ಇರುವುದರಿಂದ ಜಾನುವಾರುಗಳ ಆರೋಗ್ಯಕ್ಕೆ ಮತ್ತು ಅದರ ಗರ್ಭದ ಸಮಸ್ಯೆಗೆ ಹಸಿರು ಮೇವಿನ ಉಪಯೋಗ ಬಹಳ ಮಹತ್ವದ್ದಾಗಿದೆ. ಎರಡನೇದಾಗಿ ನಾವು ನೋಡ್ತೇವೆ ಕೊಟ್ಟಿಗೆಯಲ್ಲಿ ಹಸಿರು ಮೇವನ್ನು ನಾವು ಒಂದು ಸ್ವಲ್ಪ ತೆಗೆದುಕೊಂಡು ಹೋದರೆ ಜಾನುವಾರುಗಳು ಬಹಳ ಒಂದು ರೀತಿಯ ಆಹ್ಲಾದಕತೆಯಿಂದ ನಮ್ಮ ಕಡೆಗೆ ನೋಡುತ್ತಾ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ. ಅಂದರೆ ಅದು ಅವುಗಳಿಗೆ ತಿನ್ನಲಿಕ್ಕೆ ಬಹಳ ರುಚಿಕರವಾಗಿದ್ದು ಬಹಳ ಜೀರ್ಣಕಾರಿ, ಇಷ್ಟು ತಿಂತವೆ. ಇದರ ಜೊತೆಗೆ ಹಾಲಿನ ಇಳುವರಿಯನ್ನು ತೆಗೆದುಕೊಂಡಾಗ ನಾವು ಒಂದು ಪ್ರಾಯೋಗಿಕ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಹಸಿರು ಮೇವನ್ನು ಹಾಕಿದಾಗ ಮತ್ತು ಹಸಿರು ಮೇವನ್ನು ಹಾಕದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವುಗಳ ಹಾಲಿನ ಉತ್ಪಾದನೆಯನ್ನು ಗಮನಿಸಿದಾಗ ಹಾಲಿನ ಉತ್ಪಾದನೆ ಹಸಿರು ಮೇವು ಹಾಕಿದಾಗ 40% ಹೆಚ್ಚಾಗಿರುವುದನ್ನು ನಾವು ಇಲ್ಲೇ ಹತ್ತಿರದಲ್ಲಿ ನಮ್ಮ ಕುಂಡಡ್ಕ ಈಶ್ವರ ಭಟ್ರ ಫಾರ್ಮ್ನಲ್ಲಿ ನಾವು ಹಿಂದೆ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಹಸಿರು ಮೇವನ್ನು ಸುಮಾರು 30 kg ಹಸಿರು ಮೇವನ್ನು ಪ್ರತಿನಿತ್ಯ ಆಹಾರದ ಜೊತೆಗೆ, ಈ ಉದಾಹರಣೆಗೆ 10 liters ಹಾಲು ಕೊಡುವಂಥ ಒಂದು ಹಸುವಿಗೆ 5 kg ಪಶು ಆಹಾರವನ್ನು ನಾವು ವೈಜ್ಞಾನಿಕವಾಗಿ ಕೊಡಬೇಕು ಅದರ ಆರೋಗ್ಯ ನಿರ್ವಹಣೆಗೆ ಮತ್ತು ಹಾಲಿನ ಉತ್ಪಾದನೆಗೆ ಅಂತ ಹೇಳ್ತೇವೆ. 30 kg ಹಸಿರು ಹುಲ್ಲನ್ನು ಕೊಡುವುದರಿಂದ ಮತ್ತು ಒಂದು 5-6 kg ಒಣಹುಲ್ಲನ್ನು ಕೊಡುವುದರಿಂದ ಪಶು ಆಹಾರದ ಪ್ರಮಾಣವನ್ನು ಸುಮಾರು 2 kg ನಾವು ಕಡಿಮೆ ಮಾಡಬಹುದು. ಇದರ ಹಾಲಿನ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ರೈತರಿಗೆ ಹೈನುಗಾರಿಕೆ ಹೆಚ್ಚು ಲಾಭದಾಯಕ ಆಗುತ್ತೆ. ಸೊ ಇವೆಲ್ಲ ಉಪಯೋಗಗಳು ಹಸಿರು ಮೇವಿನಿಂದ ಆಗ್ತಾ ಇದೆ ಅನ್ನುವಂಥದ್ದು ನಾನು ತಿಳಿಪಡಿಸಲಿಕ್ಕೆ ಇಷ್ಟಪಡ್ತೇನೆ.
1: ಈಗ ಹಸಿರು ಮೇವು ಅಂದ ತಕ್ಷಣ ಅದರಲ್ಲಿ ಸಾಕಷ್ಟು ವಿಧಗಳಿರುವುದನ್ನು ನಾವು ನೋಡ್ತೀವಿ. ನೆಟ್ಟು ಬೆಳೆಸುವಂತಹ ಒಂದು ಹಸಿರು ಮೇವುಗಳಿರ್ತವೆ ಅಥವಾ ಸಹಜವಾಗಿ ಬೆಳೆಯುವಂತಹ ಒಂದು ಹುಲ್ಲಿರ್ತವೆ, ಇವುಗಳಲ್ಲೆಲ್ಲ ಏನೇನು ಪೋಷಕಾಂಶಗಳು ಅಥವಾ ಸತ್ವಗಳು ಅಡಗಿವೆ?
2: ಹಸಿರು ಮೇವು ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ತೋಟಿಗರು ಹೇಳ್ತಾರೆ, ಈಗ ನಾವು ನಮ್ಮ ಹಳ್ಳಿಗಳಿಗೆ ಹೋದಾಗ ನಮ್ಮ ತೋಟದಲ್ಲಿ ಸಾಕಷ್ಟು ಹಸಿರು ಹುಲ್ಲು ಸಿಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ನಾವು ಅವರಿಗೆ ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹಸಿರು ಮೇವಿನಲ್ಲಿ ಇವತ್ತು ಉತ್ಕೃಷ್ಟ ಜಾತಿಯ ಹಸಿರು ಹುಲ್ಲುಗಳು ಇವತ್ತು ಲಭ್ಯವಾಗ್ತಾ ಇದ್ದಾವೆ. ನಮ್ಮ ಪೂರ್ವಜರು ನಮ್ಮ ತೋಟದಲ್ಲಿ ಬೆಳೆಯುತ್ತಿರುವಂಥ ಹುಲ್ಲುಗಳನ್ನು ಜಾನುವಾರುಗಳಿಗೆ ಕೊಟ್ಟು ಹಾಲು ಕರೆಯುವುದನ್ನು ನಾವು ನೋಡ್ತೇವೆ. ಆದರೆ ಈ ಥರದ ಹುಲ್ಲಿನಲ್ಲಿ, ಅಂದರೆ ನಿಸರ್ಗದತ್ತವಾಗಿ ಬೆಳೆಯುವಂತಹ ತೋಟದ ಹುಲ್ಲಿನಲ್ಲಿ ವಿಶೇಷವಾದ ಸತ್ವಗಳು ಇವತ್ತು ಇರುವುದಿಲ್ಲ. ನಾವು ನಮ್ಮ ಉಪಹಾರದ ಸಮಯದಲ್ಲಿ ಮಂಡಕ್ಕಿಯನ್ನು ಹೇಗೆ ತಿಂತೇವೋ ಆ ರೀತಿಯಲ್ಲಿ ಅದರಲ್ಲಿ ಯಾವುದೇ ರೀತಿ ಸತ್ವಗಳು ಇರುವುದಿಲ್ಲ. ಆದರೆ ಇವತ್ತು ಈ ಏಕದಳ ಮತ್ತು ದ್ವಿದಳ ಜಾತಿಯ ನಮ್ಮ ಮಿಶ್ರತಳಿ ಹುಲ್ಲುಗಳು ಏನಿದ್ದಾವೆ, ಇವುಗಳಲ್ಲಿ ವಿಶೇಷವಾಗಿ ಸಸಾರಜನಕ ಸುಮಾರು 8-10% ಸಸಾರಜನಕ ಇರ್ತವೆ. ಹಾಲಿನ ಘೃತಾಂಶ ಅಂದರೆ ಬೆಣ್ಣೆ ಅಂಶ ಜಾಸ್ತಿ ಆಗಲಿಕ್ಕೆ ಅಗತ್ಯವಾದಂಥ ನಾರಿನ ಅಂಶಗಳು ಸುಮಾರು 30% ಇರುತ್ತೆ. ಮತ್ತು ಪಿಷ್ಟ ಸುಮಾರು 45%, ಕೊಬ್ಬಿನ ಅಂಶ ಸುಮಾರು 1.9%, ಸುಣ್ಣದ ಅಂಶ 0.45%, ರಂಜಕ 0.35%. ಇದರ ಜೊತೆಗೆ ಮ್ಯಾಗ್ನೀಷಿಯಂ, ತಾಮ್ರ, ಸತುಬು, ಕೋಬಾಲ್ಟ್, ಮ್ಯಾಂಗನೀಸ್, ಮೊಲೆಬ್ಡಿನಮ್ ಮತ್ತು ವಿಟಾಮಿನ್ಗಳು, ವಿಟಾಮಿನ್ ಎ, ಡಿ, ಇ, ಕೆ, ಬಿ ಇವೆಲ್ಲವೂ ಇರುವುದರಿಂದ ಹಸಿರು ಮೇವು ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಪಶುಗಳಿಗೆ ಅಗತ್ಯವಾದಂತಹ ಒಂದು ಮೇವು ಅಂತ ನಾನು ಹೇಳ್ತೇನೆ. ಇನ್ನು ತಾವು ಇದನ್ನು ಮತ್ತಷ್ಟು ಆಳವಾಗಿ ಯೋಚನೆ ಮಾಡಿದ್ರೆ ಕೋವನ್ ವೆರೈಟಿಯ ಹುಲ್ಲಿನಲ್ಲಿ ಸುಮಾರು 2% ಹೆಚ್ಚು, ಸುಮಾರು 2.11% ಫ್ಯಾಟ್ ಅಂಶಗಳು ಕಂಡು ಬರ್ತಾ ಇದೆ. ಗ್ರೀನ್ ಪ್ಯಾನಿಕ್ ಅಂತ ಒಂದು ಜಾತಿ ಹುಲ್ಲಿದೆ, ಈ ಹುಲ್ಲಿನಲ್ಲಿ ಅತಿ ಹೆಚ್ಚು ಸಸಾರಜನಕ ಸಿಗ್ತಾ ಇದೆ. ಅಂದರೆ ಸುಮಾರು 11% ಸಸಾರಜನಕ ಪ್ರೋಟೀನ್ ಈ ಗ್ರೀನ್ ಹುಲ್ಲಿನಲ್ಲಿ ಸಿಗ್ತದೆ. ಇನ್ನು ನಾರಿನ ಅಂಶವನ್ನು ತೆಗೆದುಕೊಂಡ್ರೆ ಈ ಸುಡಾನ್ ಜಾತಿಯ ಹುಲ್ಲಿನಲ್ಲಿ ನಾರಿನ ಅಂಶ ಅಗಾಧ ಪ್ರಮಾಣದಲ್ಲಿ ಸಿಗ್ತದೆ, ಸುಮಾರು 44% ನಾರಿನ ಅಂಶ ಅದರಲ್ಲಿ ಸಿಕ್ಕುತ್ತೆ. ಇದರ ಜೊತೆಯಲ್ಲಿ ಬೇರೆ ಬೇರೆ ರೀತಿ ತೋಟದಲ್ಲಿ ಮಳೆಗಾಲದಲ್ಲಿ ಲಭ್ಯ ಇರುವ ಹುಲ್ಲಿನ ಬಗ್ಗೆ ತಾವು ಕೇಳಿದಿರಿ, ಅದು ಒಳ್ಳೆಯದೇ, ಅದರಲ್ಲೇನು ಅಪಾಯ ಏನೂ ಇಲ್ಲ. ಆದರೆ ಅದರಲ್ಲಿ ವಿಶೇಷವಾದ ವಸ್ತುಗಳು ಯಾವುದೂ ಇರುವುದಿಲ್ಲ, ಆದರೆ ಪಚನ ಕ್ರಿಯೆಗೆ ಜಾನುವಾರುಗಳಿಗೆ ಅದು ಹೆಚ್ಚು ಅನುಕೂಲ ಆಗುತ್ತೆ. ಸೊ ಈ ರೀತಿ ವಿವಿಧ ಜಾತಿಯ ಹಸಿರು ಹುಲ್ಲುಗಳಲ್ಲಿ ವಿವಿಧ ಜಾತಿಯ ಪೌಷ್ಟಿಕಾಂಶಗಳು ವಿಫಲವಾಗಿ ಹೋಗ್ತಾ ಇದ್ದು ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯಗಳು ಈ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಈ ಉದಾಹರಣೆ ಧಾರವಾಡದ NGFR ಆಗಿರ್ಬೋದು ಅಥವಾ ನಮ್ಮ ಕೊಯಮತ್ತೂರಿನ ವಿಶ್ವವಿದ್ಯಾಲಯ ಇರ್ಬೋದು, ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿ ಇವತ್ತು ಎನ್ರಿಚ್ಮೆಂಟ್ ಆಫ್ ಫಾರ್ಡರ್ಸ್ ಇದ್ರ ಬಗ್ಗೆ ಭಾಳ ಪ್ರಯೋಗಗಳಾಗ್ತಿದ್ದು ಹಸಿರು ಹುಲ್ಲಿನಲ್ಲಿ ಸಹಜವಾಗಿ ಲಭ್ಯವಿರುವ ಅಂಶಗಳ ಜೊತೆಗೆ ಇನ್ನಷ್ಟು ಹೆಚ್ಚು ಉತ್ಕೃಷ್ಟ ಸಸಾರಜನಕಗಳು ಪಿಷ್ಟ, ಕೊಬ್ಬು ಇತ್ಯಾದಿ ಆಗುವ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ.
1: ಈ ಹಸಿರು ಮೇವಿನ ಬೆಳೆಗಳನ್ನು ಯಾವ ರೀತಿ ನೀವು ವಿಂಗಡಿಸಬಹುದು?
2: ಹಸಿರು ಮೇವಿನ ಬೆಳೆಗಳನ್ನು ಪ್ರಧಾನವಾಗಿ ನಾವು ಏಕವಾರ್ಷಿಕ, ಬಹುವಾರ್ಷಿಕ, ಏಕದಳ, ದ್ವಿದಳ ಅಂತೇಳಿ ನಾವು ವಿಂಗಡಿಸ್ತಾ ಇದ್ದೇವೆ ಸಾಮಾನ್ಯವಾಗಿ. ಈಗ ಉದಾಹರಣೆಗೆ ಬಹುವಾರ್ಷಿಕ ಏಕದಳ ಅಂತ ಒಂದು ವಿಭಾಗ ಬರ್ತದೆ. ಇದನ್ನು ನಾವು ತೆಗೆದುಕೊಂಡಾಗ ಇದರೊಳಗೆ ಹೈಬ್ರಿಡ್ ನೇಪಿಯರು, ಗೀನಿ, ಪ್ಯಾನಿಕು, ರೋಡ್ಸು ಅಥವಾ ನಿಮ್ಮ ಫ್ಯಾರ, ಕಾಂಗೋ ಸಂಪೂರ್ಣ, CO1, CO2, CO3, CO8, BH2, BH19, BH18, BH9, ಇವು ಬಹುವಾರ್ಷಿಕ ಏಕದಳ ಜಾತಿಯ ಮೇವಿಗೆ ಸಂಬಂಧಪಟ್ಟಂಥದ್ದು. ಇನ್ನು ಋತುಮಾನ ಬೆಳೆಗಳು ಅಂತ ಹೇಳ್ತೇವೆ ನಾವು. ಸೊ ಈ ಋತುಮಾನಗಳಲ್ಲಿ ಏಕದಳ ಮತ್ತು ದ್ವಿದಳ ಇದೆ. ಸೊ ಋತುಮಾನ ಏಕದಳದಲ್ಲಿ ತೆಗೆದುಕೊಂಡೆ ಆಫ್ರಿಕನ್ ಟಾಲ್ ಇವತ್ತು ಬಹಳ ಜನಪ್ರಿಯ ಇದೆ, ಬಹಳ ಕಡೆಯಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಅಸಮರ್ಪಕ ಮನ್ಸೂನ್ ಏನಿದೆ ಈ ವರ್ಷ ನಮ್ಮದು, ಇದು ನಿಜವಾಗಿ ರೈತರು ಕಂಗೆಟ್ಟಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ಇವಾಗ ರೈತರಿಗೆ ಏನು ಹಾಕಬೇಕು ಅನ್ನುವಂಥದ್ದನ್ನು ನಮಗೆ ಬಹಳ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳುವಂಥದ್ದು ಎಲ್ಲೇ ಎಷ್ಟೇ ಮಳೆ ಬರೋ ತೊಂದರೆ ಇಲ್ಲ, ನೀವು ಆಫ್ರಿಕನ್ ಟಾಲನ್ನು ಹಾಕಿಬಿಡಿ. ಸೊ ಜಸ್ಟ್ ನೀವು ಈ ಟೈಮಲ್ಲಿ ಹಾಕಿಬಿಟ್ರೆ ಈಗ ಜೂನ್ ತಿಂಗಳ ಜುಲೈ ತಿಂಗಳಲ್ಲಿ ಈಗ ಹಾಕೋದ್ರಿಂದ ನಿಮಗೆ ಸಾಕಷ್ಟು ಮೇವು ಲಭ್ಯವಾಗ್ತದೆ. ಯಾಕಂದರೆ ನಮ್ಮ ಋತುಮಾನಕ್ಕೆ ಅನುಸರಿಸಿ ನಮ್ಮ ಸನಾತನ ಪದ್ಧತಿಯಲ್ಲಿ ಬೆಳೆಯುತ್ತಿರುವಂಥ ಕೃಷಿಯ ಬೆಳೆಗಳು ಇವತ್ತು ಈ ವರ್ಷ ಎಷ್ಟು ಮಟ್ಟಿಗೆ ಸಫಲ ಆಗ್ತದೆ ಹೇಳುವಂಥದ್ದು ಪ್ರಶ್ನೆ ಅರ್ಥಕವೇ. ಈ ನಿಟ್ಟಿನಲ್ಲಿ ನಮ್ಮ ಭೂಮಿಯನ್ನು ಬೀಳುಕೊಡಬಾರದು. ಇವತ್ತು ಬಹಳಷ್ಟು ಕಡೆಗೆ ನಮ್ಮ ಅಷ್ಟಮಠದ ಸ್ವಾಮೀಜಿಯವರು, ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಮೊನ್ನೆ ಒಂದು ಮಾತಿದ್ದಾರೆ, ದಯವಿಟ್ಟು ನಿಮ್ಮ ಭೂಮಿಯನ್ನು ಬೀಳುಬಿಡಬೇಡಿ, ಹಾಳುಗೆಡಬೇಡಿ. ಭೂಮಾತೆ ಆಕೆ ಕೋಪಗೊಂಡ್ರೆ ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದ್ದರಿಂದ ಅವಳೆಂದೂ ನಿಮಗೆ ಹಾನಿ ಮಾಡುವುದಿಲ್ಲ, ಅದರಿಂದ ಏನಾದರೂ ಬಿತ್ತಿ ಅಂತ ಅವರು ಒಂದು ಸಂದೇಶ, ಬಹಳ ಉತ್ತಮವಾದ ಸಂದೇಶ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಈ ವರ್ಷದ ಈ ಒಂದು ಅಸಾಮಾನ್ಯವಾದ ಅಥವಾ ಸಮಯದಲ್ಲಿ ಸಿಗ್ತಾ ಇಲ್ದಾದಂಥ ಮಾನ್ಸೂನ್ ಈ ಒಂದು ಕಾಲಘಟ್ಟದಲ್ಲಿ ನಾನು ರೈತರಿಗೆ ಹೇಳ್ತಾ ಇದ್ದೇನೆ, ಋತುಮಾನ ಏಕದಳ ಬೆಳೆ ಅಂತ ಹೇಳಿದ್ರೆ ಆಫ್ರಿಕನ್ ಟಾಲ್, ಮೆಕ್ಕೆಜೋಳ, ಗೋವಿನ ಜೋಳ, ಸಜ್ಜೆ, ರಾಗಿ, PC9 ಜೋಳ ಅಥವಾ HC 136, ಸೋರ್ಗಮ್, ಸುಡಾನು ಇತ್ಯಾದಿ ಋತುಮಾನ ಏಕದಳ ಬೆಳೆಗಳು. ಇವು ಒಂದು ಸಾಂದರ್ಭಿಕವಾಗಿ ಬೆಳೆಯುವಂತಹದ್ದು, ಒಂದೇ ಋತುವಿಗೆ ಮಾತ್ರ ಸಿಗುವಂತಹದ್ದು. ಇದನ್ನ ನೀವು ಧಾರಾಳವಾಗಿ ಬೆಳೆಯಬಹುದು,
1: ಕಡಿಮೆ ಮಳೆ ಇದ್ರೂ ಕೂಡ,
2: ಕಡಿಮೆ ಮಳೆ ಇದ್ರೂ ಸಹ ಇದನ್ನು ಬೆಳೆಯಬಹುದು. ಇನ್ನು ದ್ವಿದಳ ಜಾತಿಯ ಮೇವಿನ ಬೆಳೆಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಸ್ವಲ್ಪ ನೀರಿನ ಆಶ್ರಯವಾದಂತ ಕೆಲವು ಬೆಳೆಗಳಿದ್ದಾವೆ. ಉದಾಹರಣೆಗೆ ಕುದುರೆ ಮಸಾಲೆ ಸೊಪ್ಪನ್ನು ನಾವು ಲ್ಯೂಸರ್ನ್ ಅಂತ ಹೇಳ್ತೇವೆ, ಬರ್ಸೀಮ್ ಇರಬಹುದು, ಸ್ಟೈಲೋ ಇರಬಹುದು, ಅಲಸಂದೆ, ವೆಲ್ವೆಟ್ ಬೀನ್ಸ್ ಇರಬಹುದು, ಹುರುಳಿ ಇರಬಹುದು, ಕಡಲೆ, ಇವುಗಳನ್ನ ನಾವು ಧಾನ್ಯದ ನಿರೀಕ್ಷೆಯಿಂದ ಹಾಕ್ಲಿಕ್ಕೆ ಆಗದು ಹೋದ್ರು ಇದನ್ನ ಮೇವಾಗಿ ಹಾಕ್ಲಿಕ್ಕೆ ನಮ್ಮ ಭೂಮಿಗೆ ನಾವು ಇವತ್ತು ಇನ್ನೂ ಸಹ ನಮಗೆ ಒಂದು ಆಸೆ ಇದೆ, ಮಾನ್ಸೂನ್ ನಮಗೆ ಮುಂದೆ ಸಹ ಕೊಡಬಹುದು ಅಂತ. ಸೊ ಇದು ದ್ವಿದಳ ಜಾತಿಯ ಮೇವಿನ ಬೆಳೆಗಳ ಒಂದು ವಿಭಾಗ. ಇನ್ನು ಬಹುವಾರ್ಷಿಕ ಮೇವಿನ ಮರಗಳನ್ನು ನಾವು ಬೆಳಿತೇವೆ. ಬಹಳ ಸಲ ಮಳೆ ತುಂಬಾ ಇಲ್ಲ ಅಂತ ಹೇಳಿದಾಗ ಬಯಲುಸೀಮೆ ಪ್ರದೇಶಗಳಲ್ಲಿ ನಾವು ಹೇಳಿ ಅಗಸೆ, ಹಾಲವಾಣ, ಕಾಲಿಯಾಂಧ್ರ, ಸುಬಾಬುಲ್ಲು, ಗ್ಲಿರ್ಸೀಡಿಯಾ, ಹತ್ತಿ, ಈ ತರದ ಮರದ ಜಾತಿಯ ಮೇವುಗಳನ್ನು ನಮ್ಮ ರೈತರು ತಮ್ಮ ತೋಟಪಟ್ಟಿಗಳಲ್ಲಿ, ಹೊಲಗದ್ದೆಗಳಲ್ಲಿ, ಬದಲಲ್ಲಿ ಇದನ್ನು ಬೆಳೆಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಬಹುದು. ಇದಕ್ಕೆ ನೀರಿನ ಅಂಶ ಅಂತ ಹೆಚ್ಚು ಬೇಕಾಗಲ್ಲ, ಮತ್ತೆ ಇವನ್ನ ನಾವು ಮೇವಾಗಿ ಇದನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ.
1: ಈ ಮೇವಿನ ಬೆಳೆಗಳ ಕೃಷಿ ಮಾಡುವಂತಹ ಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ.
2: ಓಕೆ, ಈಗ ನಮ್ಮಲ್ಲಿ ಬಹಳ ಜನ ಏನು ಮಾಡ್ತಾರೆ, ಮೇವಿನ ಬೆಳೆಯನ್ನ ಹೇಗೆ ಮಾಡುವುದು ಅನ್ನುವಂತಹದ್ದು ಒಂದು ಸಮಸ್ಯೆ ಅವರಿಗಿದೆ. ಕೆಲವರು ನನ್ನ ಹತ್ರ ಬಂದು ಕೇಳ್ತಾರೆ, ನಾವು ಈ ರೀತಿ ಗಿಡದ ರೀತಿಯಲ್ಲಿ ಅದನ್ನ ನೆಡಬಹುದಾ ಹಾಗೆ ಅಂತ ಕೇಳ್ತಾರೆ. ಇನ್ನೂರು ಸ್ವಲ್ಪ, ಇನ್ನು ಕೆಲವರು ಎತ್ತರದ ಬದುಗಳನ್ನ ಮಾಡಿ ಅದರ ಮೇಲೆ ಅದನ್ನ ಹಾಕಿಬಿಟ್ಟು ಆಳವಾದ ಏನು ಕಣಿವೆಗಳಾದ ರೀತಿಯಲ್ಲಿ ಇಟ್ಟುಬಿಟ್ಟು ಅದನ್ನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಸಾಲುಗಳ ಅಂತರದಲ್ಲಿ ಸರಿಯಾಗಿ ಅವರು ತಿಳ್ಕೊಂಡಿರೋದಿಲ್ಲ. ಸೊ ಈ ರೀತಿ ಸರಿಯಾದ ಕ್ರಮದಲ್ಲಿ ಹಸಿರು ಮೇವನ್ನು ಬೆಳೆದೋದ್ರೆ ಅದರ ಈಲ್ಡ್ ನಮಗೆ ಸಾಕಷ್ಟು ಪ್ರಮಾಣ ಸಿಗುವುದಿಲ್ಲ. ಅದರ ಬದಲಿಗೆ ತಾವೇನು ಮಾಡಬಹುದು ಅಂದರೆ, ನನ್ನ ಸಲಹೆ ಏನಂದರೆ, ಏಕದಳ ಮತ್ತು ದ್ವಿದಳ ಜಾತಿಯ ಮೇವುಗಳನ್ನು ಸಂಯುಕ್ತವಾಗಿ ಅದನ್ನು ಜಂಟಿಯಾಗಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಬದುಗಳಲ್ಲಿ ಮೇಲ್ಗಡೆಯಲ್ಲಿ ಈಗ ಉದಾಹರಣೆಗೆ ನಮ್ಮ ನಾನಾಗಲೇ ಹೇಳಿದಂಥ ಆಫ್ರಿಕನ್ ಟಾಲ್ ಅನ್ನು ಹಾಕಿದರೆ ಅದರ ಜೊತೆಯಲ್ಲಿ ನೀವು ಸ್ವಲ್ಪ ಅಲಸಂದೇನೋ ಅಥವಾ ಬೇರೆ ರೀತಿಯ ದ್ವಿದಳ ಜಾತಿಯ ಬೀಜಗಳನ್ನು ಹಾಕಿಬಿಟ್ರೆ ಇವೆರಡನ್ನು ಮಿಶ್ರಣವಾಗಿ ಬೆಳೆದಾಗ ಇದು ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಆ ಒಂದು ಜಾನುವಾರುಗಳಿಗೆ ಒಳ್ಳೆ ಮೇವಾಗುತ್ತೆ. ಇದರ ಜೊತೆಯಲ್ಲಿ ನಾನು ಹೇಳೋದು, ಅಡಿಯಿಂದ ಅಡಿಗೆ ಒಂದು ಅಡಿ ಅವಂತರ ಅವನಿಟ್ಟು, ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ, ಬುಡದಿಂದ ಬುಡಕ್ಕೆ ಒಂದಡಿ, ಸಾಲಿನಿಂದ ಸಾಲಿಗೆ ಒಂದಡಿಯನ್ನಿಟ್ಟು ಸ್ವಲ್ಪ ಇಳಿಜಾರಾದ ಪ್ರದೇಶದಲ್ಲಿ ಈ ಜೋಳದ ದಂಟ ಅಥವಾ ಬೀಜವನ್ನು ಅಥವಾ ನಮ್ಮ ಕೋವನ್, ಕೋಟು, ಕೋತ್ರಿ, ಸಂಪೂರ್ಣ ಈ ಹುಲ್ಲುಗಳನ್ನು ಎರಡು ದಂಟುಗಳು ಅಂತ ಹೇಳಿದ್ರೆ ನಾವು ಅದಕ್ಕೆ ನೋಡ್ಸ್ ಅಂತ ಹೇಳ್ತೇವೆ, ನೋಡ್ಸ್ ಆ್ಯಂಡ್ ಇಂಟರ್ ನೋಡ್ಸ್ ಅಂತ ಹೇಳ್ತೇವೆ, ಎರಡು ಗಿಣ್ಣುಗಳು. ಸೊ ಎರಡು ಗಿಣ್ಣುಗಳಲ್ಲಿ ಒಂದು ಗಿಣ್ಣು ನೆಲದ ಅಡಿ ಹೋಗುವಾಗೆ, ಒಂದು ಗಿಣ್ಣು ನೆಲದ ಮೇಲೆ ಬರುವ ಹಾಗೆ ಅದನ್ನು ಡಬ್ಲ್ಯೂ ಆಕಾರದಲ್ಲಿ ಅಂದರೆ ಒಂದು ಏರಿಯಾ ಮೇಲೆ ಆ ಜಿಗ್ಜಾಗ್ ರೀತಿಯಲ್ಲಿ ಅದನ್ನು ನಾವು ಹಾಕಿದ ಇದು ಒಂದು ಒಳ್ಳೆಯ ಕ್ರಮ. ಸೊ ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ಮಟ್ಟಿಗೆ ನಮ್ಮ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನು ಸುಮಾರು ಒಂದು 4 ಗಾಡಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಎಕರೆಗೆ ನಾವು ಅದನ್ನು ಕೊಟ್ಟು ಮೊದಲೇ ಹದ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಈ ಪದ್ಧತಿಯಲ್ಲಿ ಇದನ್ನು ನೆಟ್ಟು ಶುರುವಿನಲ್ಲಿ ಸ್ವಲ್ಪ ಒಂದು 2 ದಿವಸಕ್ಕೊಮ್ಮೆ ಸ್ವಲ್ಪ ನೀರುಣಿಸುವಂತಹದ್ದು, ಆಮೇಲೆ ವಾರಕ್ಕೊಂದು ನೀರು ಕೊಟ್ಟು ಆಮೇಲೆ ಅದು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಅದರಿಂದ ಸಾಕಷ್ಟು ನಮಗೆ ಮೇವು ಸಿಗುವಂಥ ಅವಕಾಶಗಳಿದ್ದಾವೆ. ಸೊ ಈ ರೀತಿಯಲ್ಲಿ ನಮ್ಮ ರೈತ ಬಾಂಧವರು ಏಕದಳ ದ್ವಿದಳ ಜಾತಿಯ ಮೇವುಗಳನ್ನು ಸಂಯುಕ್ತವಾಗಿ ಬೆಳೆದು ಅಲ್ಲಲ್ಲಿ 10 ಅಡಿ 10 ಅಡಿ ಅಂತರದಲ್ಲಿ ಮೇವಿನ ಸಸಿಗಳನ್ನು, ಮೇವಿನ ಗಿಡಗಳನ್ನ ಬೆಳೆದು, ಸೊ ಒಟ್ಟಾರೆ ಇದನ್ನು ಒಂದು ಸಮಗ್ರ ಮೇವಿನ ಬೆಳವಣಿಗೆಯ ಒಂದು ಕ್ಷೇತ್ರವನ್ನಾಗಿ ಮಾಡಿಕೊಳ್ಳುವಂತಹ ಪದ್ಧತಿಯನ್ನು ರೂಢಿಸಿಕೊಂಡ್ರೆ ಈ ಹೊತ್ತಿನ ಈ ಒಂದು ಮನ್ಸೂನ್
1: ಸಂಕಷ್ಟದಲ್ಲಿಯೂ
2: ಸಹ ಹೈನುಗಾರಿಕೆಯನ್ನು ಮಾಡುವ ರೈತ ಬಾಂಧವರಿಗೆ ಇದು ಬಹಳ ಒಂದು ಒಳ್ಳೆಯ ಒಂದು ಫಲ ಕೊಡುತ್ತದೆ ಅಂತ ನಾನು ಭಾವಿಸ್ತೇನೆ.
1: ಆಮೇಲೆ ಈಗ ಎಷ್ಟು ಜಾನುವಾರುಗಳಿಗೆ ಎಷ್ಟು ಪ್ರದೇಶದ ಒಂದು ಹಸಿರು ಮೇವು ಬೇಕಾಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಮಾಡುವುದು ಹೇಗೆ ಅಂತ?
2: ಹಾ, ಬಹಳ ಜನ ಈ ಪ್ರಶ್ನೆ ನನ್ನ ಹತ್ರ ಕೇಳ್ರೆ. ನಾನು ಹೇಳುವಂತಹದ್ದು, ಸುಮಾರು ಒಂದು ರಾಸುವಿಗೆ, ಮಿಶ್ರತಳಿ ರಾಸುವಿಗೆ 10-20 ಸೆಂಟ್ಸ್ ಜಾಗದಲ್ಲಿ ಹುಲ್ಲನ್ನು ಬೆಳೀಬೇಕು. ಎರಡು ಜಾನುವಾರುಗಳಿದ್ದಾವೆ ಅಂತ ಹೇಳಿದ್ರೆ ಕನಿಷ್ಠ 40 ಸೆಂಟ್ಸಲ್ಲಿ ಅದನ್ನು ಹುಲ್ಲನ್ನು ಬೆಳೀಬೇಕು. ಇನ್ನು 5 ರಾಸು ಅಥವಾ ಇದ್ದರೆ 1 ಎಕರೆ ಪ್ರದೇಶ ಆದರೂ ಅದಕ್ಕಾಗಿ ಮೀಸಲಿಡಬೇಕು. 15 ಜಾನುವಾರುಗಳಿದ್ದರೆ 2 ಎಕರೆ ಪ್ರದೇಶದಲ್ಲಿ ಹುಲ್ಲನ್ನು ಬೆಳೀಬಹುದು. ಮಿಶ್ರ ತಳಿಯ ಈ ಮೇವಿನ ಬೇಸಾಯ ಮಾಡಬೇಕು. ಇನ್ನು 30 ರಾಸುಗಳಿಗಿಂತ ಹೆಚ್ಚು ರಾಸುಗಳಿರುವಂತಹ ಮಿನಿ ಡೈರಿ ಏನಿದೆ, ಸೊ ಇದಕ್ಕೆ ಸುಮಾರು 5 ಎಕರೆ ಪ್ರದೇಶದಲ್ಲಿ ಈ ಹುಲ್ಲನ್ನು ಬೆಳೆಯುವಂತಹದ್ದು ಬಹಳ ಒಳ್ಳೆಯದು. ಮತ್ತು ಬಹಳ ಜನ ಅವಸರದಲ್ಲಿರ್ತಾರೆ, ಜಾನುವಾರಿಗೆ ಬೇಗ ಮೇವನ್ನು, ಹಸಿರು ಮೇವನ್ನು ಅದು ಬೆಳೆಯುವ ಹಂತದಲ್ಲಿ ಅದನ್ನು ಕಟ್ ಮಾಡಿ ಕೊಡುವಂತಹ ಒಂದು ಅವಸರದಲ್ಲಿರ್ತಾರೆ. ಹಾಗೆ ಮಾಡುವ ಸರಿಯಲ್ಲ. ಕನಿಷ್ಠ 30-40 ದಿವಸ ಇವನ್ನ ಬೆಳೆಯಲಿಕ್ಕೆ ಅವಕಾಶ ಕೊಟ್ಟು, ಯಾಕಂದರೆ ಅದರಲ್ಲಿ ಒಂದು ವಿಷಕಾರಿ ಪದಾರ್ಥಗಳು ಸಹ ಇರುವ ಅಂಶಗಳು ಇರ್ತವೆ 40 ದಿವಸ ಒಳಗೆ. ಅದನ್ನು ಆದಷ್ಟು 40 ದಿವಸದ ನಂತರ ಅದನ್ನು ಕಟಾವು ಮಾಡಿ ಜಾನುವಾರುಗಳಿಗೆ ಪ್ರತಿನಿತ್ಯ ಕಟ್ ಮಾಡಿ ಚಾಪ್ ಮಾಡೋದು ಅಂತ ಹೇಳ್ತೇವೆ. ಕೆಲವರು ಉದ್ದುದ್ದದ ಹುಲ್ಲನ್ನು ನಮ್ಮ ಕಬ್ಬಿನ ತೆಗೆದುಕೊಂಡು ಹೋಗಿ ಹಾಕ್ತಾರೆ, ಇದು ಸರಿಯಾದ ಕ್ರಮ ಅಲ್ಲ. ದಯವಿಟ್ಟು ಹಸಿರು ಮೇವನ್ನು, ಅದರ ದಂಟಿನಲ್ಲಿ ಸ್ವಾದ, ಅದರ ಶಕ್ತಿ ಇರುವುದು ದಂಟಿನಲ್ಲಿ. ಬಹಳ ಜನ ಹಸಿರು ಹುಲ್ಲು ಅಂದ್ಕೊಳ್ಳೆ ಮೇಲ್ಗಡೆ ತಲೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ದಂಟನ್ನು ಬಿಸಾಕುವುದನ್ನು ನಾನು ನೋಡಿದ್ದೇನೆ. ಅಲ್ಲ, ಅದರ ದಂಟಿನಲ್ಲಿ ಹೆಚ್ಚು ಶಕ್ತಿ ಅಡಗಿರುವುದರಿಂದ ಸರಿಯಾಗಿ ಅದನ್ನು ಚಾಪ್ ಮಾಡಿ ಪಶು ಆಹಾರದೊಟ್ಟಿಗೆ ಅದು ಮಿಶ್ರಣ ಮಾಡಿ ಅದರ ಹುಲ್ಲಿನ ತುದಿಯವರೆಗೆ ದಂಟಿನಿಂದ ಸಮಗ್ರವಾಗಿ ಅದನ್ನು ಮೇವಿನೊಟ್ಟಿಗೆ ಮಿಶ್ರಣ ಮಾಡಿ ಕೊಡುವಂತಹದ್ದು ಸರಿಯಾದ ಪದ್ಧತಿ.
1: ಈಗ ಹಸಿರು ಮೇವಿನ ಜೊತೆಗೆ ಒಂದಷ್ಟು ಪೂರಕವಾದಂತಹ ಆಹಾರವನ್ನು ಕೂಡ ಕೊಡುವಂತಹ ಒಂದು ಅಭ್ಯಾಸ ಇರ್ತದೆ. ಈಗ ಸುಬಾಬುಲ್ನಂತಹ ಗಿಡ ಆಗ್ಬೋದು ಅಥವಾ ಬೇರೆ ಬೇರೆ ಗಿಡಗಳು, ಹಾಳೆ ಆಗ್ಬೋದು, ಅದರ ಪೌಡರ್ ಮಾಡಿ ಕೊಡುವಂತಹದ್ದೆಲ್ಲ, ಇದು ಎಷ್ಟರ ಮಟ್ಟಿಗೆ ಪೂರಕವಾಗಿರ್ತದೆ ಅಂತ.
2: ಈಗ ನಮ್ಮಲ್ಲಿ ಇತ್ತೀಚೆಗೆ ನಾವು ಅಸಂಪ್ರದಾಯಿಕ ಮೇವಿನ ಮೂಲಗಳು ಅಂತ ಒಂದು ವಿಧಾನವನ್ನು ನಮ್ಮ ರೈತರಿಗೆ ಪರಿಚಯಿಸ್ತಾ ಇದ್ದೇವೆ. ಈಗ ಉದಾಹರಣೆಗೆ ನಮ್ಮ ಕುಕ್ಕು ಜಡಕದಲ್ಲಿ ಒಬ್ಬ ಪ್ರಗತಿ ಪರಿಶಕರು ಹೇಳ್ತಾ ಇದ್ರು, ತಮ್ಮ ತೋಟದಲ್ಲಿ 2 ಎಕರೆ ತೋಟದಲ್ಲಿ ನಾನು ಬಾಳೆಯನ್ನು ಹಾಕಿದ್ದೇನೆ. ಆ ಬಾಳೆಯನ್ನು ನಾನು ಯಾಕೆ ಹಾಕಿದ್ದೇನೆ ಅಂದರೆ ಗೊನೆಗಾಗಿ ನಾನು ಬಾಳೆ ಹಾಕಿಲ್ಲ. ಆ ಬಾಳೆಯನ್ನು ಬುಡದಿಂದ ತುದಿಯವರೆಗೆ ಸಂಪೂರ್ಣವಾಗಿ ನಾನು ಅದನ್ನು ಕಟಾವು ಮಾಡಿ ಕಟ್ ಮಾಡಿ ಅದನ್ನು ಸ್ವಲ್ಪ ಬೇಯಿಸಿಬಿಟ್ಟು ನಾನು ನಮ್ಮ ಜಾನುವಾರುಗಳಿಗೆ ನಿರಂತರವಾಗಿ ಕೊಡ್ತಾ ಇದ್ದೇನೆ. ಇದರಿಂದ ಅದರಲ್ಲಿ ಗರ್ಭ ನಿಲ್ಲುವ ಅವಕಾಶ ಹೆಚ್ಚಾಗಿದೆ, ಕಂದು ಬೀಳು ಹಾಕುವಂತಹ ಅಂಶಗಳು ಯಾವುದೂ ಕಂಡು ಬಂದಿಲ್ಲ. ಇದು ಒಂದು ರೀತಿ. ಎರಡನೇದಾಗಿ ತಾವು ಹೇಳಿದಂಗೆ ಅಡಿಕೆ ಹಾಳೆ, ನಮ್ಮ ತೋಟಿಗರಲ್ಲಿ ಅಡಿಕೆ ಹಾಳೆ ಬಹಳಷ್ಟಿದೆ. ಈಗ ಅಡಿಕೆ ಹಾಳೆಯ ಮೇಲಿನ ಪದರು, ಆ ಬಿಳಿಯ ಪದರನ್ನು ತೆಗೆದು ಆ ಉಳಿದ ಭಾಗವನ್ನು ಸ್ವಲ್ಪ ಒಣಗಿಸಿ ಅದನ್ನು ಪುಡಿ ಮಾಡಿ ಜಾನುವಾರಿಗೆ ಕೊಡುವುದರಿಂದ ಇದರಿಂದ ಅದಕ್ಕೆ ಬೇಕಾದಷ್ಟು ನಾರಿನ ಅಂಶ ಸಿಗುತ್ತೆ. ಇದರಿಂದ ಫ್ಯಾಟ್ ಹೆಚ್ಚಾಗಿರುವಂತಹದ್ದನ್ನು ನಾವು ಗಮನಿಸುತ್ತೇವೆ. ಇದರ ಒಟ್ಟಿಗೆ ನಮ್ಮ ತೋಟದಲ್ಲಿ ಸಿಗುವಂಥ ಹೊಂಬಾಳೆ ಇರಬಹುದು ಅಥವಾ ಇನ್ನಿತರ ಕೆಲವು ಮೇವಿನ, ಉದಾಹರಣೆಗೆ ನಮ್ಮಲ್ಲಿ ನಿಮ್ಮ ಕಾಫಿಯ ಹಸ್ಕ್ ಅಂತ ಹೇಳ್ತೇವೆ, ಅದನ್ನು ಕೆಲವು ಜನ ಹಾಕ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ವಸ್ತುವನ್ನು ಪರಿಚಯಿಸದವರೆಗೆ ಅಥವಾ ಅದನ್ನು ಸ್ವಲ್ಪ ಹಿತವಾಗಿ ಮಿತವಾಗಿ ಬಳಸುವಂತಹದ್ದನ್ನು ನಾವು ರೂಢಿಸಿಕೊಂಡ್ರೆ ಈ ಅಸಾಂಪ್ರದಾಯಿಕ ಮೇವಿನ ಮೂಲಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ, ಬಾಳೆ ಇರಬಹುದು, ಹಾಳೆ ಇರಬಹುದು, ಹೊಂಬಾಳೆ ಇರಬಹುದು, ಇವೆಲ್ಲವನ್ನು ಅಥವಾ ನಮ್ಮ ಅಡಿಕೆಯ ಸೋಗೆ ಇರಬಹುದು, ಇವೆಲ್ಲವನ್ನು ನಾವು ಹಿತವಾಗಿ ಮಿತವಾಗಿ ಕಟ್ ಮಾಡಿ ಅದು ಬೆಳೆಯುವ ಮೊದಲು ಅದನ್ನು ಕೊಡುವಂತಹದ್ದು ಬಹಳ ಮುಖ್ಯ.
1: ಇನ್ನೆರಡು ವಿಚಾರಗಳು ಬಹುಶಃ ಅಜೋಲಾ ಎನ್ನುವಂತಹದ್ದು, ಅದರ ಒಂದು ಉಪಯೋಗ, ಮತ್ತು ಹೈಡ್ರೋಫೋನಿಕ್ಸ್ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು, ಇದರ ಬಗ್ಗೆ.
2: ಇದು ಬಹಳ ಮುಖ್ಯ, ಯಾಕಂದ್ರೆ ಇವತ್ತು ಆಧುನಿಕ ಹೈನುಗಾರಿಕೆಯಲ್ಲಿ ಅಜೋಲಾ ಬಹಳ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಬಟ್ ನಮ್ಮ ರೈತರು ಯಾಕೋ ಇದರಲ್ಲಿ ಅಷ್ಟು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅವರು, ನನಗೆ ಕಾರಣ ಗೊತ್ತಾ ಇಲ್ಲ. ಯಾಕಂದ್ರೆ ಅಜೋಲಾದಲ್ಲಿ ಪ್ರಕೃತಿಯಲ್ಲಿ ಇದು ಒಂದು ರೀತಿಯ ನಾವು ಪಾಚಿ ಸಸ್ಯ ಅಂತ ಹೇಳ್ತೇವೆ, ಆಲ್ಗೆ ಗ್ರೂಪ್ಗೆ ಸೇರುವಂತಹದ್ದು. ಇದರಲ್ಲಿ ಅಪಾರವಾದ ಸಾರಜನಕ ಇದೆ. ಇದರಲ್ಲಿ ಸುಮಾರು 23-30% ಸಾರಜನಕ ಇದೆ. ಬಹಳ ಸುಲಭವಾಗಿ ಇದನ್ನು ಬೆಳೆಯಬಹುದು. ಒಂದು ಇದರದ್ದು ಏನು ಅಂದರೆ, ಸುಮಾರು 1 ಅಡಿ ಆಳದ ಒಂದು ಸಿಮೆಂಟಿನ ತೊಟ್ಟಿ ಇರಬಹುದು ಅಥವಾ ಪ್ಲಾಸ್ಟಿಕ್ ಹಾಳೆಯನ್ನು ಅಳವಡಿಸಿ ಅದರಲ್ಲಿ ಉತ್ತಮ ರೀತಿಯ ಏನು ಉತ್ತಮವಾದಂಥ ಮಣ್ಣನ್ನು ಸುಮಾರು 2 ಇಂಚು ತಾಜಾ ಮಣ್ಣನ್ನು ಹಾಕಬೇಕು. ಆಮೇಲೆ ಸುಮಾರು 1-3 ಸೆಂಟಿಮೀಟರ್ನಷ್ಟು ಹಳೆಯದಾದ ಸಗಣಿಯನ್ನು, ಬಿಸಿ ಸಗಣಿಯನ್ನು, ಅಂದಿನ ಸಗಣಿಯನ್ನು ಹಾಕಬಾರ್ದು, ಹಳೆಯದಾದ ಸಗಣಿಯನ್ನು, ಹಣೆಯ 3 ದಿನಗಳ ಹಿಂದಿನ ಸಗಣಿಯನ್ನು, ಅದರಲ್ಲಿರುವಂಥ ಕಸಗಳನ್ನೆಲ್ಲ ತೆಗೆದು ಅದನ್ನು ಸುಮಾರು 3 ಸೆಂಟಿಮೀಟರ್ವರೆಗೆ ಅದನ್ನು ಆ ಮಣ್ಣಿನ ಪದರಿನ ಮೇಲೆ ಹಾಕಬೇಕು. ಆ ನಂತರ ಶುದ್ಧವಾದ ನೀರಿಗೆ ಸ್ವಲ್ಪ ಸೂಪರ್ ಫಾಸ್ಫೇಟನ್ನು ಅಥವಾ ನಮ್ಮ ಲವಣ ಮಿಶ್ರಣವನ್ನು ಸ್ವಲ್ಪ 1 ಗ್ರಾಮ್ ಅಥವಾ 2 ಗ್ರಾಮ್, 10 ಗ್ರಾಮ್ನಷ್ಟು ಅದನ್ನು ಸೇರಿಸಿಬಿಟ್ಟು ನೀರನ್ನು 8 ಇಂಚ್ವರೆಗೆ, 10 ಇಂಚು ಅಥವಾ 12 ಇಂಚಿನ ಒಂದು ಆಳದಲ್ಲಿ 8 ಇಂಚಿನವರೆಗೆ ಅದರಲ್ಲಿ ನೀರನ್ನು ತುಂಬಿ ಅದರ ಮೇಲೆ ಈ ಒಂದು ಅಜೋಲಾ ಸ್ಪೆಸಿಮನ್ ಅಂತೇಳಿ ನಾವು ಅಜೋಲಾದ 1 ಮುಷ್ಟಿಯಷ್ಟು ಅಜೋಲವನ್ನು ಅದರೊಳಗೆ ನಾವು ಹಾಕಬೇಕು. ಆಗ ಉತ್ತಮವಾದಂತಹ ಸುಮಾರು 24 ಗಂಟೆಯೊಳಗೆ ನಿಮಗೆ ಅದಲ ಪಸರಿಸಿಕೊಳ್ತದೆ. ಸುಮಾರು 6 ಉದ್ದ 6 ಅಗಲದ ಒಂದು ತೊಟ್ಟಿಯಲ್ಲಿ ಸುಮಾರು 24 ಗಂಟೆಯಲ್ಲಿ ಇದು ತುಂಬಾ ಪಸರಿಸಿಕೊಳ್ತದೆ. ಇದನ್ನ ತದ್ದು ಸ್ವಚ್ಛವಾಗಿ ತೊಳೆದು ಅದನ್ನು ನಮ್ಮ ಜಾನುವಾರುಗಳಿಗೆ ಕೊಡುವುದರಿಂದ ಅತ್ಯುತ್ತಮವಾದಂತಹ ರಿಸಲ್ಟ್ ಬಂದಿದೆ. ಹಾಲಿನ ಗುಣಮಟ್ಟ ಸುಧಾರಣೆಯಾಗಿದೆ ಮತ್ತು ಜಾನುವಾರುಗಳ ಆರೋಗ್ಯದಲ್ಲಿ ಸುಧಾರಣೆಯಾಗಿದೆ.
1: ಸಾರ್ವಜನಿಕರನ್ನು ಪೂರೈಸುತ್ತೆ.
2: ಇನ್ನೊಂದು ವಿಚಾರ ಹೈಡ್ರೋಫೋನಿಕ್. ಇದು ಬಹಳ ಪ್ರಚಲಿತವಾದಂತಹ ವಿಚಾರ ಹೈಡ್ರೋಫೋನಿಕ್ ಅಂತ ಹೇಳಿದ್ರೆ. ಇದು ಒಂದು ರೀತಿಯಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಬೀಜ ಮೇವಿನ ಜೋಳದ ಅಂಕುರದ ಒಂದು ಕುಡಿಗಳು ಅಂತ ಹೇಳ್ತೇವೆ ನಾವು ಅದಕ್ಕೆ. 1 ಕೆಜಿ ನೀವು ಈ ಉತ್ತಮ ಜಾತಿಯ ಜೋಳದ ಏಕದಳ ಜಾತಿಯ ಬೀಜಗಳನ್ನು ಒಂದು ರಂಧ್ರಗಳಿರುವಂತಹ ಗೋಣಿಯ ಚೀಲದಲ್ಲಿ ಅದನ್ನು ಗಟ್ಟಿಯಾಗಿ ಕಟ್ಟಿ ಅದನ್ನು ಒಂದು 48 ಗಂಟೆಗಳ ಕಾಲ ನೀರಿನಲ್ಲಿ ಮುಳುಗಿಸಿಡಬೇಕು. ಆನಂತರ ಒಂದು ಹೊರಗೆ ತೆಗೆದು ಒಂದು 24 ಗಂಟೆ ಅದನ್ನು ಹಾಗೆ ತೆರೆದಿಡಬೇಕು. ತೆರೆದಿಡಬೇಕು ಅಂತ ಹೇಳಿದ್ರೆ ನೀರಿನಿಂದ ಹೊರಗಿಡಬೇಕು. ಆಗ ಆ ರಂಧ್ರಗಳ ಮೂಲಕ ಅದರ ಮೊಳಕೆಗಳು ನಮಗೆ ಹೊರಗಿರುವುದನ್ನು ನಾವು ನೋಡ್ತೇವೆ. ಈ ಮೊಳಕೆ ಬಂದಂತಹ ಏಕದಳ ಜಾತಿಯ ಮೇವಿನ ಜೋಳದ ಅಂಕುರಾರ್ಪಿತ ಈ ಬೀಜಗಳನ್ನು ನಾವು ತೊಟ್ಟಿಗಳಲ್ಲಿ ಅಂತ ಹೇಳಿದ್ರೆ ಸುಮಾರು 10 ಎತ್ತರದ ಒಂದು ಸೆಲ್ಫ್ ತರದ ಸೆಲ್ಫ್ ಆಕಾರದ ಈಗ ನಮ್ಮಲ್ಲಿ ಕೆಲವರು ಅಡಿಕೆಯ ಒಂದು ಡಬ್ಬೆಯಿಂದ ಮಾಡಿದ್ದಾರೆ ಆ ರೀತಿಯ ಒಂದು ಹಂತ ಹಂತವಾಗಿ ಸೆಲ್ಫ್ ಮಾದರಿಯಲ್ಲಿ ಅದನ್ನು ಅಳವಡಿಸಿ ಅದರಲ್ಲಿ ಈ ಏನು ಮೊಳಕೆ ಬಂದಂತಹ ಬೀಜಗಳನ್ನು ಅದರಲ್ಲಿ ಇಡಬೇಕು. ಅದಕ್ಕೆ ನಿಯಮಿತವಾಗಿ ಅನುಕ್ರಮವಾಗಿ ನೀರು ಉಣಿಸ್ತಾ ಇರಬೇಕು. ಕೆಲವು ಕಡೆಯಲ್ಲಿ ಆಟೋಮೆಟಿಕ್ ವಾಟರ್ ಸಿಸ್ಟಮ್ ಅನ್ನು ಅಳವಡಿಸಿದ್ದಾರೆ. ನಾನು ಕೊಲ್ಲಾಪುರದ ಕಣ್ಣೂರ್ ಫಾರ್ಮಿಗೆ ಹೋಗಿದ್ದೆ. ಅಲ್ಲಿ ಸ್ವಯಂಚಾಲಿತ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಸೊ ಗಂಟೆಗೆ ಒಂದರಂತೆ ನೀರು ಅಲ್ಲಿ ಆ ಬೀಜಗಳ ಮೇಲೆ ಸಿಂಪಡಿಸಲ್ಪಟ್ಟಾದ ವ್ಯವಸ್ಥೆ ಮಾಡಿದ್ದಾರೆ. ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಕೃತಕವಾಗಿ ನಮ್ಮ ಕೈಯಿಂದ ನಾವು ನೀರನ್ನ ಅದಕ್ಕೆ ಸಿಂಪಡಿಸ್ತಾ ಇರಬೇಕು. ಈ ರೀತಿ ಒಂದು ತೊಟ್ಟಿ ಮತ್ತೊಂದು ತೊಟ್ಟಿ ಮತ್ತೊಂದು ತೊಟ್ಟಿ ಈ ರೀತಿ 15 ಆ ಸೆಲ್ಫ್ಗಳ ಮೇಲೆ ಟ್ರೇಗಳನ್ನ ಅದರೊಳಗೆ ಅಳವಡಿಸಿಕೊಂಡು ಇಟ್ಟಾಗ ಸುಮಾರು 1 ಅಥವಾ 10 ನಂತರ ಸುಮಾರು 6-7 ಎತ್ತರಕ್ಕೆ ಈ ಹುಲ್ಲು ಬೆಳೆಯುವುದನ್ನು ನಾವು ನೋಡ್ತೇವೆ. ಸೊ ಇದನ್ನು 15-10 ನಂತರ ನೀವು ಮೊದಲ ಭಾಗದ ಏನು ಇದೆ ತೊಟ್ಟಿ ಚೆನ್ನಾಗಿ ಬೆಳೆದಿದೆ ಆ ಟ್ರೇಯನ್ನು ತೆಗೆದು ಜಾನುವಾರುಗಳಿಗೆ ಕೊಡುವುದರಿಂದ ಸುಮಾರು ನಿಮಗೆ 1 ಕೆಜಿ ಬೀಜದಿಂದ ಸುಮಾರು 5-6 ಕೆಜಿ ಅಥವಾ ಕೆಲವೊಮ್ಮೆ ಚೆನ್ನಾಗಿ ಬೆಳೆದಾಗ 10 ಕೆಜಿಯಷ್ಟು ನಮಗೆ ಈ ಒಂದು ಆ ಹುಲ್ಲು ಸಿಗುವಂತಹದ್ದು. ಅಂದರೆ ಅಂಕುರಾರ್ಪಿತ ಅತ್ಯಂತ ಎಳೆಯದಾದ ಸ್ವಾದಿಷ್ಟಕರವಾದಂತಹ ಬೇರುಗಳಿಂದ ಪಸರಿಸಲ್ಪಟ್ಟಂತಹ ಅದರ ಬುಡದಲ್ಲಿ ಬೇರುಗಳು ಯಾವ ರೀತಿಯಲ್ಲಿ ಹೆಣೆಯಲ್ಪಟ್ಟಿರ್ತವೆ ಅಂದ್ರೆ ಜಾನುವಾರುಗಳು ಅದನ್ನು ಎಷ್ಟು ಖುಷಿಯಿಂದ ತಿಂತವೆ ಅಂದ್ರೆ ಒಂದೇ ಒಂದು ಬಿಂದುವನ್ನು ಸಹ ಬಿಡದೆ ಅವನ್ನು ತಿಂತವೆ. ಇದು ಬಹಳ ಒಳ್ಳೆಯ ವಿಧಾನ. ಇದನ್ನು ನಮ್ಮ ರೈತರು ಮಾಡಬೇಕು. ಇದನ್ನು ನಾವು ಇತ್ತೀಚೆಗೆ ಬೇರೆ ಬೇರೆ ಕಡೆಯಲ್ಲಿ ಇದನ್ನು ನಾವು ಪ್ರಯೋಗವನ್ನು ಮಾಡಿದ್ದೇವೆ, ಯಶಸ್ವಿನೂ ಆಗಿದ್ದೇವೆ. ಬಹಳಷ್ಟು ಜನ ರೈತರು ಈಗ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಹೈಡ್ರೋಪೋನಿಕ್ ಸಿಸ್ಟಮ್ ಹುಲ್ಲು ಬೆಳೆಯುವ ಕ್ರಮ ಹೆಚ್ಚು ಆಗಬೇಕು ಮತ್ತು ಇದು ನೀರಿನ ಅವಶ್ಯಕತೆ ಇದಕ್ಕೆ ಸ್ವಲ್ಪ ಕಡಿಮೆ ಇದೆ, ಮಣ್ಣಿನ ಸ್ಪರ್ಶ ಇದಕ್ಕೆ ಇರುವುದಿಲ್ಲ, ಒಂದು ರೀತಿಯಲ್ಲಿ ಅಂತರಿಕ್ಷದ ಬೆಳೆ ಅಂತಲೇ ನಾವು ಇದಕ್ಕೆ ಹೇಳ್ಬೋದು.
1: ಬಹಳ ಸಂತೋಷ ಡಿ ಎಸ್ ಹೆಗಡೆಯವರೇ. ಹೈನುಗಾರಿಕೆಯಲ್ಲಿ ಹಸಿರು ಮೇವಿನ ಒಂದು ಮಹತ್ವ ಏನು, ಯಾವ ರೀತಿ ನಮ್ಮ ರೈತರು ಇದನ್ನು ಅನುಸರಿಸಬಹುದು, ಯಾವ ರೀತಿ ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ಮಾಡಬಹುದು, ಖರ್ಚನ್ನು ಕಡಿಮೆ ಮಾಡಿಕೊಂಡು, ಈ ವಿಚಾರವಾಗಿ ಕೂಡ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ಆಧುನಿಕ ಹೈನುಗಾರಿಕೆಯಲ್ಲಿ ಹಸಿರು ಮೇವಿನ ಮಹತ್ವ ಈ ಕುರಿತು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ನಿವೃತ್ತ ವ್ಯವಸ್ಥಾಪಕ ಡಿಎಸ್ ಹೆಗ್ಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವಾಸೋದ್ಯಮವನ್ನ ನಮ್ಮ ಉದ್ಯಮವಾಗಿ ಮಾಡಿಕೊಳ್ಳಬಹುದೇ, ಈ ಕುರಿತು ಒಂದು ಭಾಷಣವನ್ನ ಕೇಳೋಣ. ಇದನ್ನ ನಮಗಾಗಿ ಬರೆದು ಪ್ರಸ್ತುತಪಡಿಸ್ತಾ ಇರೋರು ಶಶಿರಾಜ್ ಯು.
1: ಹೌದು, ಖಂಡಿತವಾಗಿಯೂ ನಾವು ಪ್ರವಾಸೋದ್ಯಮ ಕ್ಷೇತ್ರವನ್ನು ಉದ್ಯೋಗಕ್ಕಾಗಿ ಆರಿಸಿಕೊಳ್ಳಬಹುದು. ಈ ಮಾತನ್ನು ಪುಷ್ಟೀಕರಿಸಲು ಇಲ್ಲಿ ನಾನು ಕೆಲವೊಂದು ಅಂಶಗಳನ್ನು ಹೇಳಲು ಬಯಸುತ್ತೇನೆ. ಮೊದಲಿಗೆ ನಾವು ಹೊಸ ಮತ್ತು ಪ್ರವಾಸೋದ್ಯಮ ಎಂದರೇನು ಮತ್ತು ಪ್ರವಾಸೋದ್ಯಮದ ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಪ್ರವಾಸವನ್ನು ಈ ರೀತಿ ವ್ಯಾಖ್ಯಾನಿಸುತ್ತದೆ. ಪ್ರವಾಸ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಂತೋಷಕ್ಕಾಗಿ ಅಥವಾ ವ್ಯವಹಾರ ಪ್ರಯುಕ್ತ ಮತ್ತು ಇತರ ಉದ್ದೇಶಗಳಿಗಾಗಿ ತನ್ನ ಸಾಮಾನ್ಯ ಸ್ಥಳದಿಂದ ಅಪರಿಚಿತ ಸ್ಥಳಗಳಿಗೆ ಪ್ರಯಾಣ ಬೆಳೆಸುವುದು ಮತ್ತು ತಂಗುವುದು. ಆದರೆ ಈ ವಾಸ್ತವ್ಯ ಅನುಕ್ರಮವಾಗಿ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದ್ದರಿಂದ ಪ್ರವಾಸ ಎಂದರೆ ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸುವುದಷ್ಟೇ ಅಲ್ಲ, ಬದಲಾಗಿ ಅದರ ಜೊತೆಗೆ ಪ್ರವಾಸವನ್ನು ಕೈಗೊಂಡ ಒಬ್ಬ ಪ್ರವಾಸಿಗ ತನ್ನ ಪ್ರಯಾಣದ ಪ್ರಾರಂಭದ ದಿನದಿಂದ ಮನೆಗೆ ಹಿಂತಿರುಗುವ ದಿನದವರೆಗೆ ಯಾವ್ಯಾವ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾನೆ ಅವುಗಳೆಲ್ಲವನ್ನು ಒಳಗೊಂಡಿದೆ. ಅಂದರೆ ವಾಹನಗಳಲ್ಲಿ ಪ್ರಯಾಣಿಸುವುದು, ವಾಸ್ತವ್ಯ ಮತ್ತು ಆಹಾರಗಳನ್ನು ಸ್ವಇಚ್ಛೆಗನುಸಾರವಾಗಿ ಆರಿಸಿಕೊಂಡು ಅನುಭವಿಸುವುದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಮತ್ತು ಸ್ಮಾರಕಗಳಿಗೆ ಭೇಟಿ ನೀಡುವುದು, ಟ್ರೆಕ್ಕಿಂಗ್ ಹಾಗೂ ಇನ್ನಿತರ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸುವುದು, ಸಾಂಸ್ಕೃತಿಕ ಹಾಗೂ ಮನರಂಜನೀಯ ಕಾರ್ಯಕ್ರಮಗಳಲ್ಲಿನ ಪಾಲ್ಗೊಳ್ಳುವಿಕೆ ಹಾಗೂ ಪ್ರವಾಸ ಸ್ಥಳಗಳಲ್ಲಿ ದೊರಕುವ ಮೂಲಭೂತ ಮತ್ತು ವಿಶೇಷ ಸೌಕರ್ಯಗಳು, ಅಂದರೆ ಅದು ಕಿಯೋಸ್ಕ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ GIS, ಸ್ಟೀಮ್ ಬಾತ್, ಹಾರ್ಸ್ ರೈಡಿಂಗ್, ಅಮ್ಯೂಸ್ಮೆಂಟ್ ಪಾರ್ಕ್ಸ್, ಆಟೋಟಗಳು, ಹೀಗೆ ಅನೇಕ ಬಗೆಯ ಸೌಕರ್ಯಗಳನ್ನು ಬಳಸುವುದು ಒಬ್ಬ ಪ್ರವಾಸಿಗನ ಚಟುವಟಿಕೆಗಳಾಗಿರುತ್ತದೆ. ಹಾಗೆಯೇ ಇವುಗಳೆಲ್ಲವೂ ಪ್ರವಾಸದ ವಿವಿಧ ಅವಿಭಾಜ್ಯ ಅಂಗಗಳಾಗಿವೆ. ಈ ನಾಗರಿಕತೆ ಬೆಳೆದಂತೆಲ್ಲ ಜನರ ಅಭಿರುಚಿಗಳು ಬದಲಾಗುತ್ತಾ ಬಂದವು. ಪ್ರಪಂಚದ ಬಹುತೇಕ ಭಾಗದ ಜನರು ತಮ್ಮ ಕಚೇರಿಗಳಿಗೆ ಅಥವಾ ಕೆಲಸ ಕಾರ್ಯಗಳಿಗೆ ಬಿಡುವು ದೊರೆತಾಗಲೆಲ್ಲ ಮನಸ್ಸಿನ ನೆಮ್ಮದಿ, ಶಾಂತಿ ಹಾಗೂ ಆನಂದಕ್ಕಾಗಿ ಪ್ರವಾಸವನ್ನು ಹಮ್ಮಿಕೊಳ್ಳಲು ಪ್ರಾರಂಭಿಸಿ ಬಹಳಷ್ಟು ವರ್ಷಗಳಾದವು. ಇದಕ್ಕೆ ಉದಾಹರಣೆಯಾಗಿ ಯುವಕರು ಟ್ರಕ್ಕಿಂಗ್, ಪರ್ವತಾರೋಹಣದಂತಹ ಸಾಹಸ ಕ್ರೀಡೆಗಳು ಹಾಗೂ ಮನರಂಜನೆಗಾಗಿ ಪ್ರವಾಸ ಕೈಗೊಳ್ಳುವುದು, ಹಿರಿಯರು ತೀರ್ಥಯಾತ್ರೆಯಂತಹ ಧಾರ್ಮಿಕ ಪ್ರವಾಸದಲ್ಲಿ ಪಾಲ್ಗೊಳ್ಳುವುದು, ಹೊಸದಾಗಿ ಮದುವೆಯಾದ ಜೋಡಿಗಳು ಹನಿಮೂನ್ ಪ್ರವಾಸ ಕೈಗೊಳ್ಳುವುದು, ಸಂಘ ಸಂಸ್ಥೆಗಳು ತಮ್ಮ ಉದ್ಯೋಗಿಗಳನ್ನು ಖುಷಿಪಡಿಸಲು ಇನ್ಸೆಂಟಿವ್ ಟೂರ್ನಂತಹ ಪ್ರೋತ್ಸಾಹಕರ ಪ್ರವಾಸಗಳನ್ನು ಆಯೋಜಿಸುವುದು, ವ್ಯವಹಾರಗಳಿಗಾಗಿ ಸಭೆಗಳಲ್ಲಿ ಪಾಲ್ಗೊಳ್ಳಲು ಬೇರೆ ಊರು ಅಥವಾ ದೇಶಗಳಲ್ಲಿರುವ ಸಂಬಂಧಿಕರನ್ನು ಅಥವಾ ಮಿತ್ರರನ್ನು ಭೇಟಿ ಮಾಡಲು, ಹೀಗೆ ಸಮಾಜದ ಎಲ್ಲಾ ತರಹದ ಜನರು ಒಂದಲ್ಲ ಒಂದು ಕಾರಣಕ್ಕೆ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈಗ ಪ್ರವಾಸವು ಪ್ರತಿಯೊಬ್ಬನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆಂದ್ರೆ ಪ್ರವಾಸೋದ್ಯಮದ ವ್ಯಾಪ್ತಿ ನಮ್ಮ ಊಹೆಗೂ ನಿಲುಕದಷ್ಟು ವಿಶಾಲವಾಗಿದೆ. ಉಲ್ಲೇಖಿಸಿದ ಯಾವುದೇ ಭಾಗ ಅಥವಾ ಅಂಗಗಳನ್ನು ಪ್ರವಾಸೋದ್ಯಮದಿಂದ ಹೊರಗಿಡಲು ಸಾಧ್ಯವಿಲ್ಲ. ಈಗ ಪ್ರವಾಸೋದ್ಯಮ ಒಂದು ಬಹಳ ದೊಡ್ಡ ಉದ್ದಿಮೆಯಾಗಿ ಬೆಳೆದು ನಿಂತಿದೆ. ಸಾರಿಗೆ ಕ್ಷೇತ್ರವಾಗಿರ್ಬೋದು, ಹೋಟೆಲ್ಗಳು, ಪ್ರೇಕ್ಷಣೀಯ ಸ್ಥಳಗಳು, ಯೋಗ, ಆಯುರ್ವೇದ ಮತ್ತು ಮಸಾಜ್ ಸೆಂಟರ್ಗಳು, ಸಾಹಸ ಕ್ರೀಡೆಗಳು ಹಾಗೂ ಮನರಂಜನಾ ಕಾರ್ಯಕ್ರಮಗಳು ಪ್ರವಾಸೋದ್ಯಮದ ಉಪ ಉದ್ದಿಮೆಗಳಾಗಿವೆ. ಎಲ್ಲ ಉದ್ದಿಮೆಗಳು ಒಂದನ್ನೊಂದು ಅವಲಂಬಿಸಿವೆ. ಇಂದು ಭಾರತದಲ್ಲೇ ಲಕ್ಷಾಂತರ ಜನರು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಉದ್ದಿಮೆದಾರರಾಗಿ, ಕೆಲಸಗಾರರಾಗಿ ಯಶಸ್ಸು ಕಂಡಿರುತ್ತಾರೆ. ಅವರೆಲ್ಲರೂ ಈ ಪ್ರವಾಸೋದ್ಯಮವೇ ದಾರಿದೀಪವಾಗಿದೆ. ಈ ಉದ್ಯಮದಲ್ಲಿನ ಸೇವಾ ನಿರತರು ಪ್ರವಾಸಿಗರಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿಕೊಡುತ್ತಾರೆ. ಇದಕ್ಕೆ ಬದಲಾಗಿ ಪ್ರವಾಸಿಗರು ತಮ್ಮ ಹಣವನ್ನು ತಾವು ಭೇಟಿ ನೀಡುವಂತಹ ಸ್ಥಳಗಳಲ್ಲಿ ವ್ಯಯಿಸುತ್ತಾರೆ. ಹೀಗೆ ಪ್ರವಾಸಿಗರ ಮೂಲಕ ಬಂದಂತಹ ಹಣ ಆ ನಿರ್ದಿಷ್ಟ ಪ್ರದೇಶ ಮತ್ತು ಸಮುದಾಯದ ಬೇರೆ ಬೇರೆ ಕೈಗಳಲ್ಲಿ ಹರಿದಾಡುತ್ತದೆ. ಇದರಿಂದ ಆ ಸಮುದಾಯದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾದರೆ, ಇನ್ನೊಂದೆಡೆ ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯ ಮೇಲೂ ಕೂಡ ಧನಾತ್ಮಕ ಪರಿಣಾಮ ಸಾಧ್ಯ ಎಂಬುದು ಈಗಾಗಲೇ ಸಾಬೀತಾಗಿದೆ. ಅನೇಕ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪ್ರಮುಖ ಆದಾಯ ಕೂಡ ಪ್ರವಾಸೋದ್ಯಮವೇ. ಇಂತಹ ದೇಶಗಳಲ್ಲಿನ ಜನರು ತಮ್ಮ ದೇಶಗಳಿಗೆ ಬರುವ ಪ್ರವಾಸಿಗರ ನಂಬಿಕೊಂಡು ಈ ಉದ್ದಿಮೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಹಾಗೂ ಇಲ್ಲಿನ ಸರ್ಕಾರಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಪ್ರವಾಸಿಗರಿಗೆ ಬೇಕಾಗುವ ಸೌಕರ್ಯಗಳು ಕಲ್ಪಿಸಿ ಈ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಲು ಬಹಳಷ್ಟು ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸುತ್ತಿವೆ. ಇದರಿಂದಾಗಿ ಈ ದೇಶಗಳ ಜನರ ಆರ್ಥಿಕ ಸಂಕಷ್ಟ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದಾಗಿ ದೂರವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಎಲ್ಲ ರಾಷ್ಟ್ರಗಳಷ್ಟೇ ಅಲ್ಲ, ಇತ್ತೀಚೆಗೆ ಭಾರತದಂತಹ ಮಡಿವಂತಿಕೆಯ ರಾಷ್ಟ್ರಗಳು ಕೂಡ ಪ್ರವಾಸೋದ್ಯಮದಿಂದಾಗುವ ಆರ್ಥಿಕ ಮತ್ತು ಸಾಮಾಜಿಕ ಲಾಭವನ್ನು ಅರಿತು ತಮ್ಮ ಯೋಜನೆಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲು ಪ್ರಾರಂಭಿಸಿದ್ದು, ಈಗಾಗಲೇ ದೇಶದ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸುವ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇವಿಷ್ಟನ್ನು ಹೇಳಿದ ಮೇಲೆ ನಾವು ಈ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆಯೂ ಒಂದು ನೋಟವನ್ನು ಬೀರಬೇಕಾಗಿದೆ. ಪ್ರವಾಸೋದ್ಯಮದಲ್ಲಿನ ಉದ್ಯೋಗಾವಕಾಶಗಳು, ಈಗಾಗಲೇ ಹೇಳಿರುವಂತೆ ಪ್ರವಾಸೋದ್ಯಮವು ಅನೇಕ ಉಪ ಉದ್ದಿಮೆಗಳನ್ನು ಒಳಗೊಂಡಿರುವ ಒಂದು ಬಹು ದೊಡ್ಡ ವಲಯವಾಗಿದೆ. ಇಲ್ಲಿ ಪ್ರವಾಸಿಗರ ಇಚ್ಛೆ ಹಾಗೂ ಬೇಡಿಕೆಗಳಿಗನುಸಾರವಾಗಿ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳ ಜೊತೆಯಲ್ಲಿ ಅನೇಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಆದರೆ ಈ ಉದ್ಯೋಗಗಳನ್ನು ನಿರ್ವಹಿಸಲು ಒಬ್ಬ ಚುರುಕಿನ, ಜಾಣ್ಯ, ಸೇವಾ ಹಾಗೂ ಸಮರ್ಪಣಾ ಮನೋಭಾವವಿರುವ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಈಗ ನಾವಿಲ್ಲಿ ಇಂದಿನ ಯುವಕರು ಈ ಪ್ರವಾಸೋದ್ಯಮದಲ್ಲಿನ ಯಾವ ಯಾವ ಕ್ಷೇತ್ರಗಳನ್ನು ತಮ್ಮ ಉದ್ಯೋಗವಾಗಿ ಆರಿಸಿಕೊಳ್ಳಬಹುದು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಟ್ರಾವೆಲ್ ಏಜೆನ್ಸಿ ಮತ್ತು ಟೂರ್ ಆಪರೇಷನ್ ಕಂಪನಿಗಳು. ಇವತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗಳಿಗೆ ಬಹಳ ಬೇಡಿಕೆ ಬಂದಿರುವ ಹಿನ್ನೆಲೆಯಲ್ಲಿ ವಿದೇಶಗಳಿಗೆ ಪ್ರಯಾಣ ಬೆಳೆಸುವ ಪ್ರವಾಸಿಗರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಲು, ಉತ್ತಮ ಇನ್ಬೌಂಡ್ ಮತ್ತು ಔಟ್ಬೌಂಡ್ ಟೂರ್ ಪ್ಯಾಕೇಜ್ಗಳನ್ನು ತಯಾರಿಸಲು, ಪಾಸ್ಪೋರ್ಟ್ ಮತ್ತು ವೀಸಾ ವ್ಯವಸ್ಥೆಯನ್ನು ಕಲ್ಪಿಸಲು, ಕರೆನ್ಸಿ ವಿನಿಮಯ ಮಾಡಲು ಅನೇಕ ಟ್ರಾವೆಲ್ ಏಜೆನ್ಸೀಸ್ ಮತ್ತು ಟೂರ್ ಆಪರೇಷನ್ ಕಂಪನಿಗಳು ಎಲ್ಲಾ ನಗರಗಳ ಮುಖ್ಯ ಭಾಗಗಳಲ್ಲಿ ತಲೆಯೆತ್ತಿವೆ. ಇಂತಹ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಲು ಪ್ರತಿಭಾನ್ವಿತ ಯುವಕ ಯುವತಿಯರಿಗೆ ಸಾಕಷ್ಟು ಅವಕಾಶಗಳಿವೆ. ಅನುಭವ ದೊರೆತಾದ ಮೇಲೆ ತಾವಾಗಿಯೇ ಹೊಸದೊಂದು ಟ್ರಾವೆಲ್ ಏಜೆನ್ಸಿಯನ್ನು ನಿಯಮಾನುಸಾರ ಪ್ರಾರಂಭಿಸಿ ಸಾಕಷ್ಟು ಲಾಭವನ್ನು ಗಳಿಸಬಹುದು. ಈ ಟ್ರಾವೆಲ್ ಏಜೆನ್ಸಿ ಉದ್ಯಮದ ಪಿತಾಮಹ ಬ್ರಿಟನ್ನ ಥಾಮಸ್ ಕುಕ್ ಕ್ರಿಸ್ತಶಕ 1845 ಜಗತ್ತಿನ ಪ್ರಥಮ ಟ್ರಾವೆಲ್ ಏಜೆನ್ಸಿಯಾದ ಥಾಮಸ್ ಕುಕ್ ಅಂಡ್ ಸನ್ಸ್ ಹುಟ್ಟು ಹಾಕಿದ್ದು, ಇದೀಗ ವಿಶ್ವದಲ್ಲಿ 10,700 ಟ್ರಾವೆಲ್ ಏಜೆನ್ಸಿ ಕಂಪನಿಗಳಿದ್ದು, ಅದರಲ್ಲಿ 750 ಅಯಟಾ ಮಾನ್ಯತೆ ಟ್ರಾವೆಲ್ ಏಜೆನ್ಸಿ ಕಂಪನಿಗಳು ಭಾರತದಲ್ಲಿವೆ. ಈಗ ಭಾರತದಲ್ಲಿ ಒಟ್ಟು 2,900 ಅಯಟಾ ಮಾನ್ಯತೆ ಪಡೆದ ಟ್ರಾವೆಲ್ ಏಜೆಂಟ್ಸ್ಗಳು ಮತ್ತು 20,000 ಅಧಿಕ ಅಯಟಾ ಮಾನ್ಯತೆ ಇಲ್ಲದ ಟ್ರಾವೆಲ್ ಏಜೆಂಟ್ಸ್ಗಳು ಕೆಲಸ ಮಾಡುತ್ತಿದ್ದಾರೆ. ಎರಡನೆಯದಾಗಿ ಸಾರಿಗೆ ಕ್ಷೇತ್ರ. ಪ್ರವಾಸೋದ್ಯಮ ಮತ್ತು ಸಾರಿಗೆ ಕ್ಷೇತ್ರಕ್ಕಿರುವ ಅತ್ಯಂತ ನಿಕಟ ಸಂಬಂಧದಿಂದಾಗಿ ಈ ಸಾರಿಗೆ ಕ್ಷೇತ್ರ ಅತ್ಯಂತ ವೇಗವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಿದೆ. ಏರ್ಲೈನ್ಗಳಲ್ಲಿ, ಭಾರತೀಯ ರೈಲ್ವೆ ಸರ್ವಿಸ್ ಮತ್ತು ರೈಲ್ವೆ ಕ್ಯಾಟರಿಂಗ್ಗಳಲ್ಲಿ, ಕಾರ್ ರೆಂಟಲ್ ಕಂಪನಿಗಳಲ್ಲಿ ಸೂಕ್ತ ತರಬೇತಿ ಹೊಂದಿದ ಪ್ರತಿಭೆಯುಳ್ಳ ಯುವಕ ಯುವತಿಯರಿಗೆ ಸಾಕಷ್ಟು ಅವಕಾಶಗಳು ಕಾಯುತ್ತಿವೆ. ಇಲ್ಲಿ ಸ್ವ ಉದ್ಯೋಗಕ್ಕೂ ಸಾಕಷ್ಟು ಅವಕಾಶಗಳು ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಮೂರನೇದು ಹೋಟೆಲ್ ಮತ್ತು ತಿಥಿ ಕ್ಷೇತ್ರ. ಪ್ರವಾಸೋದ್ಯಮದಲ್ಲಿ ಸಾರಿಗೆ ಕ್ಷೇತ್ರದಂತೆ ಹೋಟೆಲ್ ಉದ್ಯಮದ್ದು ಸಿಂಹಪಾಲು. ಒಬ್ಬ ಪ್ರವಾಸಿಗ ತಾನು ಭೇಟಿ ನೀಡಿದ ಸ್ಥಳದಲ್ಲಿ ಉತ್ತಮ ವಸತಿ ಆಹಾರ ದೊರೆತರೆ ಆತನ ಪ್ರವಾಸ ಬಹುತೇಕ ಸಫಲವಾದಂತೆ. ಆದ್ದರಿಂದ ಈ ಉದ್ಯಮದಲ್ಲಿ ಹೋಟೆಲ್ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಬಹಳಷ್ಟು ಮಹತ್ವವಿದೆ. ಇಂದಿನ ವೈವಿಧ್ಯಮಯ ಪ್ರವಾಸಿಗಳಿಂದಾಗಿ ಪ್ರವಾಸಿಗರ ಬೇಡಿಕೆಗಳಿಗನುಸಾರವಾಗಿ ಸ್ಟಾರ್ ಹೋಟೆಲ್ಗಳು, ರಿಸಾರ್ಟ್ಗಳು, ಮೋಟೆಲ್, ಟೈಮ್ ಶೇರ್ ಕಂಪನಿ, ಯೂತ್ ಹಾಸ್ಟೆಲ್, ಬಾಟಿಕ್ ಹೋಟೆಲ್ ಹಾಗೂ ಇನ್ನಿತರ ಅನೇಕ ಬಗೆಯ ಹೋಟೆಲ್ಗಳು ಚಾಲ್ತಿಯಲ್ಲಿವೆ. ಆದ್ದರಿಂದ ಈ ಹೋಟೆಲ್ ಉದ್ಯಮ ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ಅದೆಷ್ಟೋ ಜನರ ಜೀವನಾಧಾರವಾಗಿದೆ. ನಾಲ್ಕನೆಯದಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು. ಪ್ರವಾಸೋದ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಬಹಳಷ್ಟು ಬೇಡಿಕೆ ಬಂದಿವೆ. ಈ ಕಂಪನಿಗಳು ಮನರಂಜನೆ ಕಾರ್ಯಕ್ರಮಗಳಿಂದ ಹಿಡಿದು ಮೀಟಿಂಗ್, ಕಾನ್ಫರೆನ್ಸ್, ಸೆಮಿನಾರ್ಗಳನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವ ನೈಪುಣ್ಯತೆ ಹೊಂದಿವೆ. ವ್ಯಾವಹಾರಿಕ ಪ್ರವಾಸ ಅಥವಾ ಬಿಸ್ನೆಸ್ ಟೂರಿಸಂನಲ್ಲಿ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆದ್ದರಿಂದ ಮೈಸ್ ಅಂದ್ರೆ ಮೀಟಿಂಗ್, ಇನ್ಸೆಂಟಿವ್, ಕಾನ್ಫರೆನ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಎಂಬ ಪ್ರವಾಸದ ಹೊಸ ಆಯಾಮವನ್ನೇ ಇಂದಿನ ಟ್ರಾವೆಲ್ ಕಂಪನಿಗಳು ಸೃಷ್ಟಿಸಿ ಕಾರ್ಪೊರೇಟ್ ವಲಯವನ್ನು ತನ್ನೆಡೆಗೆ ಸೆಳೆಯುವಲ್ಲಿ ಯಶಸ್ಸು ಕಂಡಿವೆ. ಐದನೆಯದು ಕ್ರೂಸ್ ಲೈನರ್ಗಳು. 19ನೇ ಶತಮಾನದ ಪ್ರಾರಂಭದಲ್ಲಿ ಬೀಚ್ ಟೂರಿಸಂ ಅಥವಾ ಕೋಸ್ಟಲ್ ಟೂರಿಸಂ ಹೆಚ್ಚು ಮಹತ್ವ ಪಡೆದುಕೊಂಡಿತು. ಇದರಿಂದ ಅನೇಕ ಕ್ರೂಸ್ ಲೈನ್ ಪ್ಯಾಕೇಜ್ ಟೂರ್ಗಳು ಪ್ರಾರಂಭವಾದವು. ಈಗ ಭಾರತದ ಗೋವಾ ಸೇರಿದಂತೆ 1,000 ಕ್ರೂಸ್ ಪ್ಯಾಕೇಜ್ ಟೂರ್ ತಾಣಗಳನ್ನು ಕಾಣಬಹುದು. ಉತ್ತಮ ಮತ್ತು ಆಕರ್ಷಕ ವ್ಯಕ್ತಿತ್ವ, ಇಂಗ್ಲಿಷ್ ಹಾಗೂ ಕೆಲವು ವಿದೇಶಿ ಭಾಷೆಗಳ ಹಿಡಿತವಿದ್ದಲ್ಲಿ ಕ್ರೂಸ್ ಲೈನರ್ಗಳಲ್ಲಿ ಕೆಲಸ ಗಿಟ್ಟಿಸುವುದು ಕಷ್ಟವೇನಲ್ಲ. ನಂತರ ಪ್ರವಾಸೋದ್ಯಮ ಇಲಾಖೆ. ದೇಶದ ಹಾಗೂ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಹಲವಾರು ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತಿದ್ದು, ಇಲಾಖೆಯ ವತಿಯಿಂದವೂ ಇತ್ತೀಚೆಗೆ ಹಲವು ನೇಮಕಾತಿಗಳು ನಡೆದಿದ್ದು ಇನ್ನೂ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ನಿಚ್ಚಳವಾಗಿದೆ. ಈ ಎಲ್ಲಾ ಉದ್ಯೋಗಗಳಿಗೆ ಕೆಲಸ ನೈಪುಣ್ಯತೆ ಅಗತ್ಯವಿದ್ದು, ಡಿಗ್ರಿ ಮುಗಿಸಿದ ವಿದ್ಯಾರ್ಥಿಗಳಿಗೆ MTA ಕೋರ್ಸ್ ಅಂದರೆ ಮಾಸ್ಟರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್, PUC ಮುಗಿದ ವಿದ್ಯಾರ್ಥಿಗಳಿಗೆ BBA ಟೂರಿಸಂ, ಎಂಬ 3 ವರ್ಷದ ಪದವಿ ಕೋರ್ಸ್, BHM ಎಂಬ 4 ವರ್ಷದ ಕೋರ್ಸ್ ಅಂದ್ರೆ ಬ್ಯಾಚುಲರ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್, 6 ತಿಂಗಳ ಐಯಾಟ ಏರ್ ಟಿಕೆಟಿಂಗ್ ಟ್ರೈನಿಂಗ್ ಕೋರ್ಸ್, ಏರ್ ಹಾಸ್ಟೆಸ್ ಟ್ರೈನಿಂಗ್, ಹೀಗೆ ಹಲವಾರು ಬಗೆಯ ಕೋರ್ಸ್ಗಳು ಜಾರಿಯಲ್ಲಿದ್ದು ಪ್ರವಾಸೋದ್ಯಮಕ್ಕೆ ಅಗತ್ಯವಿರುವ ಮಾನವ ಸಂಪನ್ಮೂಲಗಳನ್ನು ಒದಗಿಸಲು ನೆರವಾಗುತ್ತಿವೆ. ಈ ಮೇಲಿನವಲ್ಲದೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಅಡ್ವೆಂಚರ್ ಕ್ಲಬ್, ಯೋಗ, ಆಯುರ್ವೇದ ಮತ್ತು ಮೆಸೇಜ್ ಥೆರಪಿ ಸೆಂಟರ್ಗಳು ಬಹಳಷ್ಟು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿವೆ. ಅಲ್ಲದೆ ಫೋಟೋಗ್ರಫಿ, ಕರಕುಶಲ ವಸ್ತುಗಳ ನಿರ್ಮಾಣ ಮತ್ತು ಮಾರಾಟ, ಅಂಗಡಿ, ಜ್ಯೂಸ್ ಸೆಂಟರ್ಗಳನ್ನು ನಡೆಸಲು

0: ದಾಳಿಗಳಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಕುಸಿತಗೊಂಡಿದ್ದರೂ ಪ್ರವಾಸೋದ್ಯಮವು ಬಹಳ ವೇಗವಾಗಿ ಇಂತಹ ಬದಲಾವಣೆಗಳಿಗೆ ಹೊಂದಿಕೊಂಡು ಮತ್ತೆ ಪುಟಿದೇಳುತ್ತದೆ. ಈ ಮಾತಿಗೆ ಪೂರಕವೆಂಬಂತೆ UNWTO ಅಂದ್ರೆ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ 2019 ವೇಳೆಗೆ 296 ಮಿಲಿಯನ್ ಉದ್ಯೋಗಗಳು ಪ್ರವಾಸೋದ್ಯಮದಲ್ಲಿ ಸೃಷ್ಟಿಯಾಗಲಿವೆ. ಏಕೆಂದ್ರೆ ವಿಶ್ವದಲ್ಲಿನ ಪ್ರತಿ 11 ಉದ್ಯೋಗಗಳಲ್ಲಿ ಒಂದು ಉದ್ಯೋಗ ಪ್ರವಾಸೋದ್ಯಮದಿಂದಲೇ ಸೃಷ್ಟಿಯಾಗುತ್ತಿದೆ ಎಂದು ಈಗಾಗಲೇ ದೃಢಪಟ್ಟಿದೆ. ವಿಶ್ವದಾದ್ಯಂತ ಪ್ರವಾಸೋದ್ಯಮ ಶರವೇಗದಿಂದ ಬೆಳೆಯುತ್ತಿದ್ದು ಇದು ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ಆಶಾಕಿರಣವಾಗಿದೆ.
1: ಇದುವರೆಗೂ ಶಶಿರಾಜ್ ಯು ಇವರು ಪ್ರವಾಸೋದ್ಯಮವನ್ನ ನಮ್ಮ ಉದ್ಯಮವಾಗಿ ಮಾಡಿಕೊಳ್ಳಬಹುದೇ ಈ ಕುರಿತು ಮಾಡಿದ ಭಾಷಣವನ್ನ ಕೇಳಿದ್ರಲ್ಲ ಕೇಳಿದ್ರೆ ಈಗ ಕೆಲವು ಚಿತ್ರಗೀತೆಗಳ ನಾವು ಕೇಳೋಣ. ಮೊದಲಿಗೆ ಜೈ ಹಿಂದ್ ಚಿತ್ರದ ಈ ಗೀತೆಯನ್ನ ಕೇಳಿ. ಕೇಳಿಬರುವ ಸ್ವರ ಹೇಮಂತ್ ಅವರದ್ದು, ಸಾಹಿತ್ಯ ಸರಸ್ವತಿ ಪುತ್ರ, ಸಂಗೀತ ಕೃಷ್ಣವರ್ಧನ ಕುಲಕರ್ಣಿ, ವಿಕ್ರಮ್ ಸಿದ್ದೇಶ್ವರ್.

ಜ್ವಲಂತಂ ಚಿತ್ರದ ಈ ಗೀತೆಯನ್ನ ಹಾಡಿರುವವರು ಅಭಯ್ ಜೋರ್ಪುರ್ಕರ್, ಸಾಹಿತ್ಯ ಅಂಬರೀಷ್ ಬಿಎಂ, ಸಂಗೀತ ವಿಕ್ರಮ್ ಸುಬ್ರಹ್ಮಣ್ಯ ಹಾಗೂ ಫಿನಿ ಕುರಿಯನ್.

ಕಡೆಯದಾಗಿ ಕೇಳಿ ಬರ್ಫಿ ಚಿತ್ರದ ಈ ಗೀತೆಯನ್ನ. ಹಾಡಿರುವವರು ಕೈಲಾಸ್ ಖೇರ್, ಗೀತರಚನೆ ಬಾಹುಬಲಿ, ಸಂಗೀತ ಅರ್ಜುನ್ ಜನ್ಯ.

0: ದಿನ ಸುರೇಶ್ ಅಣಚಿಕ್ಕಿ ಇವರು ಬರೆದು ಪ್ರಸ್ತುತಪಡಿಸುವ ಸಣ್ಣ ಕಥೆ. ಇದಾದ ನಂತರ ಚಿತ್ರಗೀತೆಗಳನ್ನ ಕೇಳಬಹುದು. ಈಗ ಮೊದಲಿಗೆ ಸುರೇಶ್ ಅಣಚಿಕ್ಕಿ ಇವರು ಬರೆದು ಪ್ರಸ್ತುತಪಡಿಸುವ ಈ ಸಣ್ಣ ಕಥೆ. ಕಥೆಯ ಶೀರ್ಷಿಕೆ ದೇವರ ಮಗ.
1: ಊರಿನ ಮುಖ್ಯ ಸರ್ಕಲಿನಲ್ಲಿ ಬೆಟ್ಟದ ಹೂವು ಎನ್ನುವ ಖಾನಾವಳಿ ಸುಮಾರು ವರ್ಷಗಳಿಂದ ಸಪ್ಲೈಯರ್ ಆಗಿ ಪುಟ್ಸ್ವಾಮಿ ನಿಯತ್ತಾಗಿ ಕೆಲಸ ಮಾಡುತ್ತಿದ್ದನು. ಚಿಕ್ಕ ವಯಸ್ಸಿನಲ್ಲಿಯೇ ತುಂಬಾ ಚುರುಕಾಗಿದ್ದ ಹುಡುಗನೆಂದು ಗುರುತಿಸಿಕೊಂಡಿದ್ದನು. ಇವನ ತಂದೆ ತಾಯಿ ಯಾರೆಂದು ತಿಳಿಯದೆ ನೆಮ್ಮದಿಯಿಂದ ಬದುಕು ಸಾಗಿಸುತ್ತಿದ್ದನು. ಸಿದ್ದಪ್ಪಾಜಿಯು ದೂರ ಊರಿನಲ್ಲಿ ಹೆಣ್ಣು ನೋಡಿಕೊಂಡು ಬರುವಾಗ ರಸ್ತೆಯ ಪಕ್ಕದಲ್ಲಿರುವ ತಿಪ್ಪೆ ಎಂದು ಮಗು ಅಳುತ್ತಿದ್ದ ಶಬ್ದ ಕೇಳಿ ಸಿದ್ದಪ್ಪ ಅಲ್ಲಿಗೆ ಹೋದನು. ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ತನ್ನ ಖಾನಾವಳಿಯ ಚಿಕ್ಕ ರೂಮಿಗೆ ಕರೆದುಕೊಂಡು ಬಂದನು. 38 ಈ ಮದುವೆಯಾಗದ ಸಿದ್ದಪ್ಪ ಅಳುತ್ತಿದ್ದ ಮಗುವ ಮುಖ ಕಂಡು, ಅಯ್ಯೋ ದೇವ್ರೆ, ಈ ಕೂಸ್ನ ಹೆಂಗ್ ಸಾಕೋದು? ಮದುವೆ ಆಗ್ದಿರೋ ನಂಗೆ ಯಾರಾದ್ರೂ ನೋಡಿದ್ರೆ ಕೊಡ್ತಾರಾ? ಹಾ, ಮದುವೆ ಮಾಡಿಸ್ತಾರಾ? ಛೇ, ಎಲ್ಲ ದೈವಿಚ್ಛೆ. ಮನದಲ್ಲುಂಟಾದ ತಳಮಳವನ್ನು ಮೌನದ ಮಾತಲ್ಲಿ ಹೇಳಿಕೊಂಡನು. ಮದುವೆಯ ಬಗ್ಗೆ ಹೆಚ್ಚು ಚಿಂತಿಸದೆ ಹಸುಳೆಯ ಮುದ್ದಾದ ಮುಖ ನೋಡಿಕೊಂಡು ತನ್ನ ಜೀವನದ ಕ್ಷಣಗಳನ್ನು ಅನುಭವಿಸುತ್ತಿದ್ದನು. ಕಾಲಗಳು ಹುರುಳಿದಂತೆ, ಪುಟ್ಸ್ವಾಮಿಯ ಬಾಲ್ಯ ಬೆಳೆದಂತೆ, 3-4 ತಿಂಡಿ ಸಿಗುತ್ತಿದ್ದ ಹೋಟೆಲಲ್ಲಿ ಪುಟ್ಸ್ವಾಮಿಯ ಸಿಕ್ಕ ಮೇಲೆ 16 ತಿಂಡಿಗಳು, 4-6 ಪಾನೀಯಗಳು, ಹೊಸ ಬಗೆಯ ಸ್ವೀಟ್ಗಳು ಖಾನಾವಳಿಯಲ್ಲಿ ಚಾಲ್ತಿಗೆ ಬಂದವು. ದಿನ ಬರುವಂತೆ ಸೂಲುಗಿತ್ತಿ ಮಲ್ಲವ್ವ ಮಸಾಲೆ ದೋಸೆ ತಿನ್ನುವುದಕ್ಕೆ ಬೆಟ್ಟದ ಹೂವು ಖಾನಾವಳಿಗೆ ಬರುತ್ತಿದ್ದಳು. ಈ ದಿನವೂ ಬರುವಾಗೆ ಬಂದಳು. ಸೂಲುಗಿತ್ತಿ ವಂಶಸ್ಥರ ಕಟ್ಟಕಡೆಯ ಕೊಂಬೆಯಾಗಿದ್ದಳು ಈ ಮಲ್ಲವ್ವ. ನರ್ಸಿಂಗ್ ಕಾಲೇಜಿನಲ್ಲಿ ಓದಿ 16 ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಳು. ಕೊನೆಗೊಂಬೆ ತನ್ನ ಊರಿಗೆ ವಾಪಸ್ಸಾಗಿ ಶಾಸ್ತ್ರಬದ್ಧವಾಗಿ ಮಾಡರ್ನ್ ಸೂಲುಗಿತ್ತಿಯಾಗಿ 8-6 ಹಳ್ಳಿಯ ಸುತ್ತಮುತ್ತ ಹೆಸರುವಾಸಿಯಾಗಿದ್ದಳು. 40 ಮದುವೆ ಆಗಿರಲಿಲ್ಲ. ಆದರೆ ಪರರಾಜ್ಯದ ಹುಡುಗನನ್ನು ಪ್ರೀತಿಸಿ ಆತನಿಂದ ಒಂದು ಮಗು ಪಡೆದು ಆ ಮಗುವನ್ನು ತಿಪ್ಪೆಯ ಮೇಲಿಟ್ಟು ಹೋದವಳು ಮತ್ತೆ ಪ್ರೀತಿಯ ಮೋಸದ ಬಲೆಗೆ ಬೀಳದೆ ತನ್ನ ಸಮಾಜಕ್ಕೆ ಹೆದರಿಕೊಂಡು ಹಡೆದ ಮಗುವನ್ನು ಬಿಟ್ಟು ಹೋಗಿದ್ದು 20 ಮಾತಾಗಿತ್ತು. ಆ ಮಗು ಖಾನಾವಳಿ ಸಿದ್ದಪ್ಪನ ಅದೃಷ್ಟವನ್ನೇ ಬದಲಾಯಿಸಿದ್ದು ಈಗಿನ ಇತಿಹಾಸದ

0: ಪುಟ ಸೇರಿದೆ. ಮಲ್ಲವ್ವ ಯುವನದಲ್ಲಿ ಇರುವಾಗ ವರ ಅನ್ವೇಷಣ ಕಾರ್ಯಕ್ರಮವನ್ನು ಆರಂಭಿಸಿದ್ದರು. ಅನೇಕ ಗಂಡುಗಳು ಇವಳ ಸೌಂದರ್ಯಕ್ಕೆ ಮಾರು ಹೋದರು. ವರದಕ್ಷಿಣೆ ಇಲ್ಲದೆ ತಾಳಿ ಕಟ್ಟುತ್ತೇನೆಂದು ಕ್ಯೂ ನಿಂತಿದ್ದರು. ಪುರುಷ ತೋಳ ನರಿ ನಾಯಿ ಬಂದರೂ ಕ್ಯಾರೇನಲಿಲ್ಲ. ಮಲ್ಲವ್ವನಿಗೆ ಪುರುಷ ಸಿಂಹ ಕೊನೆಗೂ ಕಾಣಲಿಲ್ಲ. ಒಮ್ಮೆ ಪ್ರೀತಿಯ ಮೋಸಕ್ಕೆ ಒಳಗಾವಳು ಪುನಃ ಪುನಃ ಶಿಕ್ಷೆ ಅನುಭವಿಸಲಾರೇ ಎಂದು ಅವಳಿಗೆ ಅನಿಸಿತು. ತಂದೆಯಾದವನು ಮಗಳ ಮದುವೆ ನೋಡದೆ ಮಣ್ಣು ಪಾಲಾದನು. ತಾಯಿಯು ಇವಳ ನೋವಿಗೆ ಸಾಂತ್ವನ ಹೇಳಲಾರದೆ ಮಗಳ ಕೊರಗಿನಲ್ಲಿಯೇ ಮಸಣ ದಾರಿ ಹಿಡಿದಳು. ಮಲ್ಲವ್ವನ ಮದುವೆ ಕನಸಾಗಿಯೇ ಉಳಿಯಿತು. ಕೊನೆಗೊಂದು ದಿನ ತನ್ನ ಮಗು ನೆನಪಾಯಿತು. ದಾರಿಯ ಪಕ್ಕದಲ್ಲಿರುವ ತಿಪ್ಪೆಯ ಬಳಿ ಬಿಟ್ಟು ಹೋದ ಮಗುವಿಗಾಗಿ ಅಲೆದಳು, ಶೋಧಿಸಿದಳು, ಕಣ್ಣೀರನ್ನು ಭೂಮಿಗೆ ಹಾಕಿದಳು. ಆದರೆ ಕೊನೆಗೆ ಮಗು ಮಾತ್ರ ಸಿಗಲಿಲ್ಲ, ಕಣ್ಣೀರು ಕೂಡ ಖಾಲಿಯಾಗಲಿಲ್ಲ. ಜೀವನ ನಡೆಸುವ ಕಾರಣದಿಂದಾಗಿ ಮಾಡ್ರನ್ ಸುಲಿಗಿತ್ತಿಯಾಗಿ ತನ್ನ ಕೆಲಸವನ್ನು ನಗುಮುಗದಿಂದೇ ಮುಂದುವರಿಸಿದಳು. ಒನ್ ಫೈನ್ ಡೇ ಬೆಂಗಳೂರಿನಿಂದ ಊರಿಗೆ ನಾಮಫಲಕವಿದ್ದ ಕೆಂಪು ಬಣ್ಣದ ಗೌರ್ಮೆಂಟ್ ಬಸ್ಸಿನಲ್ಲಿ ದೃಷ್ಟಿ ತೆಗೆಯುವಷ್ಟು ಸುಂದರವಾಗಿರುವ 22 ಗುಳಿಕೆನೆ ಹುಡುಗಿ ಡ್ರೈವರ್ನ ಹಿಂದಿರುವ ಸೀಟಿನಲ್ಲಿ ಕಿಟಕಿ ಪಕ್ಕ ಕುಳಿತು ಪಯಣದ ಮೋಜನ್ನು ಅನುಭವಿಸುತ್ತಿದ್ದಳು. ಜೊತೆಗೆ ಕಿವಿಗೆ ಇಯರ್ಫೋನಿನಲ್ಲಿ ಸಂಗೀತದ ರಸದೌತನ್ನು ಎಂಜಾಯ್ ಮಾಡುತ್ತಿರುವಾಗ ಬೆಂಗಳೂರಿನಿಂದ ಊರಿಗೆ ಹೋಗುತ್ತಿರುವ ಗೌರ್ಮೆಂಟ್ ಬಸ್ ಸಡನ್ ಆಗಿ ರಿಪೇರಿಗೆ ಒಳಗಾಯಿತು. ಕಾಡು ರಸ್ತೆಯ ಮಧ್ಯದಲ್ಲಿ ಸುಮಾರು 1.5 ಗಂಟೆಯ ಕಾಲ ಕಳೆದ ಮೇಲೆ ಹಂಗೋ ಹಿಂಗೋ ಮಾಡಿ ಕೆಟ್ಟು ಹೋಗಿದ್ದ ಬಸ್ಸು ರೆಡಿಯಾಗಿ ಹೊರಟಿತು. ಸಂಜೆ 6 ಗಂಟೆಗೆ ಹೊರಟ ಕೆಂಪು ಬಣ್ಣದ ಬಸ್ಸು ರಾತ್ರಿ 11 ಊರನ್ನು ಮುಟ್ಟದಿರುವುದು ನೋಡಿ ಗುಳಿಕೆನ್ನೆಯ ಶಾಂತಿಗೆ ಅಣೆಯಲ್ಲಿ ಬೆವರು, ಕಣ್ಣಲ್ಲಿ ಭಯ, ಜೊತೆಗೆ ಅಭದ್ರತೆಯ ಭಾವ ಗರಿಗೆದರಿತು. ಸುತ್ತಲೂ ಕಣ್ಣು ಬಿಟ್ಟು ನೋಡಿದಳು. ಹೆಣ್ಣುವಿನ ಅಳು ಕೇಳಿ ಸಮಾಧಾನ ಪಟ್ಟುಕೊಂಡಳು. ಇದರ ನಡುವೆ ಇವಳ ಪಕ್ಕದಲ್ಲಿ ಕುಳಿತ ಭಗವದ್ಗೀತೆಯ 16 ಪುಟ ತಿರುಗಿಸಿ ಓದುತ್ತಿದ್ದ 86 ಗಟ್ಟಿ ಮುದುಕೆ ಗೊರಸೆಮ್ಮು ತಾಂಬೂಲದ ಹುಗುಳು ಆಗಾಗ ಶಾಂತಿಯ ನೀಲಿಸಿರೆ ಮೇಲೆ ಬೀಳುತ್ತಿತ್ತು. ಹಿರಿಯರೆಂದು ಅಸಹ್ಯವಾಗಿ ಬಯ್ಯಲಾರದೆ ಮೌನದಲ್ಲೇ ಗೊಣಗಿಕೊಂಡಳು. ಗೌರ್ಮೆಂಟ್ ಕೆಂಪಸ್ಸು ಸುಮಾರು ಮಧ್ಯರಾತ್ರಿ 12:30 ನಿಮಿಷಗಳಿಗೆ ಊರಿಗೆ ಬಂದು ತಲುಪಿತು. ಬಸ್ಸಿನಿಂದ ಕೆಳಗಿಳಿದಳು. ಭುಜಕ್ಕೆ ವ್ಯಾನಿಟಿ ಬ್ಯಾಗನ್ನು ನೇತಾಕಿಕೊಂಡು ಒಂದು ಕೈಯಲ್ಲಿ ಸೂಟ್ ಕೇಸ್ ಮತ್ತೊಂದು ಕೈಯಲ್ಲಿ ಬಟ್ಟೆ ತುಂಬಿದ ಬ್ಯಾಗನ್ನು ಹಿಡಿದು ಹಾಗೆ ಆ ಸುಂದರಿ ಯುವತಿಯು ಕೈಯಲ್ಲಿದ್ದ ಲಗೇಜನ್ನು ಹಿಡಿದುಕೊಂಡು ಬಸ್ ನಿಲ್ದಾಣದ ಹೊರಗಿನ ಸರ್ಕಲ್ಗೆ ನಡೆದುಕೊಂಡು ಹೋಗುತ್ತಿದ್ದಳು. ಶಾಂತಿಯು ರಸ್ತೆಯ ಮೇಲೆ ಇಡುತ್ತಿರುವ ಹೆಜ್ಜೆಗಳು ಹಳೆಯ ನೆನಪುಗಳನ್ನು ನೆನಪಿಸುವಂತೆ ಕಾಲ್ಗೆಜೆ ಸಮೇತ ನೆನಪಾದವು. ಊರಿಗೆ ಒಬ್ಬಳೇ ಸುಂದರಿಯಂತೆ ಶಾಂತಿ ಗಂಭೀರವಾಗಿ ನಾಜೂಕಾಗಿ ಬೆಳೆದು PUCಗೆಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇರಿಕೊಂಡಳು. ಇಡೀ ಊರಿಗೆ ಮೊದಲ ಬಾರಿಗೆ SLC ಮುಗಿಸಿದವರಲ್ಲಿ ಇವಳೇ ಮೊದಲಿನವಳಾಗಿದ್ದಳು. ತುಂಬಿದ ಕುಟುಂಬದಲ್ಲಿ ಮೊದಲ ಹೆಣ್ಣು ಮಗಳು ಶಾಂತಿಯೇ. ಮನೆಯಲ್ಲಿ ತುಂಬಾ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು. ಯಾವುದಕ್ಕೂ ಇಲ್ಲ ಎನ್ನದೇ ಅವಳಿಗೆ ಕೊಡಿಸುತ್ತಿದ್ದರು. ಎಲ್ಲರಂತೆ ಬೆಳೆದ ರೀತಿಯಲ್ಲಿ ಶಾಂತಿಯು ಬೆಳೆದಳು, ಮೈನೆರೆದಳು. ಇಡೀ ಊರಿಗೆ ಬಾಡೂಟ ಹಾಕಿಸಿ ಶಾಂತಿಗೆ ಸಂತೋಷವನ್ನು ಹೆಚ್ಚಿಸಲು ಮದುವೆ ಮಾಡಿಸಲು ಮನೆಯವರೆಲ್ಲರೂ ತೀರ್ಮಾನಿಸಿದಾಗ ಶಾಂತಿಯು ಮದುವೆಯಾಗಲು ನಿರಾಕರಿಸಿದ. ನಾನು ಇನ್ನೂ ಓದಬೇಕು, ಇವಾಗಲೇ ಮದುವೆ ಮಾಡಿದರೆ ಹೇಗೆ ಎಂದು ಹಠ ಹಿಡಿದಳು. ರಾತ್ರಿಯಾಗಲು ಊಟ ಬಿಟ್ಟಾಗ ಮನೆಯವರು ಶಾಂತಿಯ ಹಠಕ್ಕೆ ಸೋತು ಮದುವೆಯನ್ನು ಮುಂದೂಡಿದರು. PUC ಪಾಸ್ ಆದ ನಂತರ ಮುಂದೆ ಓದಲು ಬೇರೆ ಊರಿಗೆ ಹೋಗಬೇಕೆಂದು ಶಾಂತಿ ಹಠ ಮಾಡಿದಾಗ ಕಳಿಸಲೇಬೇಕಾಯಿತು, ಬೇರೆ ದಾರಿಯಿಲ್ಲದೆ. ಓದು ಕಾಲೇಜು ವಾರ್ಷಿಕ ಪರೀಕ್ಷೆ ಬದಲಾಗಿ ಸೆಮಿಸ್ಟರ್ ಪದ್ಧತಿಗೆ ಬಂದು 2 ಆಯಿತು. ರಜೆಗೆಂದು ಮನೆಗೆ ಬಂದವಳು ವಾಪಸ್ ಹಾಸ್ಟೆಲ್ಗೆ ಹೋಗಬೇಕೆಂದು ಹಠ ಮಾಡಿ ಬಸ್ಸಿಗೆ ಹೊರಟಳು. ಎತ್ತವರು ಎಷ್ಟೇ ಬೇಡವೆಂದರೂ ಹೇಳ ಕೇಳದೆ ಬಂದಾಗ ರಸ್ತೆ ಮೇಲಿಡುತ್ತಿದ್ದ ಹೆಜ್ಜೆ ಗೆಜ್ಜೆ ಸದ್ದುಗಳು ಭಯ ಹುಟ್ಟಿಸುವಂತಿತ್ತು. ಸುತ್ತಲೂ ಕತ್ತಲು, ಟಾರ್ ರೋಡ್ ಕೂಡ ಬೆತ್ತಲಾಗಿತ್ತು. ಅಲ್ಲಲ್ಲಿ ಬೀದಿ ದೀಪದ ಮಂದೆ ಬೆಳಕು ಮೈಚೆಲ್ಲಿ ಕೂತಿತ್ತು. 2 ಪುರುಷನೆರಡುಗಳು ನೀಲಿ ಸೀರೆಯ ಹಿಂದೆ ಬಿಗಿಯಾಗಿ ಹೆಜ್ಜೆಯಾಗುತ್ತಿದ್ದವು. ಒಬ್ಬ ಇವಳಿಗೆ ಕೇಳಿಸುವಂತೆ, ಸಖತ್ ಚಳಿ ಆಗ್ತಿದೆ ಮಗ, ಮೈ ಬಿಸಿ ಮಾಡ್ಕೊಳ್ಳೋದೇ ಟೀನೋ ಕಾಫಿನ ಕುಡಿಯೋಣ ಅಂದರೆ ಯಾವ ಕ್ಯಾಂಟೀನ್ ಓಪನ್ ಆಗಿಲ್ಲ, ಏನು ಮಾಡಿದ್ರು ಮಗ ಈಗ? ನುಂಗುವಂತೆ ಅವಳನ್ನೇ ನೋಡುತ್ತಾ ತನ್ನ ಅರುಕು ಗೆಳೆಯನಿಗೆ ಹೇಳಿದನು. ಅಲ್ಲಿ ನೋಡ್ ಮಗ, ಮೈ ಬಿಸಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಮೆಡಿಸನ್ ಐತೆ ಎಂದನು ಮತ್ತೊಬ್ಬ. ಇವತ್ತು ಹೋಗ್ಬೇಡ, ಬೇಕಿದ್ರೆ ನಾಳೆ ಹೋಗು ಅಂತ ತನ್ನಪ್ಪ ಎಷ್ಟೇ ಬೇಡೆಂದರೂ ಹಠ ಮಾಡಿ ಬಂದಿದ್ದಕ್ಕೆ ಶಪಿಸಿಕೊಂಡಳು. ನ್ಯೂಸ್ ಪೇಪರು TVಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ವಿಷಯವನ್ನು ನೆನಪಿಸಿಕೊಂಡು ಬೆವರತೊಡಗಿದಳು, ಭಯಗೊಂಡಳು. ರುಚಿ ಬೇಕೆನಿಸಿದರೂ ಬಾಯಿಂದ ಒಂದು ಶಬ್ದವೂ ಹೊರಗೆ ಬರಲಿಲ್ಲ. ತೊಳೆದ ಕೆಂಡದಂತಿದ್ದ 32ನೇ ವಯಸ್ಸಿನ ಆಸಾಮಿ ಇಂದಿನಿಂದ ಅವಳ ಕೋಮಲವಾದ ಕೈಯನ್ನು ಹಿಡಿದಾಗ ಹೆಗಲಿದ್ದ ಬ್ಯಾಗು ಭಯದಿಂದ ಕೆಳಗೆ ಬಿದ್ದಿತು. ಗಟ್ಟಿಯಾಗಿ ಕೂಗಿಕೊಂಡಳು. ಅವಳ ಬಾಯಿಗೆ ಬಟ್ಟೆ ತುರುಕಿ ಎತ್ತಿಕೊಂಡು ಹೊರಟೇ ಬಿಟ್ಟರು. ಆದರೆ ಸರ್ಕಲಲ್ಲಿರುವ ಬೆಟ್ಟದ ಹೂವು ಖಾನಾವಳಿಯ ಎದುರು ದಾಟುವಾಗ ಕೈ ಬಿಡಿಸಿಕೊಂಡು, ಓಯ್, ಯಾರಾದರೂ ಇದ್ದೀರಾ ನನ್ನ ಕಾಪಾಡೋಕ್ಕೆ, ಕಾಪಾಡಿ ಕಾಪಾಡಿ ಎಂದು ಕಿರಿಚಿಕೊಂಡಳು. ಕೂಗಿದಳು. ಮುದ್ದಾದ ಕೆನ್ನೆಯಿಂದ ಪಠಾರೆಂದು ಶಬ್ದ ಹೊರಟಿತು. ಅವಳ ಬಾಯನ್ನು ಗಟ್ಟಿಯಾಗಿ ಮುಚ್ಚಿದರು. ನಡುರಾತ್ರಿಯಲ್ಲಿ ಯೌವನ ತುಂಬಿದ ಹೆಣ್ಣಿನ ತುನಿಯನ್ನು ಕೇಳಿಸಿಕೊಂಡ ಪುರುಸ್ವಾಮಿ ಎದ್ದು ಹೊರಗೆ ಬಂದನು. ಸುತ್ತಲೂ ನೋಡಿದನು, ಯಾರೂ ಕಾಣಲಿಲ್ಲ. ದೂರದಲ್ಲಿ ಏನೋ ಬಿದ್ದ ಶಬ್ದ ಕೇಳಿಸಿತು. ಕೈಯಲ್ಲಿ ಜಪಾನ್ ಕಂಪನಿಯ ಬ್ಯಾಟರಿ ಹಿಡಿದುಕೊಂಡು ಶಬ್ದ ಬಂದ ಕಡೆಗೆ ಬ್ಯಾಟರಿ ಬೆಳಕನ್ನು ದೂರಕ್ಕೆ ಹಾಯಿಸಿದನು. ಎರಡು ಮರದ ದಿಂಬಿಗಳು ಒಂದು ಬಳುಕುವ ಸೂಕ್ಷ್ಮವಾದ ಬಳ್ಳಿಯನ್ನು ಬಲವಂತವಾಗಿ ಎಳೆದೊಯ್ಯುತ್ತಿರುವುದನ್ನು ಪುಟ್ಸ್ವಾಮಿಯ ಕಣ್ಣಿಗೆ ಬಿದ್ದಿತು. ಯಾವುದಕ್ಕೂ ತಡ ಮಾಡದೆ ಆನಾಗಿದ್ದ ಬ್ಯಾಟರಿಯನ್ನು ಆಫ್ ಮಾಡಿ ಪಕ್ಕದ ಗೋಡೆಯಲ್ಲಿ ಹೊರಗೆ ನಿಂತಿದ್ದ ದೊಣ್ಣೆಯನ್ನು ತೆಗೆದುಕೊಂಡು ಕೇಕೆ ಹಾಕುತ್ತಾ ಓಡಿದನು. ಆ ಕಾಮುಕರು ಓಡಿ ಹೋದರೂ ನವಿರಾದ ಹುಡುಗಿಯನ್ನು ಬಿಟ್ಟು. ಆ ಸೌಂದರ್ಯ ಗಣಿಯ ಮುಖದಲ್ಲಿ ನಗು ಕಂಡ ಪುಟ್ಸ್ವಾಮಿಗೆ ಸಂತೋಷವಾಯಿತು. ಆಗ ಖುಷಿಯಿಂದಲೇ ಅಂದಳು, ನೀವಿಲ್ಲಿಗೆ ಬರಲಿಲ್ಲ ಅಂದಿದ್ರೆ ಬೀದಿ ಹೆಣ ಆಗಬೇಕಾಗಿತ್ತು. ನನ್ನ ಅಪ್ಪ ಹೋಗಬೇಡ ಹೋಗಬೇಡ ಅಂತ ಹೇಳಿದ್ರು, ನಾನು ಹಠ ಮಾಡಿ ಬಂದೆ. ಇದ್ಯಾ ನನ್ನ ತಂದೆಯಾಗಿ ಕಾಣ್ಬಿಟ್ರೆ ನೀವು ಎಂದಳು. ಖಾನಾವಳಿಯ ಮೇಲಿರೋ ಮಹಡಿ ಮನೆಗೆ ಕರೆದುಕೊಂಡು ಹೋದನು. ತನ್ನನ್ನು ಕಷ್ಟದಿಂದ ಪಾರು ಮಾಡಿದ ಪುರುಸ್ವಾಮಿಯನ್ನು ದೇವರ ಮಗ ಎಂದೇ ಮನದಲ್ಲಿ ಅಂದುಕೊಂಡಳು. ಎಂದಿನಂತೆ ಭೂಮಿಗೆ ಸೂರ್ಯನ ಕಿರಣಗಳು ತಾಗಿದವು. ಬೆಟ್ಟದ ಹೂವು ಖಾನಾವಳಿಯ ಸಿದ್ದಪ್ಪಗೆ ಆ ಸುಂದರ ಯುವತಿಯ ರಾತ್ರಿ ನಡೆದ ವೃತ್ತಾಂತವನ್ನು ಹೇಳಿದಳು. ಇವಳ ಕೇಳಿದ ಸಿದ್ದಪ್ಪನು ಪುಟ್ಸ್ವಾಮಿಗೆ ಶವಾಶ್ಗಿರಿ ಕೊಟ್ಟನು. ಆದರೆ ಪುಟ್ಸ್ವಾಮಿಯ ಮುಖದಲ್ಲಿ ನಿರ್ವೀಕಾರ ಭಾವ ಎದ್ದು ತೋರುತ್ತಿತ್ತು. ಕರೆದಾಗ ಬರುವ, ಹಸಿದಾಗ ತಿನ್ನುವ, ಮೈತುಂಬ ಬೂದಿ ಬಳಿದುಕೊಳ್ಳದ ಅಸಂಪ್ರದಾಯ ಅಘೋರಿಯಾಗಿ ಗೋಚರವಾಗುತ್ತಿದ್ದನು. ಕೆಲವೊಮ್ಮೆ ಮೌನಿಯಾಗುತ್ತಿದ್ದ, ಕೆಲವೊಮ್ಮೆ ಜಾತ್ರೆಯಲ್ಲಿ ಒಂಟಿಯಾಗಿ ನಗುತ್ತಿದ್ದ. ಶಾಯು ಹಾಸ್ಟೆಲ್ ಕಡೆಗೆ ಹೊರಟು ಹೋದಳು. ಪುಟ್ಸ್ವಾಮಿಗೆ ಕೃತಜ್ಞತೆ ತಿಳಿಸಿ ಮಾರ್ಟನ್ ಸುಲಿಗಿತ್ತಿ ದಿನ ಬರುವ ಹಾಗೆ ಖಾನಾವಳಿಗೆ ಬಂದಳು. ಅದೇ ಮಸಾಲೆ ದೋಸೆಗಾಗಿ, ಅದೇ ಚಟ್ನಿಗಾಗಿ ಮನಸಾರೆ ತಿಂದು ತನ್ನ ಒಂಟಿ ಮನೆಗೆ ವಾಪಸ್ಸಾದಳು. ಶಾನುಭೋಗರ ಮನೆಯಿಂದ ಪುಟ್ಸ್ವಾಮಿಗೆ ಕರೆ ಬಂದಿತು. ಏಯ್, ಯಾರಾದರೂ ಪುಟ್ಸ್ವಾಮಿ ಕರ್ಕೊಂಬರ್ರೋ ಎಂದು ಶಾನುಭೋಗ ಹೇಳಿದಾಗ ಮನೆ ಕೆಲಸವನ್ನು ಓಡಿ ಹೋಗಿ ಹೇಳಿದನು. ಪುಟ್ಸ್ವಾಮಿ ಪುಟ್ಸ್ವಾಮಿ, ಬೇಗ ಬರ್ಬೇಕಂತ ಕಣಪ್ಪ, ಶಾನುಭೋಗರು ಕೇಳ್ತವ್ರೆ. ಊರಿನ ಪುಣ್ಯದ ಕೆಲಸಕ್ಕೆ ಪುಟ್ಸ್ವಾಮಿಯು ಮುತ್ತೈದೆಗಿಂತ ಉಪಟ್ಟು ಶುಭಮಂಗಳಕರವಾಗಿದ್ದನು. ಈ ಸಲುವಾಗಿಯೇ ಶಾನುಭೋಗರು ತನ್ನ ಮನೆಗೆ ಕರೆಯಿಸಿ ತನ್ನ ಮನೆಯ ದೇವತಾ ಕಾರ್ಯಕ್ರಮ ಮುಗಿಸಿ ಕೈಗಿಷ್ಟು ದುಡ್ಡು ಕೊಡಲು ಹೋದಾಗ, ಬೇಡ ಸ್ವಾಮಿ ಇದೆಲ್ಲ ಎಂದು ಕೈಸನ್ನೆ ಮಾಡಿದನು. ಒಂದು ಬಾಳೆಹಣ್ಣು ತಿಂದನು. ಪುನಃ ಖಾನಾವಳಿಗೆ ಬಂದು ಕೆಲಸ ಮಾಡಲು ಶುರು ಮಾಡಿದನು. ಪೆಟ್ಲು ಪರಂದಾಮಯ್ಯನು ಖಾನಾವಳಿಗೆ ಅವಸರದಿಂದ ಓಡೋಡಿ ಬಂದು, ಸೂಲ್ಗಿತ್ತಿ ಮಲ್ಲವ್ವ ತಿರ್ಕೊಂಬಿಟ್ಲು, ಒಂದೇ ಉಸಿರಲ್ಲಿ ಒದರಿದನು. ಸಿದ್ದಪ್ಪನು ಸೇರಿ ಎಲ್ಲರೂ ಮನೆಗೆ ಓಡಿ ಹೋದರು. ಅವಳ ಚಿತೆ ಅಗ್ನಿ ತಾಕಿಸುವರು ಯಾರು ಎಂಬುದರ ಚರ್ಚೆ ಅರ್ಧ ದಿನ ನಡೆಯಿತು. ಕಾವೇರಿ ನದಿ ದಂಡೆಯಲ್ಲಿ ಮಲ್ಲವ್ವನ ಚಿತೆಗೆ ಯಾರೂ ಬೆಂಕಿ ಇಡಲು ಮುಂದೆ ಬರಲಿಲ್ಲ. ಎಲ್ಲರೂ ಚಿತೆಯ ಸುತ್ತ ಮೌನವಾಗಿ ನೆಲ ನೋಡುತ್ತಿದ್ದರೂ ಕಣ್ಣೀರು ಸಮೇತ. ಆಗ ಪುಟ್ಸ್ವಾಮಿ ಸಮುದ್ರದ ಆಳದಿಂದ ಸೂರ್ಯ ಬರುವಂತೆ ತಲೆ ಎತ್ತಿದ. ಒಂದೊಂದಾಗಿ ತನ್ನ ಎಡೆಯನ್ನು ಮುಂದಕ್ಕಾಕಿದನು. ಬೀರಪ್ಪನ ಕೈಯಲ್ಲಿ ಪ್ರಕಾಶಮಾನವಾಗಿ ಇರುತ್ತಿದ್ದ ದೊಂದಿಯನ್ನು ಪುಟ್ಸ್ವಾಮಿ ಕೊಂಚ ಕೋಪ ಅಸಹನೆಯಿಂದ ಕಸಿದುಕೊಂಡು, ಥೂ, ನೀವೆಲ್ಲ ಮನುಷ್ಯರ ಎಂದು ಮಲ್ಲವ್ವನ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ. ಕಣ್ಣೀರು ಬಾರದೆ ಯಾರೂ ಮಾಡದ ಸಾಹಸವನ್ನು ಮೆಚ್ಚಿದ ಊರ ಜನರು ಪುಟ್ಸ್ವಾಮಿಯನ್ನು ದೇವರ ಮಗ ಎಂದೇ ಕೊಂಡಾಡಿದರು. ಪುಟ್ಸ್ವಾಮಿಗೆ ತನ್ನ ತಾಯಿ ಯಾರು ಎಂದು ಕಡೆಗೂ ತಿಳಿಯಲಿಲ್ಲ. ತನ್ನ ತಾಯಿಯ ಋಣವನ್ನು ತೀರಿಸಿದ್ದು ಪುಟ್ಸ್ವಾಮಿಗೆ ಗೊತ್ತೇ ಆಗಲಿಲ್ಲ. ಸಿದ್ದಪ್ಪನಿಗೆ ಅದೃಶ್ಯದಾಗಿ ಕಂಡನು ಒಂದು ಸಾರಿ, ಗೌರ್ಮೆಂಟ್ ಸ್ಥಿರ ಸುಂದರಿಗೆ ರಕ್ಷಕನಾಗಿ ಕಂಡನು ಮತ್ತೊಂದು ಬಾರಿ. ದಿಕ್ಕಿಲ್ಲದ ಸೂಲಗಿತ್ತಿಯಾಗಿ ಮಗನಾಗಿದ್ದರೂ ಅಪರಿಚಿತಂತೆ ತನ್ನ ತಾಯಿಗೆ ಮುಕ್ತಿ ಕೊಟ್ಟನು. ಎಲ್ಲರಿಗೂ ನವ್ಯ ಕಾಲದ ದೇವರ ಮನಗೆ ಕಂಡನು.
1: ಇದುವರೆಗೂ ಸುರೇಶ್ ರಣಚಿಕ್ಕಿ ಇವರು ಬರೆದು ಪ್ರಸ್ತುತಪಡಿಸಿದ ಸಣ್ಣ ಕಥೆ ದೇವರ ಮಗ ಕೇಳಿದ್ರಲ್ಲ. ಈಗ ಗೀತೆಗಳು. ಮೊದಲಿಗೆ ದೇವರ ಮಗ ಚಿತ್ರದ ಗೀತೆ ಕೇಳಿಬರುವ ಕಂಠ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೋದ್ವಾಲ್ ಅವರವು, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಈಗ ಅಮೃತ ವರ್ಷಿಣಿ ಹೆಚ್ಚಿದ ಈ ಗೀತೆಯನ್ನು ಕೇಳಿ. ಕೇಳಿಬರುವ ಕಂಠ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ದೇವಾ.

ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿ ದೇಶಿಕಾಚಾರ್ ಅವರ ವೇಣುವಾದನವನ್ನ ಕೇಳಿಸ್ತಾ ಇದ್ದೇವೆ. ಮೊದಲಿಗೆ ಕೇಳಿ ಭಾವಯೇಹಂ ರಘುವೀರಂ, ರಾಗ ಬೇಹಾಗ್ ಆದಿತಾಳ, ಮೈಸೂರು ವಾಸುದೇವಾಚಾರ್ ಅವರ ಕೃತಿ.

0: ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ದೇಶಿಕಾಚಾರ್ ಅವರ ವೇಣುವಾದನ ಪ್ರಸಾರವಾಯಿತು. ಈಗ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಹಾಗೂ ಅಧಿಕ ರಕ್ತದೊತ್ತಡ ಈ ಕುರಿತು ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎದ್ರೆ ಮಂಜುನಾಥ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಟಿ ಎಸ್ ಅವರಿದ್ದಾರೆ. ಮೈಸೂರಿನ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದ ಪ್ರಧಾನ ವೈದ್ಯರು, ಸ್ಥಾಪಕರು ಮತ್ತು ಆ ಚಿಕಿತ್ಸಾ ಪದ್ಧತಿಯಲ್ಲಿ ವಿಶೇಷ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಅವರು ಇವತ್ತು ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಅಂದರೆ ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡ, ಈ ತೊಂದರೆಗಳು ಇವು ಕಾಯಿಲೆಗಳಲ್ಲ, ಯಾಕೆಂದ್ರೆ ಇದು ಜೀವನ ಪರ್ಯಂತ ನಮ್ಮ ಜೊತೆಗೆ ಬರೋದ್ರಿಂದ ಕಾಯಿಲೆ ಆದರೆ ವಾಸಿ ಆಗುತ್ತೆ ಅನ್ನೋ ತರ ಇದೆ. ಇದು ವಾಸಿ ಮಾಡಬಹುದೇ ಅಥವಾ ಜೊತೆ ಜೊತೆಗೆ ಇರುತ್ತಾ ಅಥವಾ ಇರೋ ತನಕನೂ ಅದನ್ನ ಸಹಿಸಿಕೊಳ್ಬೇಕಾ, ಆ ಥರದ ಚರ್ಚೆಗಳಿರೋದ್ರಿಂದ ಚಿಕಿತ್ಸೆ ಹಾಗೂ ಅದು ಬರದೇ ಇರೋ ಹಾಗೆ ಆಯುರ್ವೇದದಲ್ಲಿ ಊಟ ಉಪಚಾರ ಮತ್ತೇನಾದರೂ ವಿಶೇಷ ಪದ್ಧತಿಗಳು ಇವೆಯೇ, ಈ ಎಲ್ಲ ವಿಷಯಗಳನ್ನ ತಿಳಿಸಿಕೊಡ್ಲಿಕ್ಕಾಗಿ ಅವರನ್ನ ಇಲ್ಲಿ ಆಹ್ವಾನಿಸಿದ್ದೇವೆ. ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಅವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು
1: ಸರ್. ಇತರೆ ವೈದ್ಯ ಪದ್ಧತಿಗಳಲ್ಲಿ ಒಂದೊಂದು ರೀತಿ ಒಂದೊಂದು ಚಿಕಿತ್ಸೆ ಇರುತ್ತೆ, ಒಂದೊಂದು ರೀತಿ ಆಹಾರ ಪದ್ಧತಿಯನ್ನು ಬಳಸಿ ಅಂತ ಹೇಳ್ತಾರೆ. ಆಯುರ್ವೇದ ರೀತಿಯ ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಅನ್ನು ನೀವು ಹೇಗೆ ನೋಡ್ತೀರಿ ಅಂತ.
2: ಇವತ್ತು ನಾವುಗಳೆಲ್ಲ ಕೇಳಿರುವ ಹಾಗೆ, ಗಮನಿಸಿರುವ ಹಾಗೆ, ಭಾರತ ಮಧುಮೇಹ ರೋಗದ ಅಥವಾ ಡಯಾಬಿಟಿಸ್ ರೋಗದ ಒಂದು ಕ್ಯಾಪಿಟಲ್ ಅಂತ ಅನ್ನಿಸ್ಕೊಳ್ಳುವ ಕಡೆಗೆ ದಾಪುಗಾಲು ಹಾಕ್ತಾ ಇದೆ. ಹೆಚ್ಚು ಕಡಿಮೆ ಆ ಬಗ್ಗೆ ಕೆಲವು ಅಂಕಿ ಅಂಶಗಳನ್ನು ನೋಡೋದಾದರೆ ಈ ಪೇಟೆ ಕಡೆಗಳಲ್ಲಿ ಇದರ ಒಂದು ಸಂಖ್ಯೆ ತುಂಬ ಜಾಸ್ತಿ ಕಾಣಿಸುತ್ತೆ. ಸುಮಾರಾಗಿ ಒಂದು 9-10% ಜನಕ್ಕೆ ಈ ಒಂದು ವ್ಯಾಧಿ ಇದೆ ಅಂತ ಹೇಳ್ತಾರೆ. ಸಂಖ್ಯೆಯನ್ನು ನಾವು ಗಮನಿಸೋದಾದರೆ ಸುಮಾರು 62 ಮಿಲಿಯನ್ ಅಂದರೆ 6.25 ಕೋಟಿ ಅಥವಾ 6.5 ಕೋಟಿ ಜನರಿಗೆ ಈ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಅಂಕಿಅಂಶಗಳು ಹೇಳುತ್ತೆ. ಒಂದು ದೃಷ್ಟಿಯಿಂದ ಸ್ವಲ್ಪ ಗಾಬರಿ ಹುಟ್ಟಿಸುವಂಥ ಅಂಕಿಅಂಶಗಳೇನೆ. ಹಾಗೆ ಕಂಪ್ಯಾರಿಟಿವ್ಲಿ ನಾವು ನೋಡೋದಾದರೆ ಹಳ್ಳಿಯ ಕಡೆಯಲ್ಲಿ ಈ ಮಧುಮೇಹ ಅಂತ ತಾವು ಈಗೇನು ಕರೆದ್ರಿ ಆ ಒಂದು ಆರೋಗ್ಯದ ಸಮಸ್ಯೆಯ ತೀವ್ರತೆ ಸಾಕಷ್ಟು ಕಡಿಮೆ ಇದೆ. ಈಗ ಇವ ವೇಗದಲ್ಲೇ ನಾವು ಮುಂದಕ್ಕೆ ಹೋದರೆ ಸುಮಾರು 2025 ಅಥವಾ 2030 ಹೊತ್ತಿಗೆ ಇದು ಬಹಳ ದೊಡ್ಡ ಸಂಖ್ಯೆಯನ್ನು ಅಂದರೆ ಸುಮಾರು ಒಂದು 80 ಮಿಲಿಯನ್ ಅಂತ ಹೇಳ್ತಾರೆ. ಒಂದು 8 ಕೋಟಿಗೂ ಅಧಿಕ ಜನ ಈ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲಬಹುದು ಅಂತ ಹೇಳಿ ಅಂದಾಜು ಮಾಡ್ತಾರೆ. ಆ ದೃಷ್ಟಿಯಿಂದ ಇದು ಅತ್ಯಂತ ಗಂಭೀರವಾದ ವಿಚಾರ. ಈ ಬಗ್ಗೆ ನಾವು ಕೇವಲ ವೈದ್ಯ ಸಮೂಹ ಮಾತ್ರ ಅಲ್ಲ, ಜನಸಾಮಾನ್ಯರೂ ಕೂಡ ಬಹಳ ಎಚ್ಚರಿಕೆಯಿಂದ ಅವಲೋಕನ ಮಾಡುವಂತಹದ್ದು ಅಗತ್ಯ ಅಂತ ನನಗನ್ಸುತ್ತೆ.
1: ಇದು ಮಧುಮೇಹದ ಬಗ್ಗೆ ಆಯ್ತು. ಇದು ಬರೋಕ್ಕಿಂತ ಮುಂಚೆ ಸ್ವಲ್ಪ ಟೆನ್ಷನ್ ಶುರುವಾಗಿರುತ್ತೆ, ಬಂದ್ರೆ ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ, ಇವೆರಡು ಟ್ವಿನ್ಸ್ ಅಂತ ಹೇಳ್ತಾರೆ. ಅದು ಬಂದ್ರೆ ಇದು ಬರುತ್ತೆ ಅಥವಾ ಇದ್ರೆ ಅದು ಬರುತ್ತೆ ಅಂತ ಅದ್ರ ಬಗ್ಗೆನು ಹೇಳಬಹುದ?
2: ಸಾಮಾನ್ಯವಾಗಿ ಹಾಗೇನೆ, ಒಂದು ಸಲ ಮಧುಮೇಹ ರೋಗ ಬಂತು ಅಂತಂದ್ರೆ ಜೊತೆ ಜೊತೆಯಲ್ಲೇನೆ ಅಧಿಕ ರಕ್ತದ ಒತ್ತಡ ಬರುವಂತಹದ್ದನ್ನು ತುಂಬಾ ಸಾಮಾನ್ಯವಾಗಿ ನೋಡ್ತೀವಿ. ಆದರೆ ಈಗ ನಾವು ಮೊದಲು ಮಧುಮೇಹ ಅಂದ್ರೆ ಏನು, ಆಯುರ್ವೇದ ಆ ಬಗ್ಗೆ ಏನು ಹೇಳುತ್ತೆ ಅದನ್ನು ಒಂದು ಸ್ವಲ್ಪ ನೋಡೋಣ. ತುಂಬಾ ಸರಳವಾಗಿ ಈ ಬಗ್ಗೆ ಒಂದು ವಿಷಯವನ್ನು ಹೇಳಬೇಕು ಅಂತಂದ್ರೆ ಒಂದು ಪೈಪ್ಲೈನ್ ಮಾಡೆಲ್ ಅನ್ನು ನಾವು ಯೋಚನೆ ಮಾಡಬಹುದು. ನಮ್ಮ ಸಂಪಿಗೆ ತಿಳಿಯಾದ ನೀರು ಬರುತ್ತೆ, ಅದು ಓವರ್ ಹೆಡ್ ಟ್ಯಾಂಕಿಗೆ ತಿಳಿಯಾದ ನೀರಾಗೆ ಹೋಗುತ್ತೆ, ಮುಂದಕ್ಕೆ ಮನೆ ಒಳಗಡೆಲ್ಲ ಅದು ತಿಳಿಯಾಗೇನೆ ಸಂಚಾರ ಮಾಡುತ್ತೆ. ಅಂದ್ರೆ ಇಲ್ಲಿಯೂ ಯಾವತ್ತೂ ಯಾವ ಸಮಸ್ಯೆಯೂ
1: ಇಲ್ಲವೇ ಇಲ್ಲ.
2: ಆದರೆ ಒಂದೊಮ್ಮೆ ನಾವು ಆ ಟ್ಯಾಂಕ್ ಅನ್ನ ತುಂಬಾ ದೀರ್ಘಕಾಲ ನಾವು ಕ್ಲೀನ್ ಮಾಡಿಲ್ಲ ಅಂತ ಆದ್ರೆ ಮಳೆಗಾಲದಲ್ಲಿ ಬಂದಂತಹ ಮುಡಿ ನೀರು ಅದರ ಜೊತೆಗೆ ಪಾಚಿ ಇತ್ಯಾದಿಗಳು ಸೇರ್ಕೊಂಡು ಕ್ರಮಕ್ರಮವಾಗಿ ಒಳಗಡೆಯಲ್ಲಿ ಅದು ಸಂಪಲ್ಲಿರಬಹುದು, ಓವರ್ ಟ್ಯಾಂಕ್ ಅಲ್ಲಿರಬಹುದು, ಅಥವಾ ಮನೆ ಒಳಗಡೆಯಲ್ಲಿನ ಪೈಪ್ ಲೈನ್ ಅಥವಾ ಎಲ್ಲಿಯಾದರೂ ಅದು ಕಟ್ಟಿಕೊಳ್ಳುತ್ತೋ ಅಂತ ಆದ್ರೆ ಅದು ಒಂದು ಸಮಸ್ಯೆಗೆ ಹೇಗೆ ಗುರಿ ಮಾಡುತ್ತೋ, ಹಾಗೆ ನಮ್ಮ ಒಳಗಡೆಯಲ್ಲೂ ಕೂಡ ನಾವು ಸೇವಿಸಿದಂತಹ ಆಹಾರ ಸರಿಯಾಗಿ ಜೀರ್ಣಿಸಲ್ಪಡದೆ ಅಪಕ್ವವಾದ ಸ್ಥಿತಿಯಲ್ಲಿ ಶರೀರದ ಒಳಗೆ ಅದು ಸೇರ್ತಾ ಬಂದ್ಬಿಟ್ರೆ ಕ್ರಮೇಣ ನಮ್ಮ ಶರೀರದಲ್ಲಿ ಇರತಕ್ಕಂತಹ ಮೇದಸ್ಸು ಅಥವಾ ಕೊಬ್ಬಿನ ಅಂಶ ಏನಿದೆ ಒಟ್ಟು ವ್ಯವಸ್ಥೆಯನ್ನು ಅದು ಹಾಳು ಮಾಡಲಿಕ್ಕೆ ಶುರು ಮಾಡಿತು ಅಂತ ಆದರೆ ಅದನ್ನ ಮಾತ್ರ ಪ್ರಮೇಹ ಅಂತ ಕರಿತೀವಿ. ಅದು ಬಿಟ್ಟು ಈ ಅಪಕ್ವವಾದ ಪದಾರ್ಥಗಳು ಬೇರೆ ಯಾವುದೋ ಜಾಗದಲ್ಲಿ ಸೇರ್ಕೊಂಡಿದ್ರೆ ಅದನ್ನ ನಾವು ಪ್ರಮೇಹ ಅಂತ ಕರೆಯುವುದಿಲ್ಲ, ಅದು ಅಜೀರ್ಣದ ಒಂದು ಭಾಗವಾಗಿ ಗುರುತಿಸ್ತೀವಿ ಅಷ್ಟೇನೆ. ಆದರೆ ಅಲ್ಲಿಯೂ ಕೂಡ ರಕ್ತದಲ್ಲಿ ಮತ್ತು ಮೂತ್ರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಕಾಣಿಸ್ಬೋದು. ಅಲ್ಲಿ ಡಯಾಬಿಟೀಸ್ ಇರುತ್ತೆ, ಆದ್ರೆ ಅದು ಪ್ರಮೇಹ ಆಗಿರಲ್ಲ. ಇದನ್ನ ನಾವು ತುಂಬಾ ಸ್ಪಷ್ಟವಾಗಿ ಗಮನಿಸಿಕೊಳ್ಳಿ.
1: ಮಧುಮೇಹ, ಪ್ರಮೇಹ ಮತ್ತೆ ಜೀರ್ಣ ಸಂಬಂಧಿ ರೋಗಗಳೆಲ್ಲ ಪ್ರತ್ಯೇಕವಾದ ಡೆಫಿನೇಷನ್ ಇದೆ,
2: ಪ್ರತ್ಯೇಕವಾದ ಡೆಫಿನೇಷನ್ ಇದೆ. ಇದನ್ನ ನಾವು ಮ್ಯಾನೇಜ್ ಮಾಡುವಾಗ್ಲೂ ಕೂಡ ಒಂದೊಮ್ಮೆ ಇದು ಕೇವಲ ಅಜೀರ್ಣ ಮಾತ್ರ ಆಗಿತ್ತು ಅಂತ ಆದ್ರೆ ಆ ಜೀರ್ಣಕ್ರಿಯೆಯನ್ನ ಸರಿಪಡಿಸೋದಕ್ಕೆ ಬೇಕಾಗುವಂತಹ ಔಷಧಿಗಳನ್ನ ಅಥವಾ ಆಹಾರ ಮತ್ತು ಜೀವನ ಶೈಲಿಯನ್ನ ನಾವು ಇಲ್ಲಿ ಸಂಬಂಧಪಟ್ಟ ರೋಗಿಗೆ ಅಡ್ವೈಸ್ ಮಾಡಿದ್ವಿ ಅಂತ ಆದ್ರೆ ಅಷ್ಟರಲ್ಲೇನೆ ಆ ಇನ್ಕ್ರೀಸ್ಡ್ ಶುಗರ್ ವ್ಯಾಲ್ಯೂ ಏನಿರುತ್ತಲ್ಲ ಅದಷ್ಟು ನಾರ್ಮಲ್ ಆದಂತಹ ನೂರಾರು ಉದಾಹರಣೆಗಳನ್ನು ನಮ್ಮಲ್ಲಿ ನೋಡಿದೀವಿ. ಅದು ಪ್ರಮೇಹ ಆಗಿರಲೇಬೇಕು ಅಂತ ಏನಿಲ್ಲ,
1: ಇತರೆ ಕಾರಣದಿಂದ ಆಗಿರಬಹುದು. ಅದು ಕಂಟ್ರೋಲ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಲೆವೆಲ್ಸ್ ಕಂಟ್ರೋಲ್ ಆಗ್ತದೆ.
2: ಹೌದು.
1: ಓಕೆ. ಇತ್ತೀಚೆಗೆ ಏನ್ ರೋಗಿಗಳು ಲ್ಯಾಬ್ಗಳಿಂದ ರಿಪೋರ್ಟ್ ಗಳನ್ನ ತಗೊಂಡ್ ಬಂದು ತೋರಿಸ್ತಾರೆ ಡಾಕ್ಟರ್ಗೆ, ಆ ರಿಪೋರ್ಟ್ ಅಲ್ಲಿ ಒಂದು ಪ್ರಮಾಣ ನಿಗದಿ ಆಗಿರುತ್ತೆ, ಇದಿಷ್ಟು ಆರೋಗ್ಯವಂತ ಪ್ರಮಾಣ, ಅದಕ್ಕಿಂತ ಜಾಸ್ತಿ ಇದ್ರೆ ಇದು ರೋಗ ಅಂತ ಹೇಳಿ. ಆದ್ರೆ ಅಂತಾರಾಷ್ಟ್ರೀಯ ಸ್ಟಡೀಸ್ ಪ್ರಕಾರ ಇದುವರೆಗೆ ಇದ್ದ ಪ್ಯಾರಾಮೀಟರ್ ಗಿಂತ ಈಗ ಹೈಯರ್ ಲೆವೆಲ್ಗೆ ಏನೋ ಹೋಗಿದೆ ಅಂತ ಒಂದು ಸುದ್ದಿ ಇದೆ.
2: ಇವತ್ತಿನವರೆಗೂ ಕೂಡ ವಿಶ್ವದಾದ್ಯಂತ ಪರಿಗಣಿಸಲ್ಪಟ್ಟಿರುವ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರಾಗಿ 110 mg/dL ಅಂತ ಕರಿತೀವಿ, ಅದಕ್ಕಿಂತ ಕಡಿಮೆ ಇರಬೇಕು. ಆಹಾರದ ನಂತರದ್ದು ಸುಮಾರಾಗಿ 140 or 150 ಒಳಗಡೆಯಲ್ಲಿರಬೇಕು ಅಂತ ಸಾಮಾನ್ಯವಾಗಿ ಪರಿಗಣಿಸಲ್ಪಟ್ಟಿರುವಂತಹದ್ದು. ತುಂಬಾ ಕಡಿಮೆಯೂ ಆಗೋ ಹಾಗಿಲ್ಲ. ಆದ್ರೆ ಒಂದೊಮ್ಮೆ ಈ ವ್ಯಾಲ್ಯೂಗಳಿಗಿಂತ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಯಿತು ಅಂತ ಆದ್ರೆ ಆಗ ನಾವು ತುಂಬಾ ಆತಂಕ ಪಡಬೇಕಾಗಿಲ್ಲ ಅಂತ ಎಚ್ಚರಿಕೆ ವಹಿಸಬೇಕು. ಆ ಬಗ್ಗೆ ಯಾಕೆ ನನಗೆ ಹೀಗಾಗ್ತಾ ಇದೆ, ನನ್ನ ಶರೀರದ ಸಹಜ ಸ್ಥಿತಿಯೇ ಹಾಗೋ ಅಥವಾ ನನ್ನ ಶರೀರದಲ್ಲಿ ಕಾರಣಾಂತರಗಳಿಂದ ನನ್ನ ಜೀವನ ಶೈಲಿ ಸರಿಯಾಗಿಲ್ಲದೆ, ನನ್ನ ಆಹಾರದ ವ್ಯವಸ್ಥೆ ಸರಿಯಾಗಿಲ್ಲದೆ ಈ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಆದ್ರೆ ನಾನು ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬನು ಸ್ವಲ್ಪ ಎಚ್ಚರಿಕೆಯಿಂದಲೇ ಗಮನಿಸಬೇಕಾದಂತಹ ಅಂಶ ನಮ್ಮ ಮುಂದೆ ಇದೆ.
1: ಎಲ್ಲೋ ಒಂದ್ ಕಡೆ ರೋಗಿಯಾಗಿ ಬಂದಾಗ ಆತನಿಗೆ ಟ್ರೀಟ್ಮೆಂಟ್ ಬಗ್ಗೆ ನೀವು ಯೋಚನೆ ಮಾಡಿ ಪರಿಹಾರವನ್ನು ತಿಳಿಸ್ತೀರಿ, ರೋಗ ಬರದೇ ಇರೋವಾಗೂ ಹೇಳಬಹುದಲ್ವಾ?
2: ಖಂಡಿತ. ಈ ಬಗ್ಗೆ ಬಹುಶಃ ನನ್ನ 20 years ಅನುಭವದಲ್ಲಿ ನಾನು ಹೇಳಾದ್ರೆ ಆಯುರ್ವೇದಕ್ಕಿಂತ ಉತ್ಕೃಷ್ಟವಾದಂತಹ ಒಂದು ಬೇರೆ ವ್ಯವಸ್ಥೆ ನಮಗೆ ಕಾಣಸಿಗಲಾರದು ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಆಯುರ್ವೇದದ ಮೂಲ ಉದ್ದೇಶವೇ ರೋಗ ಬಂದ ನಂತರ ಆ ರೋಗವನ್ನು ವಾಸಿ ಮಾಡೋದಲ್ಲ, ಅದಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಕ್ತಿಗೆ ರೋಗ ಬರದೇ ಇರೋದು ಹೇಗೆ ಅಂತ ಹೇಳಿ ಹೇಳುತ್ತೆ. ಮೊದಲನೇದು ದಿನಚರ್ಯ ಅಂತ, ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿ ದಿವಸ ಬೆಳಿಗ್ಗೆ ಎಷ್ಟೊತ್ತಿಗೆ ಏಳಬೇಕು, ಆ ನಂತರದಲ್ಲಿ ಆತನ ಕ್ರಿಯೆಗಳು ಒಂದೊಂದಾಗಿ ಹೇಗಿರಬೇಕು.
1: ಹೇಳ್ಬಿಡಿ, ಎಷ್ಟೊತ್ತಿಗೆ ಏಳಬೇಕು, ಏನೇನು ಕ್ರಿಯೆ ಮಾಡಬೇಕು?
2: ಸಾಧಾರಣವಾಗಿ ಆಯುರ್ವೇದ ಪ್ರತಿಪಾದನೆ ಇರುವ ಹಾಗೆ ಪ್ರತಿ ದಿವಸ ಬೆಳಿಗ್ಗೆ ಸುಮಾರಾಗಿ 4:45 ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕರೀತಾರೆ, ಆ ಸಮಯದಲ್ಲಿ ಏಳಬೇಕು.

0: ಹೇಳಿ ಹೇಳುತ್ತೆ. ಮೊಟ್ಟ ಮೊದಲು ಶೌಚವನ್ನ ಮಾಡಕ್ಕೆ ಹೇಳ್ತಾರೆ. ಆ ನಂತರದಲ್ಲಿ ನಾವು ಕಣ್ಣಿನ ಆರೋಗ್ಯಕ್ಕಾಗಿ ಅಂಜನ ಅಂತ ಅದನ್ನ ಮಾಡೋದು ಹೇಳಿದ್ದಾರೆ. ಹಲ್ಲಿನ ಆರೋಗ್ಯಕ್ಕಾಗಿ ದಂತಧಾವನ ಅಂತ ಹೇಳಿ ಅದನ್ನ ಹೇಳಿದರೆ, ಅದಾದ ನಂತರದಲ್ಲಿ ದೇವ ನಮಸ್ಕಾರ, ಮನೆಯಲ್ಲಿನ ಹಿರಿಯರಿಗೆ ನಮಸ್ಕಾರ, ಇದಕ್ಕೆಲ್ಲ ತುಂಬಾ ಸ್ಪಷ್ಟವಾದಂತಹ ನಿರ್ದೇಶ ಇದೆ. ಅಂದ್ರೆ ಇಂತಿಂತ ಪದಾರ್ಥಗಳನ್ನೇ ನೀವು ಉಪಯೋಗಿಸ್ಬೇಕು ಅಂತ. ಇವತ್ತು ನಾವು ಕಣ್ಣಿಗೆ ಒಂದು ಅಂಜನ ಹಾಕೋದು ಕೂಡ ಕೆಮಿಕಲ್, ಹಲ್ಲಿನ ಆರೋಗ್ಯಕ್ಕೆ ಬಳಸುವಂತ ಪೇಸ್ಟ್ ಕೂಡ ಕೆಮಿಕಲ್. ನಿನ್ನೆ ಮೊನ್ನೆ ವಾಟ್ಸ್ಆಪ್ ಅಲ್ಲಿ ಬಂದ ಒಂದು ಮೆಸೇಜ್ ಪ್ರಕಾರ ಪ್ರತಿಷ್ಠಿತವಾದಂತಹ ಒಂದು ಟೂತ್ ಪೇಸ್ಟ್ ನ ಒಂದು ಬ್ರ್ಯಾಂಡ್ ನಲ್ಲಿ ಕ್ಯಾನ್ಸರ್ ಅನ್ನ ಉಂಟು ಮಾಡತಕ್ಕಂತಹ ಒಂದು ಅಂಶಗಳಿದಾವೆ ಅಂತ ಹೇಳಿ ಸಾಕಷ್ಟು ಪ್ರಚಲಿತವಾಗಿದೆ. ಇಂತಹ ಅಂಶಗಳನ್ನ ನಾವು ಗಮನಿಸಿದರೆ ಸಂಪೂರ್ಣ ನೈಸರ್ಗಿಕವಾದಂತಹ ಪದಾರ್ಥಗಳಿಂದ ಆರೋಗ್ಯ ರಕ್ಷಣೆ ಹೇಗೆ ಅನ್ನೋದ್ರ ಬಗ್ಗೆ ಆಯುರ್ವೇದ ತುಂಬಾ ಉತ್ಕೃಷ್ಟವಾದ ಮಾಹಿತಿಯನ್ನ ಕೊಡುತ್ತೆ. ಇದಾದ ನಂತರದಲ್ಲಿ ಶರೀರದ ಮೇಲ್ಭಾಗದ ಎಲ್ಲ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಇತ್ಯಾದಿ ಎಲ್ಲ ಅಂಗಾಂಗಗಳ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋದಕ್ಕೆ ನಸ್ಯ ಅಂತ ಒಂದು ಉಪಾಯವನ್ನು ಹೇಳ್ತಾರೆ. ಔಷಧಿಯುಕ್ತ ಕೆಲವು ತೈಲಗಳನ್ನ ಮೂಗಿನ ಎರಡೂ ಹೊಳ್ಳೆಗಳಿಗೆ ಹಾಕೋದ್ರಿಂದ ಈ ಎಲ್ಲ ಅಂಗಾಂಗಗಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಾವು ಸಾಮಾನ್ಯವಾಗಿ ಗಮನಿಸುವ ಹಾಗೆ ಡಯಾಬಿಟಿಸ್ ರೋಗದಿಂದ ಬಳಲ್ತಾ ಇರತಕ್ಕ ವ್ಯಕ್ತಿಗೆ ಕ್ರಮಕ್ರಮವಾಗಿ ಕಣ್ಣು ತನ್ನ ಸಾಮರ್ಥ್ಯವನ್ನ ಕಳ್ಕೊಳ್ತಾ ಬರುತ್ತೆ. ಅಂತಹ ಸಂದರ್ಭಗಳಲ್ಲಿ ಆ ಸಮಸ್ಯೆ ಬರದೇ ಇರುವ ಹಾಗೆ ಎಚ್ಚರಿಕೆಯಿಂದ ಕಾಪಾಡೋದಕ್ಕೆ ಈ ಒಂದು ಕ್ರಿಯೆ ತುಂಬಾ ಅನುಕೂಲ ಆಗುವಂತಹದ್ದನ್ನ ನಾವು ನಮ್ಮ ಅನುಭವದಲ್ಲಿ ಗಮನಿಸಿದ್ದೇವೆ. ಹಾಗೇನೆ ಮುಂದಕ್ಕೆ ಪ್ರತಿನಿತ್ಯ ಅಭ್ಯಂಗ ಮಾಡ್ಲಿಕ್ಕೆ ಹೇಳ್ತಾನೆ. ಅಂದ್ರೆ ಕೇವಲ ಶುದ್ಧವಾದಂತಹ ಎಳ್ಳೆಣ್ಣೆಯನ್ನ ತಗೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ ಶರೀರಕ್ಕೆಲ್ಲ ಹಚ್ಚಿಬಿಟ್ಟು ಒಂದು 10-20 ನಿಮಿಷ ಕಾಲ ಬಿಟ್ಟು ಆ ನಂತರ ಸ್ನಾನ ಮಾಡಕ್ ಹೇಳ್ತಾರೆ. ಇದರಿಂದ ಶರೀರದ ಒಳಗಡೆಯಲ್ಲಿ ರಕ್ತ ಸಂಚಾರ ತುಂಬಾ ಉತ್ಕೃಷ್ಟವಾಗುತ್ತೆ, ಯಾವುದೇ ರೀತಿಯ ಕಲ್ಮಶಗಳು ಒಳಗಡೆ ನಿಲ್ಲಕ್ ಬಿಡೋದಿಲ್ಲ. ಹಿಂದೆಲ್ಲ ನಮ್ಮ ಮನೆಗಳಲ್ಲಿ ನನಗೆ ನೆನಪಿದ್ದ ಹಾಗೆ ನಮ್ಮ ಅಜ್ಜಿ ತಾತಂದ್ರು ಚಿಕ್ಕ ಮಕ್ಕಳನ್ನ ಕರೆದು ಪ್ರತಿ ದಿವಸ ಶರೀರಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿಸ್ತಾ ಇದ್ದಂತಹದ್ದು ನನಗಿನ್ನೂ ನೆನಪಿದೆ. ಇದಾದ ಮೇಲೆ ವ್ಯಾಯಾಮದ ಬಗ್ಗೆ ಹೇಳ್ತಾರೆ. ಪ್ರಮೇಹ ರೋಗ ಬರದೇ ಇರುವ ಹಾಗೆ ನಾವೇನ್ ಮಾಡಬೇಕು, ಬಂದ ನಂತರ ನಾವೇನ್ ಮಾಡಬೇಕು, ಇದನ್ನ ಹೇಳುವಾಗ ಈ ವ್ಯಾಯಾಮದ ಕುರಿತು ತುಂಬಾ ಒತ್ತು ಕೊಟ್ಟು ಹೇಳ್ತಾರೆ. ಯಾರು ಪ್ರತಿನಿತ್ಯವೂ ತುಂಬಾ ಕ್ರಮಬದ್ಧವಾದ ರೀತಿಯಲ್ಲಿ ವ್ಯಾಯಾಮವನ್ನ ಮಾಡ್ತಾನೋ ಅವನಿಗೆ ಆ ರೋಗ ಬರದೇ ಇರುವ ಹಾಗೆ ಕಾಪಾಡುತ್ತೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ತುಂಬಾ ಬಲವಾಗಿ ಪ್ರತಿಪಾದನೆ ಮಾಡುತ್ತೆ. ಇವತ್ತಿನ ಆಧುನಿಕ ವೈದ್ಯ ವಿಜ್ಞಾನವೂ ಅದನ್ನೇ ಹೇಳ್ತಾ ಇದೆ, ಇನ್ನಿತರ ಎಲ್ಲ ವೈದ್ಯಶಾಸ್ತ್ರಗಳು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದೆ.
1: ವ್ಯಾಯಾಮ
0: ಬೇಕೇ ಬೇಕು. ವ್ಯಾಯಾಮ ಅಂತ ಅಂದಾಗ ನನ್ನ ಅನುಭವದಲ್ಲಿ ಬೇರಾವುದೇ ರೀತಿಯ ವ್ಯಾಯಾಮಗಳಿಗಿಂತ ಯೋಗಾಸನ ಅತಿ ಉತ್ಕೃಷ್ಟವಾದ ವ್ಯಾಯಾಮದ ವಿಧಗಳಲ್ಲಿ ಒಂದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಯೋಗಾಸನ ಎಲ್ಲರೂ ಮಾಡಲಿಕ್ಕೆ ಇಷ್ಟಪಡ್ತಾರೋ ಇಲ್ಲ ಗೊತ್ತಿಲ್ಲ. ಕೊನೆ ಪಕ್ಷ ವಾಕಿಂಗ್ ಮಾಡಿ ಅನ್ನೋ ಮಾತನ್ನ ಎಲ್ಲಾ ಡಾಕ್ಟರ್ಗಳು ಹೇಳಿದ್ದು, ಅದರಲ್ಲೂ ಡಯಾಬಿಟಿಸ್ನವರು ಕನಿಷ್ಠ 2 ಕಿಲೋಮೀಟರ್ ಆದರೂ ಅಥವಾ 1/2 ಗಂಟೆ ಬೆವರು ಸುರಿಸುವಷ್ಟಾದರೂ ನೀವು ವಾಕಿಂಗ್ ಮಾಡಿ ಅಥವಾ ಯಾವುದೇ ಆಟ ಆಡಿ ಅಂತ ಹೇಳ್ತಾರೆ. ಇದು ಅವರ ದೇಹವನ್ನು ಚೆನ್ನಾಗಿ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೂ ಸಹಾಯ ಮಾಡುತ್ತೆ ಅಂತ.
0: ಖಂಡಿತ. ಈಗ ಸ್ವಲ್ಪ ವೇಗದ ನಡಿಗೆ ಆಗಲಿ ಅಥವಾ ಆಟ ಆಡೋದಾಗ್ಲಿ ಅದೆಲ್ಲವೂ ಶರೀರಕ್ಕೆ ಒಂದಷ್ಟು ಆಯಾಸವನ್ನು ಉಂಟು ಮಾಡುತ್ತೆ, ಬೆವರು ಬರೆಸುತ್ತೆ, ಇದೆಲ್ಲವೂ ಒಪ್ಪತಕ್ಕಂಥದ್ದೇ. ಆದರೆ ಯೋಗಾಸನ ಅಂತಂದಾಗ ಅದರಲ್ಲಿ ಕೇವಲ ಮೈ ಬಗ್ಸೋದು, ಹೀಗೆ ನಿಲ್ಲು, ಹಾಗೆ ಕುತ್ಕೋ, ಹೀಗೆ ಹೇಳು ಅಂತ ಅಷ್ಟು ಮಾತ್ರವನ್ನ ಹೇಳ್ತಾ ಇಲ್ಲ. ಭಾರತೀಯ ಮಹರ್ಷಿಗಳು ಪ್ರತಿಯೊಂದು ಆಸನವನ್ನ ಕೂಡ ರೂಪಿಸುವಾಗಲೂ ಅದರಲ್ಲಿ ತುಂಬಾ ಆಮೂಲಾಗ್ರವಾದಂತಹ ಒಂದು ನೋಟವನ್ನ ಇಟ್ಟುಕೊಂಡು ಆ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ, ನಮಗೆ ಒಂದು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಎಂತಹ ಆಸನ ಮಾಡಿದಾಗ ಅದು ನಮ್ಮ ಶರೀರದ ಒಳಗಿನ ಯಾವ ಯಾವ ಕೇಂದ್ರಗಳನ್ನ ಹೇಗೆ ಮುಟ್ಟುತ್ತೆ, ಎಂತಹ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಆಳವಾದಂತಹ ನೋಟ ಇಟ್ಕೊಂಡು ನಾವು ನೋಡೋದಾದ್ರೆ ಯೋಗಾಸನಕ್ಕೆ
1: ಪರ್ಯಾಯವೇ ಇಲ್ಲ
0: ಅಂತ ಅಂತೀನಿ.
1: ಬಹುಶಃ ನಾರಾಯಣ ಗುರುಜಿಗಳು ಬೋಗಾದಿ ಆಶ್ರಮರು ಡಯಾಬಿಟಿಸ್ ಮಿಲಿಟಸ್ಗೆ ಒಂದು ವಿಶೇಷವಾದ ಯೋಗಾಸನದ ವಿಧಾನವನ್ನು ಕಂಡುಹಿಡಿದು ಅದಕ್ಕೆ ಯೋಗ ಮಿಲಿಟಸ್ ಅಂತ ಹೇಳಿ ಹೆಸರು ಕೊಟ್ಟು ವಿದೇಶಗಳಲ್ಲೂ ಕೂಡ ಅದನ್ನ ಪ್ರಚಾರಕ್ಕೆ ತಂದ್ರು. ಆಯುರ್ವೇದದಲ್ಲಿ ಹೇಳಲಿಕ್ಕೆ ಸುಲಭ, ಆದರೆ ಬರ್ತಾರಿಯೇ ಅನ್ನೋದು ಪ್ರಶ್ನೆ.
0: ಇಲ್ಲ, ಈ ಬಗ್ಗೆ ಇತ್ತೀಚೆಗೆ ಜನರ ಒಲವು ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮ ತಪ್ಪಾದ ಜೀವನ ಶೈಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದ ಹವಾಗುಣಕ್ಕೆ ನಮ್ಮ ಶರೀರ ಪ್ರಕೃತಿಗೆ ಒಗ್ಗದೇ ಇರುವಂತಹ ಹಲವಾರು ಆಹಾರದ ವಿಧಿ ವಿಧಾನಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ರೂಢಿಸಿಕೊಂಡಿರೋದ್ರಿಂದ ಆರೋಗ್ಯ ಪದೇ ಪದೇ ಹಾಳಾಗ್ತಾ ಇದೆ. ಆರೋಗ್ಯ ಇಲ್ಲದೆ ಕಷ್ಟಪಡೋಕ್ಕಿಂತ ಹೇಗಾದರೂ ಮಾಡಿ ಆರೋಗ್ಯವನ್ನು ಪಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಆಯುರ್ವೇದದ ಕಡೆಗೆ ಯೋಗದ ಕಡೆಗೆ ಜನಗಳ ಒಲವು ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತಹದ್ದನ್ನ ನಾವು ಗಮನಿಸ್ತಾ ಇದ್ದೀವಿ.
1: ಮೈಸೂರಿನಲ್ಲಿ ಅನೇಕ ವಿದೇಶಿಯರು ಈ ಯೋಗ ಮ್ಯಾಟ್ ಅಂತ ಹೇಳಿ ಚಾಪೆಯನ್ನು ಸುತ್ತಕೊಂಡು ಹೋಗೋದು ನೋಡಿದ್ದೇವೆ. ಬೇರೆ ಬೇರೆ ದೇಶಗಳಿಂದ ಕಲಿಕಾಗಿ ಬರ್ತಾ ಇದ್ದಾರೆ ಅಂದಾಗ ನಮ್ಮ ದೇಶದವರು ಕಲೀಲಿಕ್ಕೆ ಏನಂತೆ ಕಲಿಬೇಕಾಗಿದೆ. ಆದ್ರೆ ಇವೆಲ್ಲ ಪ್ರಿಕಾಷನ್ಸ್ ಬಗ್ಗೆ ಆಯ್ತು. ಬಂದು

0: ಇದೆ, ಪರಿಹಾರ ಏನು?
1: ಪರಿಹಾರವನ್ನು ನಾವು ನೋಡುವಾಗ, ನನ್ನ ಅನುಭವದಲ್ಲಿ ನಾನು ನನ್ನ ಯಾವುದೇ ರೋಗಿಗಳಿಗೆ 4 ಹಂತಗಳಲ್ಲಿ ಚಿಕಿತ್ಸೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದು ಆಹಾರದಲ್ಲಿನ ಒಂದು ವ್ಯವಸ್ಥೆಯನ್ನು ನಾವು ಸಮರ್ಪಕವಾಗಿ ರೂಢಿಸಿಕೊಳ್ಬೇಕು. ಎರಡನೆಯದ್ದು ವಿಹಾರ ಅಥವಾ ನಮ್ಮ ಆಕ್ಟಿವಿಟೀಸ್. ಮೂರನೆಯದ್ದು ಔಷಧ. ನಾಲ್ಕನೆಯದ್ದು ಚಿಕಿತ್ಸೆ. ಈ ಹಂತಗಳನ್ನೇ ಒಂದೊಂದಾಗಿ ನಾವು ಯೋಜನೆ ಮಾಡ್ತಾ ಹೋದ್ರೆ ಆ ರೋಗಿಗೆ ಇದರಿಂದ ತುಂಬಾ ಲಾಭ ಸಿಕ್ಕತ್ತೆ ಅನ್ನುವಂಥದ್ದು ನನ್ನ ಅನುಭವ. ಇವತ್ತು ನಾವು ತುಂಬಾ ಸಾಮಾನ್ಯವಾಗಿ ಕೇಳ್ತೀವಿ, ಅಕ್ಕಿ ತಿನ್ನಬೇಡಿ, ಗೋಧಿ ತಿನ್ನಿ, ಗೋಧಿ ತಿನ್ನಬೇಡಿ, ರಾಗಿ ತಿನ್ನಿ, ರಾಗಿ ತಿನ್ನಬೇಡಿ, ನವಣೆ ತಿನ್ನಿ, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಸಲಹೆಗಳನ್ನ ಕೊಡುವಂತಹದ್ದು ಕಂಡು ಬರುತ್ತೆ. ಆದ್ರೆ ಆಯುರ್ವೇದ ಈ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಹಳೆಯ ಅಕ್ಕಿ ಅಂದ್ರೆ ಸುಮಾರು 6 ತಿಂಗಳಿಂದ 1 ವರ್ಷ ಹಳೆಯದಾಗಿರುವಂತಹ ಅಕ್ಕಿಯಿಂದ ತಿಳಿಬಸಿದ ಅನ್ನವನ್ನ ನಾವು ತಯಾರು ಮಾಡಿದ್ವಿ ಅಂತ ಆದ್ರೆ ಅದು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ರಕ್ತದ ಸಕ್ಕರೆ ಅಂಶವನ್ನ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಇದು ಒಂದು. ಎರಡನೆಯದು, ಆಯುರ್ವೇದ ಗ್ರಂಥಗಳನ್ನ ನಾವು ಅವಲೋಕನ ಮಾಡಿದ್ರೆ ಬಾರ್ಲಿ ಇದೆಯಲ್ಲ, ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಇದರ ಬಳಕೆ ಕಡಿಮೆ, ಉತ್ತರ ಭಾರತದಲ್ಲಿ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ತುಂಬಾ ಜಾಸ್ತಿ. ಬಾರ್ಲಿ ಹಿಟ್ಟಿಂದ ರೊಟ್ಟಿ ಚಪಾತಿ ಈ ರೀತಿ ಮಾಡಿ ಬಳಸುವಂತಹದ್ದು ಕೂಡ ಈ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದ್ದಾಗ ಹೆಚ್ಚು ಅನುಕೂಲ ಆಗುತ್ತೆ. ಅದು ಜೊತೆಗೆ ಜೋಳವನ್ನ ಮಿತವಾಗಿ ಬಳಸ್ಕೋಬಹುದು, ಆನಂತರ ನವಣೆಯನ್ನ ಬಳಸಬಹುದು. ಆದ್ರೆ ಸಿರಿಧಾನ್ಯಗಳನ್ನ ಬಳಸಿ ಅಂತ ಹೇಳಿ ಅತಿಯಾದ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನ ಬಳಸುವಂತಹದ್ದು ಆರೋಗ್ಯಕರ ಅಲ್ಲ. ಆದ್ರೆ ಸಿರಿಧಾನ್ಯಗಳನ್ನ ಮಿತವಾಗಿ ಬಳಸುವಂತಹದ್ದು ಈ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಅನುಕೂಲವನ್ನ ಮಾಡಿಕೊಡುತ್ತೆ. ಹಾಗೇನೆ ದ್ವಿದಳ ಧಾನ್ಯಗಳಲ್ಲಿ ಹೆಸರು ಬೇಳೆ ಅಥವಾ ಕಾಳು, ತೊಗರಿ, ಮಸೂರ ದಾಲ್ ಇವುಗಳೆಲ್ಲವೂ ಮಿತವಾಗಿ ಬಳಸೋದಕ್ಕೆ ಯಾವ ತೊಂದರೆಯೂ ಇಲ್ಲ. ಆದರೆ ಉದ್ದು ಅಷ್ಟು ಉತ್ಕೃಷ್ಟವಾದಂತಹ ಪದಾರ್ಥ ಅಲ್ಲ ಅಧಿಕ ಸಕ್ಕರೆಯ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ. ಹಾಗೇನೆ ಹಣ್ಣುಗಳನ್ನೆಲ್ಲ ನಾವು ಎಷ್ಟರ ಮಟ್ಟಿಗೆ ಬಳಸಬೇಕು ಬಳಸಬಾರದು ಇದು ಬಹುಪಾಲು ಎಲ್ಲ ಜನರಿಗೂ ಇವತ್ತು ಗೊತ್ತೇ ಇದೆ. ಅದರಲ್ಲೂ ಸೇರತಕ್ಕಂತಹ ಮಾವು, ಹಲಸು, ಸಪೋಟ, ಬಾಳೆ ಇತ್ಯಾದಿ ಎಲ್ಲ ಹಣ್ಣುಗಳನ್ನ ನಾವು ಬಹಳ ಎಚ್ಚರಿಕೆಯಿಂದಲೇ ಸ್ವಲ್ಪ ದೂರ ಇಡಬೇಕು. ಒಂದು ಮಾತ್ರ ಎಕ್ಸ್ಟ್ರಾ ತಿಂದ್ರಾಯ್ತು, ಸ್ವಲ್ಪ ಹಣ್ಣು ಬಳಸ್ತೀನಿ, ಹೀಗೆಲ್ಲ ಬಳಸುವಂತಹದ್ದು ಆರೋಗ್ಯಕರ ಅಲ್ಲ. ಆನಂತರ ನೀರಿನ ಬಳಕೆಯ ವಿಚಾರದಲ್ಲೂ ಕೂಡ ಇವತ್ತು ಸಾಮಾನ್ಯವಾಗಿ ಯಾವುದೇ ಒಬ್ಬ ಡಯಾಬಿಟೀಸ್ ರೋಗಿಗೆ ಸ್ವಲ್ಪ ಭಯ ಜಾಸ್ತಿ ಇರುತ್ತೆ. ಅನೇಕ ಬಾರಿ ವೈದ್ಯರು ಕೂಡ ಚೆನ್ನಾಗಿ ನೀರು ಕುಡಿರಿ ಅಂತ ಹೇಳ್ತಾರೆ. ಆದ್ರೆ ಆಯುರ್ವೇದ ಈ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಡುತ್ತೆ, ನಿಮ್ಮ ಬಾಯಾರಿಕೆಗೆ ತಕ್ಕಷ್ಟು ಕುಡಿರಿ. ಅತಿಯಾಗಿ ಬಳಸಿದ್ರೆ ಏನಾಗುತ್ತೆ ಕೇಳಿದ್ರೆ, ಗ್ರೈಂಡರಲ್ಲಿ ಹಿಟ್ಟು ರುಬ್ಬಕ್ಕೆ ಹಾಕಿದಾಗ ಅಧಿಕ ಪ್ರಮಾಣದಲ್ಲಿ ನಾವು ನೀರನ್ನು ಸೇರಿಸಿದ್ರೆ ಹೇಗೆ ಅದು ಅಕ್ಕಿಯನ್ನು ರುಬ್ಬಕ್ಕೆ ಆಗೋದಿಲ್ವೋ ಹಾಗೆ ನಮ್ಮ ಆಹಾರ ಕೂಡ ನಾವು ಸೇವಿಸಲ್ಪಟ್ಟಂಥದ್ದು ನೀರಿನ ಪ್ರಮಾಣ ಅತಿಯಾದಾಗ ಸರಿಯಾಗಿ ಜೀರ್ಣವಾಗೋದಿಲ್ಲ ಅಂತ. ಚಳಿಗಾಲದಲ್ಲೂ ಒಬ್ಬ ವ್ಯಕ್ತಿಗೆ ಬಾಯಾರಿಕೆ ಆಗ್ತಾ ಇದೆ ಅಂತಂದ್ರೆ ಅದು ಸರಿಯಾದ ಇದ. ಅಂತಹ ಸಂದರ್ಭಗಳಲ್ಲಿ ಅವುಗಳನ್ನೆಲ್ಲ ನಾವು ನೋಡಿಬಿಟ್ಟು ಆಯಾ ದೇಶ, ಆಯಾ ಕಾಲ, ಅವರವರ ಪ್ರಕೃತಿ ಹೀಗೆ ಅನೇಕ ಅಂಶಗಳನ್ನ ಗಮನಿಸ್ಬಿಟ್ಟು ಅಗತ್ಯವಾದಷ್ಟು ಪ್ರಮಾಣದ ನೀರನ್ನು ಬಳಸಬೇಕು. ಹೆಚ್ಚು ಬಾಯಾರಿಕೆ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಕೂಲೆಂಟ್ ಆಗಿ ಕೆಲವು ಪದಾರ್ಥಗಳನ್ನ, ಉದಾಹರಣೆಗೆ ತಾವು ಕೇಳಿರ್ತೀರಿ ಲಾವಂಚ ಅಂತ, ಅದರದ್ದೀಗ ಬೀಸಣಿಗೆ ಮಾಡ್ತಾರೆ, ಚಪ್ಪಲಿ ಮಾಡ್ತಾರೆ, ಬ್ಯಾಗ್ ಮಾಡ್ತಾರೆ ಇತ್ಯಾದಿ ಅನೇಕ ಪದಾರ್ಥಗಳನ್ನ ನಾವು ಕೇಳಿರ್ತೀವಿ ನೋಡಿರ್ತೀವಿ. ಆ ಲಾವಂಚ ಮತ್ತು ಶ್ರೀಗಂಧ ಮತ್ತು ಸೋಗದೆ ಬೇರು, ಕೊತ್ತಂಬರಿ ಬೀಜ,
0: ಇವೆಲ್ಲ ತಂಪಿನಂಶಗಳು,
1: ಇವೆಲ್ಲ ಶರೀರಕ್ಕೆ ತಪ್ಪನ್ನು ಉಂಟು ಮಾಡುವಂಥವು, ಬಾಯಾರಿಕೆಯನ್ನ ಕಡಿಮೆ ಮಾಡುವಂಥವು. ಇವುಗಳನ್ನ ಬಳಸ್ಕೊಂಡು ನಮ್ಮ ಬಾಯಾರಿಕೆಯನ್ನ ಹತೋಟಿಲಿಟ್ವಿ ಅಂತಾದ್ರೆ ನೀರಿನ ಪ್ರಮಾಣ ಒಂದು ಹಿತಮಿತವಾದ ರೀತಿಯಲ್ಲಿರುತ್ತೆ. ಇದು ರಕ್ತದಲ್ಲಿ ಮೂತ್ರದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದ್ದಾಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಅನುಕೂಲಕರವಾಗುತ್ತೆ ಅಂತ ನನ್ನ ಅನುಭವ.
0: ಬಹುಶಃ ಇದು ಆಹಾರದ ಒಂದು ಪ್ರಕ್ರಿಯೆ ಆಯ್ತು. ವಿಹಾರ ಮತ್ತು ಉಳಿದಂತದ್ದು,
1: ವಿಹಾರದಲ್ಲಿ ನಾನು ಈಗ ತಾನೇ ಹೇಳಿದ ಹಾಗೆ ಪ್ರತಿಯೊಬ್ಬನೂ ಕಂಪಲ್ಸರಿ ವ್ಯಾಯಾಮ ಮಾಡಲೇಬೇಕು, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಮತ್ತು ಇನ್ನೊಂದು ತುಂಬಾ ಎಚ್ಚರಿಕೆಯಿಂದ ಗಮನಿಸಬೇಕಾದದ್ದು ಅಂದ್ರೆ ಮಧ್ಯಾಹ್ನದ ನಿದ್ರೆ. ಹಿಂದೆಲ್ಲ ಸಕ್ಕರೆ ಕಾಯಿಲೆ ಅಂತ ಬಂದಾಗ ಅದನ್ನ ಶ್ರೀಮಂತರ ಕಾಯಿಲೆ ಅಂತ ಕರಿತಾ ಇದ್ರು. ಶ್ರೀಮಂತರಿಗೆ ಮಧ್ಯಾಹ್ನ ಮಲಗುವಂತ ಅಭ್ಯಾಸ ಇರೋದನ್ನ ನಾವು ತುಂಬಾ ಸಾಮಾನ್ಯವಾಗಿ ನೋಡ್ತೀವಿ. ವ್ಯಾಯಾಮ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿನಲ್ಲಿ ಮಧ್ಯಾಹ್ನದ ನಿದ್ರೆಯನ್ನ ಅವಾಯ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಆನಂತರ ಆಹಾರವನ್ನ ಅಗತ್ಯಕ್ಕಿಂತ ಜಾಸ್ತಿ ತಗೋಬಾರದು, ಮತ್ತು ಒಮ್ಮೆ ಸೇವಿಸಿದ ಆಹಾರ ಜೀರ್ಣಿಸಲ್ಪಡದೆ ಮಧ್ಯ ಆಹಾರ ತಗೊಳ್ಳುವ ಅಭ್ಯಾಸ ಇದ್ರೆ ಇದನ್ನು ಕೂಡ ನಾವು ಸರಿಪಡಿಸ್ಕೋಬೇಕು. ಇನ್ನು ಔಷಧೀಯ ವಿಚಾರಕ್ಕೆ ಬಂದ್ರೆ, ಔಷಧಿಗಳಲ್ಲಿ ತಾವು ಕೇಳಿರ್ತೀರಿ ಅಮೃತ ಬಳ್ಳಿ ಅಂತ, ಆ ಹೆಸರೇ ಹೇಳುತ್ತೆ, ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ ಇದು ಅಮೃತ ಸಮಾನ. ಪ್ರತಿನಿತ್ಯ ಒಂದು ಎರಡೋ ಮೂರೋ ಅಮೃತ ಬಳ್ಳಿಯ ಎಲೆಯನ್ನು ನಾವು ತಗೊಂಡು ಅದರ ರಸವನ್ನು ತೆಗೆದುಬಿಟ್ಟು ನಾವು ಸ್ವಲ್ಪ ಜೇನುತುಪ್ಪದ ಜೊತೆಯಲ್ಲಿ ಬಳಸ್ತೀವಿ ಅಂತಾದ್ರೆ ಅದು ಅತ್ಯಂತ ಸರಳ ಸುಲಭ ಪರಿಹಾರ ಆಗುತ್ತೆ.
0: ಕೆಲವರು ಅದರ ಒಂದು ಸ್ವಲ್ಪ ಭಾಗವನ್ನು ಹಾಗೆ ಅಗದು ತಿಂದು ಬಿಡ್ತಾರೆ ಅಥವಾ ಒಂದೆರಡು ಎಲೆಯನ್ನು ತಿಂದು ಬಿಡ್ತಾರೆ. ಸರಿಯಾದ ಕ್ರಮ ಹೌದೇ ಅಲ್ವೇ ಅವ್ರಿಗೆ ಗೊತ್ತಿರೋದು.

0: ಯಾರೋ ಹೇಳಿದ್ರಂತೆ ನಾವು ತಿಂದ್ವಿ.
1: ಅಮೃತ ಬಳ್ಳಿ ಒಳ್ಳೇದು ಅಂತ ಹೇಳಿ ಹಾಗೆ ಬಳಸೋದು ರೂಢಿಯಲ್ಲಿ ಬಂದಿದೆ, ಅದಷ್ಟು ಸರಿಯಾದ ಕ್ರಮ ಅಲ್ಲ ಅಂತೇನೆ ನಾನು.
0: ಇನ್ನು ಔಷಧಿ ನಂತರ
1: ಕೆಲವೊಮ್ಮೆ ಈ ತರ ಆಹಾರ ವಿಹಾರಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಈ ತರ ಕೆಲವು ಸರಳ ಸುಲಭ ಔಷಧಿಗಳನ್ನ ಮಾಡಿದ ನಂತರದಲ್ಲೂ ಕೂಡ, ಇದಲ್ಲದೆ ಆಯುರ್ವೇದದ ಗ್ರಂಥೋಕ್ತವಾದಂತಹದ್ದು ಅನೇಕ ಮಾತ್ರೆಗಳು ಕಷಾಯಗಳು ಇವುಗಳೆಲ್ಲ ಬರುತ್ತೆ, ಅವುಗಳನ್ನೆಲ್ಲ ತಗೊಂಡ ನಂತರದಲ್ಲೂ ಕೂಡ ಸಕ್ಕರೆ ಪ್ರಮಾಣ ಅಧಿಕವಾದದ್ದು ಒಂದೊಮ್ಮೆ ಕಡಿಮೆ ಬಾರದಿದ್ರೆ ಆಗ ರೋಗಿಯ ಬಲವನ್ನ ರೋಗದ ಬಲವನ್ನ ಅವಲಂಬಿಸಿ ಆಯುರ್ವೇದ ವೈದ್ಯರು ಶರೀರ ಶುದ್ಧಿಯನ್ನ ಮಾಡುವಂತಹ ಪಂಚಕರ್ಮ ಐದು ರೀತಿಯ ಚಿಕಿತ್ಸೆಗಳನ್ನ ಹೇಳ್ತಾರೆ. ಬಹುಶಃ ಇದು ತಮಗೂ ತಮ್ಮ ಈ ಆಕಾಶವಾಣಿಯ ಕೇಳುಗರಿಗೂ ಈ ಬಗ್ಗೆ ಸಾಕಷ್ಟು ಪರಿಚಯ ಆಗಿದೆ ಅಂತ ಭಾವಿಸ್ತೀನಿ. ತುಂಬಾ ಸರಳವಾಗಿ ಹೇಳಬೇಕು ಅಂತಂದ್ರೆ ಪಂಚಕ ಅಂತಂದ್ರೆ ಶರೀರ ಶುದ್ಧಿಯನ್ನ ಮಾಡತಕ್ಕಂತಹ ಐದು ರೀತಿಯ ಚಿಕಿತ್ಸಾ ವಿಧಾನಗಳು. ಅದರಲ್ಲಿ ಮೊಟ್ಟ ಮೊದಲನೆಯದು ಔಷಧಿಗಳನ್ನ ಕುಡಿಸಿ ವಾಂತಿ ಮಾಡಿಸುವಂತಹದ್ದು. ಇದು ಶರೀರ ಒಳಗಡೆಯಲ್ಲಿ ಎಲ್ಲೆಲ್ಲೋ ಯಾವ್ದಾವುದೋ ಮೂಲೆಯಲ್ಲಿ ಸೇರಿರತಕ್ಕಂತಹ ಕಲ್ಮಶಗಳನ್ನ, ಅದರಲ್ಲೂ ತುಂಬಾ ಪ್ರಧಾನವಾಗಿ ಈ ಒಂದು ಸಕ್ಕರೆ ಕಾಯಿಲೆಗೆ ಕಾರಣವಾಗಿರುವಂತಹ ಕೊಬ್ಬಿನ ಅಂಶಗಳನ್ನೆಲ್ಲ ಶರೀರದಿಂದ ತೆಗೆದು ಶರೀರವನ್ನ ಶುಚಿ ಮಾಡಿಕೊಡತಕ್ಕಂತಹ ಅತಿ ಉತ್ಕೃಷ್ಟವಾದಂತಹ ವಿಧಾನ. ಇದನ್ನ ಆಯುರ್ವೇದದ ಭಾಷೆಯಲ್ಲಿ ವಮನ ಅಂತ ಕರಿತೀವಿ. ಇದಾದ ನಂತರ ಔಷಧಿಗಳನ್ನ ಕುಡಿಸಿಬಿಟ್ಟು ಭೇದಿ ಮಾಡಿಸುವಂತಹದ್ದು ಒಂದು ಕ್ರಮ ಇದೆ. ಹಾಗೆ ಭೇದಿ ಮಾಡಿಸಕ್ಕೆ ಡಾಕ್ಟ್ರೇ ಬೇಕಾ ಅಂತ ಅನೇಕ ಬಾರಿ ಜನ ಪ್ರಶ್ನೆ ಕೇಳ್ತಾರೆ. ಹಾಗೆ ಭೇದಿಗೆ ಒಂದು ಮಾತ್ರೆನೋ ಅಥವಾ ಹರಳೆಣ್ಣೆ ಕುಡಿದ್ರೂ ಭೇದಿ ಆಗತ್ತೆ, ಜಾಪ ಮಾತ್ರೆ ತಗೊಂಡ್ರೂ ಭೇದಿ ಆಗತ್ತೆ, ಆದ್ರೆ ಅದು ತಗೊಂಡಾಗ ಏನಾಗತ್ತೆ ಅಂದ್ರೆ ಈ ಕರುಳಿನ ಭಾಗದಲ್ಲಿರತಕ್ಕಂತಹ ಕಲ್ಮಶಗಳು ಮಾತ್ರ ಆಚೆ ಹೋದೀತು. ಆದ್ರೆ ನಾವಿಲ್ಲಿ ಮಾಡಕ್ ಹೊರಟಿರೋದು ಅದಲ್ಲ, ಶರೀರದ ಯಾವ್ದಾವುದೋ ಭಾಗದಲ್ಲಿ ರಕ್ತದಲ್ಲಿ ಮಾಂಸದಲ್ಲಿ ಮೂಳೆಯಲ್ಲಿ ಅಥವಾ ಕೊಬ್ಬಿನ ಭಾಗದಲ್ಲಿ ಸೇರ್ಕೊಂಡಿರತಕ್ಕಂತಹ ಕಲ್ಮಶಗಳನ್ನ ಅಲ್ಲಿಂದ ಉಪಾಯವಾಗಿ ಹೊರಡಿಸಿ ಅದು ಕರುಳಿನ ಭಾಗಕ್ಕೆ ಬರ್ತಾ ಬರ್ತಾ ಅದನ್ನ ಹೊರಗೆ ಹಾಕುವ ವಿಧಾನ ಇದೆಯಲ್ಲ ಅದನ್ನ ವಿರೇಚನಾ ಅಂತ ಕರಿತೀವಿ. ಹಾಗೇನೆ ಬಸ್ತಿ ಅಂತ ಇನ್ನೊಂದು ಚಿಕಿತ್ಸೆ ಇದೆ. ಗುದದ್ವಾರದ ಮುಖಾಂತರ ಔಷಧಿಗಳನ್ನ, ಔಷಧೀಯ ತೈಲಗಳಾಗ್ಬೋದು ಔಷಧೀಯ ಕಷಾಯಗಳಾಗ್ಬೋದು, ಅವನ್ನ ಕೊಡತಕ್ಕಂತಹ ಒಂದು ಚಿಕಿತ್ಸಾ ವಿಧಾನ ಇದೆ, ಅದನ್ನ ಬಸ್ತಿ ಅಂತ ಕರಿತೀವಿ. ಹಾಗೇನೆ ಮೂಗಿನ ಮುಖಾಂತರ ಔಷಧಿಗಳನ್ನ ಪ್ರಯೋಗ ಮಾಡೋದಕ್ಕೆ ನಸ್ಯ ಅಂತ ಕರಿತೀವಿ. ಕೆಟ್ಟ ರಕ್ತವನ್ನ ಶುದ್ಧಿ ಮಾಡೋದಕ್ಕೆ ರಕ್ತಮೋಗ ಅಂತ ಕರಿತೀವಿ. ಇವುಗಳಲ್ಲಿ ಕೆಲವೊಮ್ಮೆ ಬಹಳ ಬಹಳ ಅಪರೂಪಕ್ಕೆ ಐದು ಬೇಕಾದೀತು, ಆದ್ರೆ ತುಂಬಾ ಸಾಮಾನ್ಯವಾಗಿ ವಮನ ಮತ್ತು ವಿರೇಚನ ಅನ್ನುವ ಮೊದಲ ಎರಡು ಉಪಾಯಗಳನ್ನ ನಾವು ಈ ಸಕ್ಕರೆ ಕಾಯಿಲೆನಲ್ಲಿ ಅದನ್ನ ಸಮಸ್ಥಿತಿಗೆ ತರೋದಕ್ಕೆ ಈ ಚಿಕಿತ್ಸಾ ವಿಧಾನಗಳನ್ನ ಬಳಸಿಕೊಳ್ತೀವಿ.
0: ಇಷ್ಟೆಲ್ಲ ಆಯ್ತು, ರೋಗಿ ಈಗ ಗುಣಮುಖ ಆಗ್ತಾನೆ ಅಂತ ಗೊತ್ತಾದಾಗ ಅಲ್ಲಿಗೆ ಬಿಡೋದಿಲ್ಲ, ನೀವು ಒಂದೊಂದಷ್ಟು ಪಥ್ಯೆ ಮತ್ತೊಂದಷ್ಟು ಜೀವನ ಕ್ರಮ ಸುಧಾರಣೆಗೆ ಗೈಡ್ಲೈನ್ಸ್ ಕೊಡ್ತೀರಿ.
1: ಖಂಡಿತ, ಇದನ್ನ ಆ ವ್ಯಕ್ತಿ ಅರ್ಥ ಮಾಡಿಕೊಂಡು ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಯಾಕೆಂದ್ರೆ ಇದು ಕೇವಲ ಒಬ್ಬ ಸಕ್ಕರೆ ಕಾಯಿಲೆ ರೋಗಿಗೆ ಮಾತ್ರ ಅಲ್ಲ, ಒಬ್ಬ ಆರೋಗ್ಯವಂತನೂ ಕೂಡ ತನ್ನ ಆರೋಗ್ಯ ರಕ್ಷಣೆಗಾಗಿ ಇಂತಹ ವ್ಯವಸ್ಥೆಯನ್ನ ಇಟ್ಕೊಳ್ಳಲೇಬೇಕು ಅಂತ ಆಯುರ್ಶಾಸ್ತ್ರ ಬಲವಾಗಿ ಪ್ರತಿಪಾದನೆ ಮಾಡ್ತಾ ಇರುವಾಗ ಆಲ್ರೆಡಿ ಒಂದು ಸಲ ಸಕ್ಕರೆ ಕಾಯಿಲೆ ಎನ್ನುವ ಒಂದು ಹಣೆಪಟ್ಟಿ ಕಟ್ಕೊಂಡು ಅದರಿಂದ ಹಿಂದಕ್ಕೆ ಬರ್ತಾ ಇದ್ದೀನಿ ಅಂತ ಅನ್ನುವಾಗ ಆ ಕಾಯಿಲೆಯ ಇನ್ಯಾವುದೋ ಒಂದು ವಿಪರೀತವಾದ ಸ್ಥಿತಿಗೆ ಹೋಗಿ ಪಡಬಾರದ ಕಷ್ಟಗಳನ್ನ ಪಡುವ ಬದಲಾಗಿ ತನ್ನ ಜೀವನ ಶೈಲಿಯಲ್ಲಿ ಅಗತ್ಯ ಇರುವ ಬದಲಾವಣೆಗಳನ್ನ ಮಾಡಿಕೊಂಡು ಸುಖ ಅನುಭವಿಸೋದು ಒಳ್ಳೇದಲ್ವಾ?
0: ಖಂಡಿತ. ಜೊತೆಗೆ ತೀ ಕೊನೆ ಹಂತ ಮುಟ್ಟಿ ದೊಡ್ಡ ಫೈಲ್ ಹಿಡ್ಕೊಂಡು ನಿಮ್ಮಲ್ಲಿ ಬಂದಾಗ ಎಷ್ಟೋ ಬಾರಿ ಅವರಿಗೆ ಡಯಾಬಿಟಿಕ್ ಸೋರ್ ಫುಟ್ ಆಗಿರುತ್ತೆ, ಕಾಲನ್ನ ಕಟ್ ಮಾಡಿ ಅನ್ನೋ ಮಾತು ಬಂದಿರುತ್ತೆ, ಅಥವಾ ಎಷ್ಟೋ ಜನ ದೃಷ್ಟಿ ಮಂದ ಆಗಿ ಕಣ್ಣು ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದನ್ನು ಉಳಿಸ್ಲಿಕ್ಕೆ ನಿಮ್ಮ ಪಂಚಕರ್ಮ ಅನೇಕ ಬಾರಿ ಸಹಾಯ ಮಾಡಿದೆ ಅನ್ನೋ ಮಾತುಗಳು ಕೇಳಿದ್ದೇವೆ.
1: ಖಂಡಿತವಾಗಿಯೂ ಸತ್ಯವಾದ ಮಾತು. ನನ್ನ ಅನುಭವದಲ್ಲೇನೆ ಈ ಡಯಾಬಿಟೀಸಿನ ಬಗ್ಗೆ ಯಾವುದೇ ಎಚ್ಚರಿಕೆಗಳನ್ನು ವಹಿಸದೆ ನರಗಳಲ್ಲಿ ದುರ್ಬಲತೆ ಉಂಟಾಗಿ ತಾವು ಹೇಳಿದ ಹಾಗೆ ಕಾಲಲ್ಲಿ ನಡಿಲಿಕ್ಕೆ ಆಗಲ್ಲ ಅನ್ನುವಂಥದ್ದು, ತುಂಬ ಉರಿ ಅನ್ನುವಂಥದ್ದು ಅಂತ ರೋಗಿಗಳನ್ನ ನೋಡ್ತೀವಿ, ಕಣ್ಣು ಹಾಳು ಮಾಡಿಸ್ಕೊಂಡಿರೋರನ್ನ ನೋಡ್ತೀವಿ, ಇದರ ವಿಪರೀತವಾದ ಸ್ಥಿತಿ ಕಿಡ್ನಿ ಹಾಳಾಗಿರೋರನ್ನ ನೋಡ್ತೀವಿ. ಇವರುಗಳಿಗೆ ಅವರ ಬಲಕ್ಕೆ ತಕ್ಕಂತೆ ನಾವು ಪಂಚಕರ್ಮ ಮಾಡಬೇಕಾಗತ್ತೆ. ಪಂಚಕರ್ಮವನ್ನ ತುಂಬಾ ಎಚ್ಚರಿಕೆಯಿಂದ ಮಾಡಿ ಸೂಕ್ತವಾದಂತಹ ಔಷಧಿಗಳನ್ನ ಆಹಾರದ ಮತ್ತು ಜೀವನ ಶೈಲಿಯ ವಿಧಿವಿಧಾನಗಳನ್ನ ರೂಢಿಸಿಕೊಟ್ಟಾಗ ಅವರು ಈ ಸಮಸ್ಯೆಯಿಂದ ಹೊರಗೆ ಬಂದಂತಹದ್ದನ್ನ ನಾನು ಸ್ವತಃ ಕಂಡಿರೋದ್ರಿಂದ ಇದನ್ನ ಪ್ರತಿಯೊಬ್ಬರೂ ಆಚರಿಸಿ ಅಂತ ಹೇಳಿ ನಾನು ಸಮಾಜಕ್ಕೆ ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ.
0: ನೀವು ಅಷ್ಟೆಲ್ಲ ಹೇಳ್ತೀರಿ, ಬಂದಿದೆ, ಟ್ರೀಟ್ಮೆಂಟ್ ಆಗಿದೆ, ಮತ್ತೊಮ್ಮೆ ಲ್ಯಾಬ್ ರಿಪೋರ್ಟ್ ನೋಡಿದಾಗ ಕಂಟ್ರೋಲ್ ಅಲ್ಲಿದೆ ಅಂತ ಕಾಣಿಸುತ್ತೆ, ಅಲ್ಲಿಗೆ ಬಿಟ್ಟು ಬಿಡ್ತಾರೆ ಕೆಲವರು. ಕಂಟ್ರೋಲ್ ಆಗಿದೆಯಲ್ಲ,
1: ಅದನ್ನ ಮಾಡಬಾರದು ಅಂತ. ಜೀವನ ಶೈಲಿಯಲ್ಲಿ ಒಂದು ಬದಲಾವಣೆ ಮಾಡಿದ ನಂತರದಲ್ಲಿ ಔಷಧಿಗಳ ಮೇಲೆನೆ ಡಿಪೆಂಡ್ ಆಗಬೇಕಾಗಿಲ್ಲ, ಅವರ ಆಹಾರದ ಕ್ರಮ ಮತ್ತು ವ್ಯಾಯಾಮ ಇತ್ಯಾದಿಗಳನ್ನ ಅವರು ಸರಿಯಾಗಿ ಎಚ್ಚರಿಕೆಯಿಂದ ಪಾಲನೆ ಮಾಡಿದ್ದಾದಲ್ಲಿ ಅವರಿಗೆ ಯಾವುದೇ ಅದು ಆಯುರ್ವೇದ ಇರ್ಬೋದು ಅಥವಾ ಬೇರೆ ಇನ್ನಿತರ ಯಾವುದೇ ರೀತಿಯ ಔಷಧಿಗಳ ಅಗತ್ಯ ಬೀಳದೇ ಇರುವಂತಹ ಅನೇಕ ಉದಾಹರಣೆಗಳು ನನ್ನ ಪ್ರಾಕ್ಟೀಸಲ್ಲಿ ನಾನು ಕಂಡಿದ್ದೇನೆ.
0: ಡಾಕ್ಟರ್, ಈ ಡಯಾಬಿಟಿಸ್ ಬಗ್ಗೆ ನಾವು ಎಷ್ಟೇ ಚರ್ಚೆ ಮಾಡಿದ್ರು ಎಚ್ಚರಿಕೆ ಚಿಕಿತ್ಸೆ ಎಲ್ಲ ನಾವೇ ತಗೊಳ್ಬೇಕಾಗತ್ತೆ, ವಿನಃ ನೀವು ಹೇಳಿ ಅಥವಾ ಇನ್ಯಾರೋ ಹೇಳಿ ಅವರಿಗೆ ಬಲವಂತ ಮಾಡದೆ ಅವ್ರು ತಗೊಳ್ತಾರೆ ಅನ್ನೋ ನಂಬಿಕೆ ಇಲ್ಲ. ಸ್ವಯಂ ಶಿಸ್ತು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಯಾರಿಗೆಲ್ಲ ಸ್ವಯಂ ಶಿಸ್ತು ಇರುತ್ತೆ ಅವರಿಗೆ ಹೆಚ್ಚಿನ ಇಫೆಕ್ಟಿವ್ನೆಸ್ ಆಫ್ ದ ಡ್ರಗ್ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದೊಂದು ನಂಬಿಕೆ.
1: ಖಂಡಿತ.
0: ಈಗ ನಾವು ಇದ್ರ ಬಗ್ಗೆ ಹೆಚ್ಚಿನ ಹೇಳ್ತಾ ಹೋದ್ರೆ ಸಮಯ ಮುಗಿತಾ ಬರ್ತದೆ, ಆದ್ರೆ ಡಯಾಬಿಟಿಸ್ ಒಂದನ್ನೇ ನಾವು ಟಚ್ ಮಾಡೋದಕ್ಕಿಂತ ಸ್ವಲ್ಪ ಹೈಪರ್ ಟೆನ್ಷನ್ ಬಗ್ಗೆನೂ ಹೇಳಬಹುದಾ?
1: ಹೈಪರ್ ಟೆನ್ಷನ್ ಅಂತ ಅಂದ್ರೆ ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ರಕ್ತದ ಒತ್ತಡ ಜಾಸ್ತಿ ಆಗಿರುವಂತಹದ್ದು. ಸಾಮಾನ್ಯವಾಗಿ ರಕ್ತನಾಳಗಳಲ್ಲಿ ಸಂಚಾರ ಮಾಡುವಾಗ ಅದರಲ್ಲಿ ಯಾವ ಪ್ರೆಷರ್ ಅನ್ನ ಹಾಕುತ್ತೋ ಅದನ್ನ ನಾವು ರಕ್ತದ ಒತ್ತಡ ಅಂತ ಕರಿತೀವಿ. ಅದು ಸಾಮಾನ್ಯವಾಗಿ 120/80 ಇರುವಂತಹದ್ದು ಯೂನಿವರ್ಸಲ್ಲಿ ಅಕ್ಸೆಪ್ಟೆಡ್ ನಾರ್ಮಲ್ ಅಂತ. ಆದರೆ ಸಾಮಾನ್ಯವಾಗಿ ಭಾರತೀಯ ಮಾನದಂಡದಲ್ಲಿ ಅನೇಕ ಜನ ಹಿರಿಯ ವೈದ್ಯರುಗಳು ಇದನ್ನ ಉಲ್ಲೇಖಿಸಿ ಸುಮಾರಾಗಿ 130/80 ಇದನ್ನ ಒಂದು ನಾರ್ಮಲ್ ಅಂತ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡಿದ್ದಾರೆ.
0: ಕೆಲವೊಮ್ಮೆ ವಯೋಮಾನಕ್ಕೆ ಅನುಗುಣವಾಗಿ ವೇರಿಯೇಷನ್ ಆಗಬಹುದಾ? ದೇಹ ತೂಕಕ್ಕೆ ವೇರಿಯೇಷನ್ ಆಗಬಹುದಾ?
1: ದೇಹ ತೂಕ ಇತ್ಯಾದಿಗಳಿಗಿಂತಲೂ ವಯೋಮಾನಕ್ಕೆ ಸಹಜವಾಗಿ ಸಾಮಾನ್ಯವಾಗಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆದ್ರೆ ಕೆಲವರ ಇನ್ಬಿಲ್ಟೇ ಹೇಳುತ್ತೆ ಅಂದ್ರೆ ಸ್ವಲ್ಪ ಈ 120/80 ಅದಕ್ಕಿಂತಲೂ ಸ್ವಲ್ಪ ಕೆಳಗಡೆ ಎಲ್ಲ ಇರುತ್ತೆ. ಅದನ್ನ ಒಂದು ದೃಷ್ಟಿಯಿಂದ ಉತ್ಕೃಷ್ಟವಾದದ್ದು ಅಂತ ಪರಿಗಣಿಸುವಂತಹದ್ದು ಇದೆ.
0: ಎಷ್ಟೋ ಜನಕ್ಕೆ ಲೋ ಬಿ ಪಿ ಆಯ್ತು, ಅವ್ರಿಗೆ ಗೊತ್ತಿಲ್ಲದೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅಂತ ಹೇಳಿ ಆ ಕಂಪ್ಲೇಂಟ್ ಇದೆ.
1: ಅದು ನಾರ್ಮಲ್ ಆಗಿದ್ದವರಿಗೆ ಯಾವುದೋ ಆರೋಗ್ಯದಲ್ಲಿನ ಏರುಪೇರಿಂದಾಗಿ ಲೋ ಬಿ ಪಿ ಆಗೋದು. ಆದ್ರೆ ಅವರ ಶರೀರದ ಪ್ರಕೃತಿಯೇ ಹೇಗಿರುತ್ತೆ ಅಂತ ಅಂದ್ರೆ 110/70
0: ಹಾಗೆ ಕಂಟಿನ್ಯೂ ಆಗ್ಬಿಟ್ಟಿರುತ್ತೆ.
1: ಹಾಗೆ ಅವರಿಗೆ ಚಿಕ್ಕಂದಿನಿಂದಲೂ ಹಾಗೆ ಇರುತ್ತೆ. ಇದನ್ನು ಅಥ್ಲೀಟ್ಸ್ ಅಲ್ಲಿ ಸಾಮಾನ್ಯವಾಗಿ ನೋಡ್ಲಿಕ್ಕೆ ಆಗತ್ತೆ, ಅವರ ಒಂದು ವ್ಯವಸ್ಥೆನೆ ಆಗಿರುತ್ತೆ.
0: ಇದು ಅಗ ಅನ್ನೋದು ಯಾವಾಗ?
1: ಸಾಮಾನ್ಯವಾಗಿ 140/90 ದಾಟ್ತು ಅಂತಂದ್ರೆ ಅದನ್ನ ತುಂಬಾ ಎಚ್ಚರಿಕೆಯಿಂದ ಪರಿಗಣಿಸಲ್ಪಡಬೇಕು ಅಂತ ಹೇಳಿ ವೈದ್ಯಶಾಸ್ತ್ರ ಹೇಳುತ್ತೆ. ಇವತ್ತಿನ ಆಧುನಿಕ ವೈದ್ಯ ವಿಜ್ಞಾನ ಆ ಬಗ್ಗೆ ತುಂಬಾ ಸೀರಿಯಸ್ ಆದಂತಹ ಕೆಲವು ಎಚ್ಚರಿಕೆಗಳನ್ನ ಕೊಡುತ್ತೆ. ಆ ದೃಷ್ಟಿಯಿಂದ ತಗೊಂಡಾಗ ಆಯುರ್ವೇದವೂ ಕೂಡ ಇವುಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಆ ವ್ಯಾಲ್ಯೂವನ್ನು ನಾರ್ಮಲ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಅಥವಾ ಅದಕ್ಕಿಂತ ಇನ್ನೊಂದು ಹೆಜ್ಜೆ ಇಂಪಾರ್ಟೆಂಟ್ ಅಂತ ತಗೊಂಡ್ರೆ ಯಾಕೆ ಆ ರೀತಿ ಜಾಸ್ತಿ ಆಯ್ತಲ್ಲ ಆ ಕಾರಣಗಳನ್ನು ಸಿಪಡಿಸುವಂತಹ ಒಂದು ಎಚ್ಚರಿಕೆಯನ್ನು ನೀವು ವಹಿಸಬೇಕು ಅಂತ ಹೇಳಿ
0: ಪ್ರತಿಭಟನೆ ಮೊದಲಿಗೆ ಬರ್ತೀರಿ. ಆಹಾರ ವಿಹಾರ ಔಷಧಿ ಚಿಕಿತ್ಸೆ ಇದೆ ಸ್ಟೆಪ್ 1, 2, 3, 4 ಮತ್ತೆ ಫಾಲೋ ಮಾಡಬೇಕು. ಅದಕ್ಕೆ ಮತ್ತೆ ಅದರದೇ ಆದ ವಿಧಿವಿಧಾನಗಳಿವೆ. ಪ್ರತಿಯೊಬ್ಬ ಪೇಷಂಟ್ ಅಥವಾ ವ್ಯಕ್ತಿ ಅವರಿಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರೋದ್ರಿಂದ ಜನರಲೈಸ್ ಮಾಡೋಕ್ಕೂ ಬರೋದಿಲ್ಲ. ಆ ವ್ಯಕ್ತಿಯ ದೇಹ ಪ್ರಕೃತಿ, ವಯೋಮಾನ, ಬಲ ಇವೆಲ್ಲವನ್ನೂ ನೋಡಿಕೊಂಡು ನೀವು ಡಿಸೈಡ್ ಮಾಡೋದ್ರಿಂದ ಅದ್ರ ಬಗ್ಗೆ ಜನರಲ್ ಆಗಿ ಗೈಡ್ಲೈನ್ಸ್ ಹೇಳೋದು ಕೂಡ ಎಷ್ಟೋ ಸರ್ತಿ ಸರಿ ಅನಿಸೋದಿಲ್ಲ. ನೀವು ಬನ್ನಿ, ತೋರಿಸಿ ಅದರ ಚಿಕಿತ್ಸೆಯನ್ನ ಪಡ್ಕೊಂಡು ಅದರ ಲಾಭ ಪಡೀರಿ ಅಂತ ಹೇಳಬೇಕಾಗತ್ತೆ. ಬಹುಶಃ ಇದು ನಮ್ಮ ಕೇಳುಗರಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಅದು ನಾವಾಗೆ ಆಹ್ವಾನ ಮಾಡಿ ಕರ್ಕೊಂಬಂದಿರತಕ್ಕಂತ ಕಾಯಿಲೆಗಳಾದ್ರಿಂದ ಅದ್ರ ಬಗ್ಗೆ ಮೊದಲೇ ಎಚ್ಚರಿಕೆ ವಹಿಸೋದು ಒಳ್ಳೇದು ಅಂತ ಹೇಳಿ ಆಯುರ್ವೇದ ಮೊದಲಿಂದನೂ ಹೇಳ್ತಾನೆ ಬಂದಿದೆ. ಆ ಆಯುರ್ವೇದ ದೃಷ್ಟಿಯಿಂದ ಪರಿಹಾರವನ್ನು ಕೂಡ ತಾವು ಸಾಕಷ್ಟು ಹೇಳಿದ್ದೀರಿ. ಹೇಳಲಿಕ್ಕೆ ಸಾಕಷ್ಟು ವಿಷಯಗಳಿವೆ, ಆದರೆ ಸಮಯದ ಪರಿಮಿತಿಯಲ್ಲಿ ಇಷ್ಟು ಇವತ್ತು ನಾವು ಚರ್ಚೆ ಮಾಡಲಿಕ್ಕಾಯ್ತು. ಡಾಕ್ಟರ್ ಪ್ರಸನ್ನ ವೆಂಕಟೇಶ್ವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬಿರುತ್ತೆ. ಧನ್ಯವಾದಗಳು, ನಮಸ್ಕಾರ.
1: ಕೊನೆಯದಾಗಿ ಒಂದು ಮೆಸೇಜ್ ಹೇಳಬಹುದಾದ್ದು ಅಂದ್ರೆ ಆಯುರ್ವೇದ ಯಾವತ್ತೂ ಕೂಡ ಇಡೀ ವಿಶ್ವದ ಎಲ್ಲರ ಆರೋಗ್ಯವನ್ನು ಅದು ಬಯಸುತ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಎನ್ನುವ ನೇರದಲ್ಲಿ ವಿಷಯಗಳನ್ನ ಕೊಟ್ಟಿದೆ. ಅದರ ಬಗ್ಗೆ ತುಂಬಾ ಒಂದು ಪ್ರೀತಿಯಿಂದ ಒಳಹೊಕ್ಕು ನೋಡುವಂತಹ ಮನೋಭಾವ ನಮ್ಮ ಸಮಾಜದಲ್ಲಿ ಬೆಳಿಬೇಕಾಗಿ ಅದನ್ನ ಎಲ್ಲರೂ ಬೆಳೆಸ್ಕೊಳ್ಳಿ, ಅದರ ಲಾಭವನ್ನ ಪಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಸಂದೇಶ.
0: ನಮಸ್ಕಾರ,
1: ಧನ್ಯವಾದಗಳು.
2: ಇದುವರೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಹಾಗೂ ಅಧಿಕ ರಕ್ತದೊತ್ತಡ ಈ ಕುರಿತು ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಸಿದ್ದರಾಮ ಅವರ ವಚನ ಹಾಡಿದ್ದಾರೆ ನಾಗವಲ್ಲಿ ನಾಗರಾಜ್.

ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ವಿದ್ಯಾಭೂಷಣ ಅವರು ಹಾಡಿದ ಪುರಂದರದಾಸರ ಒಂದು ಕೀರ್ತನೆ, ದಾನವನ ಕೊಂದಲ್ಲ ಕಾಣಿರೋ.

ಎಚ್ ಎಲ್ ಶೇಷಚಂದ್ರ ರಚಿತ ಗೀತೆಯನ್ನ ಪಿ ಸುಶೀಲ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕೆಲವು ಭಾವಗೀತ. ಮೊದಲಿಗೆ ಶಿಶುನಾಳ ಶರೀಫರ ಒಂದು ಗೀತೆ ಹಾಡಿದ್ದಾರೆ ಸಿ ಅಶ್ವಥ್. ನಿಶ್ಚಿಂತವಾಗಿರಬೇಕಂತೆ

ಸಿ ಅಶ್ವಥ್ ಹಾಡಿದ ಶಿಶುನಾಳ ಶರೀಫರ ಗೀತೆಯನ್ನು ಕೇಳಿದ್ರಿ. ಇನ್ನು ಅರ್ಚನಾ ಉಡುಪ ಹಾಡಿದ ಒಂದು ಗೀತೆ, ರಚನೆ ಗೋಪಾಲಕೃಷ್ಣ ಅಡಿಗ. ಎದೆಯು ಮರಳಿ ತೊಳಲುತ್ತಿದೆ,

ಅರ್ಚನಾ ಉಡುಪ ಅವರ ಸ್ವರದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ಗೀತೆಯನ್ನು ಕೇಳಿದ್ರಿ. ಇನ್ನು ಜನಪದ ಗೀತೆಗಳು. ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೆ ನಾ ಬರ್ತೀನಿ, ರವಿ ಹಾಗೂ ಸುಲೋಚನ ಅವರು ಹಾಡಿದ ಗೀತೆ.

0: ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ ಒಲ್ಕೊಂಡು ಕುಂತವನಲ್ಲ.
1: ಬಿ ಆರ್ ಛಾಯ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ

0: ಪ್ರೀತಿಯ ಅಕ್ಕ ತಂಗಿಯರಿಗೆ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ನೆಲಜಿಯ ಅಂಬಲ ಮಹಿಳಾ ಸಮಾಜದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಮಡಿಕೇರಿ ತಾಲೂಕಿನ ನೆಲಜಿಯ ಅಂಬಲ ಮಹಿಳಾ ಸಮಾಜದವರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಡಲು ಬಂದಿದ್ದೇವೆ. ಮೊದಲಿಗೆ ಪ್ರಾರ್ಥನೆಯನ್ನು ಕೇಳೋಣ ಅಲ್ಲಾರಂಡ ಶ್ರೀಮತಿ ಪ್ರೀತು ಸತೀಶರವರಿಂದ.

0: ಈಗ ಅಂಬಲ ಮಹಿಳಾ ಸಮಾಜದ ವರದಿ ಓದಲಿದ್ದಾರೆ ಅಪ್ಪುಮಣಿಯಂಡ ಶ್ರೀಮತಿ ಡೇಜಿ ಸೋಮಣ್ಣನವರು.
1: ನಮ್ಮ ನೆಲಜಿ ಅಂಬಲ ಮಹಿಳಾ ಸಮಾಜವು 1960 ಪ್ರಾರಂಭಗೊಂಡು ನಮ್ಮ ಊರಿನ ಹಿರಿಯ ಮಹಿಳೆಯರ ಸಮ್ಮುಖದಲ್ಲಿ ನಡೆಯಿತು. ಆಡಳಿತ ಮಂಡಳಿಯವರು ಹಾಗೂ ಸಲಹಾ ಸಮಿತಿಯವರ ಸಮ್ಮುಖದ ಒಂದು ಸಭೆ ಕರೆದು ಹೊಸದಾಗಿ ನಿರ್ಮಿಸುವ ಬಗ್ಗೆ ಚರ್ಚಿಸಿ ಹಣ ಸಂಗ್ರಹದ ಬಗ್ಗೆ ಯಾವ ಯಾವ ವಿಧದಲ್ಲಿ ಹಣ ಸಂಗ್ರಹಿಸುವುದು ಎಂದು ಚರ್ಚಿಸಿದೆವು. ಅಲ್ಲಿಂದ ಮೊದಲನೆಯದಾಗಿ ವಿಧಾನಸಭಾಧ್ಯಕ್ಷರ ಅನುದಾನದಲ್ಲಿ 2 ಲಕ್ಷ ಹಣ ಕೊಡುವುದಾಗಿ ಭರವಸೆ ನೀಡಿದರು. ಅದರಂತೆ ಸುಮಾರಾಗಿ ಕೆಲಸ ಮಾಡಲಾಯಿತು. ತಾಲೂಕು ಪಂಚಾಯಿತಿ ಸದಸ್ಯರ ಅನುದಾನದಲ್ಲಿ ಸ್ವಲ್ಪ ಕೆಲಸ ಮಾಡಿರುತ್ತಾರೆ. ಉಳಿದ ಕೆಲಸಕ್ಕೆ ನಮ್ಮ ಊರಿನವರ ಸಹಕಾರದಿಂದ ಮಹಿಳಾ ಸಮಾಜವನ್ನು ನಿರ್ಮಾಣ ಮಾಡಿರುತ್ತೇವೆ. 14/1/2014 ಉದ್ಘಾಟನೆಯನ್ನು ಮಾಡಿರುತ್ತೇವೆ. ಈಗ ನಮ್ಮ ಸಮಾಜದಲ್ಲಿ ಅಧ್ಯಕ್ಷರಾಗಿ ಕೈಬುಲೀರ ಭಾರತಿ ಗಣಪತಿ ಹಾಗೂ ಕಾರ್ಯದರ್ಶಿಯಾಗಿ ಅಪ್ಪುಮಣಿಯಂಡ ಡೇಜಿ ಸೋಮಣ್ಣರು ಆಗಿರುತ್ತಾರೆ. ಅಲ್ಲದೆ ಆಡಳಿತ ಮಂಡಳಿಗೆ 25 ಜನ ಸದಸ್ಯರಿದ್ದು 250 ಮಂದಿ ಮಹಿಳೆ ಸದಸ್ಯರಿರುತ್ತಾರೆ. ತಿಂಗಳಿಗೊಮ್ಮೆ ಸಭೆ ಕರೆಯಲಾಗುತ್ತದೆ. ಮುಂದಕ್ಕೆ ಟೈಲರಿಂಗ್, ನಿಟ್ಟಿಂಗ್, ಪೇಂಟಿಂಗ್, ಕುಚ್ಚು ಕಟ್ಟುವುದು, ಇನ್ನೂ ಅನೇಕ ವಿಧದ ತರಬೇತಿಗಳನ್ನು ನೀಡಿ ನಮ್ಮ ಊರಿನ ಮಹಿಳೆಯರು ಸ್ವಾವಲಂಬಿಗಳನ್ನಾಗಿ ಮಾಡಬೇಕೆಂದು ನಿರ್ಧರಿಸಿರುತ್ತೇವೆ.
0: ಈಗ ಸದಸ್ಯರಿಂದ ಸಮೂಹ ಗಾಯನ.

0: ಸೌಂದರ್ಯ ಲಹರಿ, ಹೇಳುವವರು ಮನೋಟೀರ ಶ್ರೀಮತಿ ಮೀರಾ ಬಿದ್ದಪ್ಪ.
1: ಕಣ್ಣಿನ ಸುತ್ತ ಕಪ್ಪು ಕಲೆಗಳಿದ್ದರೆ ಮಾವಿನ ತಿರುಳನ್ನು ಫ್ರಿಜ್ನಲ್ಲಿ ಇಟ್ಟು ಸ್ವಲ್ಪ ತಣ್ಣಗಾದ ನಂತರ ಕಣ್ಣ ಮೇಲೆ ಐಪ್ಯಾಡ್ನಂತೆ ಇಟ್ಟುಕೊಂಡು ಕಲೆಗಳು ನಿವಾರಣೆ ಆಗುವುದು, ಜೊತೆಗೆ ಕಣ್ಣಿನ ಸುಕ್ಕು ಕಡಿಮೆ ಆಗುತ್ತದೆ. ಸಪೋಟ ಹಣ್ಣನ್ನು ನಿಯಮಿತ ಸೇವನೆಯಿಂದ ಮಲಬದ್ಧತೆ ಸಮಸ್ಯೆ ನಿವಾರಿಸಬಹುದು. ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲು ಜೇನುತುಪ್ಪಕ್ಕೆ ಗಾಂಧಾರಿ ಮೆಣಸು ಹಾಕಿ ಅದನ್ನು ಸೇವಿಸುತ್ತಾ ಬಂದರೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಬಹುದು.
0: ಗಾದೆ ಮತ್ತು ಮತ್ತು ವಿವರಣೆ ಇದರ ಬಗ್ಗೆ ಮನೋಟಿರ ಶ್ರೀ ಕಮಲಾ ಬೆಳ್ಳೆಪ್ಪರವರು ಹೇಳುತ್ತಾರೆ.
2: ಆಪತ್ತಿಗೆ ಆದವನೇ ನಂಟ. ಅರ್ಥ, ಸುಖ ಬಂದಾಗ ಮಾತ್ರ ನೆಂಟರು ಹುಡುಕಿಕೊಂಡು ಬರುತ್ತಾರೆ, ಆದರೆ ಕಷ್ಟ ಬಂದಾಗ ಎಲ್ಲರೂ ದೂರ ಸರಿಯುತ್ತಾರೆ. ಅಂಥವನ್ನು ನೆಂಟರೆಂದು ಕರೆಯಲು ಸಾಧ್ಯವಿಲ್ಲ. ತಮ್ಮ ಕಷ್ಟದಲ್ಲಿ ಯಾರು ನೆರವಾಗುತ್ತಾರೋ ಅವರನ್ನೇ ನೆಂಟರೆಂದು ತಿಳಿದುಕೊಳ್ಳಬೇಕು ಎಂದು ಈ ಗಾದೆ ಹೇಳುತ್ತದೆ. ಆಳ ನೋಡಿ ಬಾವಿಗೆ ಇಳಿಯಬೇಕು, ಕುಲ ನೋಡಿ ಹೆಣ್ಣು ಕೊಡಬೇಕು. ಬಾವಿಯೊಳಗೆ ಇಳಿಯುವುದಕ್ಕೆ ಮುಂಚೆ ಅದು ಎಷ್ಟು ಆಳವಿದೆ, ತಾನು ಮುಳುಗಿ ಪುನಃ ಮೇಲಕ್ಕೆ ಬರುವ ಸಾಧ್ಯವಿದೆಯೇ ಎಂಬುದನ್ನು ಯೋಚಿಸಬೇಕು. ಹಾಗೆ ಹೆಣ್ಣು ತರುವುದಕ್ಕೆ ಮುಂಚೆ ಅವರ ಕುಲ ಏನು, ಆಚಾರ ವಿಚಾರ ಏನು, ಇದರಿಂದ ನಮಗೆ ಯಾವ ರೀತಿ ತೊಂದರೆ ಬರುವುದಿಲ್ಲ ಎಂಬುದನ್ನು ಯೋಚಿಸಿ ನಿರ್ಧಾರ ಮಾಡಬೇಕೆಂದು ಈ ಗಾದೆ ವ್ಯಕ್ತಪಡಿಸುತ್ತದೆ. ಕಂಡದ್ದು ಕರ್ತವ್ಯ, ಭೋಗಿಸುವುದು ಪ್ರಾರ್ಥ ಮತ್ತು ಘಟಿಸುವುದು ಕರ್ಮ. ಅರ್ಥ, ವ್ಯವಹಾರದ ಕರ್ಮಗಳನ್ನು ಕರ್ತವ್ಯವೆಂದು ಮಾಡಬೇಕು, ಅದರಲ್ಲಿನ ಮಾಯೆಯಲ್ಲಿ ಸಿಲುಕಬಾರದು. ಅವರವರ ಭಾಗ್ಯದಲ್ಲಿ ಏನಾಗಬೇಕೋ ಅದೇ ನಡೆಯುತ್ತದೆ. ಆದರೆ ಮಾಯೆಯಲ್ಲಿ ಸಿಲುಕದೆ ವ್ಯವಹಾರದಂತೆ ತಮ್ಮ ಮುಂದೆ ಬರುವ ಕರ್ಮಗಳನ್ನು ಕರ್ತವ್ಯವೆಂದು ಮಾಡಬೇಕು. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಬಣ್ಣ ನೋಡಿ ಯೋಗ್ಯತೆಯನ್ನು ಅಳೆಯಬಾರದು. ಕೇವಲ ಸುಂದರವಾಗಿದ್ದು ಒಳ್ಳೆಯ ಉಡುಪು ಧರಿಸಿದವರು ಕೆಟ್ಟವರಾಗಿಯೂ ಇರಬಹುದು, ಆದರೆ ಕಪ್ಪು ಬಣ್ಣ ಇರುವವರು ಮನಸ್ಸು ವಿಶಾಲವಾಗಿಯೂ ಒಳ್ಳೆಯ ವ್ಯಕ್ತಿತ್ವವುಳ್ಳವರು ಆಗಿರುತ್ತಾರೆ. ಆದ್ದರಿಂದ ಕೇವಲ ಬಾಹ್ಯ ಸೌಂದರ್ಯವನ್ನು ನೋಡಿ ಯಾರನ್ನೂ ಅಳಿಯಲು ಆಗುವುದಿಲ್ಲ.
0: ಈಗ ತಿಂಡಿ ಮಾಡುವ ವಿಧಾನ ಹೇಳಿಕೊಡುತ್ತಾರೆ ಕೋಟೆರ ಶ್ರೀಮತಿ ಹೇಮಾ ಕಾವೇರಪ್ಪ.
3: ಖರ್ಜೂರ ರೋಲ್ ಬೇಕಾಗುವ ಸಾಮಗ್ರಿ: 2 ಕಪ್ಪು ಸಣ್ಣದಾಗಿ ತರಿಸಿದ ಖರ್ಜೂರ, 1 ಕಪ್ಪು ಸಣ್ಣದಾಗಿ ಕತ್ತರಿಸಿದ ನಟ್ಸ್ ಅಂದರೆ ಗೋಡಂಬಿ, ಬಾದಾಮಿ, ಪಿಸ್ತಾ ಮುಂತಾದವು, ತುಪ್ಪ 1 ಟೇಬಲ್ಸ್ಪೂನ್, 100 ಮಿಲಿ ಮಿಲ್ಕ್ ಮೇಡ್, 50 ಗ್ರಾಮ್ ಹಾಲಿನ ಪುಡಿ. ಮಾಡುವ ವಿಧಾನ: ನಾನ್ ಸ್ಟಿಕ್ ಪ್ಯಾನ್ಗೆ ತುಪ್ಪ ಹಾಕಿ ಅದರಲ್ಲಿ ನಟ್ಸ್ಗಳನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ನಂತರ ಅದಕ್ಕೆ ಕತ್ತರಿಸಿದ ಖರ್ಜೂರವನ್ನು ಹಾಕಿ ಹುರಿಕೊಳ್ಳಿ. ಅದಕ್ಕೆ ಮಿಲ್ಕ್ ಮೇಡ್ ಹಾಕಿ ನಂತರ ಹಾಲಿನ ಪುಡಿ ಹಾಕಿ ತಳ ಹಿಡಿಯದಂತೆ ಕೈಯಾಡಿಸುತ್ತಾ ಇರಿ. ಇದು ಅಂಟುಪಾಕ ಬಂದ ನಂತರ ಈ ಮಿಶ್ರಣವು ಉಗುರು ಬೆಚ್ಚಗೆ ಆದ ಮೇಲೆ ಪ್ಲಾಸ್ಟಿಕ್ನಲ್ಲಿ ಲಟ್ಟಿಸಿ ರೋಲ್ ಮಾಡಿ ಫ್ರಿಜ್ನಲ್ಲಿ ಇಡಿ. ಇದು ತಣ್ಣಗಾದ ನಂತರ ಗುಂಡಗೆ ಕತ್ತರಿಸಿದರೆ ಖರ್ಜೂರ ರೋಲ್ ಸವಿಯಲು ಸಿದ್ಧ. ಈಗ ಕೋವಾ ಜಾಮೂನ್ ಬೇಕಾಗುವ ಸಾಮಗ್ರಿ: 100 ಗ್ರಾಂ ಸಪ್ಪೆ ಕೋವಾ, 1 ಟೀಸ್ಪೂನ್ ಕಾರ್ನ್ ಫ್ಲೋರ್, 1 ಟೇಬಲ್ಸ್ಪೂನ್ ಮೈದಾ, 2 ಕಪ್ಪು ಸಕ್ಕರೆ, 1 ಕಪ್ಪು ನೀರು, 1 ಟೀಸ್ಪೂನ್ ಅಲಕ್ಕಿ ಪುಡಿ, ಅಡುಗೆ ಎಣ್ಣೆ 1/2 ಲೀಟರ್. ಮಾಡುವ ವಿಧಾನ: ಕೋವಾ, ಕಾರ್ನ್ ಫ್ಲೋರ್, ಮೈದಾವನ್ನು ಚೆನ್ನಾಗಿ ಕಲಸಿ 10 ನಿಮಿಷ ಇಡಿ. 1 ಕಪ್ಪು ನೀರಿಗೆ 2 ಕಪ್ಪು ಸಕ್ಕರೆ ಹಾಕಿ ಸಕ್ಕರೆ ಪಾಕ ಮಾಡಿಕೊಳ್ಳಿ. ಅದಕ್ಕೆ ಯಾಲಕ್ಕಿ ಪುಡಿಯನ್ನು ಹಾಕಿ ಕಲಸಿಟ್ಟ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಕೆಂಬಣ್ಣ ಬರುವವರೆಗೆ ಕರೀರಿ. ಬಿಸಿ ಆಗಲೇ ಸಕ್ಕರೆ ಪಾಕಕ್ಕೆ ಹಾಕಿದರೆ ಕೋವಾ ಜಾಮೂನ್ ಸವಿಯಲು ಸಿದ್ಧ.
0: ಈಗ ಒಂದು ಸುಮಧುರ ಹಾಡನ್ನು ಕೇಳೋಣ. ಅಲ್ಲಾರಂಡ ಶ್ರೀಮತಿ ಪ್ರೀತು ಸತೀಶ್ರ.

0: ಬಾಳೆಹಣ್ಣಿನ ಸಿಪ್ಪೆಯ ಉಪಯೋಗಗಳು ಮಂಡೀರ ಶ್ರೀಮತಿ ಸೌಮ್ಯಾ ದೇವಯ್ಯರವರಿಂದ.
1: ಬಾಳೆಹಣ್ಣನ್ನು ಯಾರು ತಿಂದು ಸಿಪ್ಪೆಯನ್ನು ಬಿಸಾಕೋದ್ ಬೇಡ, ಅದರಿಂದ ಸುಮಾರು ಕಾಯಿಲೆಗಳು ವಾಸಿಯಾಗ್ತದೆ. ಸೊಳ್ಳೆ ಕಚ್ಚಿದ ಜಾಗಕ್ಕೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದರೆ ಉರಿ ಕಡಿಮೆ ಆಗ್ತದೆ. ಸುಟ್ಟ ಗಾಯದ ಮೇಲೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದರೆ ಊತ ಮತ್ತು ನೋವು ಕಡಿಮೆ ಆಗ್ತದೆ. ಬಾಳೆಹಣ್ಣಿನ ಸಿಪ್ಪೆಯಿಂದ ಹಣೆಗೆ ಉಜ್ಜಿದರೆ ತಲೆನೋವು ಕಡಿಮೆ ಆಗ್ತದೆ ಮತ್ತು ಬಾಳೆಹಣ್ಣಿನ ಸಿಪ್ಪೆಯಿಂದ ಲೆದರ್ ಶೂಗಳನ್ನು ಸ್ವಚ್ಛ ಮಾಡಿದರೆ ಶೂ ಚೆನ್ನಾಗಿ ಬೆಳೆಯುತ್ತದೆ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಬೆಳ್ಳಿಯನ್ನು ಸ್ವಚ್ಛಗೊಳಿಸಿದರೆ ಅದು ಬೆಳ್ಳಗೆ ಬೆಳಗುತ್ತದೆ.
0: ಈಗ ತಿಂಡಿ ಮಾಡುವ ವಿಧಾನವನ್ನು ಕೈಬುಲಿರ ಶ್ರೀಮತಿ ವಾಣಿ ಸುಗಣನವರು ಹೇಳಲಿದ್ದಾರೆ.
2: ಕ್ಯಾರೆಟ್ ಲಾಡು ಮಾಡುವ ವಿಧಾನ. ಮೊದಲಿಗೆ ಸಾಮಗ್ರಿಗಳು: ಕ್ಯಾರೆಟ್ 1/2 kg, ಮಿಲ್ಕ್ ಮೇಡ್ 400 g, ಸಪ್ಪೆ ಕೋವಾ 100 g, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ 100 g, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ. ಮಾಡುವ ವಿಧಾನ: ಕ್ಯಾರೆಟನ್ನು ತುರಿದು ಮಿಕ್ಸಿ ಮಾಡಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಅದರಲ್ಲಿ ಕ್ಯಾರೆಟ್ ತುರಿಯನ್ನು ಹಾಕಿ ಸ್ವಲ್ಪ ಕೈಯಾಡಿಸಿ ಬಾಡಿಸಿಕೊಳ್ಳಿ. ನಂತರ ಅದಕ್ಕೆ ಮಿಲ್ಕ್ ಮೇಡ್, ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಏಲಕ್ಕಿ ಪುಡಿ ಹಾಕಿ ಕೈಯಾಡಿಸಿ. ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕ್ಯಾರೆಟ್ ಲಾಡು ಸವಿಯಲು ಸಿದ್ಧ.
0: ಈಗ ಮನೆ ಮದ್ದು ಶ್ರೀಮತಿ ಮುಕ್ಕಾಟಿರ ಶ್ವೇತಾ ರಾಜಪ್ಪರವರಿಂದ.
3: ಅದೇ ತಾನೇ ಕಿತ್ತು ತಂದ ಬೇವಿನ ಸೊಪ್ಪಿನ ರಸವನ್ನು ತೆಗೆದು ಮೂಗಿನ ಓಳಿಗೆ ತೊಟ್ಟು ತೊಡಗಿ ಬಿಡುತ್ತಿದ್ದರೆ ನೆಗಡಿ ಕಡಿಮೆ ಆಗುವುದು. ಒಂದು ಬಟ್ಟಲು ಸಿಹಿ ಮೊಸರಿಗೆ ಬೆಲ್ಲ ಸೇರಿಸಿ ದಿನವೂ ಒಂದೊಂದು ಬಟ್ಟಲು 2-3 ದಿನವಾದರೂ ಸೇವಿಸಿದರೆ ಸೀನುವಿಕೆ ನೀಡುವುದರ ಮೂಲಕ ನೆಗಡಿಯೂ ಕಡಿಮೆಯಾಗುವುದು. ಅರಿಶಿನ ಪುಡಿಯನ್ನು ಕೆಂಡದ ಮೇಲೆ ಚೆಲ್ಲಿ ಹೊಗೆಯನ್ನು ಮೂಗಿನ ಮೂಲಕ ನಿಧಾನವಾಗಿ ಸೇವಿಸುತ್ತಿದ್ದರೆ ನೆಗಡಿ ತಲೆನೋವು ಎರಡೂ ಕಡಿಮೆಯಾಗುವುದು.
0: ಈಗ ಒಂದು ಜನಪದ ಗೀತೆ ಮನವಟ್ಟಿರ ಶ್ರೀಮತಿ ಜಾನ್ಸಿ ತಿಮ್ಮಯ್ಯರವರಿಂದ.
4: ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಗೆ, ಅಂದಾದ ಚಂದಾದ ಮೈಕಾರ ಮಾದೇವಿಗೆ, ಅಂದಾದ ಚಂದಾದ ಮೈಕಾರ ಮಾದೇವಿಗೆ, ಚೆಲ್ಲಿದರು ಮಲ್ಲಿಗೆ.

ಪರುಸೆ ಸಂಪಿಗೆ ಹೂ ನಂಗೆ ಇಂಪಾದು ನಿನ್ನ ಪರುಸೆ ಹೋಲಾಗ ಸದ್ದಿಗೆ ಹೋದಗೊಳಿ ಸರಸ್ವತಿಯೇ ಹೋಲಾಗ ಸದ್ದಿಗೆ ಹೋದಗೊಳಿ ಸರಸ್ವತಿಯೇ ಚೆಲ್ಲಿದರು